ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಶ್ರಮವೂ ನಿನ್ನದೇ, ಸಮಯವೂ ನಿನ್ನದೇ, ಸಾಧಿಸುವ ಛಲವಿದ್ದರೆ ಪ್ರತಿಫಲ ಕೂಡ ನಿನ್ನದಾಗುವುದು ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಸೋಮವಾರ, ದಿನಾಂಕ 21 ಸೆಪ್ಟೆಂಬರ್ 2026. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿಗೀತೆಗಳು, ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ 7:15 to 7:30 ಸಂಸ್ಕೃತಂ ವದಾಮಹ 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿಗೀತೆಗಳ ಕಾರ್ಯಕ್ರಮ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ 9:00 to 9:30 ವಿಶೇಷ ಕಾರ್ಯಕ್ರಮಗಳು 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 to 12:30 ಜನಪದ ಸಿರಿ ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ 12:30 to 1:00 ಭಾವ ಸಂಗಮ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ 1:00 to 1:30 ಹಾಸ್ಯ ಕಾರ್ಯಕ್ರಮ ಹಾಸ್ಯ ಹೊನಲು 1:30 to 2:00 ಪ್ರಸಾರವಾಗಲಿದೆ. ಮರಾಠಿ ಸಮಯ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ತಂತ್ರಜ್ಞಾನದ ಕುರಿತು ಮಾಹಿತಿ ವಿಜ್ಞಾನ ವಿಹಾರ ಕಾರ್ಯಕ್ರಮದಲ್ಲಿ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ ಭಕ್ತಿ ಭಾವ ತುಂಬಿ ನಾನು ನಿತ್ಯ ಸೇವೆಗೈಯುವೆನಯ್ಯ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಲಿಂಗ ಪೂಜೆಗೆ ಹೊರಟ ಹಮ್ಮಿಗೇಶ, ಮಳೆ ಮಲ್ಲೇಶನ ತುಂಗ ಮಹಿಮೆಯ ಸಾರಿ ಹೇಳುತ್ತಾ ಲಿಂಗ ಪೂಜೆಗೆ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಬನ್ನಿ ಹೂವ ಚೆಲ್ಲೋಣ, ಬಾಳೆ ಹಣ್ಣ ಚೆಲ್ಲೋಣ, ಒಳ್ಳೆ ಜಾಜಿ ಚೆಲ್ಲೋಣ, ಮಲ್ಲೆ ಮೊಗ್ಗ ಚೆಲ್ಲೋಣ. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಶ್ರೀ ಮಂಜುನಾಥನಿರುವ ಈ ತಾಣವು ಭಕ್ತ ಜನರ ಪಾಲಿಗೆ ಕೈಲಾಸವು.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಮಂಗಲವೋ ಜಯಮಂಗಲವೋ ಮಂಗಳ ಮೂರುತಿ ಮಹಾದೇವಗೆ ಮಂಗಳವೋ ಜಯಮಂಗಳವೋ ಕೇಳಿ ಈ ಒಂದು ಗೀತೆಯನ್ನ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಓಂಕಾರ ರೂಪ ಪರಮೇಶ್ವರ ಚಂದ್ರಶೇಖರ ಸರ್ವಜ್ಞ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಪ್ರಸ್ತುತ ಪಡಿಸಲಿದ್ದಾರೆ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರಾದ ಶಶಿಕಲಾ ಆರ್ ನಾಡಗೌಡರ್.
1: ಶಶಿಕಲಾ ಆರ್ ನಾಡಗೌಡ. ಇಂದಿನ ಚಿಂತನದ ವಿಷಯ ಗುರು. ಗುರು ಎಂತಕ್ಕಂಥ ಎರಡಕ್ಷರದ ಪದ ಸಾಗರದಷ್ಟು ವಿಶಾಲವಾದಂಥ ಅರ್ಥವನ್ನು ಹೊಂದಿದೆ. ಗು ಎಂತಕ್ಕಂಥದ್ದು ಅಜ್ಞಾನವನ್ನು, ರು ಎಂತಕ್ಕಂಥದ್ದು ಜ್ಞಾನವನ್ನು. ಅಜ್ಞಾನದಿಂದ ಅಜ್ಞಾನದಡೆಗೆ, ಕತ್ತಲೆಯಿಂದ ಬೆಳಕಿನಡೆಗೆ ಕರೆದುಕೊಂಡ ಹೋಗತಕ್ಕಂಥ ವ್ಯಕ್ತಿ ಯಾರು ಎಂದರೆ ಗುರು. ನಾವು ಪ್ರತಿ ವರ್ಷ ಗುರು ಪೂರ್ಣಿಮೆಯನ್ನು, ವೇದವ್ಯಾಸರ ಜನ್ಮದಿನವನ್ನು ಗುರು ಪೂರ್ಣಿಮೆ ಅಂಥೇಳಿ ಆಚರಣೆ ಮಾಡ್ತಾ ಇದ್ದೀವಿ. ವೇದವ್ಯಾಸರು ಮಹಾಭಾರತವನ್ನು, 18 ಪುರಾಣಗಳನ್ನು, ಬ್ರಹ್ಮಸೂತ್ರಗಳನ್ನು ಹಾಗೂ 4 ವೇದಗಳನ್ನು ವಿಭಾಗನೆ ಮಾಡಿರತಕ್ಕಂಥ ಮಹಾನ್ ಒಬ್ಬ ಒಳ್ಳೆಯ ವಿದ್ವಾಂಸರು, ಪಂಡಿತರು. ಇವರ ಜನ್ಮದಿನವನ್ನು ನಾವು ಏನಂದ್ರೆ ಇವರ ಜನ್ಮದಿನವನ್ನು ಗುರು ಪೂರ್ಣಿಮೆ ಅಂಥೇಳಿ ಆಚರಣೆ ಮಾಡಿ ನಮ್ಮ ಎಲ್ಲ ಗುರುವೃಂದಕ್ಕೆ ನಾವು ಏನು ಮಾಡ್ತೀವ ಅಂದ್ರೆ ನಮ್ಮ ನಮನಗಳನ್ನು ಸಲ್ಲಿಸ್ತಕ್ಕಂಥ ಒಂದು ವಿಶಿಷ್ಟವಾದಂಥ ದಿವಸ ಈ ಗುರು ಪೂರ್ಣಿಮೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಗುರುವಿನ ಪಾತ್ರ ಅತ್ಯಂತ ಬಹಳ ಮಹತ್ವದ್ದು. ನಾವೇನ್ ತಿಳ್ಕೊಂತೀವಿ, ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿಸಿದವರು ಮಾತ್ರ ಗುರುಗಳು ಅಂಥೇಳಿ ನಮ್ಮ ಒಂದು ಅಂದಾಜಾಗಿರ್ತೈತಿ. ಆದರೆ ಗುರುಗಳ ನಮಗೆ ಯಾವುದೇ ಗೊತ್ತಿರದೇ ಇರತಕ್ಕಂಥ ವಿಷಯವನ್ನು ತಿಳಿಸಿಕೊಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಮ್ಮ ಗುರುಗಳು ಅಂಥೇಳಿ ನಾವು ಹೇಳಬಹುದು. ಕನ್ನಡದಲ್ಲಿ ಕವಿಯೊಬ್ಬರು ಹೇಳ್ತಾರೆ, ಮನೆ ಮೊದಲು ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನತೆಯೆಲ್ಲ ಧನ್ಯರು ಅಂತ. ಅಂದರೆ ತಾಯಿನೇ ಮೊದಲ ಗುರು ಎಂತಕ್ಕಂಥ ಒಂದು ರೀತಿಯಲ್ಲಿ ಹೇಳ್ತಾರೆ. ಹೀಗೆ ನಮಗೆ ಜೀವನದಲ್ಲಿ ಹಲವಾರು ಗುರುಗಳು ಇರ್ತಾ ಇರ್ತಾರೆ. ಆ ಗುರುಗಳಿಗೆಲ್ಲರಿಗೂ ಕೂಡ ನಾವು ವಂದನೆಯನ್ನು ಸಲ್ಲಿಸಬೇಕಾದದ್ದು ಅವಶ್ಯ. ಈಗ ಒಂದು ಹೇಳ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಗುರಿ ಇರಬೇಕು, ಆ ಗುರಿಯ ಹಿಂದೆ ಒಬ್ಬ ಗುರು ಇರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ಅನೇಕ ಮಹಾನ್ ವ್ಯಕ್ತಿಗಳು ಕೂಡ ಗುರುವಿನ ಮಹತ್ವವನ್ನು ಕೊಂಡಾಡ್ತಾ ಇದ್ದಾರೆ. ಶರೀಫ್ ಸಾಹೇಬರು ಹೇಳ್ತಾ ಇದ್ದಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದೆ ನಗ ಮುಕುತಿ. ಅದೇ ರೀತಿ ಕಬೀರ್ ದಾಸರು ಕೂಡ ಗುರುವಿನ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಗುರು ಗೋವಿಂದೋನು ಖಡೇ ಕಾಕೆ ಲಾಗೋ ಪ್ಯಾನ್, ಕಲಿಹಾರಿ ಗುರು ಅಪ್ಪನೇ ಗೋವಿಂದ್. ಒಂದೇ ಸಂದರ್ಭದಲ್ಲಿ ಗುರು ಮತ್ತು ಗೋವಿಂದ ನನ್ನ ಮುಂದೆ ಪ್ರತ್ಯಕ್ಷವಾದಂಥ ಸಂದರ್ಭದಲ್ಲಿ ನನ್ನ ಪ್ರಥಮ ಪ್ರಣಾಮಗಳನ್ನು ನಾನು ನನ್ನ ಗುರುವಿಗೆ ಕೊಡ್ತಾ ಇದ್ದೀನಿ ಅಂಥೇಳಿ ಕಬೀರ್ ದಾಸರು ತಮ್ಮ ದೊಯೆಯಲ್ಲಿ ಹೇಳ್ತಾರೆ. ಯಾಕೆಂದರೆ ಗುರುವಿಗೆ ಯಾಕೆ ಮೊದಲು ನನ್ನ ಪ್ರಣಾಮ ಅಂದರೆ, ಗೋವಿಂದನನ್ನು ಯಾವ ರೀತಿಯಾಗಿ ಒಲಿಸ್ಕೊಳ್ಬೇಕು ಅಂಥೇಳಿ ದಾರಿಯನ್ನು ತೋರಿಸ್ತಕ್ಕಂಥ

ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

ವಾಯ. ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ನಿನ್ನೆಯ ಎಪಿಸೋಡ್ನಲ್ಲಿ ಅರ್ಥ ಮಾಡಿಕೊಂಡು ಹೇಗೆ ಶ್ರೇಷ್ಠರಾದ ನಾಯಕರು ಯಾವ ಥರ ನಡೆದುಕೊಳ್ಳುತ್ತಾರೆ, ಅವರನ್ನು ಜನಸಾಮಾನ್ಯರು ಅನುಸರಿಸುತ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು, ಆದ್ದರಿಂದ ಕೃಷ್ಣ, ಶ್ರೀಕೃಷ್ಣ ಕೂಡ ಇಲ್ಲಿ ಈ ಭೂಮಿಯ ಮೇಲೆ ಅವತರಿಸಿದಾಗ ಅವರು ಕೂಡ ತಾನು ಕರ್ತವ್ಯವನ್ನು ಮಾಡಿ ಉದಾಹರಣೆಯ ಮೂಲಕ ಜನರಿಗೆ ತೋರಿಸುತ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು, ಸೊ ಅದಾದಮೇಲೆ ಶ್ರೀಕೃಷ್ಣ ಅರ್ಜುನನಿಗೆ ಹೀಗೆ ಹೇಳುತ್ತಾರೆ. ಪ್ರಕೃತೇಹಿ ಕ್ರಿಯಮಾಣಾನಿ ಗುಣಹಿ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತವೆ, ಆದರೆ ಅಹಂಕಾರದಿಂದ ಮೂಢನಾದವನು ತಾನೇ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಭಾವಿಸುತ್ತಾನೆ. ಐಹಿಕ ಪ್ರಜ್ಞೆಯಲ್ಲಿರುವ ಮನುಷ್ಯನು ಅಹಂಕಾರದ ದೆಸೆಯಿಂದ ತಾನೇ ಎಲ್ಲವನ್ನೂ ಮಾಡುತ್ತೇನೆ ಎಂದು ದೃಢವಾಗಿ ನಂಬಿರುತ್ತಾನೆ. ದೇಹದ ಯಂತ್ರವನ್ನು ಐಹಿಕ ಪ್ರಕೃತಿಯು ಸೃಷ್ಟಿ ಮಾಡಿದೆ ಮತ್ತು ಈ ಪ್ರಕೃತಿಯು ಭಗವಂತನ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತದೆ ಎನ್ನುವುದು ಅವನಿಗೆ ತಿಳಿಯುವುದಿಲ್ಲ. ಪ್ರಾಪಂಚಿಕನಿಗೆ ಕಟ್ಟಕಡೆಯದಾಗಿ ತಾನು ಭಗವಂತನ ನಿಯಂತ್ರಣದಲ್ಲಿ ಇದ್ದೇನೆ ಎನ್ನುವುದು ತಿಳಿಯದು. ಅಹಂಕಾರಿಯಾದವನು ತಾನೇ ಸ್ವತಂತ್ರವಾಗಿ ಎಲ್ಲವನ್ನೂ ಮಾಡಿದೆ ಎಂದು ಹೇಳಿಕೊಳ್ಳುತ್ತಾನೆ. ಇದೇ ಅವನ ಅಜ್ಞಾನದ ಲಕ್ಷಣ. ಈ ಜಡವಾದ ಮತ್ತು ಸೂಕ್ಷ್ಮವಾದ ದೇಹವನ್ನು ಭಗವಂತನ ಆಜ್ಞೆಯಂತೆ ಐಹಿಕ ಪ್ರಕೃತಿ ಸೃಷ್ಟಿಸಿದೆ. ಆದ್ದರಿಂದ ಅವನ ದೇಹದ ಮತ್ತು ಮನಸ್ಸಿನ ಚಟುವಟಿಕೆಗಳು ಭಗವಂತನ ಸೇವೆಯಲ್ಲಿ ತೊಡಗಬೇಕು ಎನ್ನುವುದು ಅವನಿಗೆ ತಿಳಿಯದು. ಇಂದ್ರಿಯಗಳನ್ನು ಇಂದ್ರಿಯ ತೃಪ್ತಿಗಾಗಿ ಬಹುಕಾಲ ವಾಸ್ತವಿಕವಾಗಿ ಅದನ್ನು ದುರುಪಯೋಗ ಮಾಡಿಕೊಂಡಿದ್ರಿಂದ ವಾಸ್ತವಿಕವಾಗಿ ಅಹಂಕಾರವು ಅವನನ್ನು ಮೂಢನನ್ನಾಗಿ ಮಾಡುತ್ತದೆ. ಸೊ ನಾವೇನು ತಿಳ್ಕೊಳ್ತೀವಿ, ಎಲ್ಲವನ್ನ ನಾವೇ ಮಾಡ್ತೀವಿ ಅಂತೇಳಿ. ಇಲ್ಲಿ ನಾವು ಇಚ್ಛೆಯನ್ನು ಪಡ್ಬೋದು, ಒಂದು ಕೆಲಸವನ್ನು ಮಾಡಬೇಕು ಅನ್ನುವಂಥ ಇಚ್ಛೆ ನಮಗೆ ಬರ್ಬೋದು. ಆದರೆ ಅದನ್ನು ಪೂರೈಸಬೇಕಾದ್ರೆ ನಮ್ಮ ಇಚ್ಛೆ ಪ್ರಕಾರ ಪ್ರಕೃತಿ ನಮಗೆ ಅದನ್ನು ಪೂರೈಸುತ್ತದೆ. ಆದರೆ ಪ್ರತಿಯೊಂದು ನಮ್ಮ ಇಚ್ಛೆ ಪ್ರಕಾರ ಇಲ್ಲಿ ನಡೆಯುತ್ತದೆ ಅಂತ ಹೇಳೋದಕ್ಕಾಗಲ್ಲ ಅಲ್ವಾ. ಹಲವಾರು ವಿಷಯಗಳು ನಮ್ಮ ಇಚ್ಛೆ ಪ್ರಕಾರ ಅದು ನಡೆಯುವುದಿಲ್ಲ. ಸೊ ನಾವೇ ಎಲ್ಲವನ್ನ ಮಾಡುತ್ತೇವೆ, ನಮ್ಮ ಕೈಯಲ್ಲಿ ಎಲ್ಲ ಇದೆ, ನಾವೇ ಶ್ರೇಷ್ಠರು ಅಂತ ನಾವು ತಿಳಿದುಕೊಳ್ಳೋದ್ರಿಂದ ನಮಗೆ ಒತ್ತಡ ಆತಂಕ ತಪ್ಪಿದ್ದಲ್ಲ. ನಾವು ಹಲವಾರು ಜನರ ಜೀವನದಲ್ಲಿ ನಾವು ನೋಡ್ತೇವೆ, ಅವರು ಅಂದರೆ ಒಂದು ಕಾಲದಲ್ಲಿ ಅವರು ತುಂಬ ಶ್ರೇಷ್ಠರಾಗಿರುತ್ತಾರೆ, ತುಂಬ ಪ್ರಸಿದ್ಧಿಯನ್ನು ಪಡೆದಿರುತ್ತಾರೆ, ಆದರೆ ಎಲ್ಲವೂ ಒಂದು ಕ್ಷಣದಲ್ಲಿ ಅವರಿಂದ ಕಳೆದು ಹೋಗಬಹುದು. ಉದಾಹರಣೆಗೆ, ಒಂದು ಕಾಲದ ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್ ಆಗಿದ್ದವನು ಒಬ್ಬ ತನ್ನ ಕೊನೆಯ ಕಾಲದಲ್ಲಿ ಅವನಿಗೆ ಒಂದು ಅಂದರೆ ಪಾರ್ಕಿನ್ಸನ್ ರೋಗ ಅವನಿಗೆ ಬಂದಾಗ ಕೈಯಲ್ಲಿ ಒಂದು ಕಪ್ ಕಾಫಿ ಕಪ್ಪನ್ನು ಹಿಡಲಿಕ್ಕೆ ಆಗದಿರುವಷ್ಟು ದುರ್ಬಲನಾಗಿದ್ದ. ಹೀಗೆ ಹಲವಾರು ಜನರ ಜೀವನ ಚರಿತ್ರೆಯನ್ನು ನಾವು ನೋಡಿದಾಗ ಎಷ್ಟೆಷ್ಟೋ ಮಹಾತ್ಮರೆನಿಸಿಕೊಂಡವರು ಯಾವ ಥರ ಅವರ ಜೀವನದಲ್ಲಿ ಕೆಲವೊಂದು ಘಟನೆಗಳು ಹೇಗೆ ಬರುತ್ತದೆ, ಅವರು ಎಂಥ ದುರ್ಬಲರಾಗಿರುತ್ತಾರೆ. ಸೊ ತಾವೇ ಎಲ್ಲವನ್ನ ಮಾಡುತ್ತೀವಿ, ಇಡೀ ಪ್ರಪಂಚವನ್ನೇ ತಾವು ಆಳುತ್ತೀವಿ ಅಂದುಕೊಂಡಿರುವಂತಹ ಅಲೆಕ್ಸಾಂಡರ್ ಆಗಲಿ, ಹಿಟ್ಲರ್ ಆಗಲಿ, ಸೊ ಏನಾದರೂ ಕೊನೆಗೆ ಅನ್ನೋದನ್ನು ನಾವು ನೋಡಿದ್ದೀವಿ ಅಲ್ವಾ. ಸೊ ನಮ್ಮ ಕೈಯಲ್ಲಿ ಏನೇನು ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ. ಸೊ ಆದ್ದರಿಂದ ಇಲ್ಲಿ ಹೇಗೆ ಐಹಿಕ ಪ್ರಕೃತಿಯ ಗುಣಗಳಿಂದ ನಾವು ಪ್ರಭಾವಿತರಾಗಿ ನಾವು ಕಾರ್ಯವನ್ನು ಮಾಡುತ್ತೇವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವೇ ಎಲ್ಲವನ್ನ ಮಾಡ್ತೀವಿ, ಎಲ್ಲವೂ ನಮ್ಮ ಮೇಲೆ ಇದೆ, ಎಲ್ಲ ಜವಾಬ್ದಾರಿ ಅಂದ್ಕೊಂಡಾಗ ನಮಗೆ ಒತ್ತಡ ಉಂಟಾಗುವಂಥದ್ದು, ಅದಾದಮೇಲೆ ಅತಿಯಾದ ನಿರೀಕ್ಷೆಯಿಂದ ನಮಗೆ ನಿರಾಶೆ ಉಂಟು ಆಗುವಂಥದ್ದು, ಇದೆಲ್ಲ ತಪ್ಪಿದ್ದಲ್ಲ. ಸೊ ಹೇಗೆ ಇಲ್ಲಿ ಭಗವಂತ ಇದನ್ನು ವಿವರಿಸುತ್ತಾರೆ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತ ಇತಿ ಮತ್ವಾನ ಸಜ್ಜತೆ. ಪರಮಸತ್ಯವನ್ನು ತಿಳಿದವನು ಇಂದ್ರಿಯಗಳಲ್ಲಿ ಮತ್ತು ಇಂದ್ರಿಯ ತೃಪ್ತಿಯಲ್ಲಿ ತೊಡಗುವುದಿಲ್ಲ. ಅವನಿಗೆ ಭಕ್ತಿ ಸೇವೆ ಮತ್ತು ಫಲದಾಸೆ ಇರುವ ಕರ್ಮ ಇವುಗಳಲ್ಲಿನ ವ್ಯತ್ಯಾಸವು ಕೂಡ ತಿಳಿದಿರುತ್ತದೆ ಅರ್ಜುನ ಅಂತ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ. ಸೊ ಪರಮಸತ್ಯವನ್ನು ತಿಳಿದವನಿಗೆ ಐಹಿಕ ಸಹವಾಸದಲ್ಲಿ ತನ್ನ ತೊಡಕಿನ ಸ್ಥಿತಿಯ ವಿಷಯವಾಗಿ ದೃಢವಾದ ಅರಿವಿರುತ್ತದೆ. ತಾನು ಭಗವಂತನ ಅಂಶ ಮತ್ತು ಐಹಿಕ ಸೃಷ್ಟಿಯಲ್ಲಿ ತನ್ನ ಸ್ಥಾನವಿರಬಾರದು ಎಂದು ಅವನಿಗೆ ತಿಳಿದಿರುತ್ತದೆ. ವಾಸ್ತವವಾಗಿ ತಾನು

0: ನಿತ್ಯ ಜ್ಞಾನಾನಂದನಾದ ಪರಮಪ್ರಭುವಿನ ವಿಭಿನ್ನಾಂಶ ಎಂದು ಅವನಿಗೆ ಗೊತ್ತು. ಹೇಗೋ ತಾನು ಜೀವನದ ಭೌತಿಕ ಕಲ್ಪನೆಯಲ್ಲಿ ಸಿಕ್ಕಿಕೊಂಡಿದ್ದೇನೆ ಎಂದು ಅವನು ಗುರುತಿಸುತ್ತಾನೆ. ತನ್ನ ಪರಿಶುದ್ಧ ಅಸ್ತಿತ್ವದಲ್ಲಿ ತನ್ನ ಭಕ್ತಿ ಸೇವೆಯ ಚಟುವಟಿಕೆಗಳನ್ನು ಭಗವಂತನ ಸೇವೆಗೆ ಸರಿಹೊಂದಿಸುವುದು ಅವನ ಕರ್ತವ್ಯ. ಆದುದರಿಂದ ಅವನು ಭಕ್ತಿ ಸೇವೆಯ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ. ಐಹಿಕ ಚಟುವಟಿಕೆಗಳು ಸನ್ನಿವೇಶಕ್ಕೆ ಮಿತಗೊಂಡವು ಮತ್ತು ತಾತ್ಕಾಲಿಕ. ಆದುದರಿಂದ ಆತನಿಗೆ ಸಹಜವಾಗಿ ಭೌತಿಕ ಇಂದ್ರಿಯಗಳ ಚಟುವಟಿಕೆಗಳಲ್ಲಿ ಆಸಕ್ತಿ ಇರುವುದಿಲ್ಲ. ತನ್ನ ಬದುಕಿನ ಐಹಿಕ ಸ್ಥಿತಿಯು ಭಗವಂತನ ಪರಮ ನಿಯಂತ್ರಣದಲ್ಲಿ ಇದೆ ಎಂದು ಅವನಿಗೆ ಗೊತ್ತು. ಆದುದರಿಂದ ವಿವಿಧ ಬಗೆಯ ಪ್ರಾಪಂಚಿಕ ಪ್ರತಿಕ್ರಿಯೆಗಳು ಅವನ ಮನಸ್ಸನ್ನು ಕಲುಕುವುದಿಲ್ಲ. ಈ ಪ್ರತಿಕ್ರಿಯೆಗಳು ಭಗವಂತನ ಕರುಣೆ ಎಂದು ಅವನು ಭಾವಿಸ್ತಾನೆ. ಶ್ರೀಮದ್ ಭಾಗವತದ ಪ್ರಕಾರ ಪರಮಸತ್ಯವನ್ನು ನಿರಾಕಾರ ಬ್ರಹ್ಮ, ಪರಮಾತ್ಮ ಮತ್ತು ದೇವೋತ್ತಮ ಪರಮಪುರುಷ ಎನ್ನುವ ಮೂರು ಸ್ವರೂಪಗಳಲ್ಲಿ ಅರಿತವನನ್ನು ತತ್ವವಿತ್ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಪರಮಪ್ರಭುವಿನೊಂದಿಗೆ ತನ್ನ ಸಂಬಂಧದ ವಾಸ್ತವ ಸ್ಥಿತಿ ಅವನಿಗೆ ತಿಳಿದಿರುತ್ತದೆ. ಪ್ರಕೃತಿ ಗುಣ ಸಮ್ಮೂಢ ಸಜ್ಜಂತಿ ಗುಣ ಕರ್ಮಸು ತಾನ ಕೃಷ್ಣ ವಿದೋ ಮಂದ ಕೃಷ್ಣ ವಿನ್ನ ವಿಚಾಲಯೇ. ಪ್ರಕೃತಿಯ ಗುಣಗಳಿಂದ ಮೂಢರಾದ ಅಜ್ಞಾನಿಗಳು ಸಂಪೂರ್ಣವಾಗಿ ಐಹಿಕ ಚಟುವಟಿಕೆಗಳಲ್ಲಿ ತನ್ಮಯರಾಗಿ ಆಸಕ್ತರಾಗುತ್ತಾರೆ. ಕೆಲಸ ಮಾಡುವವರ ಅಜ್ಞಾನದಿಂದ ಈ ಕರ್ತವ್ಯಗಳು ಕೆಳಮಟ್ಟದವಾದರೂ ವಿವೇಕಿಗಳು ಅವರನ್ನು ವಿಚಲಗೊಳಿಸಲು ಪ್ರಯತ್ನಿಸಬಾರದು ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಈಗ ತಿಳುವಳಿಕೆ ಇಲ್ಲದವರು, ಈಗ ನಾನು ದೇಹವಲ್ಲ ನಾನು ಆತ್ಮ ಅಂತ ತಿಳುವಳಿಕೆ ಇಲ್ಲದವರು ಸ್ಥೂಲ ಐಹಿಕ ಪ್ರಜ್ಞೆಯೊಂದಿಗೆ ತಮ್ಮನ್ನು ತಪ್ಪಾಗಿ ಗುರುತಿಸಿಕೊಳ್ಳುತ್ತಾರೆ ಮತ್ತು ಐಹಿಕ ಉಪಾಧಿಗಳಿಂದ ತುಂಬಿ ಹೋಗುತ್ತಾರೆ. ಈ ಶರೀರವು ಐಹಿಕ ಪ್ರಕೃತಿಯ ಕೊಡುಗೆ. ದೈಹಿಕ ಪ್ರಜ್ಞೆಗೆ ಅತಿಯಾಗಿ ಅಂಟಿಕೊಂಡಿರುವವನನ್ನು ಮಂದ ಅಥವಾ ಆತ್ಮದ ಅರಿವಿಲ್ಲದ ಸೋಮಾರಿ ಎಂದು ಕರೆಯಲಾಗುತ್ತದೆ. ಅಜ್ಞಾನಿಗಳು ದೇಹವನ್ನೇ ಆತ್ಮ ಎಂದು ಭಾವಿಸುತ್ತಾರೆ. ಇತರರೊಡನೆ ದೇಹ ಬಾಂಧವ್ಯವನ್ನು ಬಂಧುತ್ವ ಎಂದು ಸ್ವೀಕರಿಸುತ್ತಾರೆ. ಉಪಾಧಿಗಳ ಮೋಡಿಯಲ್ಲಿ ಸಿಕ್ಕು ಅವರು ಯಾವಾಗಲೂ ಐಹಿಕ ಕ್ಷೇತ್ರದಲ್ಲಿ ಕಾರ್ಯನಿರತರಾಗಿರ್ತಾರೆ. ಅವರಿಗೆ ಆತ್ಮ ಸಾಕ್ಷಾತ್ಕಾರವು ಒಂದು ಕಟ್ಟುಕತೆಯ ತರ ಗೋಚರಿಸುತ್ತದೆ. ಆದ್ದರಿಂದ ಅವರಿಗೆ ಅದರಲ್ಲಿ ಆಸಕ್ತಿ ಇರುವುದಿಲ್ಲ. ಸೊ ಹೀಗೆ ನಮ್ಮನ್ನು ನಾವು ಆತ್ಮ ಅಂತ ತಿಳಿದುಕೊಳ್ಳುವುದು ಅದು ಒಂದು ಮುಖ್ಯವಾದಂಥ ಒಂದು ಜ್ಞಾನ. ನಮ್ಮನ್ನು ನಾವು ಆತ್ಮ ಅಂತ ತಿಳಿದುಕೊಂಡಾಗ ನಮಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮೈ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯಾಧ್ಯಾತ್ಮ ಚೇತಸ ನಿರಾಶೀರ್ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ಆದ್ದರಿಂದ ಅರ್ಜುನ, ನಿನ್ನ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನನ್ನು ಸಂಪೂರ್ಣವಾಗಿ ಅರಿತುಕೊಂಡು ಫಲಾಪೇಕ್ಷೆ ಇಲ್ಲದೆ ಒಡೆತನದ ಭಾವವಿಲ್ಲದೆ ಜಡತ್ವವಿಲ್ಲದೆ ಯುದ್ಧ ಮಾಡು ಅಂತ ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಈ ಶ್ಲೋಕ ಭಗವದ್ಗೀತೆಯ ಉದ್ದೇಶವನ್ನ ಸ್ಪಷ್ಟವಾಗಿ ಸೂಚಿಸುತ್ತದೆ. ಸೈನ್ಯದಲ್ಲಿನ ಶಿಸ್ತಿನಂತೆ ಕರ್ತವ್ಯಗಳನ್ನು ನಿರ್ವಹಿಸಲು ಮನುಷ್ಯನು ಸಂಪೂರ್ಣವಾಗಿ ಭಗವಂತನ ಪ್ರಜ್ಞೆಯಲ್ಲಿ ಇರಬೇಕು ಅಂತ ಇಲ್ಲಿ ಶ್ರೀಕೃಷ್ಣ ಬೋಧಿಸ್ತಾರೆ. ಸೊ ಇಂತಹ ಅಪ್ಪಣೆಯಿಂದ ಕಷ್ಟಗಳು ತಲೆದೋರಬಹುದು, ಆದರೂ ಭಗವಂತನನ್ನು ನೆಚ್ಚಿ ಕರ್ತವ್ಯಗಳನ್ನು ಮಾಡಬೇಕು. ಏಕೆಂದರೆ ಜೀವಿಯ ಸಹಜ ಸ್ವರೂಪವೇ ಅದು. ಭಗವಂತನ ಸಹಕಾರವಿಲ್ಲದೆ ಜೀವಿಯು ಸುಖವಾಗಿ ಇರುವುದು ಸಾಧ್ಯವಿಲ್ಲ. ಏಕೆಂದರೆ ಜೀವಿಯ ನಿತ್ಯ ಸಹಜ ಸ್ವರೂಪವು ಭಗವಂತನ ಅಪೇಕ್ಷೆಗಳಿಗೆ ವಿಧೇಯನಾಗಿ ನಡೆದುಕೊಳ್ಳುವುದು. ಆದ್ದರಿಂದ ಭಗವಂತನು ತನ್ನ ಸೇನಾಧಿಪತಿಯೆಂದು ಭಾವಿಸಿ ಯುದ್ಧ ಮಾಡಬೇಕೆಂದು ಕೃಷ್ಣನು ಅರ್ಜುನನಿಗೆ ಅಪ್ಪಣೆ ಮಾಡ್ತಾರೆ. ಭಗವಂತನ ಸುಪ್ರೀತಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಬೇಕು, ಜೊತೆಗೆ ಒಡೆತನವನ್ನು ಅಪೇಕ್ಷಿಸದೆ ನಿಯತ ಕರ್ತವ್ಯಗಳನ್ನು ಮಾಡಬೇಕು. ಅರ್ಜುನನು ಭಗವಂತನ ಆಜ್ಞೆಯನ್ನು ಪರಿಗಣಿಸುವ ಅಗತ್ಯವಿರಲಿಲ್ಲ. ಏನಿದ್ದರೂ ಅವನು ಆ ಆಜ್ಞೆಯನ್ನು ಪರಿಪಾಲಿಸಬೇಕಾಗಿತ್ತು ಅಷ್ಟೇ. ಭಗವಂತನು ಎಲ್ಲ ಆತ್ಮಗಳ ಆತ್ಮ. ವೈಯಕ್ತಿಕ ಅಂಶಗಳ ಪರಿಗಣನೆ ಇಲ್ಲದೆ ಪರಮಾತ್ಮನೊಬ್ಬನನ್ನೇ ಸಂಪೂರ್ಣವಾಗಿ ಅವಲಂಬಿಸುವನ್ನು ಆಧ್ಯಾತ್ಮ ಚೇತಸ ಎಂದು ಕರೆಯುತ್ತಾರೆ. ನಿರಾಶಿಹಿ ಎಂದರೆ ಮನುಷ್ಯನು ತನ್ನ ಪ್ರಭುವಿನ ಆಜ್ಞೆಯನ್ನು ನಡೆಸಬೇಕು, ಅದರ ಫಲವನ್ನು ನಿರೀಕ್ಷಿಸಬಾರದು ಎಂದರ್ಥ. ಉದಾಹರಣೆಗೆ, ಹಣಕಾಸಿನ ಗುಮಾಸ್ತನು ತನ್ನ ಯಜಮಾನನಿಗಾಗಿ ಲಕ್ಷಾಂತರ ರೂಪಾಯಿಗಳನ್ನು ಎಣಿಸಬಹುದು, ಆದರೆ ಒಂದು ಬಿಡಿಕಾಸನ್ನು ತನ್ನದೆಂದು ಕೊಳ್ಳುವುದಿಲ್ಲ. ಹಾಗೆಯೇ ಪ್ರಪಂಚದಲ್ಲಿ ಯಾವುದೂ ಯಾವ ಒಬ್ಬ ವ್ಯಕ್ತಿಗೂ ಸೇರಿದ್ದಲ್ಲ, ಎಲ್ಲವೂ ಭಗವಂತನಿಗೆ ಸೇರಿದುದು ಎಂದು ತಿಳಿದುಕೊಳ್ಳಬೇಕು. ಮೈ ಎನ್ನುವ ಶಬ್ದದ ನಿಜವಾದ ಅರ್ಥ ಇದೇನೆ. ಇಂತಹ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡುವವನು ಖಂಡಿತವಾಗಿಯೂ ಯಾವುದರ ಮೇಲೂ ಪ್ರಭುತ್ವ ಸಾಧಿಸುವುದಿಲ್ಲ. ಈ ಪ್ರಜ್ಞೆಗೆ ನಿರ್ಮಮ ಅಂದರೆ ಯಾವುದೂ ನನ್ನದಲ್ಲ ಅಂತ ಹೆಸರು, ನಿರ್ಮಮ ಅಂತ ಹೆಸರು. ದೇಹ ಸಂಬಂಧಿಗಳು ಎನಿಸಿಕೊಳ್ಳುವವರನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಇಂತಹ ಕಠಿಣ ಅಪ್ಪಣೆಯನ್ನು ಪರಿಪಾಲಿಸಲು ಮನಸ್ಸಿಲ್ಲವಾದರೆ ಇಂತಹ ಹಿಂಜರಿತವನ್ನು ಕಿತ್ತು ಹಾಕಬೇಕು. ಈ ರೀತಿಯಲ್ಲಿ ಮನುಷ್ಯನು ವಿಗತ ಜ್ವರನಾಗಬಹುದು ಎಂದರೆ ಜ್ವರ ಬಂದಂತಹ ಮನಃಸ್ಥಿತಿ ಅಥವಾ ಜಡತ್ವವನ್ನು ಕಳೆದುಕೊಳ್ಳಬೇಕು. ತನ್ನ ಗುಣ ಮತ್ತು ಸ್ಥಾನಗಳಿಗೆ ಅನುಗುಣವಾಗಿ ಪ್ರತಿಯೊಬ್ಬನು ಮಾಡಬೇಕಾದ ನಿರ್ದಿಷ್ಟ ಬಗೆಯ ಕೆಲಸವಿದೆ. ಇಲ್ಲಿ ಹೇಳಿದ ರೀತಿಯಲ್ಲಿ ಇಂತಹ ಕರ್ತವ್ಯಗಳನ್ನೆಲ್ಲ ಭಗವಂತನ ಪ್ರಜ್ಞೆಯಲ್ಲಿ ನಿರ್ವಹಿಸಬೇಕು. ಇದು ಮುಕ್ತಿ ಮಾರ್ಗಕ್ಕೆ ಕರೆದೊಯ್ಯುತ್ತದೆ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी पाहू. राजू श्रीवास्तव भारतीय अभिनेते आणि कॉमेडियन यांची आज पुण्यतिथी. गोपालन कस्तुरी पत्रकार व हिंदू वृत्तपत्राचे संपादक यांची पुण्यतिथी आजच. सवाई जयसिंग अंबर संस्थानचे राजे यांची पुण्यतिथी आजच्याच दिवशी. ताराचंद बडजात्या चित्रपट निर्माते राजश्री प्रोडक्शनचे संस्थापक यांची पुण्यतिथी आजच आहे. या होत्या आजच्या पुण्यतिथीने. यासोबत मनीषा निरोप घेते, उद्या पुन्हा येईनच, पण तोपर्यंत तुम्ही एकत्र रेणू धोनी 90.4 FM KLE कनसु. नमस्कार
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ವಾರ್ತೆಗಳು. ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ 9:00 9:30 ವಿಶೇಷ ಕಾರ್ಯಕ್ರಮಗಳು. 9:30 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. 12:30 1:00 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 1:00 to 1:30 ಹಾಸ್ಯವನಲು ಹಾಸ್ಯ ಕಾರ್ಯಕ್ರಮ. 1:30 to 2:00 ಮರಾಠಿ ಸಮಯ. 2:00 to 2:15 ವಾರ್ತೆಗಳು. ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 4:00 to 4:30 ತಂತ್ರಜ್ಞಾನದ ಕುರಿತು ಮಾಹಿತಿ ವಿಜ್ಞಾನ ವಿಹಾರ ಕಾರ್ಯಕ್ರಮದಲ್ಲಿ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು. ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ ಕೇಳುವವರೇ, ನಾನು ಡಾಕ್ಟರ್ ಅಡ್ವೇಶ್ ಬಸವನಪ್ಪ ಹೊಳೆಯಾಚಿ. ಕೆಎಲ್ಇಯ ಆಯುರ್ವೇದ ಆಸ್ಪತ್ರೆ ಶಹಪುರ್ ಬೆಳಗಾವಿಯಲ್ಲಿ ಮೂತ್ರರೋಗ ತಜ್ಞನಾಗಿ ನಾನು ಸೇವೆ ಸಲ್ಲಿಸುತ್ತಿದ್ದೇನೆ. ಇಂದು ನಾನು ತಮ್ಮ ಜೊತೆಗೆ ಪ್ರೋಸ್ಟೇಟೊಮೆಗಲಿ ಎಂಬ ರೋಗದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಡಲು ಬಯಸುತ್ತೇನೆ. ಪ್ರೋಸ್ಟೇಟೊಮೆಗಲಿ, ಇದನ್ನು ನಾವು BPH ಬಿನೈನ್ ಪ್ರೋಸ್ಟೆಟಿಕ್ ಹೈಪರ್ ಪ್ಲೇಜಿಯಾ ಅಂತಲೂ ಕರೀತಾರೆ. ಇದು ಪುರುಷರಲ್ಲಿ ಸಾಮಾನ್ಯವಾಗಿ 50 ವರ್ಷ ಮೇಲ್ಪಟ್ಟ ಪುರುಷರಲ್ಲಿ ಈ ರೋಗದ ಲಕ್ಷಣಗಳು ನಮಗೆ ಕಂಡುಬರುತ್ತವೆ. ಇದರಲ್ಲಿ ಪೌರುಷ ಗ್ರಂಥಿ ಎಂಬ ಒಂದು ಗ್ರಂಥಿಯ ಗಾತ್ರದಲ್ಲಿ ಹಿಗ್ಗುವಿಕೆಯಿಂದಾಗಿ ಈ ರೋಗ ನಮಗೆ ಕಂಡುಬರುತ್ತದೆ. ಇದರಲ್ಲಿ ಸಾಮಾನ್ಯವಾಗಿ ಲಕ್ಷಣಗಳು ಏನಪ್ಪ ಅಂತಂದರೆ, ರಾತ್ರಿಯಲ್ಲಿ ಮೇಲಿನ ಮೇಲೆ ಮೂತ್ರ ವಿಸರ್ಜನೆಯ ಭಾವನೆ ಬರುವುದು, ಅದರ ಜೊತೆಗೆ ಮೂತ್ರವನ್ನು ತಡೆಗಟ್ಟುವಲ್ಲಿ ವಿಫಲವಾಗುವುದು, ಬೇಗನೆ ಮೂತ್ರ ವಿಸರ್ಜನೆ ಮಾಡಬೇಕು ಅನ್ನೋ ಒಂದು ಭಾವನೆ ಬರುವುದು, ಅದರೊಟ್ಟಿಗೆ ಅಲ್ಲಿ ಮೂತ್ರ ವಿಸರ್ಜನೆಗೆ ಹೋದಾಗ ಅದು ಒಂದು ಧಾರೆಯಲ್ಲಿ ಬರದೆ ಹನಿ ಹನಿಯಾಗಿ ಬೀಳುವುದು, ಈ ರೀತಿ ಮೂತ್ರ ಸಂಬಂಧಿ ಲಕ್ಷಣಗಳು ಈ ರೋಗದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ. ಮೊದಲೇ ಹೇಳಿದಂತೆ 50 ವರ್ಷ ಮೇಲ್ಪಟ್ಟ ಪುರುಷರಲ್ಲಿ ಇದು ಕಾಣಿಸಿಕೊಳ್ಳುತ್ತದೆ. ಅದೇ ರೀತಿ ವಯಸ್ಸು ಹೆಚ್ಚಾದಂತೆ ಇದರ ರೋಗ ಲಕ್ಷಣಗಳು ಅಧಿಕವಾಗಬಹುದು ಮತ್ತು ಗಾತ್ರವೂ ಕೂಡ ಹೆಚ್ಚುತ್ತದೆ. ಇದು ಮೂತ್ರ ರೋಗ ಸಂಬಂಧಿಸಿದ ರೋಗ ಆದ್ದರಿಂದ ಸಾಮಾನ್ಯವಾಗಿ ಜನರು ಇದರ ಬಗ್ಗೆ ಹೇಳಲು ಸಂಕೋಚ ಪಡುತ್ತಾರೆ. ಅದಕ್ಕಾಗಿ ಅವರು ಮೊದಲನೇ ಘಟ್ಟದಲ್ಲೇ ಇದರ ಬಗ್ಗೆ ಹೇಳದೆ ಅದನ್ನು ಅದೇ ರೀತಿ ಇಗ್ನೋರ್ ಮಾಡ್ತಾರೆ. ಹೀಗಾಗಿ ಅದು ಸೈಜ್ ಸ್ವಲ್ಪ ದೊಡ್ಡದಾಗುತ್ತಾ ಹೋದಾಗೆ ಅವರು ಸ್ವಲ್ಪ ಆಮೇಲೆ ಅವರು ವೈದ್ಯರ ಬಳಿಗೆ ಅದೆಲ್ಲ ಬರುತ್ತಾರೆ. ಸೊ ಹಾಗೆ ಮಾಡದೆ, ಸಂಕೋಚ ಪಡದೆ ತಮ್ಮ ಶಾರೀರಿಕ ತೊಂದರೆಗಳನ್ನು ನೀವು ನಮ್ಮ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯಲ್ಲಿ ಬಂದು ಭೇಟಿಯಾದರೆ ನಾವು ಇದಕ್ಕೆ ಉತ್ತಮವಾದ ಚಿಕಿತ್ಸೆಯನ್ನು ನೀಡುತ್ತೇವೆ. ಸಾಮಾನ್ಯವಾಗಿ ಇದರದು ಗಾತ್ರ ಹೆಚ್ಚಾದಾಗ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತದೆ. ಆದರೆ ನಮ್ಮ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯಲ್ಲಿ ಇದಕ್ಕೆ ಉತ್ತಮವಾದ ಪರಿಣಾಮಕಾರಿಯಾದ ಔಷಧಿ ಲಭ್ಯವಿದೆ. ನಾವು ಆಯುರ್ವೇದದಲ್ಲಿ ಉಲ್ಲೇಖಿಸಿರುವಂಥ ವಿವಿಧ ಔಷಧೀಯ ಗಿಡಮೂಲಿಕೆಗಳನ್ನು ಉಪಯೋಗಿಸಿ ಅದರಿಂದ ಔಷಧಿಗಳನ್ನು ಮಾಡಿ ತಮಗೆ ಚಿಕಿತ್ಸೆಯನ್ನು ನೀಡುತ್ತೇವೆ. ಅದರ ಜೊತೆಗೆ ಪಂಚಕರ್ಮ ಎಂಬ ವಿಶೇಷ ಚಿಕಿತ್ಸೆಯನ್ನು ಕೂಡ ನಾವು ಇದರಲ್ಲಿ ನೀಡುತ್ತೇವೆ. ಈ ರೋಗವು ಮುಖ್ಯವಾಗಿ, ಇದಕ್ಕೆ ನಿಖರವಾದ ಕಾರಣ ಇನ್ನೂ ವೈದ್ಯಕೀಯ ಜಗತ್ತಿಗೆ ತಿಳಿದಿಲ್ಲ, ಆದರೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಪುರುಷರಲ್ಲಿ 50 ವರ್ಷದ ನಂತರ ಆಗುವ ಹಾರ್ಮೋನುಗಳ ಹೇರುಪೇರುದಿಂದಾಗಿ ಈ ರೋಗವು ಕಂಡುಬರುತ್ತದೆ ಅಂತ ಇತ್ತೀಚಿನ ಸಂಶೋಧನೆಗಳು ತಿಳಿಸುತ್ತವೆ. ಆಮೇಲೆ ಈ ರೋಗವನ್ನು ನಾವು ಬೇರೆ ಬೇರೆ ಪರೀಕ್ಷೆಗಳಿಂದ ನಾವು ಈ ರೋಗವನ್ನು ನಾವು ಕಂಡುಹಿಡಿಯಬಹುದು. ಸಾಮಾನ್ಯವಾಗಿ ನೀವು ವೈದ್ಯರ ಕಡೆ ಬಂದಾಗ ಈ ರೋಗಗಳ ಲಕ್ಷಣಗಳಿದ್ದರೆ ನಾವು ಸೋನೋಗ್ರಫಿ, ಅಲ್ಟ್ರಾಸೋನೋಗ್ರಫಿ ಅಂತ ನಾನು ನಿಮಗೆ ಅದರಲ್ಲಿ ನಮಗೆ ಇದರ ಬಗ್ಗೆ ಗೊತ್ತಾಗುತ್ತೆ. ಸೊ ಪ್ರೋಸ್ಟೇಟೊಮೆಗಲಿ ಅಥವಾ BPH ಅನ್ನೋದು ವಿವಿಧ ಗ್ರೇಡ್ಗಳಲ್ಲಿ, ಅದರ ಸೈಜ್ ಪ್ರಕಾರ ಬೇರೆ ಬೇರೆ ಗ್ರೇಡ್ಗಳಲ್ಲಿ ಇದನ್ನು ವಿಂಗಡಿಸಲಾಗುತ್ತದೆ. ನಮ್ಮಲ್ಲಿ ಎಲ್ಲ ಗ್ರೇಡ್ಗಳ ಚಿಕಿತ್ಸೆ ನಾವು ಮಾಡುತ್ತೇವೆ. ಅದು ತುಂಬ ಪ್ರಾರಂಭದ ಹಂತದಲ್ಲಿದ್ದರೆ ರೋಗವು, ನಾವು ಔಷಧಿಗಳಿಂದ ಅದನ್ನು ನಾವು ಕಡಿಮೆ ಮಾಡುತ್ತೇವೆ. ಆಮೇಲೆ ಅದು Grade 3 ಅಥವಾ Grade 4 ಆಗಿದೆ ಅಂದರೆ ನಾವು ಅದಕ್ಕೆ ವಿಶೇಷವಾದ ಪಂಚಕರ್ಮ ಚಿಕಿತ್ಸೆಗಳಿಂದ ಉತ್ತಮವಾದ ಚಿಕಿತ್ಸೆಯನ್ನು ಇಲ್ಲಿವರೆಗೆ ನೀಡುತ್ತಾ ಬಂದಿದ್ದೇವೆ. ಇದನ್ನು ನಮ್ಮಲ್ಲಿ ಚಿಕಿತ್ಸೆ ಪಡೆದಂಥ ರೋಗಿಗಳು ಅವರು 7 ವರ್ಷಗಳಿಂದ 7-8 ವರ್ಷಗಳಿಂದ ನಮ್ಮಲ್ಲಿ ಫಾಲೋಅಪ್ ಮಾಡಿದ್ದಾರೆ. ಅವರಿಗೆ ಯಾವುದೇ ರೀತಿ ಇನ್ನೂ ಪುನರಾವರ್ತನೆ ಆಗಿಲ್ಲ. ಸಾಮಾನ್ಯವಾಗಿ ಈ ರೋಗಕ್ಕೆ ನಮ್ಮಲ್ಲಿ ಒಂದು 4-6 ತಿಂಗಳವರೆಗೆ ಒಂದು ಕೋರ್ಸ್ ಇದೆ, ಔಷಧಿ ಮತ್ತು ಪಂಚಕರ್ಮ ಸೇರಿಸಿ. ಸೊ ಈ 4-5 ತಿಂಗಳಲ್ಲಿ ಅಥವಾ 4-6 ತಿಂಗಳಲ್ಲಿ ನಾವು ವಿಶೇಷವಾದ ಬದಲಾವಣೆಯನ್ನು ಕಂಡು ಈವನ್ ಬಹಳಷ್ಟು ರೋಗಿಗಳಲ್ಲಿ ನಮಗೆ ಸೋನೋಗ್ರಫಿಯಲ್ಲಿ ಕೂಡ ಅದರ ಸೈಜ್ ಕಡಿಮೆ ಆಗಿರುವುದು ಕಂಡುಬಂದಿದೆ. ಸೊ ಅದಕ್ಕಾಗಿ ನಾನು ತಮ್ಮಲ್ಲಿ ಮತ್ತೆ ಇನ್ನೊಮ್ಮೆ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಜನರಿಗೆ ಇದರ ಬಗ್ಗೆ ಮಾಹಿತಿ ನೀಡಿ, ಆಯುರ್ವೇದ ಬೆಳೆಯಲಿ, ಅದರ ಜೊತೆಗೆ ಜನನು ಆಯುರ್ವೇದದ ಉಪಯೋಗವನ್ನು ತಗೊಳ್ಳಲಿ ಅಂತ ನಾನು ಭಾವಿಸುತ್ತಾ, ಇಲ್ಲಿವರೆಗೆ ಸುಮಾರು ರೋಗಿಗಳು ಇದರ ಲಾಭವನ್ನು ಪಡೆದಿದ್ದಾರೆ. ಶಸ್ತ್ರಚಿಕಿತ್ಸೆ ರಹಿತವಾಗಿ ನಾವು ಈ ರೋಗಕ್ಕೆ ಚಿಕಿತ್ಸೆ ನೀಡುತ್ತಾ ಬಂದಿದ್ದೇವೆ ಹಾಗೂ ಬಹಳ ವರ್ಷಗಳಿಂದ ಅದು ಪುನರಾವರ್ತಿಯೂ ಆಗಿಲ್ಲ. ಸೊ ಇದು ಇದರ ಇನ್ನೊಂದು ಲಾಭ ಅಂತ ನಾವು ಹೇಳ್ಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್, ಅಡ್ಡಪರಿಣಾಮ ಇಲ್ಲದೆ, ಶಸ್ತ್ರಚಿಕಿತ್ಸೆ ಇಲ್ಲದೆ ನಾವು ಈ ರೋಗಕ್ಕೆ ತುಂಬ ಪರಿಣಾಮಕಾರಿಯಾಗಿ ಚಿಕಿತ್ಸೆ ಇಲ್ಲಿ ನಮ್ಮ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯಲ್ಲಿ ನೀಡುತ್ತಾ ಬಂದಿದ್ದೇವೆ. ಸೊ ತಾವೂ ಕೂಡ ಈ ರೋಗದಿಂದ ಬಾಧಿತರಾಗಿದ್ದರೆ ಅಥವಾ ತಮಗೂ ಕೂಡ ಇದರಿಂದ ಯಾವುದೇ ಸಂಶಯ ಇದ್ದರೆ ತಾವು ನಮ್ಮ ಆಸ್ಪತ್ರೆಗೆ ಬಂದು ತಪಾಸಣೆ ಮಾಡಿಕೊಳ್ಳಬಹುದು. ಅಥವಾ ತಮ್ಮ ಪರಿಚಯದಲ್ಲಿ, ತಮ್ಮ ಸ್ನೇಹಿತರಲ್ಲಿ, ತಮ್ಮ ಬಂಧುಗಳಲ್ಲಿ ಯಾರಾದರೂ ಈ ರೀತಿ ತೊಂದರೆ ಇದ್ದರೆ ನೀವು ಅವರ ಜೊತೆಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಅವರಿಗೂ ಕೂಡ ಈ ನಮ್ಮ ಆಸ್ಪತ್ರೆಯ ಬಗ್ಗೆ ತಿಳಿಸಿ ಅವರಿಗೂ ಕೂಡ ತಮ್ಮ ಆರೋಗ್ಯಯುತವಾದ ತಮ್ಮ ಜೀವನವನ್ನು ನಡೆಸಲು ಅವರಿಗೆ ಸಹಕಾರಿಯಾಗಿ. ಧನ್ಯವಾದಗಳು.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: पहिल्यांदाच हुबळीमध्ये नवीन व युवा उद्योजक स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा एम्पावर 365 कल्पनेपासून कंपनीपर्यंत. रविवार दिनांक 18 ऑक्टोबर 2026 रोजी हुबळी येथे यशस्वी आणि फायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना सक्सेस स्ट्रॅटेजी.
2: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ಮಣುಧ್ವನಿ 90.4 FM. ನಿಮ್ಮೊಂದಿಗೆ ನಾನು ಅನುಪಮಾ. ಸ್ನೇಹಿತರೆ, ವಿಶ್ವ ಅಲ್ಝೈಮರ್ಸ್ ಡೇ ದಿನದ ಅಂಗವಾಗಿ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ನಮ್ಮ ಸುತ್ತಮುತ್ತ ವಯಸ್ಸಾದವರು ಕೆಲವೊಮ್ಮೆ ಸಣ್ಣ ಪುಟ್ಟ ವಿಷಯಗಳನ್ನ ಮರೆತು ಬಿಡುವುದನ್ನ ನಾವು ನೋಡ್ತಾ ಇರ್ತೀವಿ. ಆದ್ರೆ ಈ ಮರವು ಯಾವಾಗ ಸಾಮಾನ್ಯ, ಯಾವಾಗ ಎಚ್ಚರಿಕೆಯ ಸಂಕೇತ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ವಿಶೇಷವಾಗಿ ಅಲ್ಝೈಮರ್ಸ್ ಕಾಯಿಲೆಯ ಬಗ್ಗೆ ಸರಿಯಾದ ಮಾಹಿತಿ ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾಗುತ್ತೆ. ಈ ಕಾಯಿಲೆಯ ಕಾರಣಗಳು, ಲಕ್ಷಣಗಳು, ಚಿಕಿತ್ಸೆ ಮತ್ತು ಕುಟುಂಬದವರು ಈ ಕಾಯಿಲೆಯಿಂದ ಬಳಲ್ತಾ ಇರೋರನ್ನ ಹೇಗೆ ನೋಡಿಕೊಳ್ಬೇಕು ಅನ್ನುವ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಮನೋವೈದ್ಯರು ಹಾಗೂ ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಭೀಮಸೇನ್ ಟೆಕ್ಕಳಿಕಿ ಅವರು. ಸರ್ ನಮಸ್ತೆ,
1: ಕಾರ್ಯಕ್ರಮಕ್ಕೆ
0: ಸ್ವಾಗತ. ಸರ್, ಮೊದಲಿಗೆ ಇಂದು ವಿಶ್ವ ಅಲ್ಝೈಮರ್ಸ್ ಡೇ ಅನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಹಿಂದಿನ ಉದ್ದೇಶ ಏನು ಸರ್?
1: ಇದರ ಹಿಂದಿನ ಉದ್ದೇಶ ಏನಂದ್ರೆ, ಜನರಲ್ಲಿ ಅಲ್ಝೈಮರ್ಸ್ ಡಿಸೀಸ್ ಅಂತ ನಾವು ಇದನ್ನ ಇಂಗ್ಲಿಷಲ್ಲಿ ಹೇಳ್ತೀವಿ, ಕನ್ನಡದಲ್ಲಿ ಸರಳ ಭಾಷೆಯಲ್ಲಿ ಹೇಳೋದಾದ್ರೆ ಮರುವಿನ ರೋಗ. ಸೊ ಈ ಮರುವಿನ ರೋಗದ ಬಗ್ಗೆ ಜನರಲ್ಲಿ ಅರಿವು ಮೂಡಲಿ ಅನ್ನೋ ಉದ್ದೇಶದಿಂದ 1994 ಈ ದಿನವನ್ನು ಪ್ರತಿ ವರ್ಷ September 21 ಆಚರಿಸ್ತಾರೆ. ಇದರ ಮಹತ್ವ ಏನಂತಂದ್ರೆ, ಎರಡು ಒಂದು ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಈ ಒಂದು ದಿವಸದ ಮಹತ್ವ ನಮಗೆ ಅರ್ಥ ಆಗ್ತದೆ. ಮೊದಲನೇದು, ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೆಚ್ಚಾಗ್ತಾ ಇದೆ. ಅಂದರೆ ಒಬ್ಬ ವ್ಯಕ್ತಿಯ ಆಯುಷ್ಯಾವಧಿ, ನಮ್ಮ ಒಂದು ಮೆಡಿಕಲ್ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ, ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಇಂಪ್ರೂವ್ ಆದಂಗೆಲ್ಲ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೆಚ್ಚಾಗ್ತಾ ಇದೆ ಎಲ್ಲ ದೇಶಗಳಲ್ಲಿ, ಭಾರತದಲ್ಲೂ ಕೂಡ. ಅಂದರೆ ಈಗ ಹೆಚ್ಚು ಹೆಚ್ಚು ಹಿರಿಯ ನಾಗರಿಕರನ್ನ ನೀವು ಕಾಣ್ತೀರಿ, ಯಾಕಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೆಚ್ಚಾಗ್ತಾ ಇದೆ. ಒಂದನೇದು. ಎರಡನೇದು, ಅವೇರ್ನೆಸ್ ಕೂಡ ಹೆಚ್ಚಾಗ್ತಾ ಇದೆ. ಮೊದಲು ಏನಿತ್ತು, ಮರು ಅನ್ನೋದು 60 ಅರಳು ಮರಳು ಅಂತೇಳಿ ಅದನ್ನೆಲ್ಲರೂ ನೆಗ್ಲೆಕ್ಟ್ ಮಾಡಿಬಿಡ್ತಿದ್ರು. ಅದು ಒಂದು ಒಂದು ಸಮಸ್ಯೆ, ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಬೇಕು ಅನ್ನುವಂಥ ಅರಿವು ಇದ್ದಿದ್ದಿಲ್ಲ. ಸೊ ಈಗ ಹಿರಿಯ ನಾಗರಿಕರು ಕೂಡ, ಅವರ ಜನಸಂಖ್ಯೆ ಹೆಚ್ಚಿದೆ. ಎರಡನೇದು, ಜನರಲ್ಲಿ ಅವೇರ್ನೆಸ್ ಇದೆ ಅನ್ನೋ ಕಾರಣಕ್ಕೆ ಇನ್ನೂ ಹೆಚ್ಚಿಗೆ ಇದರ ಬಗ್ಗೆ ಜನರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ದಿವಸವನ್ನು ಆಚರಿಸ್ತಾರೆ.
0: ಸರ್, ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯದಡಿಯಲ್ಲಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಈ ವರ್ಷದ ಘೋಷವಾಕ್ಯ
1: ಅಂದರೆ ಟು ನೋ ಅರ್ಲಿ ಆ್ಯಂಡ್ ಟು ಡೂ ಮೋರ್. ಅಂದರೆ ನಾವು ಮುಂಚಿತವಾಗಿ ಈ ರೋಗದ ಬಗ್ಗೆ ಅರಿವು ಇಟ್ಕೊಂಡಿದ್ರೆ, ನಾವು ಅದನ್ನು ತಡೆಗಟ್ಟೋದ್ರಲ್ಲಾಗಲಿ ಅಥವಾ ಅದನ್ನು ಸರಿಯಾದ ಸಮಯಕ್ಕೆ ಗುರುತಿಸಿ ಅದಕ್ಕೆ ಸಾಧ್ಯ ಆದಷ್ಟು ಟ್ರೀಟ್ಮೆಂಟ್ ಮಾಡೋದ್ರಾಗಲಿ ಅದಕ್ಕೆ ಸಹಾಯ ಆಗ್ತದೆ ಅನ್ನುವಂಥ ಅರ್ಥ ಕೊಡುವಂಥ ಘೋಷವಾಕ್ಯ ಈ ವರ್ಷ ಇದೆ.
0: ಸರ್, ಹಾಗಿದ್ರೆ ಈ ಒಂದು ಅಲ್ಝೈಮರ್ಸ್ ಅಂದ್ರೇನು, ಸಾಮಾನ್ಯ ಜನರಿಗೆ ಸರಳವಾಗಿ ಹೇಳಬೇಕಂದ್ರೆ ಇದನ್ನು ಹೇಗೆ ಅರ್ಥೈಸಬಹುದು ಅಂತ ಸರ್?
1: ಸೊ ಇದನ್ನು ಅತ್ಯಂತ ಸರಳವಾಗಿ ಹೇಳಬೇಕು ಅಂತಂದರೆ, ಮರುವಿನ ರೋಗ. ಮರುವು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡುಬರುವಂಥ ಒಂದು ಪ್ರಕ್ರಿಯೆ. ಅಂದರೆ ಅದಕ್ಕೆ ವಯಸ್ಸಿನ ಭೇದ ಭಾವ ಇಲ್ಲ. ಅಂದರೆ ಸಣ್ಣ ವಯಸ್ಸಿನಲ್ಲೂ ಕೂಡ ಸ್ವಲ್ಪ ಮರುವು ಏನೋ ಒಂದು ಕೇಳಿದ್ದು, ನೋಡಿದ್ದು, ಓದಿದ್ದು ಎಲ್ಲರೂ ಮರಿತೇ ಮರಿತಾರೆ. ಇದನ್ನು ಫಸ್ಟ್ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಮರುವು ಅಂದ ಕೂಡಲೇ ಅದು ರೋಗ ಅಂತ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ಮರುವಿನ ರೋಗ ಅಂತ ನಾವೇನಂತೀವಲ್ಲ, ಅದು ಸಾಮಾನ್ಯವಾದಂಥ ಮರುವಕ್ಕಿಂತ ಭಿನ್ನವಾದದ್ದು. ಈ ಮರುವಿನ ರೋಗ ಏನಿದೆ ಅಲ್ಲ, ಇದು ಸಾಮಾನ್ಯವಾಗಿ ಅಲ್ಝೈಮರ್ಸ್ ಡಿಸೀಸ್. ಇದು 60 ನಂತರ ಹೆಚ್ಚಾಗಿ ಕಂಡು ಬರುವಂಥ ಒಂದು ರೋಗ. ಸೊ ಕೆಲವೊಮ್ಮೆ 60 ಮುಂಚೆನೂ ಕಂಡು ಬರಬಹುದು, ಬಟ್ ಅದು ವಿರಳ. ಸೊ ಹೆಚ್ಚಿಗೆ ಇದು 60 ನಂತರನೇ ಕಂಡು ಬರ್ತದೆ. ಈ ರೋಗದ ಸಾಮಾನ್ಯವಾಗಿ ಈ ರೋಗದ ಲಕ್ಷಣಗಳೇನಂತಂದರೆ, ಒಂದು ಅತಿಯಾದಂಥ ಮರು. ನೋಡಿ, ಎಲ್ಲರಿಗೂ ಮರು ಆಗ್ತದೆ ಅಂತ ನಾನು ಹೇಳಿದೆ, 60 ಮರು ಹೆಚ್ಚಿಗೆನೆ ಆಗ್ತದೆ. ಆದರೆ ಇದು ಅತಿಯಾದಂಥ ಮರು, ಅದರಿಂದ ಆ ವ್ಯಕ್ತಿಯ ದೈನಂದಿನ ಚಟುವಟಿಕೆಗಳು ಕೂಡ ಅದು ಅದ್ರ ಮೇಲೆ ಹೊಡೆತ ಬೀಳಲಿಕ್ಕತ್ತು, ಪರಿಣಾಮ ಆಗ್ಲಿಕ್ಕತ್ತು. ಆ ವ್ಯಕ್ತಿಯ ದೈನಂದಿನ ಚಟುವಟಿಕೆಗಳು ಸರಿಯಾಗಿ ಆಗದೇ ಇದ್ದಾಗ, ಅವನ ಮರುವಿನಿಂದಾಗಿ ಆ ವ್ಯಕ್ತಿಯ ಮತ್ತು ಅವನ ಒಂದು ಕುಟುಂಬಸ್ಥರಿಗೆ, ಕುಟುಂಬದ ಸದಸ್ಯರಿಗೆ ತೊಂದರೆಗಳಾಗ್ತಾ ಇದ್ದಾಗ, ಆ ಮರುವಿನಿಂದ ಅವನಿಗೆ ಸ್ವಂತ ಅಪಾಯಗಳು ಬರ್ತಾ ಇದ್ದಾಗ, ಅಂಥ ಒಂದು ಕಂಡೀಷನ್ಗೆ, ಸಮಸ್ಯೆಗೆ ಅವಾಗ ನಾವು ಅದನ್ನು ಮರುವಿನ ರೋಗ ಅಥವಾ ಅಲ್ಝೈಮರ್ಸ್ ಅಂತೀವಿ. ಸೊ ಇದರ ಲಕ್ಷಣಗಳು, ಒಂದು ಮರು ಅಂದರೆ ಹೆಚ್ಚಿಗೆ ಇತ್ತೀಚೆಗೆ ಆದಂಥ ಘಟನೆಗಳನ್ನು ಜಾಸ್ತಿ ಮರಿತಾನೆ ವ್ಯಕ್ತಿ ಈ ರೋಗದಲ್ಲಿ. ಹಳೆಯ ಘಟನೆಗಳು ಚೆನ್ನಾಗಿ ನೆನಪಿರ್ತವೆ, ನನ್ನ ಬಾಲ್ಯದಲ್ಲಿ ಏನಾಯ್ತು, ನಾನು ಸ್ಕೂಲ್ಗೆಲ್ಲಿ ಹೋದೆ, ಹಳೆಯ ಘಟನೆಗಳು ಮರೆಯೋದು ಬಹಳ

0: ಲೇಟ್ ಸ್ಟೇಜಸ್ಸಲ್ಲಿ. ಆದರೆ ಇತ್ತೀಚಿನ ಘಟನೆಗಳು, ನಿನ್ನೆ ಯಾವ ಹಬ್ಬ ಇತ್ತು, ಇವತ್ತು ನಾನೇನು ನಾಷ್ಟ ಮಾಡಿದೆ, ನಿನ್ನೆ ಯಾರು ಭೇಟಿಯಾಗಲಿಕ್ಕೆ ಬಂದಿದ್ರು, ನಾಳೆ ಎಲ್ಲಿ ಹೋಗೋದಿದೆ, ಸೊ ಈ ರೀತಿ ಇತ್ತೀಚಿನ ಒಂದು ಘಟನೆಗಳನ್ನು ಮರೆಯೋದು ಮತ್ತು ಜನಗಳನ್ನು ಅವರ ಮುಖ ನೋಡಿ ಗುರುತಿಸಲಿಕ್ಕೆ ಕಷ್ಟ ಆಗೋದು, ಮತ್ತು ಮೊದಲು ಸರಳವಾಗಿ ಮಾಡ್ತಿರುವಂಥ ದೈನಂದಿನ ಕೆಲಸಗಳು, ಅದು ಶೇವಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು, ತಲೆ ಬಾಚ್ಕೊಳ್ಳೋದಾಗಿರ್ಬೋದು, ಜಡೆ ಹಾಕ್ಕೊಳ್ಳೋದಾಗಿರ್ಬೋದು, ಸೀರೆ ಉಟ್ಕೊಳ್ಳೋದಾಗಿರ್ಬೋದು, ಈ ರೀತಿ ಸಾಮಾನ್ಯವಾದಂಥ ದೈನಂದಿನ ಕೆಲಸಗಳು ಕೂಡ ತಪ್ಪಾಗ್ಲಿಕ್ಕತ್ತಾಗ, ಮತ್ತು ಅವನ ಒಂದು ಭಾಷೆಯಲ್ಲೂ ಕೂಡ ಮಾತಿನಲ್ಲೂ ಕೂಡ ಏರುಪೇರು ಆಗ್ತಾ ಇದ್ದಾಗ, ಈ ರೀತಿಯಾದಂಥ ಒಂದು ಲಕ್ಷಣಗಳು. ಆದರೆ ಮುಖ್ಯವಾದಂಥ ಲಕ್ಷಣ ಮರುವು.
1: ಸರ್, ಈ ಒಂದು ಅಲ್ಜೈಮರ್ಸ್ ಬರೋದಕ್ಕೆ ಪ್ರಮುಖ ಕಾರಣಗಳು ಏನೆಲ್ಲ ಇರಬಹುದು ಅಂತ?
0: ಇದಕ್ಕೆ ಇನ್ನೂ ನಿಖರವಾದಂಥ ಕಾರಣ ಇದೆ ಅಂತ ಇನ್ನೂ ವೈಜ್ಞಾನಿಕವಾಗಿ ಸ್ಪಷ್ಟವಾಗಿಲ್ಲ. ಆದರೆ ಇದಕ್ಕೆ ಕೆಲವೊಂದು ಕಾರಣಗಳನ್ನು ನಾವು ಗುರುತಿಸಬಹುದು. ಒಂದು, ಮೆದುಳು ಮುದುಡ್ತಾ ಹೋಗೋದು, ಅಟ್ರೋಫಿ ಅಂತೀವಿ ನಾವು. ಹೀಗೆ ಹಂಗೆ ಒಂದು ಹೂ ಬಾಡ್ತದಲ್ಲ, ಹಂಗೆ ಮೆದುಳು ವಯಸ್ಸಾದಂಗೆಲ್ಲ ಬಾಡ್ತಾ ಹೋಗ್ತದೆ, ಮುದುಡ್ತಾ ಹೋಗ್ತದೆ. ಅಂದರೆ ಅಲ್ಜೈಮರ್ಸ್ ಇರುವಂತಹ ವ್ಯಕ್ತಿಗಳ ಸ್ಕ್ಯಾನ್ಗಳಲ್ಲಿ ನಾವು ಮೆದುಳು ಮುದುಡಿರೋದನ್ನ ನೋಡಬಹುದು. ಅದಲ್ಲದೆ ಕೆಲವೊಂದು ಕೆಮಿಕಲ್ಸ್, ರಾಸಾಯನಿಕಗಳು ಮೆದುಳಲ್ಲಿ ಹೆಚ್ಚಾಗಿ ಶೇಖರಣೆ ಆಗ್ತಾ ಹೋಗೋದು, ಟೌ ಪ್ರೋಟೀನ್ಸ್ ಮುಂತಾದ ಒಂದು ಕೆಮಿಕಲ್ಸ್ ಇರ್ತವೆ. ಸೊ ಆ ಒಂದು ಕೆಮಿಕಲ್ಗಳು ಮೆದುಳಲ್ಲಿ ಹೆಚ್ಚು ಹೆಚ್ಚು ಶೇಖರಣೆ ಆಗ್ತಾ ಹೋದಂತೆಲ್ಲ ಈ ರೀತಿ ಮರುವಿನ ಸಮಸ್ಯೆ ಬರ್ತದೆ. ಇದು ಕೆಲವೊಮ್ಮೆ ಅನುವಂಶಿಕವಾಗಿಯೂ ಆಗಿರಬಹುದು. ಸೊ ಈ ಎಲ್ಲ ಒಂದು ಕಾರಣಗಳಿಂದ, ಆಮೇಲೆ ಕೆಲವೊಮ್ಮೆ ಈಗ ನಾವು ಅಲ್ಜೈಮರ್ಸ್ ಅಲ್ಲದೇ ಇದ್ರೂ ಕೂಡ ಬೇರೆ ರೀತಿಯಾದಂಥ ಡಿಮೆನ್ಷಿಯಾ, ಫಾರ್ ಎಕ್ಸಾಂಪಲ್ ನಾವು ಪೋಸ್ಟ್ ಸ್ಟ್ರೋಕ್ ಡಿಮೆನ್ಷಿಯಾ ಅಂತೀವಿ, ಅಂದರೆ ಸ್ಟ್ರೋಕ್ ಆದ ನಂತರ ನಾವು ಲಕ್ವಾ ಪ್ಯಾರಾಲಿಸಿಸ್ ಅಂತೀವಲ್ಲ, ಸೊ ಆ ರೀತಿ ಸ್ಟ್ರೋಕ್ ಆದ ನಂತರ ಕೂಡ ಕೆಲವೊಬ್ಬರಿಗೆ ಈ ರೀತಿ ಮರುವಿನ ರೋಗ ಬರಬಹುದು. ಅಥವಾ ಬಹಳ ವರ್ಷಗಳಿಂದ ಅತಿಯಾದಂಥ ಬಿ ಪಿ, ಅನ್ಕಂಟ್ರೋಲ್ಡ್ ಬಿ ಪಿ ಶುಗರ್ ಇರೋರಲ್ಲೂ ಕೂಡ ನಿಧಾನವಾಗಿ ಈ ರೀತಿ ಬದಲಾವಣೆಗಳು ಕಂಡು ಬರಬಹುದು. ಸೊ ಅದಕ್ಕೆ ಕಾರಣಗಳು ಹಲವಾರು, ಫ್ರಾಂಟೋ ಟೆಂಪೊರಲ್ ಡಿಮೆನ್ಷಿಯಾ ಅಂತೀವಿ. ಸೊ ಅಲ್ಜೈಮರ್ಸ್ ಅನ್ನೋದು ಡಿಮೆನ್ಷಿಯಾಗಳಲ್ಲಿ ಒಂದು ವಿಧ ಮಾತ್ರ.
1: ಖಂಡಿತ ಸರ್. ಸರ್, ಈಗ ತಾವು ವಂಶ ಪಾರಂಪರವಾಗಿ ಬರುವಂತಹ ಸಾಧ್ಯತೆ ಇದೆ ಅಂತ ತಿಳಿಸಿದ್ರಿ. ಈಗ ಕುಟುಂಬದಲ್ಲಿ ಇದು ಯಾರಿಗಾರು ಮುಂಚೆ ಇದ್ರೆ ಆತಂಕ ಪಡಬೇಕಾ ಅಥವಾ ಹೇಗೆ?
0: ಸಾಮಾನ್ಯವಾಗಿ ಆತಂಕ ಪಡುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ವಂಶ ಪಾರಂಪರವಾಗಿ ಬರೋದು ಬಹಳ ವಿರಳ. ಆ ರೀತಿ ಒಂದೇ ಫ್ಯಾಮಿಲಿಯಲ್ಲಿ ಈ ರೀತಿ ತಂದೆಗೆ ಅವ್ರ ಮಗಗೆ ಅವ್ರ ಮಗಗೆ ಈ ರೀತಿ ಬಹಳ ವಿರಳ. ಹಿಂಗಾಗಿ ನಿಮ್ಮ ಫ್ಯಾಮಿಲಿಯಲ್ಲಿ ಈ ಕೆಳಗರಲ್ಲಿ ಯಾರಾದ್ರೂ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಯಾರಿಗಾದ್ರೂ ಅಲ್ಜೈಮರ್ಸ್ ಇದ್ರೆ ಅವ್ರ ಮನೆಯಲ್ಲಿ ಎಲ್ಲರೂ ಭಯಪಡುವ ಅವಶ್ಯಕತೆ ಇಲ್ಲ. ಸೊ ಅದು ವಿರಳವಾದಂಥ ಕೇಸ್.
1: ಸರ್, ಈಗ ವಯೋಸಹಜವಾಗಿ ಬರುವಂತಹ ಈ ಒಂದು ಮಧುಮೇಹ ಆಗಿರ್ಬೋದು, ರಕ್ತದೊತ್ತಡ, ಹೃದಯ ಸಂಬಂಧಿ ಸಮಸ್ಯೆಗಳು, ಇವಕ್ಕೂ ಹಾಗೆಯೇ ಈ ಅಲ್ಜೈಮರ್ಸ್ಗೂ ಏನಾದರೂ ನಡುವೆ ಸಂಬಂಧ ಇದೆಯಾ?
0: ಹಾ, ಅಂದರೆ ಡಿಮೆನ್ಷಿಯಾದ ಬಗ್ಗೆ ಮಾತಾಡಿದಾಗ ಈ ರಕ್ತದೊತ್ತಡ ಮತ್ತು ಶುಗರ್ ಈ ಎರಡು ರೋಗಗಳು ಬಹಳಷ್ಟು ಅಂದರೆ ವರ್ಷಗಳವರೆಗೂ ಸರಿಯಾಗಿ ಅದಕ್ಕೆ ಚಿಕಿತ್ಸೆ ಆಗದೆ ಕಂಟ್ರೋಲ್ ಆಗದೆ ಇದ್ದಾಗ ಅಂಥ ವ್ಯಕ್ತಿಗಳಲ್ಲಿ ಆಗುವಂಥ ಒಂದು ರಕ್ತನಾಳಗಳಲ್ಲಿ ಆಗುವಂಥ ಚೇಂಜಸ್ಸಿಂದ ಸೊ ಮೆದುಳಿನಲ್ಲಿ ಕೆಲವೊಂದು ಭಾಗಗಳಲ್ಲಿ ರಕ್ತ ಸಂಚಲನೆ ಕಡಿಮೆ ಆಗ್ತಾ ಹೋಗ್ತದೆ ನಿಧಾನವಾಗಿ. ಹಂಗಾದಾಗ ಮರುವಿನ ರೋಗ ಬರಬಹುದು. ಆದರೆ ಪ್ರತಿಯೊಬ್ಬರಿಗೂ ಈ ರೀತಿ ಆಗ್ತದಂತೆ ಮತ್ತೆ ಭಯಪಡೋ ಅವಶ್ಯಕತೆ ಇಲ್ಲ, ಬಟ್ ಅದು ಕೂಡ ಒಂದು ಕಾರಣ ಆಗಬಹುದು.
1: ಸರ್, ಇದನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚೋದು ಎಷ್ಟು ಮುಖ್ಯವಾಗುತ್ತೆ?
0: ಬಹಳ ಮುಖ್ಯ, ಯಾಕಂದ್ರೆ ಡಿಮೆನ್ಷಿಯಾ ಅಥವಾ ಅಲ್ಜೈಮರ್ಸ್ ರೋಗಗಳಿಗೆ ಇನ್ನೂ ಬಹಳ ಪರಿಣಾಮಕಾರಿಯಾದಂತಹ ಟ್ರೀಟ್ಮೆಂಟ್ ಇಲ್ಲ. ಹಿಂಗಾಗಿ ಅದನ್ನು ಪ್ರಿವೆನ್ಷನ್, ಅದರನ್ನು ತಡೆಗಟ್ಟೋದು ಬಹಳ ಮುಖ್ಯ ಆಗುತ್ತೆ. ಸೊ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚೋದು ಈ ಒಂದು ದೃಷ್ಟಿಯಿಂದ ಬಹಳ ಮುಖ್ಯವಾಗುತ್ತೆ. ಅದಕ್ಕೆ ಈ ರೀತಿ ಥೀಮ್ ಈ ವರ್ಷ ಆಯ್ಕೆ ಮಾಡಿಕೊಂಡಾರೆ.
1: ಸರ್, ಈಗ ತಾವು ಮಾತನಾಡುವಾಗ ತಿಳಿಸ್ತಾ ಇದ್ರಿ ತಮ್ಮ ವಯಸ್ಸಾದವರು ತಮ್ಮ ಒಂದು ದೈನಂದಿನ ಚಟುವಟಿಕೆಗಳನ್ನೇ ಸ್ವಲ್ಪ ಮರಿತಾ ಇರ್ತಾರೆ ಅಂತ ತಿಳಿಸಿದ್ರಿ. ಅಂತಹ ಸಂದರ್ಭದಲ್ಲಿ ಕುಟುಂಬಸ್ಥರು ಅದನ್ನು ಯಾವ ರೀತಿ ಗಂಭೀರವಾಗಿ ಪರಿಗಣಿಸಬೇಕು ಅಂತ?
0: ಸೊ ಈ ರೀತಿ ಮರುವು ನಿಧಾನವಾಗಿ ಹೆಚ್ಚಾಕೋತ ಹೋಯ್ತು ಮತ್ತೆ ನಿಧಾನವಾಗಿ ಬೇರೆ ಬೇರೆ ಕೆಲಸದಲ್ಲಿ ಮರುವು ಕಾಣ್ತಾ ಹೋಯಿತು, ಅದರಿಂದ ಆ ವ್ಯಕ್ತಿಯ ಒಂದು ಕೆಲಸಗಳು ಹೆಚ್ಚಿಗೆ ತಪ್ಪಾಗ್ತಾ ಹೋದಾಗ ಅವಾಗ ಅವರ ಒಂದು ಪರಿವಾರದವರು ಅದನ್ನು ನೋಟಿಸ್ ಮಾಡಿ ಸರಿಯಾದ ಸಮಯಕ್ಕೆ ಅವರನ್ನ ನೀವು ವೈದ್ಯರ ಹತ್ರ ನೀವು ಕರ್ಕೊಂಡು ಹೋದರೆ ಅದು ಒಬ್ಬ ವ್ಯಕ್ತಿಯ ನೆನಪಿನ ಶಕ್ತಿಯನ್ನು ಎಷ್ಟರ ಮಟ್ಟಿಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಟೆಸ್ಟ್ಗಳಿರ್ತವೆ, ಮನೋವೈಜ್ಞಾನಿಕ ಟೆಸ್ಟ್ಗಳಿರ್ತವೆ. ಸೊ ಆ ಟೆಸ್ಟ್ಗಳ ಮೂಲಕ ಆ ವ್ಯಕ್ತಿಗೆ ನಿಜವಾಗಿಯೂ ಮರುವು ನಾರ್ಮಲ್ಗೂ ಹೆಚ್ಚಿದೆನೋ ಏನೋ, ಇದು ಮರುವಿನ ರೋಗ ಅಂತ ಅನ್ಸ್ಕೋತದೆ ಏನೋ ಅಂತ ನಾವು ನೋಡಬೇಕಾಗ್ತದೆ. ಸೊ ಆ ರೀತಿ ಆ ವ್ಯಕ್ತಿಗಳು ಮೊದಲು ಮಾಡಬೇಕಾಗಿರೋದು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಅಂಥ ವ್ಯಕ್ತಿಗಳನ್ನು ವೈದ್ಯರ ಹತ್ರ ಕರ್ಕೊಂಡು ಹೋಗೋದು.
1: ಖಂಡಿತ ಸರ್. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ವಿಶ್ವ ಆಲ್ಝೈಮರ್ ಡೇ ದಿನದ ಅಂಗವಾಗಿ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಮನೋವೈದ್ಯರು ಹಾಗೂ ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಭೀಮಸೇನ್ ಟೆಕ್ಕಳಿಕಿ ಅವರು. ಸರಿ, ಇವಾಗ ಇದನ್ನ ಪತ್ತೆ ಹಚ್ಚೋದಕ್ಕೆ ಕೆಲವೊಂದು ಪರೀಕ್ಷೆಗಳಿರುತ್ತೆ ಅಂತ ತಾವು ತಿಳಿಸಿದ್ರೆ ಯಾವ ರೀತಿ ಪರೀಕ್ಷೆ ಮಾಡಲಾಗುತ್ತೆ ಸರ್?
1: ಒಂದು ನಾವು ಸೈಕೋಮೆಟ್ರಿಕ್ ಟೆಸ್ಟ್ಸ್ ಅಂತೀವಿ, ಅಂದರೆ ವ್ಯಕ್ತಿಯ ಒಂದು ನೆನಪಿನ ಶಕ್ತಿಯನ್ನು ಎಷ್ಟರ ಮಟ್ಟಿಗಿದೆ ಅಂತ ತಿಳ್ಕೊಳ್ಳೋಕ್ಕೆ MMSE ಅಂತ ಇರುತ್ತೆ, ಮಿನಿಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್ ಅಥವಾ ಆಡೆನ್ ಬ್ರೂಕ್ಸ್, ಇವೆಲ್ಲ ಅಂದರೆ ಇವು ಒಂದು ರೀತಿ ಪ್ರಶ್ನಾವಳಿ ಇದ್ದಂಗೆ. ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಆ ವ್ಯಕ್ತಿಯ ಒಂದು ನೆನಪಿನ ಶಕ್ತಿಯನ್ನು ನಾವು ಅಸೆಸ್ ಮಾಡ್ತೀವಿ. ಅದಲ್ಲದೆ ಸ್ಕ್ಯಾನ್ಗಳು ಕೂಡ ಹೆಲ್ಪ್ ಆಗ್ತದೆ. ಸೊ MRI ಆಗಲಿ, CT ಅಂದರೆ ಮೇನ್ಲಿ MRI ಬ್ರೇನ್ ಆಗಲಿ, ಇನ್ನೂ ಅಡ್ವಾನ್ಸ್ಡ್ ಆಗಿರುವಂಥ ಪೆಟ್ ಸ್ಕ್ಯಾನ್ ಕೂಡ ಕೆಲವೊಂದು ರೋಗಿಗಳಲ್ಲಿ ಬೇಕಾಗಬಹುದು ಕನ್ಫರ್ಮೇಷನ್ಗೆ. ಸೊ ಈ ರೀತಿಯಾದಂಥ ಕ್ಲಿನಿಕಲ್ ಆ್ಯಂಡ್ ಲ್ಯಾಬೊರೇಟ್ರಿ ಟೆಸ್ಟ್ಸ್ ಕೂಡ ಸಹಾಯ ಆಗ್ತದೆ. ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು, ಕೆಲವೊಂದು ಸರ್ತಿ ಡಿಮೆನ್ಷಿಯಾದಂಗೆ ಕಾಣುವಂಥ ಆದರೆ ಡಿಮೆನ್ಷಿಯಾ ಅಲ್ಲದೆ ಇರುವಂಥ ಕೆಲವೊಂದು ಸಮಸ್ಯೆಗಳು ನಮ್ಮಲ್ಲಿ, ವಿಟಮಿನ್ B12 ಡೆಫಿಷಿಯನ್ಸಿ ಕೂಡ ಕೆಲವೊಮ್ಮೆ ಮರುವಿಗೆ ಕಾರಣ ಆಗಬಹುದು. ಥೈರಾಯ್ಡ್ ಹಾರ್ಮೋನ್ ಒಂದು ಕಡಿಮೆ ಇದ್ದಾಗ ಕೂಡ ಮರುವಿಗೆ ಕಾರಣ ಆಗಬಹುದು. ಕೆಲವೊಮ್ಮೆ ಡಿಪ್ರೆಷನ್ ಕೂಡ ಹಿರಿಯ ನಾಗರಿಕರಲ್ಲಿ ಅದು ಹೆಚ್ಚಾಗಿ ಮರುವಿನ ರೋಗದಂತೆ ಕಾಣಬಹುದು, ಆದರೆ ಅದು ಮರುವಿನ ರೋಗ ಇರಲಿಕ್ಕಿಲ್ಲ, ಅದು ಡಿಪ್ರೆಷನ್ ಆಗಿರಬಹುದು. ಇವೆಲ್ಲ ಯಾಕೆ ಇಂಪಾರ್ಟೆಂಟ್ ಆಗ್ತವಂದ್ರೆ ಇವೆಲ್ಲಕ್ಕೆ ಪೂರ್ತಿ ಟ್ರೀಟ್ಮೆಂಟ್ ಸಾಧ್ಯ ಇದೆ, ಹಿಂಗಾಗಿ ಇವನ್ನ ಫಸ್ಟ್ ಗುರುತಿಸೋದು, ಈ ಟೆಸ್ಟ್ಗಳನ್ನು ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲ ಇಲ್ಲ ಅಂದಾಗ ನಾವು ಅದನ್ನು ಡಿಮೆನ್ಷಿಯಾ ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ.
0: ಸರಿ, ಕೇಳಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಈ ಒಂದು ಅಲ್ಝೈಮರ್ಸ್ಗೆ ಇರುವಂತಹ ಚಿಕಿತ್ಸೆಗಳ ಕುರಿತು ಮಾತನಾಡೋದಾದ್ರೆ,
1: ನಮ್ಮಲ್ಲಿ ಅಲ್ಝೈಮರ್ಸ್ಗೆ ಚಿಕಿತ್ಸೆ ಖಂಡಿತ ಇದೆ. ಈ ನಾನು ಹೇಳಿದ್ರಂಥ ಎಲ್ಲ ಟೆಸ್ಟ್ಗಳು ಕೂಡ ಇಲ್ಲಿ ಲಭ್ಯ ಇದೆ. ಅದು ಒಂದು ಸಿಂಪಲ್ ಆದಂಥ ಒಂದು ಪ್ರಶ್ನಾವಳಿಯಾದ MMSE ಹಿಡಿದು ಪೆಟ್ ಸ್ಕ್ಯಾನ್ ವರೆಗೂ ಕೂಡ ಎಲ್ಲ ಸೌಲಭ್ಯ ಇಲ್ಲಿದೆ. ನಮ್ಮಲ್ಲಿ ಸೈಕ್ಯಾಟ್ರಿ ಮತ್ತು ನ್ಯೂರಾಲಜಿ ವಿಭಾಗಗಳಲ್ಲಿ ಈ ಒಂದು ಡಿಮೆನ್ಷಿಯಾ ಒಂದು ರೋಗದ ಒಂದು ಪತ್ತೆ ಹಚ್ಚುವಿಕೆ ಮತ್ತು ಟ್ರೀಟ್ಮೆಂಟ್ ಎರಡೂ ಕೂಡ ಖಂಡಿತವಾಗಿಯೂ ಸ್ಟೇಟ್ ಆಫ್ ದ ಆರ್ಟ್ ಟ್ರೀಟ್ಮೆಂಟ್ ಲಭ್ಯ ಇದೆ.
0: ಸರ್, ಚಿಕಿತ್ಸೆಯಿಂದ ಸಂಪೂರ್ಣವಾಗಿ ಗುಣಪಡಿಸಬಹುದಾ?
1: ಹಾ, ಈಗ ನೋಡ್ರಿ, ಚಿಕಿತ್ಸೆ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಯಾವುದೇ ಒಂದು ಡಿಮೆನ್ಷಿಯಾದಿಂದ ಬಳಲುತ್ತಿರುವಂಥ ವ್ಯಕ್ತಿಯಲ್ಲಿ ಎರಡು ರೀತಿ ಸಮಸ್ಯೆಗಳನ್ನು ನಾವು ಗುರುತಿಸ್ತೀವಿ. ಒಂದು ಕಾಗ್ನಿಟಿವ್ ಸಿಂಪ್ಟಮ್ಸ್, ಅಂದರೆ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಥ ಸಿಂಪ್ಟಮ್ಸ್, ಅದು ಮರುವಾಗಿರಬಹುದು, ಮತ್ತು ವ್ಯಕ್ತಿಗಳನ್ನು ಗುರುತಿಸದೇ ಇರೋದಾಗಿರಬಹುದು, ಕೆಲಸ ಕಾರ್ಯಗಳಲ್ಲಿ ತಪ್ಪಾಗೋದಾಗಿರಬಹುದು, ಇದು ಒಂದು ಸೆಟ್ ಆಫ್ ಸಿಂಪ್ಟಮ್ಸ್. ಇನ್ನೊಂದು ಸೆಟ್ ಆಫ್ ಸಿಂಪ್ಟಮ್ಸ್ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಅಂತೀವಿ ನಾವು, ನಾನ್ ಕಾಗ್ನೇಟಿವ್ ಬಿಹೇವಿಯರಲ್ ಪ್ರಾಬ್ಲಮ್ಸ್. ಅಂದರೆ ಡಿಮೆನ್ಷಿಯಾ ಇರುವಂಥ ವ್ಯಕ್ತಿಯಲ್ಲಿ ನಿಧಾನವಾಗಿ ಅವರ ನಡವಳಿಕೆ ಕೂಡ ಚೇಂಜ್ ಆಗ್ತಾ ಹೋಗ್ತದೆ. ಅವರು ಹೆಚ್ಚು ಸಿಟ್ಟು ಮಾಡೋದು, ಅನವಶ್ಯಕವಾಗಿ ಸಂಶಯ ಮಾಡೋದು ಮಂದಿ ಮೇಲೆ, ನಮ್ಮ ಮನೆಗೆ ಕಳ್ಳರು ಬರ್ತಾರೆ, ನಮ್ಮ ಮನೆಯಿಂದ ಎಲ್ಲ ತೊಗೊಂಡು ಹೋಗ್ತಾರೆ, ಅಥವಾ ಯಾರು ಇಲ್ಲದೇ ಇದ್ದಾಗೂ ಅವರಿಗೆ ಒಂದು ಯಾರೋ ಮಾತಾಡಿದಂಗೆ ಕೇಳಲಿಕ್ಕೆ ಶುರುವಾಗೋದು, ನಾವು ಹ್ಯಾಲುಸಿನೇಷನ್ಸ್ ಅಂತೀವಿ, ಅಥವಾ ಅತಿರೇಕವಾದಂಥ ಅಳೋದು ಅಥವಾ ಸಿಟ್ಟು ಮಾಡ್ಕೊಳ್ಳೋದು, ರಾತ್ರಿ ಮಲಗದೇ ಇರೋದು, ಈ ರೀತಿ ಬಿಹೇವಿಯರಲ್ ಪ್ರಾಬ್ಲಮ್ ಕೂಡ ಡಿಮೆನ್ಷಿಯಾ ರೋಗಿಗಳಲ್ಲಿ ಬಹಳ ಸಾಮಾನ್ಯವಾಗಿ ನಾವು ನೋಡ್ತೀವಿ. ಇವೆರಡೂ ಒಂದು ಸೆಟ್ ಆಫ್ ಸಿಂಪ್ಟಮ್ಸ್ಗೆ ಚಿಕಿತ್ಸೆ ಇದೆ. ಆದರೆ ಬೌದ್ಧಿಕ ಒಂದು ಸಮಸ್ಯೆಗಳು, ಬುದ್ಧಿ ಶಕ್ತಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಂದರೆ ನೆನಪಿನ ಶಕ್ತಿ ಇನ್ನಿತರೆ ಸಮಸ್ಯೆಗಳಿಗೆ ಚಿಕಿತ್ಸೆ ಇದೆ, ಆದರೂ ಕೂಡ ಅದರ ಒಂದು ಪರಿಣಾಮ ಫಲಿತಾಂಶ ಬಹಳ ಸೆಟಿಸ್ಫ್ಯಾಕ್ಟ್ರಿ ಅಲ್ಲ ಅಂತಲೇ ನಾವು ಅನ್ನಬೇಕು. ಆದರೂ ಕೂಡ ಇದು ಪೂರ್ತಿ ನೆನಪಿನ ಶಕ್ತಿಯನ್ನು ಮೊದಲಿನಂತೆ ಮಾಡದೇ ಇದ್ದರೂ ಕೂಡ ರೋಗದ ವೇಗವನ್ನು ತಡೆಗಟ್ಟಲಿಕ್ಕೆ, ರೋಗ ಇನ್ನೂ ಭಾಳ ಫಾಸ್ಟಾಗಿ ಅಡ್ವಾನ್ಸ್ ಆಗದೇ ಇರೋದನ್ನು ತಡೆಗಟ್ಟಲಿಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಇದೆ. ಆ ರೀತಿಯಾದಂಥ ಒಂದು ಔಷಧಿಗಳು ಇದೆ. ಇನ್ನು ಸೆಕೆಂಡ್ ಸೆಟ್ ಆಫ್ ಸಿಂಪ್ಟಮ್ಸ್, ಬಿಹೇವಿಯರ್ ಪ್ರಾಬ್ಲಮ್ ಅಂತ ನಾನು ಹೇಳಿದ್ನಲ್ಲ, ಅತಿಯಾದಂಥ ಸಿಟ್ಟು ಅಥವಾ ಸಂಶಯ ಅಥವಾ ಹ್ಯಾಲುಸಿನೇಷನ್ಸ್, ನಿದ್ದೆ ಬರದೇ ಇರೋದು, ಸೊ ಈ ಸಿಂಪ್ಟಮ್ಸ್ಗೆ ಖಂಡಿತವಾಗಿಯೂ ನಾವು ಕೂಡ ಸೆಟಿಸ್ಫ್ಯಾಕ್ಟ್ರಿ ಟ್ರೀಟ್ಮೆಂಟನ್ನು ಕೊಟ್ಟು ಆ ವ್ಯಕ್ತಿಯನ್ನು ಸಮಾಧಾನದಿಂದ ಶಾಂತದಿಂದ ರೀತಿಯಿಂದ ಇರುವಂತೆ ಮಾಡಿ ಅದರಿಂದ ಸಾಕಷ್ಟು ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ರಿಲೀಫ್ ಸಿಗುತ್ತೆ. ಸೊ ಅದನ್ನು ನಾವು ಮಾಡ್ಬೋದಾಗಿದೆ.
0: ಸರಿಗ, ಚಿಕಿತ್ಸೆ ಔಷಧಿಯ ಜೊತೆಗೆ ಜೀವನ ಶೈಲಿಯಲ್ಲಿ ಯಾವ ರೀತಿಯ ಬದಲಾವಣೆ ಮುಖ್ಯವಾಗುತ್ತೆ?
1: ಜೀವನ ಶೈಲಿ ಪ್ರಿವೆನ್ಷನ್ನಲ್ಲಿ ಬಹಳ ಮುಖ್ಯ. ಯಾವ ವ್ಯಕ್ತಿಗಳು ನಿಯಮಿತವಾಗಿ ವ್ಯಾಯಾಮ ಮಾಡ್ತಾರೆ ಅವರಲ್ಲಿ ಡಿಮೆನ್ಷಿಯಾ ಆಗುವಂಥ ಸಂಭಾವನೆ ಕಡಿಮೆ ಇರುತ್ತೆ, ಚಾನ್ಸಸ್ ಕಡಿಮೆ ಇರುತ್ತೆ. ಯಾವ ವ್ಯಕ್ತಿ ತಮ್ಮ BP ಮತ್ತು ಶುಗರನ್ನು ಚೆನ್ನಾಗಿ ಕಂಟ್ರೋಲ್ ಆಗಿಟ್ಕೊಂಡಿರ್ತಾರೆ ಅವರಲ್ಲೂ ಕೂಡ ಡಿಮೆನ್ಷಿಯಾ ಪ್ರೋಗ್ರೆಸ್ ಅಥವಾ ಡಿಮೆನ್ಷಿಯಾ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಸರಿಯಾದ ಆಹಾರ ಪದ್ಧತಿ, ಅಂದರೆ ನಾವು ಹೆಚ್ಚೆಚ್ಚು ಹಣ್ಣು ಹಂಪಲುಗಳನ್ನು ತಿನ್ನೋದ್ರಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಸೊ ಬ್ರೈನ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ನಮ್ಮ ಆಹಾರ ಪದ್ಧತಿ ಮತ್ತು ಆಲ್ಕೋಹಾಲ್ ಇನ್ನಿತರೆ ಒಂದು ವ್ಯಸನಗಳಿಂದ ದೂರ ಇರೋದ್ರಿಂದ, ಸ್ಟ್ರೆಸ್ ಫ್ರೀ ಆಗಿರೋದ್ರಿಂದ, ಸೊ ಮಾನಸಿಕ ಒತ್ತಡ ಕೂಡ ಬಹಳ ವರ್ಷಗಳಿಂದ ಇರುವಂತಹ ಡಿಪ್ರೆಷನ್ ಕೂಡ ಮುಂದೆ ಡಿಮೆನ್ಷಿಯಾಕ್ಕೆ ದಾರಿ ಮಾಡಿಕೊಡಬಹುದು. ಸೊ ಒತ್ತಡ ಒಂದು ನಿರ್ವಹಣೆ ಕೂಡ ಇಂಪಾರ್ಟೆಂಟು. ಸೊ ಯೋಗ, ಪ್ರಾಣಾಯಾಮ ಇವುಗಳು ಒತ್ತಡ ನಿರ್ವಹಣೆಯಲ್ಲಿ ಸಹಾಯ ಮಾಡೋದ್ರಿಂದ ಅದರಿಂದ ಕೂಡ ನಾವು ತಕ್ಕಮಟ್ಟಿಗೆ ಪ್ರಿವೆನ್ಷನ್ ಅನ್ನ ನಾವು ಕೈಗೊಳ್ಳಬಹುದು ಅಂತ ನನಗನ್ನಿಸ್ತದೆ.
0: ಸರ್, ಅದರ ಜೊತೆ ಜೊತೆಗೆ ಓದೋದಾಗಿರ್ಬೋದು, ಬರೆಯೋದು,
1: ಹಾ ಇದು ಬಹಳ ಇಂಪಾರ್ಟೆಂಟು. ಸೊ ವ್ಯಕ್ತಿ ತನ್ನ ಮೆದುಳಿಗೆ ಎಷ್ಟು ಕೆಲಸ ಕೊಡ್ತಾ ಇರ್ತಾನೆ, ಎಸ್ಪೆಷಲಿ ಹಿರಿಯ ನಾಗರಿಕರು ಎಷ್ಟು ತಮ್ಮ ಮೆದುಳಿಗೆ ವ್ಯಾಯಾಮ, ಮೆದುಳಿಗೆ ಕಸರತ್ತು ಅಂದ್ರೆ ಈಗ ನೀವು ಹೇಳ್ದಂಗೆ ಓದೋದು ಅಥವಾ ಈ ಒಂದು ಯಾವುದೋ ಒಂದು ಪದಬಂಧ ಬಿಡಿಸೋದಾಗಿರೋದಾಗಲಿ, ಸೂಡೋಕು ಬಿಡಿಸೋದಾಗಿರೋದಾಗಲಿ, ಚೆಸ್ ಆಡೋದಾಗಿರೋದಾಗಲಿ, ಈ ರೀತಿ ಮೆದುಳಿಗೆ ಒಂದು ಕಸರತ್ತನ್ನು ಕೊಡುವಂತಹ ಕೆಲಸಗಳನ್ನು ಮಾಡೋದ್ರಿಂದ ಮೆದುಳನ್ನು ನಾವು ಚುರುಕಾಗಿಟ್ಕೋಬಹುದು, ಮೆದುಳನ್ನು ನಾವು ವೀಕ್ ಆಗದೆ ಇರುವಂಗೆ ಅಥವಾ ಡಿಮೆನ್ಷಿಯಾ ಆಗದೆ ಇರುವಂಗೆ ನಾವು ತಡೆಗಟ್ಟಬಹುದು. ಸೊ ಅತಿಯಾದಂತಹ ಸ್ಮಾರ್ಟ್ ಫೋನ್ ಬಳಕೆ ಹಿರಿಯ ನಾಗರಿಕರಲ್ಲಿ ಇತ್ತೀಚೆಗೆ ಬಹಳ ಹೆಚ್ಚಾಗಿದೆ. ಇದರ ಪರಿಣಾಮ ಏನಂತ ಇನ್ನೂ ನಮಗೆ ಗೊತ್ತಿಲ್ಲ, ಆದರೆ ಅದನ್ನು ಬಿಟ್ಟು ನಾವು ಸಕ್ರಿಯವಾಗಿ ಮೆದುಳನ್ನು ಆಕ್ಟಿವ್ ಆಗಿಟ್ಕೊಳ್ಳಿಕ್ಕೆ ಈ ರೀತಿಯಾದಂಥ ಚಟುವಟಿಕೆಯಲ್ಲಿ ಭಾಗವಹಿಸೋದು ಇಂಪಾರ್ಟೆಂಟ್ ಅಂತ ನನಗನ್ನಿಸ್ತದೆ.
0: ಖಂಡಿತ ಸರ್. ಸರ್, ಇನ್ನು ಈ ಒಂದು ಕಾಯಿಲೆಯಿಂದ ಬಳಲುತ್ತಿರುವಂತಹ ವ್ಯಕ್ತಿಯೊಂದಿಗೆ ಕುಟುಂಬದವರು ಹೇಗೆ ಮಾತನಾಡಬೇಕು ಅಂತ?
1: ಇದು ಬಹಳ ಮುಖ್ಯವಾದಂತಹ ವಿಷಯ. ಅಂದರೆ ಒಂದು ಆ ವ್ಯಕ್ತಿ ಆಯಿತು, ಆ ವ್ಯಕ್ತಿ ಅವನ ರೋಗ ಅವನ ಪ್ರಾಬ್ಲಮ್ಗಳು, ಆದರೆ ಆ ವ್ಯಕ್ತಿಗೆ ಯಾರು ಆರೈಕೆ ಮಾಡ್ತಿರ್ತಾರಲ್ಲ ಅವರು ಕೂಡ ಬಹಳಷ್ಟು ಕಷ್ಟವನ್ನು ಎದುರಿಸ್ತಾರೆ. ಯಾಕಂದರೆ ಇದು ಒಂದು ಹೆಚ್ಚಾಗ್ತಾನೆ ಹೋಗುವಂಥ ಸಮಸ್ಯೆ, ಇದನ್ನು ಪೂರ್ಣವಾಗಿ ನಾವು ಬೇರ್ ಸಮೇತ ಕಿತ್ ಹಾಕದೇ ಇರುವಂಥ, ಪೂರ್ಣವಾಗಿ ತಡೆಗಟ್ಟಲಿಕ್ಕೆ ಆಗದೇ ಇರುವಂಥ ಒಂದು ಸಮಸ್ಯೆ. ಹೀಗಾಗಿ ಅಂಥ ಒಂದು ವ್ಯಕ್ತಿ ನಿಧಾನವಾಗಿ ಅವರ ಒಂದು ಕಂಡೀಷನ್ ಇನ್ನೂ ಅಂದರೆ ಹೆಚ್ಚು ಹೆಚ್ಚು ಸಮಸ್ಯೆ ಎದುರಾಗ್ತಾನೆ ಹೋಗ್ತದೆ, ಅವರ ನೆನಪಿನ ಶಕ್ತಿ ಕಡಿಮೆ ಆಗ್ತಾನೆ ಹೋಗಬಹುದು. ಅಂಥ ಸಂದರ್ಭದಲ್ಲಿ ಅವರ ಒಂದು ಕುಟುಂಬದವರಿಗೆ ಸಾಕಷ್ಟು ತೊಂದರೆಗಳು, ಎಮೋಷನಲ್ ಪ್ರಾಬ್ಲಮ್ ಆಗಲಿ ಅಥವಾ ಅವರ ಆರೈಕೆ ಮಾಡೋ ಸಮಸ್ಯೆಗಳಾಗಲಿ ಬಂದೇ ಬರ್ತವೆ. ಅಂಥ ಸಂದರ್ಭದಲ್ಲಿ ಒಂದು ಕುಟುಂಬದ ಎಲ್ಲ ವ್ಯಕ್ತಿಗಳು ಸಮಪಾಲಾಗಿ ಅಂದರೆ ಆನ್ ರೊಟೇಷನ್ ಬೇಸಿಸ್ ಈ ವ್ಯಕ್ತಿಯ ಕಾಳಜಿ ಮಾಡಲಿಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಾಗ್ತದೆ. ಯೂಶ್ವಲಿ ಏನಾಗ್ತದೆ, ಒಬ್ರು ಯಾರೋ ಮನೆಯಲ್ಲಿ ಹೆಣ್ಮಗಳು ಅವ್ರ ಮೇಲೆ ಆ ವ್ಯಕ್ತಿ ಆರೈಕೆ ಬಿಡೋದು ಬಹಳ ಅದು ತಪ್ಪಾಗ್ತದೆ. ಯಾಕಂದರೆ ಡಿಮೆನ್ಷಿಯಾದಿಂದ ಬಳಲುತ್ತಿರುವಂಥ ಒಬ್ಬ ವ್ಯಕ್ತಿಗೆ ನಾವು 24/7 ಆರೈಕೆ ಮಾಡಬೇಕಾಗ್ತದೆ, ಒಂದು ಫುಲ್ ಟೈಮ್ ಜಾಬ್ ಇದ್ದಂಗದು. ಸೊ ಒಬ್ಬರೇ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ಮನೆಯವರೆಲ್ಲ ರೊಟೇಷನ್ ಬೇಸಿಸ್ ಅಲ್ಲಿ ಮಾಡೋದಾಗಲಿ ಅಥವಾ ಹಾಸ್ಪೈಸ್ ಅಂತ ನಾವು ಅಂತೀವಿ ಅಂದ್ರೆ ಹೋಮ್ ಬೇಸ್ಡ್ ಕೇರ್ ಆಗಲಿ ನರ್ಸಿಂಗ್ ಕೇರ್ ಆಗಲಿ, ಸಾಧ್ಯವಾದವರಿಗೆ ಯಾರು ಅಫೋರ್ಡ್ ಮಾಡ್ತಾರೆ ಅವರು ಆ ಒಂದು ಸವಲತ್ತನ್ನು ತಗೋಬಹುದು. ಆಮೇಲೆ ಈ ಒಂದು ವ್ಯಕ್ತಿಗೆ ಆರೈಕೆ ಮಾಡ್ತಿರುವಂತಹ ವ್ಯಕ್ತಿಗಳು ಸ್ವತಃ ಮಾನಸಿಕವಾಗಿ ಅಖಿನ್ನರಾಗುವಂತಹ ಸಾಧ್ಯತೆ ಇರ್ತದೆ. ಹಿಂಗಾಗಿ ಅವರು ತಮ್ಮ ಮಾನಸಿಕ ಆರೋಗ್ಯದ ಒಂದು ಕಾಳಜಿ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಒಂದು ವಾರ ಅವರು ಬ್ರೇಕ್ ತಗೊಂಡು ಸ್ವಲ್ಪ ಬೇರೆ ಒಂದು ಊರಿಗೆ ಹೋಗೋದಾಗಲಿ ಅಥವಾ ಮನಸ್ಸಿಗೆ ಒಂದು ಸಮಾಧಾನಕ್ಕಾಗಲಿ ರಿಕ್ರಿಯೇಷನ್ಗಾಗಲಿ ನಾವು ಈ ರೀತಿಯಾದಂತಹ ಒಂದು ಕೆಲಸಗಳನ್ನು ಮಾಡಬೇಕಾಗುತ್ತೆ. ಅವರು ಸ್ವತಃ ತಮ್ಮ ಆರೋಗ್ಯ, ತಮ್ಮ ವ್ಯಾಯಾಮ ಅದನ್ನು ಕೂಡ ಅವರು ನೋಡ್ಕೋಬೇಕಾಗುತ್ತೆ.
0: ಇನ್ನು ಸರ್, ಈ ಒಂದು ಅಲ್ಝೈಮರ್ನಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳ ಜೊತೆಗೆ ಕುಟುಂಬಸ್ಥರು ಯಾವ ವಿಷಯಗಳನ್ನು ಮುಖ್ಯವಾಗಿ ಗಮನದಲ್ಲಿಟ್ಕೊಂಡು ಅವ್ರ ಜೊತೆ ಮಾತಾಡಬೇಕಾಗುತ್ತೆ?
1: ಅದೇ, ಒಂದು ಅವರಿಗೆ ಒಂದು ಚಿಕ್ಕ ಮಗುವನ್ನು ನೋಡ್ಕೊಂಡಂಗೆ ನೋಡ್ಕೋಬೇಕಾಗುತ್ತೆ ಪ್ರಾಕ್ಟಿಕಲಿ. ಎರಡನೇದು, ಅವರನ್ನ ಒಬ್ಬರನ್ನೇ ಬಿಡೋದು ಸೇಫ್ಟಿ ದೃಷ್ಟಿಯಿಂದ ಕೆಲವೊಂದು ಸರ್ತಿ ಸರಿ ಆಗ್ಲಿಕ್ಕಿಲ್ಲ, ಅವ್ರನ್ನ ಒಬ್ಬರನ್ನೇ ಹೊರಗಡೆ ಬಿಡೋದು, ಮನೆಯಲ್ಲಿ ಕೂಡ ಒಬ್ಬರನ್ನೇ ಬಿಡೋದು. ಮೂರನೇದು, ಅವರನ್ನ ಈಗ ಒಂದು ಪ್ರಾಬ್ಲಮ್ ಏನಾಗುತ್ತೆ ಸೀನಿಯರ್ ಸಿಟಿಜನ್ಸ್ ಅಲ್ಲಿ, ಅವರು ಬಿದ್ದರೆ ಅಂದರೆ ಮನೆಯಲ್ಲಿ ಬಿದ್ದಾಗ ಫ್ರ್ಯಾಕ್ಚರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗಾಗಿ ಅವ್ರನ್ನ ಬಾತ್ರೂಮ್ ಕರ್ಕೊಂಡು ಹೋಗೋದಾಗಲಿ, ಎಸ್ಪೆಷಲಿ ರಾತ್ರಿ ವೇಳೆಯಲ್ಲಿ ಯಾರಾದರೂ ಜೊತೆಗಿರೋದು ಒಳ್ಳೇದು. ಮನೆಯಲ್ಲಿ ಅವರು ಬೀಳದೆ ಇರುವಂಗೆ ಸ್ಟೆಪ್ಸ್ಗಳೇನಾದ್ರೂ ಇದ್ದರೆ ಅವನ್ನ ತೆಗೆಸೋದು ಒಳ್ಳೇದು. ಮನೆಯಲ್ಲಿ ಮಕ್ಕಳಿದ್ರೆ ನೀರು ಚೆಲ್ಲಿ ಕಾಲು ಜಾರುವಂಗ ಆಗ್ಬೋದು, ಇಂಥದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಮತ್ತೆ ಕೆಲವೊಂದು ಲೀಗಲ್ ಆಸ್ಪೆಕ್ಟ್ಸು, ಅವರು ಅಂದರೆ ಅವರಲ್ಲಿ ಹೆಸರಲ್ಲಿರುವ ಆಸ್ತಿ ಅಥವಾ ಬ್ಯಾಂಕ್ ಅಕೌಂಟಲ್ಲಿರುವ ದುಡ್ಡು, ಅದನ್ನೆಲ್ಲ ನಾವು ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಲಾಯರ್ ಜೋಡಿ ಡಿಸ್ಕಸ್ ಮಾಡಿ ಅಂತ ವ್ಯಕ್ತಿ. ಯಾಕಂದರೆ ಅವರಿಗೆ ಅದರ ಅರಿವು ಇರೋದಿಲ್ಲ ಅಥವಾ ಅವರಿಗೆ ಆ ರೀತಿ ಅದರ ಬಗ್ಗೆ ಡಿಸಿಷನ್ಸ್ ತೊಗೊಳ್ಳುವಂಥ ಕೆಪಾಸಿಟಿನೂ ಇರೋದಿಲ್ಲ. ಸೊ ಅದು ಕೂಡ ಅವರು ಚರ್ಚೆ ಮಾಡಿ ಅದಕ್ಕೆ ಪ್ರೊಟೆಕ್ಟಿವ್ ಮೆಷರ್ಸ್ ತಗೋಬೇಕಾಗುತ್ತೆ.
0: ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ಕೆಎಲ್ಇ ವಿಶ್ವವಿದ್ಯಾಲಯ, ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಸ್ತ್ರೀರೋಗ ಹಾಗೂ ಪ್ರಸೂತಿ ಶಸ್ತ್ರ ವಿಭಾಗದಿಂದ ಉಚಿತ ಸೇವಾ ಸೌಲಭ್ಯಗಳು ಲಭ್ಯ. ನಾರ್ಮಲ್ ಅಥವಾ ಸರ್ಜರಿ ಹೆರಿಗೆ, ಸಿಸೇರಿಯನ್ ಅಥವಾ ಶಸ್ತ್ರಚಿಕಿತ್ಸೆ ಹೆರಿಗೆ, ರಕ್ತ ಮತ್ತು ಮೂತ್ರ ತಪಾಸಣೆ, ವೈದ್ಯರು ಹಾಗೂ ನರ್ಸಿಂಗ್ ಸ್ಟಾಫ್ಗಳ ಸೇವೆ ಮತ್ತು ಉಚಿತ ಊಟ ಹಾಸಿಗೆ ಕೂಡ ಲಭ್ಯ. ಹೆರಿಗೆಗೆ ಬರುವ ಪ್ರತಿಯೊಬ್ಬ ಮಹಿಳೆಗೆ ಅತ್ಯುತ್ತಮ ಗುಣಮಟ್ಟದ ಸೇವೆಯನ್ನು ಸಲ್ಲಿಸುವುದೇ ನಮ್ಮ ಮುಖ್ಯ ಉದ್ದೇಶ. 24 ಗಂಟೆಗಳ ಸೇವಾ ಸೌಲಭ್ಯಗಳೊಂದಿಗೆ ಅನುಭವಿ ಹಾಗೂ ನುರಿತ ಪ್ರಸೂತಿ ತಜ್ಞ ವೈದ್ಯರು ಹಾಗೂ ನರ್ಸಿಂಗ್ ಸ್ಟಾಫ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಬೆಳಗಾವಿ. ಮೊಬೈಲ್ ಸಂಖ್ಯೆ 7353690198. ಸಾರ್ವಜನಿಕರು ಈ ಎಲ್ಲಾ ಉಚಿತ ಸೇವಾ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಿ.

0: ನಮಸ್ಕಾರ. ನನ್ನ ಹೆಸರು ಮಾತಾಬಿ ಮಂಜಮ್ಮ ಜೋಗುತಿ ಅಂತ, ಜೋಗುತಿ ನೃತ್ಯ ಕಲಾವಿದೆ. ಇವತ್ತು ನನಗೆ ಇಲ್ಲಿ ಸಮಯ ಕಳೆದಿದ್ದು ತುಂಬ ಸಂತೋಷದ ದಿನ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಬೆಂಗಳೂರು ಆಕಾಶವಾಣಿ, ಧಾರವಾಡ ಆಕಾಶವಾಣಿ, ಹೊಸಪೇಟೆ ಆಕಾಶವಾಣಿಯಲ್ಲಿ ಮಾತ್ರ ಸಂದರ್ಶನವನ್ನು ಕೊಡುತ್ತಿದ್ದೆ. ಇವತ್ತು ಬೆಳಗಾವಿಯ ವೇಣುಧ್ವನಿ 90.4 FM KLE ಕನಸು ಇವತ್ತು ನನ್ನನ್ನು ಕರೆದು ನನ್ನನ್ನು ಸಂದರ್ಶನ ಮಾಡಿದ್ದಾರೆ. ಎಲ್ಲ ಕೇಳುಗರಿಗೂ ಮಂಜಮ್ಮ ಜೋಗತಿ ಅನಂತ ಅನಂತ ನಮಸ್ಕಾರಗಳು. ಈ ಕೇಂದ್ರದಲ್ಲಿ ಪ್ರಸಾರವಾಗತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ತಾವು ಕೇಳಿ ಆನಂದಿಸಬೇಕು ಮತ್ತು ಆರೈಸಬೇಕು. ನಾವು ಮತ್ತೆ ಹಿಂದಕ್ಕೆ ಹೋಗೋಣ, ಸುಮಾರು 100 ವರ್ಷಗಳ ಹಿಂದಕ್ಕೆ ಹೋಗಿ ಆಕಾಶವಾಣಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಮತ್ತೊಮ್ಮೆ ಎಲ್ಲ ಕೇಳುಗರಿಗೂ ಮಂಜಮ್ಮ ಜೋಗತಿಯ ಅನಂತ ಅನಂತ ನಮಸ್ಕಾರಗಳು.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ವಿಶ್ವ ಆಲ್ಝೈಮರ್ಸ್ ಡೇ ದಿನದ ಅಂಗವಾಗಿ ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಮನೋವೈದ್ಯರು ಹಾಗೂ ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಭೀಮಸೇನ್ ಟೆಕ್ಕಳಿಕೆಯವರು. ಸರ್, ಇವಾಗ ಮನೆಯಿಂದ ಹೊರಗಡೆ ನಾವು ಈ ಒಂದು ಕಾಯಿಲೆಯಿಂದ ಬಳಲ್ತಾ ಇರೋರನ್ನ ಕಳಿಸ್ಬೇಕು ಅನ್ನೋದಾದ್ರೆ ಯಾವೆಲ್ಲ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ?
2: ಮೊದಲನೇದಾಗಿ ಅಂದರೆ ಆ ವ್ಯಕ್ತಿಗೆ ಡಿಮೆನ್ಷಿಯಾ ಇದೆ ಅನ್ನೋದು ಖಾತ್ರಿನೇ ಆಗಿತ್ತು ಅಂದರೆ ಒಬ್ಬರನ್ನೇ ಕಳಿಸೋದು ಒಳ್ಳೆಯದಲ್ಲ. ಎಸ್ಪೆಷಲಿ ಮಾಡ್ರೇಟ್ ಟು ಸಿವಿಯರ್ ಡಿಮೆನ್ಷಿಯಾ ಇದ್ದಾಗ ಮಾತ್ರ ಕಳಿಸೋದು ಮಾತ್ರ ಬಹಳ ರಿಸ್ಕಿ ಆಗಬಹುದು. ಅವ್ರ ಜೊತೆಗೆ ಯಾರಾದರೂ ಹೋಗೋದು ಒಳ್ಳೆಯದು. ಮತ್ತು ಅಂಥ ವ್ಯಕ್ತಿಗಳಿಗೆ ಅವರ ಒಂದು ಜೇಬಲ್ಲಿ ಒಂದು ಅಡ್ರೆಸ್ ಕಾರ್ಡು, ಫೋನ್ ನಂಬರು ಬರೆದಿಡೋದು ಮುಖ್ಯ ಆಗ್ತದೆ. ಅಥವಾ ನಾವು ಯೂಶ್ವಲಿ ಏನು ಸಜೆಸ್ಟ್ ಮಾಡ್ತೀವಿ, ಒಂದು ಒಂದು ತಾಮ್ರದ್ದು ಹಿತ್ತಾಳೆದು ಬ್ರೇಸ್ಲೆಟ್ ಅದರ ಮೇಲೆ ಫೋನ್ ನಂಬರು ಇರುವಂತಹದ್ದು. ಅಂದರೆ ಆ ವ್ಯಕ್ತಿ ಇನ್ ಕೇಸ್ ತಪ್ಪಿಸ್ಕೊಂಡ್ರೆ ಯಾರಾದರೂ ಆ ವ್ಯಕ್ತಿಯ ಒಂದು ಕಾಂಟ್ಯಾಕ್ಟನ್ನು ಅವನ ಅಂದರೆ ಆ ವ್ಯಕ್ತಿಯ ಅಡ್ರೆಸ್ಸನ್ನು ಗುರುತಿಸಿ ಅವರ ಫ್ಯಾಮಿಲಿ ಮೆಂಬರ್ಸನ್ನು ಕಾಂಟ್ಯಾಕ್ಟ್ ಮಾಡುವಂಥ ಒಂದು ಪ್ರಿಕಾಷನ್ಸನ್ನು ನಾವು ತಗೋಬೇಕಾಗತ್ತೆ. ಒಬ್ಬರನ್ನೇ ಕಳಿಸೋದು ಯೂಶ್ವಲಿ ಇಟ್ಸ್ ನಾಟ್ ಎ ಗುಡ್ ಐಡಿಯಾ.
1: ಸರ್, ಈಗ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಕಾಯಿಲೆಯಿಂದ ಬಳಲ್ತಾ ಇರುವಂಥವ್ರು ಒಂದೇ ಪ್ರಶ್ನೆಯನ್ನು ಪದೇ ಪದೇ ಕೇಳ್ತಾ ಇರ್ತಾರೆ. ಇದರಿಂದ ಮನೆಯವರಿಗೆ, ಕುಟುಂಬಸ್ಥರಿಗೆ ಕಿರಿಕಿರಿ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿ ಪ್ರತಿಕ್ರಿಯೆ?
2: ಕಿರಿಕಿರಿ ಆಗೋದು ಸಹಜ. ಆದರೆ ಆ ವ್ಯಕ್ತಿ ಇದನ್ನು ಬೇಕು ಅಂತೆ ಮಾಡ್ತಾ ಇಲ್ಲ, ಆ ವ್ಯಕ್ತಿಗೆ ತಾನೇನು ಕೇಳ್ತಾ ಇದ್ದೇನೆ ಅನ್ನೋ ಅರಿವು ಕೂಡ ಇಲ್ಲ, ಇದನ್ನು ಮುಂಚೆ ಕೇಳಿದ್ದೀನಿ ಅನ್ನೋ ನೆನಪು ಕೂಡ ಇಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಸ್ವಲ್ಪ ಮಟ್ಟಿಗೆ ನಮ್ಮ ಫ್ರಸ್ಟ್ರೇಷನ್ ಕಡಿಮೆ ಆಗಬಹುದು. ಆ ಟೈಮಲ್ಲಿ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ಬೋದು. ಒಂದೇ ವಿಷಯಕ್ಕೆ ಅವರು ಜೋತು ಬಿದ್ದು ಅದನ್ನೇ ಮತ್ತೆ ಕೇಳ್ತಾ ಇದ್ದಾಗ ಅವ್ರನ್ನ ಒಂದು ಸ್ವಲ್ಪ ಟೈಮ್ ವರೆಗೂ ಡಿಸ್ಟ್ರಾಕ್ಟ್ ಮಾಡಬಹುದು. ಅವ್ರಿಗೆ ಏನೋ ಒಂದು ಬೇರೆ ಏನಾದರೂ ಹೇಳಿ, ಬೇರೆ ಏನಾದರೂ ಅವರಿಗೆ ಅವ್ರ ಮುಂದೆ ಏನಾದರೂ ವಸ್ತುವನ್ನು ಇಟ್ಟು ಅವ್ರಿಗೆ ಏನಾದರೂ ಟಾಸ್ಕು ಇಂಥದ್ದೇನಾದರೂ ಮಾಡಿ ಡಿಸ್ಟ್ರಾಕ್ಟ್ ಮಾಡಬಹುದು. ರಿಅಶ್ಯೂರೆನ್ಸ್, ಆಯಿತು ಮಾಡೋಣ, ಸ್ವಲ್ಪ ಸಮಾಧಾನದಿಂದ ಅದನ್ನು ರಿಅಶ್ಯೂರೆನ್ಸ್ ಮಾಡೋದಾಗಲಿ, ಅದು ಕೂಡ ಹೆಲ್ಪ್ ಆಗುತ್ತೆ. ಇಂಥ ವ್ಯಕ್ತಿಗಳಿಗೆ ಕೆಲವೊಮ್ಮೆ ಪೆಟ್ ಅಂದರೆ ಅರೋಮಾಥೆರಪಿ ಅಂತಾರೆ, ಅಂದರೆ ಅದು ಕೂಡ ಅವರನ್ನ ಸಮಾಧಾನದಿಂದ ಇಡ್ಲಿಕ್ಕೆ ಸಹಾಯ ಆಗ್ಬೋದು. ಮನೆಯಲ್ಲಿ ಪೆಟ್ಸ್ಗಳಿದ್ದರೆ ಅಂದರೆ ಕೆಲವೊಬ್ರು ಸಾಕಿರ್ತಾರೆ ಸಾಕು ನಾಯಿ ಬೆಕ್ಕು, ಅಂಥವು ಕೂಡ ಈ ವ್ಯಕ್ತಿಗಳನ್ನು ಸ್ವಲ್ಪ ಸಮಾಧಾನದಿಂದ ಇಡಲಿಕ್ಕೆ, ಅವರ ಮನಸ್ಸು ಶಾಂತಿ ಇಡಲಿಕ್ಕೆ ಸಹಾಯ ಆಗಬಹುದು ಅಂತ ಅನ್ನಿಸ್ತದೆ.
1: ಸರ್, ಈಗ ಅಲ್ಝೈಮರ್ಸ್ನಿಂದ ಬಳಲ್ತಾ ಇರೋರನ್ನು ಆರೈಕೆ ಮಾಡುವಂತಹ ಕುಟುಂಬಸ್ಥರು ಕೂಡ ತಾವು ಹೇಳಿದ್ರಿ ಮಾನಸಿಕವಾಗಿ ಆರೋಗ್ಯವಾಗಿ ಸ್ವಲ್ಪ ಬಳಲ್ತಾ ಇರ್ತಾರೆ ಅಂತ, ಅವರು ತಮ್ಮ ಆರೋಗ್ಯವನ್ನು ಮಾನಸಿಕ ಆರೋಗ್ಯ ಜೊತೆಗೆ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನೋದಾದ್ರೆ ಅವ್ರು ಏನು ಮಾಡಬೇಕು ಅಂತ?
2: ಸೊ ಮೊದಲನೇದು ಶೇರ್ಡ್ ರೆಸ್ಪಾನ್ಸಿಬಿಲಿಟಿ. ಒಬ್ಬರೇ ಆ ವ್ಯಕ್ತಿಯ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ನಾನು ಒಬ್ಬರೇ ಆ ವ್ಯಕ್ತಿಯನ್ನು ಆರೈಕೆ ಮಾಡ್ತೀನಿ ಅಂತ ಅನ್ನೋದು ಸಾಧ್ಯ ಇಲ್ಲ. ಹೀಗಾಗಿ ಮನೆಯಲ್ಲಿರೋರೆಲ್ಲರೂ ರೆಸ್ಪಾನ್ಸಿಬಿಲಿಟಿಯನ್ನು ಶೇರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಅಂದರೆ ಡಿವೈಡ್ ಮಾಡ್ಕೋಬಹುದು, 4 hours ನಾನು ನೋಡ್ಕೋತೀನಿ, 4 hours ನೀನು ನೋಡ್ಕೋ, ಆ ರೀತಿ ಡಿವೈಡ್ ಮಾಡ್ಕೋಬಹುದು. ಆಮೇಲೆ ನಾನು ಹೇಳ್ದಂಗೆ ಈಗ ಸ್ವಲ್ಪ ಹಾಸ್ಪೈಸ್ ಫೆಸಿಲಿಟೀಸ್ ಇಂಪ್ರೂವ್ ಆಗಿದೆ, ಅಂದರೆ ಮನೆಯಲ್ಲೇ ಕೂಡ ನರ್ಸಿಂಗ್ ಫೆಸಿಲಿಟಿ ಅಥವಾ ಕೇರ್ ಟೇಕರ್ ಫೆಸಿಲಿಟಿ ಈಗ ಇಂಪ್ರೂವ್ ಆಗಿದೆ. ಸೊ ಎಷ್ಟೋ ಜನ ಇಂಥ ಪೇಷಂಟ್ಸ್ಗೆ ಅಟ್ಲೀಸ್ಟ್ ನೈಟ್ ರಾತ್ರಿ ನೋಡ್ಕೊಳ್ಳಿಕ್ಕೆ ಕೇರ್ ಟೇಕರನ್ನು ಅಂದರೆ ಸಂಬಳ ಕೊಟ್ಟು ಇಟ್ಕೊಂಡಿರ್ತಾರೆ. ಸೊ ಯಾರಿಗೆ ಸಾಧ್ಯ ಇದೆ ಅವರು ಈ ರೀತಿಯಾದಂಥ ಒಂದು ಫೆಸಿಲಿಟಿಯನ್ನು ಯೂಸ್ ಮಾಡ್ಕೋಬಹುದು. ಸೊ ಆಮೇಲೆ ಅಂಥ ಒಂದು ಫ್ಯಾಮಿಲಿ ಮೆಂಬರ್ಸು ನಿಯಮಿತವಾಗಿ ತಾವು ತಮ್ಮ ವ್ಯಾಯಾಮ, ತಮ್ಮ ಮಾನಸಿಕ ಆರೋಗ್ಯದ ಕಡೆ ಲಕ್ಷ್ಯ ಕೊಡಬೇಕಾಗ್ತದೆ. ಅವರಲ್ಲಿ ಏನಾದರೂ ನಿದ್ರೆ ಕೊರತೆ, ಅವರ ಒಂದು ಭಾವನೆಗಳು ಬಹಳ ಡಿಸ್ಟರ್ಬ್ ಆಗ್ತಾ ಇದ್ರೆ ಅವರು ಕೂಡಲೇ ಅದಕ್ಕೆ ಸಹಾಯವನ್ನು ತಗೋಬೇಕಾಗ್ತದೆ.
1: ಸರಿ, ಈ ಒಂದು ಅಲ್ಝೈಮರ್ಸ್ನ ಕುರಿತು ಸಾಕಷ್ಟು ತಪ್ಪು ಕಲ್ಪನೆ ಇದೆ. ಜನರು ಸಾಮಾನ್ಯವಾಗಿ ಯಾವ ವಿಷಯಗಳನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ?
2: ಮೊದಲನೇದು 60 ಅರಳು ಮರಳು, ಇದೇನು ಬಿಡು ನಡೀತದೆ, ಇದು ಏನು, ಇದಕ್ಕೇನು ಡಾಕ್ಟ್ರಿಗೆ ತೋರಿಸೋದು ಅನ್ನುವಂಥ ಭಾವನೆ. ಯಾಕಂದರೆ ಬಹಳ ಜಲ್ದಿನೇ ನೀವು ಅದನ್ನು ಗುರುತಿಸಿದರೆ ಅದನ್ನು ಸಾಕಷ್ಟು ಮಟ್ಟಿಗೆ ನಾವು ಡಿಲೇ ಮಾಡಬಹುದು, ಪ್ರಿವೆಂಟ್ ಮಾಡ್ಲಿಕ್ಕೆ ಆಗದೇ ಇದ್ರು ಕೂಡ ಡಿಲೇ ಮಾಡಬಹುದು. ಎರಡನೇದು ಎಷ್ಟೋ ಸರ್ತಿ ನಾನು ಹೇಳಿದ್ನಲ್ಲ, ಈಗ ರೀಸೆಂಟ್ ಮೆಮೊರಿ ಮೊದಲು ಹೋಗೋದು, ಅಂದ್ರೆ ಇವತ್ತು ನಿನ್ನೆದು ಮರ್ತು ಹೋಗಿರ್ತದೆ ಆದ್ರೆ ಹಳೇದೆಲ್ಲ ನೆನಪಿರ್ತದೆ. ಸೊ ಎಷ್ಟೋ ಸರ್ತಿ ಏನ್ ಅನಿಸ್ತದೆ, ಇವ್ರು ಬೇಕಂತೆ ಮಾಡ್ತಿದ್ದಾರೆ, ಇಷ್ಟು ಹಳೇದೆಲ್ಲ ನೆನಪಿಟ್ಕೊಂಡಿರ್ತಾರೆ, ಇವತ್ತು ನಿನ್ನೆದು ಹೆಂಗ್ ಮರೀತಾರೆ, ಇವ್ರು ನಾಟಕ ಮಾಡ್ತಿರ್ಬೋದು, ಈ ರೀತಿ ಕೂಡ ಕೆಲವೊಮ್ಮೆ ಫ್ಯಾಮಿಲಿ ಮೆಂಬರ್ಸ್ ಆ ರೀತಿ ನಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಅದು ಕೂಡ ತಪ್ಪು, ಆ ರೀತಿ ಇರೋದಿಲ್ಲ, ಈ ರೋಗದಲ್ಲಿ ಹಿಂಗೆ ಆಗ್ತದೆ. ಹಳೆ ನೆನಪುಗಳು ಇದ್ರೂ ಕೂಡ ಇತ್ತೀಚೆಗೆ ಆದಂತಹ ಘಟನೆಗಳು ಮರಿತಾ ಹೋಗ್ತವೆ. ಸೊ ಈ ಒಂದು ಮುಖ್ಯವಾದಂತಹ ಒಂದು ತಪ್ಪು ಕಲ್ಪನೆಗಳನ್ನ ಸಮಾಜ ಸ್ವಲ್ಪ ಸರಿಪಡಿಸ್ಕೋಬೇಕಾಗ್ತದೆ ಅಂತ ನನಗನ್ನಿಸ್ತದೆ.
1: ಸರ್, ಈಗ ಈ ಕಾಯಿಲೆಯಿಂದ ಬಳಲ್ತಾ ಇರುವಂತವರಿಗೆ ನಿದ್ರೆಯಲ್ಲೂ ಏನಾದರೂ ತೊಂದರೆ
2: ಆಗ್ತದೆ? ಅಂದ್ರೆ ಡಿಸೀಸ್ ಪ್ರೋಗ್ರೆಸ್ ಆದಂಗೆಲ್ಲ, ರೋಗ ಹೆಚ್ಚಾದಂಗೆಲ್ಲ ನಿದ್ರೆ ಕಡಿಮೆ ಆಗೋದು, ರಾತ್ರಿಯಲ್ಲೇ ಎದ್ದು ಕೂಡೋದು, ರಾತ್ರಿ ಇನ್ನೊಬ್ರಿಗೆ ಡಿಸ್ಟರ್ಬ್ ಮಾಡೋದು, ಒದ್ರಕೋತಿರೋದು, ಚೀರ್ಕೋತಿರೋದು, ಅಥವಾ ನಾನು ಹೇಳ್ದಂಗೆ ಕಳ್ಳರು ಬಂದ್ರು ಆ ರೀತಿ ಸಂಶಯ ಮಾಡೋದು, ಸೊ ಈ ರೀತಿ ಸಿಂಪ್ಟಮ್ಸ್ ಬರೋದು ಬಹಳ ಕಾಮನ್ ಆಗಿರ್ತದೆ. ಸೊ ಅದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ಮಾಡಿ ಅದನ್ನ ಕಂಟ್ರೋಲ್ ಮಾಡಬಹುದಾಗಿದೆ.
1: ಸರ್, ಈ ಒಂದು ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಹೊಸ ಬೆಳವಣಿಗೆಗಳು ಆಗ್ತಾ ಇವೆ?
2: ಹೊಸ ಬೆಳವಣಿಗೆಗಳು ಆಗ್ತಾ ಇವೆ ಅಂದ್ರೆ ಹೊಸ ಹೊಸ ಔಷಧಿಗಳನ್ನ ರಿಸರ್ಚ್ಗಳು ರಿಸರ್ಚ್ ನಡೀತಾ ಇದೆ. ಎಸ್ಪೆಷಲಿ ಮೊನೋಕ್ಲೋನಲ್ ಆಂಟಿಬಾಡೀಸ್ ಅಂತ ನಾವಂತೀವಿ, ಆ ಒಂದು ರಿಸರ್ಚ್ ನಡೀತಾ ಇದೆ. ಬಟ್ ಇನ್ನು ಅದು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ, ಮೊದಲು ಬರೀ ಟ್ಯಾಬ್ಲೆಟ್ಸ್ ಇರ್ತಿತ್ತು, ಈಗ ಕೆಲವೊಂದು ಪ್ಯಾಚಸ್ ಬಂದಿದೆ. ಅಂದ್ರೆ ಆ ವ್ಯಕ್ತಿಗಳು ನುಂಗೋದಿಲ್ಲ ಅಥವಾ ನುಂಗ್ಲಿಕ್ಕೆ ತೊಂದರೆ ಇದೆ ಅಂತಂದ್ರೆ ಪ್ಯಾಚ್ಗಳು ಅಂದ್ರೆ 24 ತಾಸು ಆ ಒಂದು ಪ್ಯಾಚ್ ಚರ್ಮದ ಮೂಲಕ ಔಷಧಿಯನ್ನ ರಕ್ತದಲ್ಲಿ ಕಳಿಸುವಂತ ಪ್ಯಾಚ್ಗಳು ಬಂದಿದೆ. ಈ ರೀತಿ ಬದಲಾವಣೆಗಳು ಆಗ್ತಾ ಇದೆ. ಬಟ್ ಇನ್ನೂ ಅದರಲ್ಲಿ ಇನ್ನೂ ಸಾಕಷ್ಟು ಬದಲಾವಣೆಗಳು ಅಥವಾ ರಿಸರ್ಚ್ ಆಗೋ ಅವಶ್ಯಕತೆನೂ ಕೂಡ ಇದೆ.
1: ಸರ್, ಈಗ ಈ ಒಂದು ಆಲ್ಝೈಮರ್ ಕಾಯಿಲೆ ಬಂದ್ರೆ ಜೀವನವೇ ಮುಗೀತು ಅನ್ಕೊಳ್ತಾರೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ?
2: ಆ ರೀತಿ ಸಂಪೂರ್ಣವಾಗಿ ನಿರಾಶೆ ಆಗುವ ಅವಶ್ಯಕತೆ ಇಲ್ಲ. ಸರಿಯಾದ ಸಮಯಕ್ಕೆ ಗುರುತಿಸಿ ಅದಕ್ಕೆ ಸರಿಯಾದ ಸಮಯಕ್ಕೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಸಾಕಷ್ಟು ಮಟ್ಟಿಗೆ ನಾವು ಡಿಲೇ ಮಾಡಬಹುದು ಪ್ರೋಗ್ರೆಸ್ ಅನ್ನ. ಮತ್ತೆ ಆ ಒಂದು ರೋಗವನ್ನ ಅರ್ಥಕೊಂಡು ಅದನ್ನ ಆ ರೋಗ ಮತ್ತು ರೋಗಿಯನ್ನ ಆರೈಕೆ ಮಾಡುವಂತ ಸರಿಯಾದ ಪದ್ಧತಿಗಳನ್ನ ನಾವು ಅಳವಡಿಸಿಕೊಂಡ್ರೆ ಸಾಕಷ್ಟು ಡಿಸ್ಟ್ರೆಸ್ ಕೂಡ ಫ್ಯಾಮಿಲಿ ಮೆಂಬರ್ಸ್ಗೆ ಕಡಿಮೆ ಆಗ್ತದೆ. ಸೊ ಅವೇರ್ನೆಸ್ ಇಸ್ ಇಂಪಾರ್ಟೆನ್ಸ್, ಅವೇರ್ನೆಸ್ ಬಂದ ನಂತರ ಅಕ್ಸೆಪ್ಟೆನ್ಸ್ ಇಸ್ ಇಂಪಾರ್ಟೆಂಟ್ ಅಂಡ್ ಪ್ಲಾನಿಂಗ್ ಅಹೆಡ್, ಅಂದ್ರೆ ಯಾವ ರೀತಿ ಈ ವ್ಯಕ್ತಿಯನ್ನ ನಾವು ಆರೈಕೆ ಮಾಡೋಣ ಅಂತ ಅದನ್ನ ಸರಿಯಾಗಿ ಪ್ಲಾನ್ ಮಾಡಿಕೊಂಡು. ಎಷ್ಟೋ ಸಪೋರ್ಟ್ ಗ್ರೂಪ್ ಇದೆ ಈ ರೀತಿ ಅಲ್ಝೈಮರ್ಸ್ ಬಳತಿರುವಂತಹ ವ್ಯಕ್ತಿಯ ಫ್ಯಾಮಿಲಿ ಮೆಂಬರ್ಸ್ ಒಂದು ಈ ರೀತಿ ಗ್ರೂಪ್ ಮಾಡಿಕೊಂಡು ಸಪೋರ್ಟ್ ಗ್ರೂಪ್ ಮಾಡಿಕೊಂಡು ಅವರು ಅವಾಗವಾಗ ಮೀಟ್ ಆಗಿ ತಮ್ಮ ಕಷ್ಟ ಸುಖಗಳನ್ನು ಹಂಚ್ಕೋಬಹುದು, ಹೊಸ ಹೊಸ ಇನ್ನೋವೇಟಿವ್ ಐಡಿಯಾಗಳನ್ನು ಹುಡುಕಬಹುದು ಆ ವ್ಯಕ್ತಿಯ ಒಂದು ನಡವಳಿಕೆಯನ್ನು ಒಂದು ಕಂಟ್ರೋಲ್ ಮಾಡಲಿಕ್ಕೆ. ಸೊ ಸಂಪೂರ್ಣವಾಗಿ ಆ ರೀತಿ ನಿರಾಶರಾಗುವ ಅವಶ್ಯಕತೆ ಇಲ್ಲ.
1: ಖಂಡಿತ ಸರ್. ಸರ್, ಇನ್ನು ಕೊನೆಯದಾಗಿ ಈ ಒಂದು ದಿನದ ಅಂಗವಾಗಿ ಕೇಳಿ ವಣದೊನಿಯ ಮೂಲಕ ಯಾವ ಒಂದು ಸಂದೇಶವನ್ನು ಹೇಳಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗೆ?
2: ಹಿರಿಯ ನಾಗರಿಕರು, ನಮ್ಮ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೆಚ್ಚಾದ್ರಿಂದ ಹೆಚ್ಚು ಹೆಚ್ಚು ಹಿರಿಯ ನಾಗರಿಕರು ಈಗ ನಾವು ನಮ್ಮ ಸಮಾಜದಲ್ಲಿ ಇದ್ದಾರೆ. ಮುಂಚೆ ಎಂದೂ ಇಲ್ಲದೆ ಇರುವಷ್ಟು ಹೆಚ್ಚು ಹಿರಿಯ ನಾಗರಿಕರ ಒಂದು ಪ್ರಪೋರ್ಷನ್ ನಮ್ಮ ಸಮಾಜದಲ್ಲಿದೆ. ಆ ಹಿರಿಯ ನಾಗರಿಕರ ಆರೋಗ್ಯ ಕಾಪಾಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಸೊ ಡಿಮೆನ್ಷಿಯಾ ರೋಗವನ್ನು ಅರ್ಥಕೊಂಡು ಅದು ಬರದೇ ಇರುವಂತೆ ತಡೆಗಟ್ಟಲಿಕ್ಕೆ ನಾನು ಹೇಳಿದಂತೆ ನಿಯಮಿತ ವ್ಯಾಯಾಮ, ಶುಗರ್ ಮತ್ತು ಬಿ ಪಿಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು, ಸರಿಯಾದಂಥ ಆಹಾರ ಪದ್ಧತಿ ಮತ್ತು ಸ್ಟ್ರೆಸ್ ಫ್ರೀ ಆದಂತಹ ಒಂದು ಜೀವನ ಶೈಲಿ ಮತ್ತು ಮೆದುಳನ್ನು ಸಕ್ರಿಯವಾಗಿಟ್ಕೊಳ್ಳಿಕ್ಕೆ ಕೆಲವೊಂದು ನಾನು ಸಜೆಷನ್ಸ್ ಅನ್ನು ಕೊಟ್ಟೆ, ಅದನ್ನೆಲ್ಲ ಪಾಲನೆ ಮಾಡೋದ್ರ ಮೂಲಕ ಸಾಧ್ಯವಾದಷ್ಟು ನಾವು ಇದನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಯಾರು ಆಲ್ರೆಡಿ ಈ ರೀತಿ ಲಕ್ಷಣಗಳು ಯಾರಲ್ಲಿ ಬಂದಿದೆ ಅವರಿಗೆ ವೈದ್ಯರನ್ನು ಭೇಟಿಯಾಗಿ ಈ ಒಂದು ರೋಗದ ಒಂದು ಗುರುತಿಸುವಿಕೆ ಅತಿ ಜಲ್ದಿ ಆಗೋದ್ರಿಂದ ಅದನ್ನು ನಾವು ರೋಗ ಬಹಳ ವೇಗವಾಗಿ ಪ್ರೋಗ್ರೆಸ್ ಆಗೋದನ್ನು ತಡೆಯೋಣ ಅಂತ ನಾನು ಎಲ್ಲರಲ್ಲಿ ಹೇಳಬಯಸ್ತೇನೆ.
1: ಖಂಡಿತ ಸರ್. ಸರ್, ಆಲ್ಝೈಮರ್ಸ್ ಕುರಿತು ಮುಖ್ಯವಾದ ವಿಚಾರಗಳನ್ನು ತುಂಬ ಸರಳವಾಗಿ ತಿಳಿಸ್ಕೊಟ್ರಿ, ಧನ್ಯವಾದ. ಸ್ನೇಹಿತರೆ, ವಿಶ್ವ ಆಲ್ಝೈಮರ್ಸ್ ಡೇ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಮನೋವೈದ್ಯರು ಹಾಗೂ ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಭೀಮಸೇನ್ ಟೆಕ್ಕಳಿಕೆಯವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಅಲ್ಝೈಮರ್ಸ್. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ

0: ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಬಗ್ಗೆ ಹೇಳಬೇಕಾದ್ರೆ, ಕಭಿ ಇದು ಒಂದು ಕಾರ್ಯಕ್ರಮ 2023 ನಿಮ್ಹಾನ್ಸ್ ಬೆಂಗಳೂರು ಮತ್ತು ನೀತಿ ಆಯೋಗ ಮಾರ್ಗದರ್ಶನದಲ್ಲಿ ಕರ್ನಾಟಕ ಸರ್ಕಾರ ಜೊತೆ ಸೇರಿ ಈ ಒಂದು ಪ್ರೋಗ್ರಾಂ ಲಾಂಚ್ ಆಗಿದೆ 2023. ಸೊ ಈ ಪ್ರೋಗ್ರಾಂ ಮೂಲಕ ನಾವು ಪ್ರತಿಯೊಂದು ಜಿಲ್ಲಾ ಅಲ್ಲಿ, ಲೈಕ್ ಆಲ್ ಓವರ್ ಕರ್ನಾಟಕ, ಪ್ರತಿಯೊಂದು ಜಿಲ್ಲಾ ಅಲ್ಲಿ ಒಂದು ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಂತ ಸ್ಥಾಪನೆ ಮಾಡಿದೀವಿ. ಸೊ ಅದೇ ರೀತಿ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ 18 ಓಪಿಡಿಯಲ್ಲಿ ನಾವು ಒಂದು ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಂತ ಸ್ಥಾಪನೆ ಮಾಡಿದೀವಿ. ಆಬ್ಜೆಕ್ಟಿವ್ ಫಾರ್ ದಿಸ್ ಪ್ರೋಗ್ರಾಮ್ ಇಸ್ ಲೈಕ್ ಮೆದುಳಿನ ಆರೋಗ್ಯ ಬಗ್ಗೆ ಅಡಿ ಮೂಡಿಸೋದು, ಮತ್ತೆ ನರ ಸಂಬಂಧಿ ಕಾಯಿಲೆಗಳನ್ನು ಆರಂಭದಲ್ಲೇ ಗುರುತಿಸುವುದು, ಮತ್ತೆ ಸೂಕ್ತ ಚಿಕಿತ್ಸೆ ಮತ್ತು ಪುನರ್ವಸತಿ ಸೇವೆಗಳನ್ನು ಒದಗಿಸುವುದು, ಹಾಗೂ ಜನರಿಗೆ ಸುಲಭವಾಗಿ ನರ ಆರೋಗ್ಯ ಸೇವೆಗಳು ದೊರೆಯುವಂತೆ ಮಾಡುವುದು. ಸೊ ಇದು ನಮ್ದು ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಪ್ರೋಗ್ರಾಮ್.
1: ಬಹಳ ಉತ್ತಮವಾಗಿ ತಿಳಿಸಿದ್ರಿ ಉದ್ದೇಶದ ಬಗ್ಗೆ, ಅದೇ ಒಂದು ಪ್ರಶ್ನೆ ಆಗಿತ್ತು, ಆದ್ರೆ ಅದನ್ನ ನೀವು ತಿಳಿಸಿದ್ರಿ. ಬ್ರೈನ್ ಹೆಲ್ತ್ ಕ್ಲಿನಿಕ್ ನಲ್ಲಿ ಯಾರು ಬಂದು ಅಂದ್ರೆ ಯಾವ ರೀತಿಯ ಚಿಕಿತ್ಸೆ ಪಡೆಯಬಹುದು, ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
0: ಎಸ್ ಸರ್, ಖಂಡಿತ. ಸೊ ಈ ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಲ್ಲಿ ವಿವಿಧ ನರ ಸಂಬಂಧಿ ಕಾಯಿಲೆಗಳು ಇರುವ ರೋಗಿಗಳಿಗೆ ಅಗತ್ಯವಾದ ಆರೋಗ್ಯ ಸೇವೆಗಳನ್ನು ಒದಗಿಸಲಾಗುತ್ತಿದೆ. ಉದಾಹರಣೆಗೆ ಹೇಳಬೇಕಾದ್ರೆ ಸ್ಟ್ರೋಕ್ ಅಂದ್ರೆ ಪಾರ್ಶ್ವಾಯು, ಸ್ಟ್ರೋಕ್ ಇರಲಿ, ಎಪಿಲೆಪ್ಸಿ ಅಂದ್ರೆ ಅಪಸ್ಮಾರ, ಚಟಕ ಅಂತ ಹೇಳ್ತೀವಿ ಸರ್ ನಮ್ಮ ಆಡು ಭಾಷೆಯಲ್ಲಿ. ಸೊ ಸ್ಟ್ರೋಕ್, ಪಾರ್ಶ್ವಾಯು, ಎಪಿಲೆಪ್ಸಿ, ಮತ್ತೆ ತಲೆನೋವು, ಹೆಡ್ಏಕ್, ಇನ್ನೊಂದು ಡಿಮೆನ್ಷಿಯಾ ಅಂದ್ರೆ ಮರುವಿನ ಕಾಯಿಲೆ. ಸೊ ಈ ತರ ನರ ಸಂಬಂಧಿ ಕಾಯಿಲೆಗಳು ಕುರಿತು ಮೌಲ್ಯಮಾಪನ, ಮಾರ್ಗದರ್ಶನ ಮತ್ತು ಅಗತ್ಯ ಸೇವೆಗಳನ್ನು ನೀಡಲಾಗುತ್ತದೆ. ಸೊ ಇದರದ ವಿಶೇಷತೆ ಏನಂದ್ರೆ, ಬ್ರೈನ್ ಹೆಲ್ತ್ ಕ್ಲಿನಿಕ್ ವಿಶೇಷತೆ ಏನಂದ್ರೆ, ಇಲ್ಲಿ ಕೇವಲ ವೈದ್ಯಕೀಯ ಚಿಕಿತ್ಸೆ ಅಷ್ಟೇ ಅಲ್ಲದೆ ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ, ಮತ್ತೆ ಮಾನಸಿಕ ಆರೈಕೆ ಮತ್ತು ನರ್ಸಿಂಗ್ ಕೇರ್ ಸೇರಿದಂತೆ ಪುನರ್ವಸತಿ ಸೇವೆಗಳಿಗೂ ಒತ್ತು ನೀಡಲಾಗುತ್ತದೆ. ಸೊ ನಮ್ಮ ಬೆಳಗಾವಿ ಜಿಲ್ಲೆಯ ಕಾರ್ಯಕ್ರಮದ ಚಟುವಟಿಕೆಗಳು ಜಿಲ್ಲಾ ಕುಷ್ಠರೋಗ ಅಧಿಕಾರಿ ಹಾಗೂ ಕಭಿಯ ನೋಡಲ್ ಅಧಿಕಾರಿ ಡಾಕ್ಟರ್ ಗೀತಾ ಕಾಮ್ಲೆ ಮ್ಯಾಮ್ ಮಾರ್ಗದರ್ಶನದಲ್ಲಿ ನಡೆಯುತ್ತಿವೆ.
1: ಅಂತ ಸಂದರ್ಭದಲ್ಲಿ ತಾವು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಾರ್ ಕಭಿ ಅಂತ ಹೇಳಿದ್ರೆ, ಅಂತ ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ತಾವು ಏನ್ ಮಾಡ್ತೀರಾ ಈ ಒಂದು ವಿಷಯದಲ್ಲಿ ತಿಳಿಸಬಹುದಾ?
0: ಎಸ್ ಸರ್, ಖಂಡಿತ. ಸೊ ಬೇಸಿಕಲಿ ನನ್ನ ರೋಲ್ ಬಂದ್ಬಿಟ್ಟು ಸರ್ ಅವೇರ್ನೆಸ್ ಮಾಡುವುದು, ಯಾಕಂದ್ರೆ ಬಿಕಾಸ್ ಇದು ಒಂದು ಹೊಸ ಪ್ರೋಗ್ರಾಮ್, ಜನಕ್ಕೆ ಅಷ್ಟು ಗೊತ್ತಿಲ್ಲ, ಅಷ್ಟು ಮಾಹಿತಿ ಇಲ್ಲ ಈ ಪ್ರೋಗ್ರಾಮ್ ಬಗ್ಗೆ. ಬೇಸಿಕಲಿ ನನ್ನ ಲೈಕ್ ವರ್ಕ್ ರೋಲ್ ಇನ್ಕ್ಲೂಡ್ ಆಗುತ್ತೆ ಅವೇರ್ನೆಸ್ ಮಾಡುವುದು ಸರ್. ಅಂಡ್ ಬೇಸಿಕಲಿ ನಾವು ಸ್ಕ್ರೀನಿಂಗ್ ಮಾಡ್ತೀವಿ ಸರ್ ಫಾರ್ ನ್ಯೂರೋ ಡಿಸಾರ್ಡರ್ಸ್. ಸೊ ಸ್ಕ್ರೀನಿಂಗ್ ಮಾಡುವುದು, ಮತ್ತೆ ನಮ್ ಬೆಳಗಾಂ ಬಂದ್ಬಿಟ್ಟು ಒಂದು ದೊಡ್ಡ ಡಿಸ್ಟ್ರಿಕ್ಟ್ ಸರ್, ಇಟ್ ಕನ್ಸಿಸ್ಟ್ ಆಫ್ 10, ನಾವಂತೂ 15 ತಾಲೂಕಾ ಕೂಡ ಆಡ್ ಆಗಿದಾವು. ಸೊ ಈ 15 ತಾಲೂಕಲ್ಲಿ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲಿ, ಮತ್ತೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ, ಜನರಲ್ ಹಾಸ್ಪಿಟಲ್, ತಾಲೂಕಾ ಹಾಸ್ಪಿಟಲ್ ಇರಲಿ, ಸೊ ಇಂಥ ಎಲ್ಲ ಮೇನ್ ಹಾಸ್ಪಿಟಲ್ ಎಲ್ಲ ಹೋಗಿ ಸೊ ಬೇಸಿಕಲಿ ಅವೇರ್ನೆಸ್ ಮಾಡುವುದು ನಂದು ಒಂದು ಮೇನ್ ವರ್ಕ್ ಆಗಿರುತ್ತೆ ಸರ್.
1: ಈಗ ಅಂತ ಸಂದರ್ಭದಲ್ಲಿ ಜನರ ಬಗ್ಗೆ ಮಾತನಾಡೋಣ ವಿತ್ ರಿಸ್ಪೆಕ್ಟ್ ಟು ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್, ಎಸ್ಪೆಷಲಿ ಬ್ರೈನ್ ಹೆಲ್ತ್ ಕ್ಲಿನಿಕ್. ಜನರು ಇದರ ಬಗ್ಗೆ ಎಷ್ಟು ಅವೇರ್ ಆಗಿದ್ದಾರೆ, ಜಾಗೃತಿ, ಅದ್ರ ಬಗ್ಗೆ ತಿಳಿಸಿ.
0: ಎಸ್ ಸರ್. ಸೊ ಬೇಸಿಕಲಿ ಸರ್ ಬ್ರೈನ್ ಹೆಲ್ತ್ ಬಗ್ಗೆ ಮಾತಾಡ್ಬೇಕಾದ್ರೆ, ಬ್ರೈನ್ ಅಂದ್ರೆ ಮೋಸ್ಟ್ ಕಾಮನ್ಲಿ ಡಿಸೀಸ್ ನಾವು ಯಾವ್ದು ನೋಡ್ತಾ ಇದೀವಿ ಅಂದ್ರೆ ಪಾರ್ಶ್ವಾಯು, ಸ್ಟ್ರೋಕ್. ಸೊ ನಮ್ಮಲ್ಲಿ ಎಸ್ಪೆಷಲಿ ಇನ್ ನಾರ್ತ್ ಕರ್ನಾಟಕ ಪಾರ್ಶ್ವಾಯು ಅಂದ್ರೆ ಲಕ್ವಾ ಆದ್ರೆ ಜನ ಏನ್ ಅನ್ಕೊಂತಾರೆ, ಲೈಕ್ ಮೋಸ್ಟ್ ಆಫ್ ದಮ್ ದೇ ವಿಲ್ ಗೋ ಟು ಕ್ವಾಕ್ಸ್ ಹತ್ರ ಹೋಗುದು, ಅಂದ್ರೆ ಪಾರಿವಾಳ ರಕ್ತ ಕುಡಿಸಿದ್ರೆ ನಮ್ಗೆ ಆರಾಮ್ ಆಗ್ಬಿಡುತ್ತೆ. ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಡಾಕ್ಟರ್ ಜನ ಏನ್ ಮಾಡ್ತಾರೆ, ಇಂಥ ಎಲ್ಲ ಕ್ವಾಕ್ಸ್ ಹತ್ರ ಹೋಗ್ತಾವೆ ಸರ್. ಸೊ ಇದು ಮೇನ್ ಆಗಿ ಮಿತ್ ಒಂದು ನಾವು ಇದನ್ ಮಾಡ್ಬೇಕು. ಇನ್ನೊಂದು ಏನಾಗ್ತಿತ್ತು ಅಂದ್ರೆ ಸರ್, ಮುಂಚೆ ಲಕ್ವಾ ಆಗ್ಲಿ, ಎಪಿಲೆಪ್ಸಿ ಆಗ್ಲಿ, ಇಂಥವ್ ಯಾವ್ದೋ ನರ ಸಂಬಂಧ ಕಾಯಿಲೆ ಆಗ್ಲಿ, ಜನ ಏನ್ ಮಾಡ್ತಿದ್ರು, ಇಲ್ಲಿಂದ ನಿಮ್ಹಾನ್ಸಿಗೆ ಹೋಗ್ತಿದ್ರು. ಅದು ಅಷ್ಟು ಈಸಿ ಇಲ್ಲ ನಿಮ್ಹಾನ್ಸ್ ಹೋಗುದು, ಯಾಕಂದ್ರೆ ಇಲ್ಲಿಂದ ನಿಮ್ಹಾನ್ಸ್ ಹೋಗ್ಬೇಕಾದ್ರೆ ಅಟ್ ಲೀಸ್ಟ್ ನಿಮ್ಗೆ ಒಂದ್ ನೈಟ್ ಆದ್ರೂ ಯು ಹ್ಯಾವ್ ಟು ಸ್ಪೆಂಡ್, ಅಂಡ್ ಇಲ್ಲಿಂದ ಬೆಂಗಳೂರು ಹೋಗುದು ಅಷ್ಟು ಈಸಿ ಇಲ್ಲ ಸರ್. ಸೊ ಆಮೇಲೆ ಇಲ್ಲಿಂದ ಬೆಂಗಳೂರು ಹೋದ್ಮೇಲೆನು ನಿಮ್ ಹ್ಯಾಂಡ್ಸ್ ಅಲ್ಲಿ ನಿಮ್ದು ಟರ್ನ್ ಬರ್ಬೇಕಾದ್ರೆ, ನಿಮ್ದು ಪಾಳೆ ಅಲ್ಲಿ ಬರ್ಬೇಕಾದ್ರೆ ಇಟ್ ವಿಲ್ ಟೇಕ್ ಒನ್ ವೀಕ್ ಅಟ್ ಲೀಸ್ಟ್ ಸರ್. ಸೊ ದಟ್ ಮಚ್ ಕ್ರೌಡೆಡ್ ವಿಲ್ ಬಿ ನಿಮ್ ಹ್ಯಾಂಡ್. ಸೊ ಹಂಗಾಗಿ ಅಲ್ಲೇ ಸಿಗೋ ಸೇವೆಗಳು ನಮ್ಗೆ ನಮ್ ಹಂತದಲ್ಲಿನೇ ಸಿಗ್ಲಿ ಅಂತ ಈ ಒಂದು ಪ್ರೋಗ್ರಾಮ್. ಅಂಡ್ ಇನ್ನೊಂದು ಇದು ಅವೇರ್ನೆಸ್ ಬಗ್ಗೆ ಕೇಳಿದ್ರಲ್ಲ, ಸೊ ಪಾರ್ಶ್ವಾಯು, ಎಸ್ ಸರ್. ಸೊ ಬೇಸ್ಡ್ ಆನ್ ದಿಸ್ ಪ್ರೋಗ್ರಾಮ್ ಬಹಳಷ್ಟು ಜನಗೆ ಈ ಪ್ರೋಗ್ರಾಮ್ ಬಗ್ಗೆ ಗೊತ್ತಾಗಿದೆ ಸರ್, ಅಂಡ್ ಬಿಕಾಸ್ ನೌ ದೇ ನೋ ಅಬೌಟ್ ದಿಸ್ ಪ್ರೋಗ್ರಾಮ್, ಮೋಸ್ಟ್ ಆಫ್ ದೆಮ್ ಪೀಪಲ್ ಆರ್ ಕ್ವಾಕ್ಸ್ ಹತ್ರ ಹೋಗೋ ಬದ್ಲಿ ದೇ ಆರ್ ಪ್ರಿಫರಿಂಗ್ ಟು ಕಮ್ ಟು ಬ್ರೈನ್ ಹೆಲ್ತ್ ಕ್ಲಿನಿಕ್ಸ್ ನೌ. ಅಂಡ್ ಇನ್ನೊಂದು ವಿಶೇಷವಾಗಿ ಏನ್ ಹೇಳ್ಬೇಕಂದ್ರೆ, ಜನ ನಮ್ಮಲ್ಲಿ ಟ್ರೀಟ್ಮೆಂಟ್ ಮೇಲೆ ಅಷ್ಟೇ ಫೋಕಸ್ ಮಾಡ್ತಿದ್ರು ಸರ್. ಸೊ ಬೇಸ್ಡ್ ಆನ್ ಆರ್ ಪ್ರೋಗ್ರಾಮ್ ನಮ್ಮಲ್ಲಿ ಪಾರ್ಶ್ವಾಯು ಆದ್ರೆ ಅವರಿಗೆ ನಡಕ್ ಬರೋದಿಲ್ಲ ಸರ್, ಅವರಿಗೆ ಮಾತಿನಲ್ಲಿ ತೊಂದರೆ ಇರುತ್ತೆ. ಸೊ ಅವರಿಗೆಲ್ಲ ನಾವು ರೀಹ್ಯಾಬಿಲಿಟೇಷನ್ ಅಂತ ಪ್ರೊವೈಡ್ ಮಾಡ್ಬೇಕಾಗುತ್ತೆ ಸರ್. ಸೊ ಈ ರೀಹ್ಯಾಬಿಲಿಟೇಷನ್ ನಿಮ್ಗೆಲ್ಲ ನಮ್ಮ ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಲ್ಲಿನೇ ಸಿಗುತ್ತೆ. ಸೊ ನಮ್ಮ ಪ್ರೋಗ್ರಾಮ್ ಬಂದ ಮೇಲೆ, ಲೈಕ್ ಆಸ್ ಫಾರ್ ಆಸ್ ಐ ನೋ, ಬಹಳಷ್ಟು ಜನ ನಮ್ಮಲ್ಲಿ ರೀಹ್ಯಾಬಿಲಿಟೇಷನ್ಗೆ ಬಂದಿದ್ದಾರೆ ಸರ್.

0: ಸೊ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ, ಜೊತೆಗೆ ನಾವು ರಿಹ್ಯಾಬಿಲಿಟೇಷನ್ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಐ ಥಿಂಕ್ ಇಟ್ಸ್ ಗೋಯಿಂಗ್ ವೆಲ್ ಸರ್. ನಾವು
1: ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಆಲ್ಝೈಮರ್ಸ್ ಹಾಗೂ ಕಭಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಬಗ್ಗೆ ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಶ್ರುತಿ ಐ ಬೋರ್ಗಲ್ ಅವರು. ಹಾಗೆ ಅವರೊಂದಿಗೆ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ನ ಕೋಆರ್ಡಿನೇಟರ್ ಫಾರ್ ಬೆಳಗಾವಿ ಸುಹಾನಾ ಕೋಲ್ಕರ್ ಅವರು. ಈಗ ಬ್ರೈನ್ ಹೆಲ್ತ್ ಕ್ಲಿನಿಕ್ ಬಗ್ಗೆ, ಅವೇರ್ನೆಸ್ ಬಗ್ಗೆ ನಾವು ಮಾತನಾಡಿದ್ವಿ. ವಿತ್ ರಿಸ್ಪೆಕ್ಟ್ ಟು ಟ್ರೀಟ್ಮೆಂಟ್, ಚಿಕಿತ್ಸೆ, ಸೇವೆಗಳು, ಇಲ್ಲಿ ಲಭ್ಯವಿರೋ ಸೇವೆಗಳಿಗೆ ಇಸ್ ದೇರ್ ಎನಿ ಚಾರ್ಜಸ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ನೋ ಸರ್, ಬಿಕಾಸ್ ಇಟ್ಸ್ ಅ ಗವರ್ಮೆಂಟ್ ಆಫ್ ಕರ್ನಾಟಕ ಪ್ರೋಗ್ರಾಮ್, ಇದು ಸರ್ಕಾರದನ್ನೇ ಪ್ರೋಗ್ರಾಮ್ ಸರ್. ಸೊ ಇಲ್ಲೇ ಯಾವ ಚಾರ್ಜಸ್ನೂ ನಾವು ತಗೊಂಡಂಗಿಲ್ಲ ಸರ್. ಸೊ ಬೇಸಿಕಲಿ ಏನಾಗುತ್ತೆ ಅಂದ್ರೆ ಬರೇ ಓ ಪಿ ಡಿ ಚೀಟಿ ಚಾರ್ಜಸ್ ಅಷ್ಟೇ ಸರ್ ನಿಮಗೆ. ದಟ್ ಇಸ್ ಆಲ್ಸೋ ವೆರಿ ಲೆಸ್, ಬಹಳ ಕಡಿಮೆ ರೇಟ್ ಸರ್. 5 rupees ಅಥವಾ 10 rupees ಇದೆ ಅಷ್ಟೇ ಚಾರ್ಜಸ್. ಅದು ಬಿಟ್ಟರೆ ಎಲ್ಲಾ ಸರ್ವಿಸಸ್ ಫ್ರೀನೇ ಸರ್, ಉಚಿತವಾಗಿನೇ ನಿಮಗೆ ಎಲ್ಲಾ ಸರ್ವಿಸಸ್ ಸಿಗುತ್ತೆ ಸರ್.
1: ಬ್ರೈನ್ ಹೆಲ್ತ್ ಕ್ಲಿನಿಕ್ ಬೆಳಗಾವಿಯಲ್ಲಿ ಎಲ್ಲಿದೆ ಅದರ ಬಗ್ಗೆ ಸ್ವಲ್ಪ.
0: ಎಸ್, ಸೊ ನಮ್ಮ ಬೆಳಗಾವಿ ಜಿಲ್ಲಾ ಹಾಸ್ಪಿಟಲ್ ಅಲ್ಲಿ ಸರ್, ಓಪಿಡಿ ನಂಬರ್ 18, ದಟ್ ಇಸ್ ಕೊಠಡಿ ಸಂಖ್ಯೆ 18 ರಲ್ಲಿ ಬ್ರೈನ್ ಹೆಲ್ತ್ ಕ್ಲಿನಿಕ್ ಸ್ಥಾಪನೆ ಆಗಿದೆ ಸರ್.
1: ಈಗ ಕರೆಂಟ್ಲಿ ಎಷ್ಟು ಜನ ಇದರಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅಂಡ್ ಸಕ್ಸೆಸ್ ರೇಟ್ ಬಗ್ಗೆ ಸ್ವಲ್ಪ ತಿಳಿಸಬಹುದು?
0: ಎಸ್ ಎಸ್, ಖಂಡಿತ ಸರ್. ಸೊ ಓವರ್ ಆಲ್ ಇದು ಸ್ಟಾರ್ಟ್ ಆಗಿದ್ದು 2023 ರಲ್ಲಿ ಸರ್, 2023 ರಲ್ಲಿ ಮಾರ್ಚ್ ಮಂತ್ ಅಲ್ಲಿ ಇದು ಸ್ಟಾರ್ಟ್ ಆಗಿದ್ದು. ಸೊ ಅವಾಗ್ಲಿಂತ್ರ ಇಲ್ಲಿ ಮಟ್ಟ ಅಪ್ರಾಕ್ಸಿಮೇಟ್ಲಿ ಮೋರ್ ದನ್ 5,000 ಸರ್, 5,000 ಜಾಸ್ತಿ ಮಂದಿಗೆ ನಾವು ಟ್ರೀಟ್ಮೆಂಟ್ ಜೊತೆಗೆ ರಿಹ್ಯಾಬಿಲಿಟೇಷನ್ ಪ್ರೊವೈಡ್ ಮಾಡಿದೀವಿ ಸರ್. ಎಸ್ ಸರ್.
1: ತಾವು ಟ್ರೀಟ್ಮೆಂಟ್ ಬಗ್ಗೆ ಅಂದ್ರೆ ಗೊತ್ತಾಯ್ತು, ಚಿಕಿತ್ಸೆ, ರಿಹ್ಯಾಬಿಲಿಟೇಷನ್ ಅಂದ್ರೆ ಏನು ಸಂಕ್ಷಿಪ್ತವಾಗಿ ತಿಳಿಸಿ.
0: ಸೊ ರಿಹ್ಯಾಬಿಲಿಟೇಷನ್ ಅಂದ್ರೆ ಸರ್, ನಾನು ಇವಾಗಲೇ ಹೇಳಿದೆ ಅಂದ್ರೆ ಪಾರ್ಶ್ವಾಯು ಕೇಸಸ್ ಅಲ್ಲಿ, ಸ್ಟ್ರೋಕ್ ಕೇಸಸ್ ಅಲ್ಲಿ ಜನಕ್ಕೆಲ್ಲ ಮಾತಾಡೋದು ತೊಂದರೆ ಇರುತ್ತೆ ಸರ್. ಲೈಕ್ ಪೇಷಂಟ್ ಡಿಪೆಂಡೆಂಟ್ ಆಗ್ಬಿಡ್ತಾನೆ ಸರ್ ಬೇರೆ ಅವ್ರ ವ್ಯಕ್ತಿ ಮೇಲೆ. ಸೊ ಆ ಡಿಪೆಂಡೆನ್ಸಿ ರೇಷಿಯೋನ ಕಡಿಮೆ ಮಾಡಕ್ಕೆ, ಡಿಸೆಬಿಲಿಟಿ ರೇಟ್ನ ಕಡಿಮೆ ಮಾಡಕ್ಕೆ ನಾವು ಸ್ಪೆಷಲೈಸ್ಡ್ ತರಬೇತಿನ ಪ್ರೊವೈಡ್ ಮಾಡ್ತೀವಿ. ಸ್ಪೆಷಲೈಸ್ಡ್ ಥೆರಪಿ ದಟ್ ಇನ್ಕ್ಲೂಡ್ಸ್ ಫಿಸಿಯೋಥೆರಪಿ ಸರ್, ಅವರಿಗೆ ವ್ಯಾಯಾಮ ಹೇಳ್ಕೊಡೋದು ಮತ್ತೆ ಸ್ಟ್ರೋಕ್ ಪೇಷಂಟ್ ಎಲ್ಲ ತದುಲ್ಸುದು ಮಾಡ್ತಾರೆ ಸರ್, ನಮ್ಮಂಗ ಸ್ಪಷ್ಟವಾಗಿ ಮಾತಾಡಲ್ಲ. ಸೊ ಅದಕ್ಕೇನು ಒಂದು ಸ್ಪೀಚ್ ಥೆರಪಿ ಅಂತ ಸ್ಪೆಷಲೈಸ್ಡ್ ತರಬೇತಿ ಇರುತ್ತೆ ಸರ್. ಸೊ ಅದನ್ನು ನಾವು ಅಲ್ಲೇ ಪ್ರೊವೈಡ್ ಮಾಡ್ತೀವಿ. ಇನ್ನೊಂದು ಏನಾಗುತ್ತೆ ಅಂದ್ರೆ, ನಮ್ಗೆ ಯಾವ್ದಾದ್ರೂ ರೋಗ ಬಂದ್ರೆ ಜನಕ್ಕೆ ಏನ್ ಅನ್ಸ್ಬಿಡುತ್ತೆ, ದೇವ್ರ ಇದು ರೋಗ ನನ್ಗೆ ಎದಕ್ ಕೊಟ್ನಪ್ಪ ಅಂದ್ರೆ ನಾನೇ ಸಿಕ್

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು:
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಅಲ್ಝೈಮರ್ಸ್. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಶ್ರುತಿ ಐ ಬೋರ್ಗಲ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಶ್ರುತಿ ಅವರೇ, ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್.
0: ಅವರೊಂದಿಗೆ ಇದ್ದಾರೆ ಸ್ನೇಹಿತರೆ ಕವಿ, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಾರ್ ಬೆಳಗಾವಿ ಅಂದ್ರೆ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಾರ್ ಬೆಳಗಾವಿ ಸುಹಾನಾ ಕೋಲ್ಕರ್ ಅವರು. ಕಾರ್ಯಕ್ರಮದಲ್ಲಿ ತಮಗೂ ಸ್ವಾಗತ, ಹಾಗೂ ನಮಸ್ಕಾರ.
1: ಧನ್ಯವಾದ.
0: ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾರಂಭ ಮಾಡೋಣ. ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಎಂದರೇನು ಅಲ್ಲಿಂದ?
1: ಸೊ ಇಂದು ವಿಶ್ವ ಅಲ್ಝೈಮರ್ ದಿನದ ಸಂದರ್ಭದಲ್ಲಿ ಜನರಲ್ಲಿ ಮೆದುಳಿನ ಆರೋಗ್ಯ ಬಗ್ಗೆ, ವಿಶೇಷವಾಗಿ ಡಿಮೆನ್ಷಿಯಾ ಅಂದ್ರೆ ಮರುವಿನ ಕಾಯಿಲೆ ಮತ್ತು ಅಲ್ಝೈಮರ್ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ಸಂತೋಷದ ವಿಷಯ. ಸೊ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಬಗ್ಗೆ ಹೇಳಬೇಕಾದ್ರೆ, ಕಭಿ ಇದು ಒಂದು ಕಾರ್ಯಕ್ರಮ 2023 ನಿಮ್ಹಾನ್ಸ್ ಬೆಂಗಳೂರು ಮತ್ತು ನೀತಿ ಆಯೋಗ ಮಾರ್ಗದರ್ಶನದಲ್ಲಿ ಕರ್ನಾಟಕ ಸರ್ಕಾರ ಜೊತೆ ಸೇರಿ ಈ ಒಂದು ಪ್ರೋಗ್ರಾಂ ಲಾಂಚ್ ಆಗಿದೆ 2023. ಸೊ ಈ ಪ್ರೋಗ್ರಾಂ ಮೂಲಕ ನಾವು ಪ್ರತಿಯೊಂದು ಜಿಲ್ಲಾ ಅಲ್ಲಿ, ಲೈಕ್ ಆಲ್ ಓವರ್ ಕರ್ನಾಟಕ, ಪ್ರತಿಯೊಂದು ಜಿಲ್ಲಾ ಅಲ್ಲಿ ಒಂದು ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಂತ ಸ್ಥಾಪನೆ ಮಾಡಿದ್ದೀವಿ. ಸೊ ಅದೇ ರೀತಿ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ 18 OPD ನಾವು ಒಂದು ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಂತ ಸ್ಥಾಪನೆ ಮಾಡಿದ್ದೀವಿ. ಆಬ್ಜೆಕ್ಟಿವ್ ಫಾರ್ ದಿಸ್ ಪ್ರೋಗ್ರಾಮ್ ಇಸ್ ಲೈಕ್ ಮೆದುಳಿನ ಆರೋಗ್ಯ ಬಗ್ಗೆ ಅಡಿ ಮೂಡಿಸುದು, ಮತ್ತೆ ನರ ಸಂಬಂಧಿ ಕಾಯಿಲೆಗಳನ್ನು ಆರಂಭದಲ್ಲೇ ಗುರುತಿಸುವುದು, ಮತ್ತೆ ಸೂಕ್ತ ಚಿಕಿತ್ಸೆ ಮತ್ತು ಪುನರ್ವಸತಿ ಸೇವೆಗಳನ್ನು ಒದಗಿಸುವುದು, ಹಾಗೂ ಜನರಿಗೆ ಸುಲಭವಾಗಿ ನರ ಆರೋಗ್ಯ ಸೇವೆಗಳು ದೊರೆಯುವಂತೆ ಮಾಡುವುದು. ಸೊ ಇದು ನಮ್ದು ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಪ್ರೋಗ್ರಾಮ್.
0: ಬಹಳ ಉತ್ತಮವಾಗಿ ತಿಳಿಸಿದ್ರಿ ಉದ್ದೇಶದ ಬಗ್ಗೆ, ಅದೇ ಒಂದು ಪ್ರಶ್ನೆ ಆಗಿತ್ತು, ಆದ್ರೆ ಅದನ್ನ ನೀವು ತಿಳಿಸಿದ್ರಿ. ಬ್ರೈನ್ ಹೆಲ್ತ್ ಕ್ಲಿನಿಕ್ ನಲ್ಲಿ ಯಾರು ಬಂದು ಅಂದ್ರೆ ಯಾವ ರೀತಿಯ ಚಿಕಿತ್ಸೆ ಪಡೆಯಬಹುದು, ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
1: ಎಸ್ ಸರ್, ಖಂಡಿತ. ಸೊ ಈ ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಲ್ಲಿ ವಿವಿಧ ನರ ಸಂಬಂಧಿ ಕಾಯಿಲೆಗಳಿರುವ ರೋಗಿಗಳಿಗೆ ಅಗತ್ಯವಾದ ಆರೋಗ್ಯ ಸೇವೆಗಳನ್ನು ಒದಗಿಸಲಾಗುತ್ತಿದೆ. ಉದಾಹರಣೆಗೆ ಹೇಳಬೇಕಾದ್ರೆ ಸ್ಟ್ರೋಕ್ ಅಂದ್ರೆ ಪಾರ್ಶ್ವಾಯು, ಸ್ಟ್ರೋಕ್ ಇರಲಿ, ಎಪಿಲೆಪ್ಸಿ ಅಂದ್ರೆ ಅಪಸ್ಮಾರ, ಚಟಕ ಅಂತ ಹೇಳ್ತೀವಿ ಸರ್ ನಮ್ಮ ಆಡು ಭಾಷೆಯಲ್ಲಿ. ಸೊ ಸ್ಟ್ರೋಕ್, ಪಾರ್ಶ್ವಾಯು, ಎಪಿಲೆಪ್ಸಿ, ಮತ್ತೆ ತಲೆನೋವು, ಹೆಡ್ಏಕ್, ಇನ್ನೊಂದು ಡಿಮೆನ್ಷಿಯಾ ಅಂದ್ರೆ ಮರುವಿನ ಕಾಯಿಲೆ. ಸೊ ಈ ತರ ನರ ಸಂಬಂಧಿ ಕಾಯಿಲೆಗಳು ಕುರಿತು ಮೌಲ್ಯಮಾಪನ, ಮಾರ್ಗದರ್ಶನ ಮತ್ತು ಅಗತ್ಯ ಸೇವೆಗಳನ್ನು ನೀಡಲಾಗುತ್ತದೆ. ಸೊ ಇದರದ್ದು ವಿಶೇಷತೆ ಏನಂದ್ರೆ, ಬ್ರೈನ್ ಹೆಲ್ತ್ ಕ್ಲಿನಿಕ್ ವಿಶೇಷತೆ ಏನಂದ್ರೆ, ಇಲ್ಲಿ ಕೇವಲ ವೈದ್ಯಕೀಯ ಚಿಕಿತ್ಸೆ ಅಷ್ಟೇ ಅಲ್ಲದೆ ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ, ಮತ್ತೆ ಮಾನಸಿಕ ಆರೈಕೆ ಮತ್ತು ನರ್ಸಿಂಗ್ ಕೇರ್ ಸೇರಿದಂತೆ ಪುನರ್ವಸತಿ ಸೇವೆಗಳಿಗೂ ಒತ್ತು ನೀಡಲಾಗುತ್ತದೆ. ಸೊ ನಮ್ಮ ಬೆಳಗಾವಿ ಜಿಲ್ಲೆಯ ಕಾರ್ಯಕ್ರಮದ ಚಟುವಟಿಕೆಗಳು ಜಿಲ್ಲಾ ಕುಷ್ಠರೋಗ ಅಧಿಕಾರಿ ಹಾಗೂ ಕಭಿಯ ನೋಡಲ್ ಅಧಿಕಾರಿ ಡಾಕ್ಟರ್ ಗೀತಾ ಕಾಂಬ್ಲೆ ಮ್ಯಾಮ್ ಮಾರ್ಗದರ್ಶನದಲ್ಲಿ ನಡೆಯುತ್ತಿವೆ.
0: ಅಂತ ಸಂದರ್ಭದಲ್ಲಿ ತಾವು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಾರ್ ಕಭಿ ಅಂತ ಹೇಳಿದ್ರೆ, ಅಂತ ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ತಾವು ಏನ್ ಮಾಡ್ತೀರಾ ಈ ಒಂದು ವಿಷಯದಲ್ಲಿ ತಿಳಿಸಬಹುದಾ?
1: ಎಸ್ ಸರ್, ಖಂಡಿತ. ಸೊ ಬೇಸಿಕಲಿ ನನ್ನ ರೋಲ್ ಬಂದ್ಬಿಟ್ಟು ಸರ್ ಅವೇರ್ನೆಸ್ ಮಾಡುವುದು, ಯಾಕಂದ್ರೆ ಬಿಕಾಸ್ ಇದು ಒಂದು ಹೊಸ ಪ್ರೋಗ್ರಾಮ್, ಜನಕ್ಕೆ ಅಷ್ಟು ಗೊತ್ತಿಲ್ಲ, ಅಷ್ಟು ಮಾಹಿತಿ ಇಲ್ಲ ಈ ಪ್ರೋಗ್ರಾಮ್ ಬಗ್ಗೆ. ಬೇಸಿಕಲಿ ನನ್ನ ಲೈಕ್ ವರ್ಕ್ ರೋಲ್ ಇನ್ಕ್ಲೂಡ್ ಆಗುತ್ತೆ ಅವೇರ್ನೆಸ್ ಮಾಡುವುದು ಸರ್. ಅಂಡ್ ಬೇಸಿಕಲಿ ನಾವು ಸ್ಕ್ರೀನಿಂಗ್ ಮಾಡ್ತೀವಿ ಸರ್ ಫಾರ್ ನ್ಯೂರೋ ಡಿಸಾರ್ಡರ್ಸ್. ಸೊ ಸ್ಕ್ರೀನಿಂಗ್ ಮಾಡುವುದು, ಮತ್ತೆ ನಮ್ ಬೆಳಗಾಂ ಬಂದ್ಬಿಟ್ಟು ಒಂದು ದೊಡ್ಡ ಡಿಸ್ಟ್ರಿಕ್ಟ್ ಸರ್, ಇಟ್ ಕನ್ಸಿಸ್ಟ್ ಆಫ್ 10 ನಾವಂತೂ 15 ತಾಲೂಕಾ ಕೂಡ ಆಡ್ ಆಗಿದಾವು. ಸೊ ಈ 15 ತಾಲೂಕಲ್ಲಿ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ, ಮತ್ತೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ, ಜನರಲ್ ಹಾಸ್ಪಿಟಲ್, ತಾಲೂಕಾ ಹಾಸ್ಪಿಟಲ್ ಇರಲಿ, ಸೊ ಇಂಥ ಎಲ್ಲ ಮೇನ್ ಹಾಸ್ಪಿಟಲ್ ಎಲ್ಲ ಹೋಗಿ ಸೊ ಬೇಸಿಕಲಿ ಅವೇರ್ನೆಸ್ ಮಾಡುವುದು ನಂದು ಒಂದು ಮೇನ್ ವರ್ಕ್ ಆಗಿರುತ್ತೆ ಸರ್.
0: ಈಗ ಅಂತ ಸಂದರ್ಭದಲ್ಲಿ ಜನರ ಬಗ್ಗೆ ಮಾತನಾಡೋಣ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್, ಎಸ್ಪೆಷಲಿ ಬ್ರೈನ್ ಹೆಲ್ತ್ ಕ್ಲಿನಿಕ್. ಜನರು ಇದರ ಬಗ್ಗೆ ಎಷ್ಟು ಅವೇರ್ ಆಗಿದ್ದಾರೆ, ಜಾಗೃತಿ, ಅದ್ರ ಬಗ್ಗೆ ತಿಳಿಸಿ.
1: ಎಸ್ ಸರ್. ಸೊ ಬೇಸಿಕಲಿ ಸರ್ ಬ್ರೈನ್ ಹೆಲ್ತ್ ಬಗ್ಗೆ ಮಾತಾಡ್ಬೇಕಾದ್ರೆ, ಬ್ರೈನ್ ಅಂದ್ರೆ ಮೋಸ್ಟ್ ಕಾಮನ್ಲಿ ಡಿಸೀಸ್ ನಾವು ಯಾವ್ದು ನೋಡ್ತಾ ಇದೀವಿ ಅಂದ್ರೆ ಪಾರ್ಶ್ವಾಯು, ಸ್ಟ್ರೋಕ್. ಸೊ ನಮ್ಮಲ್ಲಿ ಎಸ್ಪೆಷಲಿ ಇನ್ ನಾರ್ತ್ ಕರ್ನಾಟಕ ಪಾರ್ಶ್ವಾಯು ಅಂದ್ರೆ ಲಕ್ವಾ ಆದ್ರೆ ಜನ ಏನ್ ಅನ್ಕೊಂತಾರೆ, ಲೈಕ್ ಮೋಸ್ಟ್ ಆಫ್ ದಮ್ ದೇ ವಿಲ್ ಗೋ ಟು ಕ್ವಾಕ್ಸ್ ಹತ್ರ ಹೋಗುದು, ಅಂದ್ರೆ ಪಾರಿವಾಳ ರಕ್ತ ಕುಡಿಸಿದ್ರೆ ನಮ್ಗೆ ಆರಾಮ್ ಆಗ್ಬಿಡುತ್ತೆ. ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಡಾಕ್ಟರ್ ಜನ ಏನ್ ಮಾಡ್ತಾರೆ, ಇಂಥ ಎಲ್ಲ ಕ್ವಾಕ್ಸ್ ಹತ್ರ ಹೋಗ್ತಾವ್ ಸರ್. ಸೊ ಇದು ಮೇನ್ ಆಗಿ ಮಿತ್ ಒಂದು ನಾವು ಇದನ್ ಮಾಡ್ಬೇಕು. ಇನ್ನೊಂದು ಏನಾಗ್ತಿತ್ತು ಅಂದ್ರೆ ಸರ್, ಮುಂಚೆ ಲಕ್ವಾ ಆಗ್ಲಿ, ಎಪಿಲೆಪ್ಸಿ ಆಗ್ಲಿ, ಇಂಥ ಯಾವ್ದೋ ನರ ಸಂಬಂಧ ಕಾಯಿಲೆ ಆಗ್ಲಿ, ಜನ ಏನ್ ಮಾಡ್ತಿದ್ರು, ಇಲ್ಲಿಂದ ನಿಮ್ ಹ್ಯಾಂಡ್ಸಿಗೆ ಹೋಗ್ತಿದ್ರು. ಅದು ಅಷ್ಟು ಈಸಿ ಇಲ್ಲ ನಿಮ್ಮ ಹ್ಯಾಂಡ್ಸ್ ಹೋಗೋದು. ಯಾಕಂದರೆ ಇಲ್ಲಿಂದ ನಿಮ್ಮ ಹ್ಯಾಂಡ್ಸ್ ಹೋಗಬೇಕಾದ್ರೆ ಅಟ್ಲೀಸ್ಟ್ ನಿಮಗೆ ಒನ್ ನೈಟ್ ಆದರೂ ಯು ಹ್ಯಾವ್ ಟು ಸ್ಪೆಂಡ್, ಆ್ಯಂಡ್ ಇಲ್ಲಿಂದ ಬೆಂಗ್ಳೂರು ಹೋಗೋದು ಅಷ್ಟು ಈಸಿ ಇಲ್ಲ ಸರ್. ಸೊ ಆಮೇಲೆ ಇಲ್ಲಿಂದ ಬೆಂಗ್ಳೂರು ಹೋದ್ಮೇಲೆನೂ ನಿಮ್ಮ ಹ್ಯಾಂಡ್ಸಲ್ಲಿ ನಿಮ್ಮದು ಟರ್ನ್ ಬರಬೇಕಾದ್ರೆ, ನಿಮ್ಮದು ಪಾಳೆ ಅಲ್ಲಿ ಬರಬೇಕಾದ್ರೆ ಇಟ್ ವಿಲ್ ಟೇಕ್ ಒನ್ ವೀಕ್ ಅಟ್ಲೀಸ್ಟ್ ಸರ್. ಸೊ ದಟ್ ಮಚ್ ಕ್ರೌಡೆಡ್ ವಿಲ್ ಬಿ ನಿಮ್ಮ ಹ್ಯಾಂಡ್. ಸೊ ಹಾಗಾಗಿ ಅಲ್ಲೇ ಸಿಗೋ ಸೇವೆಗಳು ನಮಗೆ ನಮ್ಮ ಹಂತದಲ್ಲಿನೇ ಸಿಗಲಿ ಅಂತ ಈ ಒಂದು ಪ್ರೋಗ್ರಾಮ್. ಆ್ಯಂಡ್ ಇನ್ನೊಂದು ಇದು ಅವೇರ್ನೆಸ್ ಬಗ್ಗೆ ಕೇಳಿದ್ರಲ್ಲ, ಸೊ ಪಾರ್ಶ್ವಾಯು, ಎಸ್ ಸರ್. ಸೊ ಬೇಸ್ಡ್ ಆನ್ ದಿಸ್ ಪ್ರೋಗ್ರಾಮ್ ಬಹಳಷ್ಟು ಜನಗೆ ಈ ಪ್ರೋಗ್ರಾಮ್ ಬಗ್ಗೆ ಗೊತ್ತಾಗಿದೆ ಸರ್, ಆ್ಯಂಡ್ ಬಿಕಾಸ್ ನೌ ದೇ ನೋ ಅಬೌಟ್ ದಿಸ್ ಪ್ರೋಗ್ರಾಮ್, ಮೋಸ್ಟ್ ಆಫ್ ದೆಮ್ ಪೀಪಲ್ ಆರ್ ಕ್ವಾಕ್ಸ್ ಹತ್ರ ಹೋಗೋ ಬದಲಿ ದೇ ಆರ್ ಪ್ರಿಫರಿಂಗ್ ಟು ಕಮ್ ಟು ಬ್ರೈನ್ ಹೆಲ್ತ್ ಕ್ಲಿನಿಕ್ಸ್ ನೌ. ಆ್ಯಂಡ್ ಇನ್ನೊಂದು ವಿಶೇಷವಾಗಿ ಏನು ಹೇಳಬೇಕಂದ್ರೆ, ಜನ ನಮ್ಮಲ್ಲಿ ಟ್ರೀಟ್ಮೆಂಟ್ ಮೇಲೆ ಅಷ್ಟೇ ಫೋಕಸ್ ಮಾಡ್ತಿದ್ರು ಸರ್. ಸೊ ಬೇಸ್ಡ್ ಆನ್ ಆರ್ ಪ್ರೋಗ್ರಾಮ್ ನಮ್ಮಲ್ಲಿ ಪಾರ್ಶ್ವಾಯು ಆದರೆ ಅವರಿಗೆ ನಡಕ್ಕೆ ಬರೋದಿಲ್ಲ ಸರ್, ಅವರಿಗೆ ಮಾತಿನಲ್ಲಿ ತೊಂದರೆ ಇರುತ್ತೆ. ಸೊ ಅವರಿಗೆಲ್ಲ ನಾವು ರೀಹ್ಯಾಬಿಲಿಟೇಷನ್ ಅಂತ ಪ್ರೊವೈಡ್ ಮಾಡಬೇಕಾಗುತ್ತೆ ಸರ್. ಸೊ ಈ ರೀಹ್ಯಾಬಿಲಿಟೇಷನ್ ನಿಮಗೆಲ್ಲ ನಮ್ಮ ಬ್ರೈನ್ ಹೆಲ್ತ್ ಕ್ಲಿನಿಕಲ್ಲಿನೇ ಸಿಗುತ್ತೆ. ಸೊ ನಮ್ಮ ಪ್ರೋಗ್ರಾಮ್ ಬಂದಮೇಲೆ ಲೈಕ್ ಆಸ್ ಫಾರ್ ಆಸ್ ಐ ನೋ ಬಹಳಷ್ಟು ಜನ ನಮ್ಮಲ್ಲಿ ರೀಹ್ಯಾಬಿಲಿಟೇಷನ್ಗೆ ಬಂದಿದ್ದಾರೆ ಸರ್. ಸೊ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ, ಜೊತೆಗೆ ನಾವು ರೀಹ್ಯಾಬಿಲಿಟೇಷನ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಐ ಥಿಂಕ್ ಇಟ್ಸ್ ಗೋಯಿಂಗ್ ವೆಲ್ ಸರ್. ನಾವು
0: ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಆಲ್ಝೈಮರ್ಸ್ ಹಾಗೂ ಕಭಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಬಗ್ಗೆ ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಶ್ರುತಿ ಐ ಬೋರ್ಗಲ್ ಅವರು, ಹಾಗೆ ಅವರೊಂದಿಗೆ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ನ ಕೋಆರ್ಡಿನೇಟರ್ ಫಾರ್ ಬೆಳಗಾವಿ ಸುಹಾನಾ ಕೋಲ್ಕರ್ ಅವರು. ಈಗ ಬ್ರೈನ್ ಹೆಲ್ತ್ ಕ್ಲಿನಿಕ್ ಬಗ್ಗೆ, ಅವೇರ್ನೆಸ್ ಬಗ್ಗೆ ನಾವು ಮಾತನಾಡಿದ್ವಿ. ವಿತ್ ರಿಸ್ಪೆಕ್ಟ್ ಟು ಟ್ರೀಟ್ಮೆಂಟ್, ಚಿಕಿತ್ಸೆ, ಸೇವೆಗಳು, ಇಲ್ಲಿ ಲಭ್ಯವಿರೋ ಸೇವೆಗಳಿಗೆ ಇಸ್ ದೇರ್ ಎನಿ ಚಾರ್ಜಸ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ನೋ ಸರ್, ಬಿಕಾಸ್ ಇಟ್ಸ್ ಅ ಗವರ್ಮೆಂಟ್ ಆಫ್ ಕರ್ನಾಟಕ ಪ್ರೋಗ್ರಾಮ್, ಇದು ಸರ್ಕಾರದನ್ನೇ ಪ್ರೋಗ್ರಾಮ್ ಸರ್. ಸೊ ಇಲ್ಲೇ ಯಾವ ಚಾರ್ಜಸ್ನೂ ನಾವು ತಗೊಂಡಂಗಿಲ್ಲ ಸರ್. ಸೊ ಬೇಸಿಕ್ಲಿ ಏನಾಗುತ್ತೆ ಅಂದ್ರೆ ಬರೇ ಒಪಿಡಿ ಚೀಟಿ ಚಾರ್ಜಸ್ ಅಷ್ಟೇ ಸರ್ ನಿಮಗೆ. ದಟ್ ಈಸ್ ಆಲ್ಸೋ ವೆರಿ ಲೆಸ್, ಬಹಳ ಕಡಿಮೆ ರೇಟ್ ಸರ್. 5 rupees ಅಥವಾ 10 rupees ಇದೆ ಅಷ್ಟೇ ಚಾರ್ಜಸ್. ಅದು ಬಿಟ್ಟರೆ ಎಲ್ಲಾ ಸರ್ವಿಸಸ್ ಫ್ರೀನೇ ಸರ್, ಉಚಿತವಾಗಿನೇ ನಿಮಗೆ ಎಲ್ಲಾ ಸರ್ವಿಸಸ್ ಸಿಗುತ್ತೆ ಸರ್.
0: ಬ್ರೈನ್ ಹೆಲ್ತ್ ಕ್ಲಿನಿಕ್ ಬೆಳಗಾವಿಯಲ್ಲಿ ಎಲ್ಲಿದೆ ಅದರ ಬಗ್ಗೆ ಸ್ವಲ್ಪ.
1: ಎಸ್, ಸೊ ನಮ್ಮ ಬೆಳಗಾವಿ ಜಿಲ್ಲಾ ಹಾಸ್ಪಿಟಲ್ ಅಲ್ಲಿ ಸರ್, ಓಪಿಡಿ ನಂಬರ್ 18, ದಟ್ ಇಸ್ ಕೊಠಡಿ ಸಂಖ್ಯೆ 18 ರಲ್ಲಿ ಬ್ರೈನ್ ಹೆಲ್ತ್ ಕ್ಲಿನಿಕ್ ಸ್ಥಾಪನೆ ಆಗಿದೆ ಸರ್.
0: ಈಗ ಕರೆಂಟ್ಲಿ ಎಷ್ಟು ಜನ ಇದರಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅಂಡ್ ಸಕ್ಸೆಸ್ ರೇಟ್ ಬಗ್ಗೆ ಸ್ವಲ್ಪ ತಿಳಿಸಬಹುದು?
1: ಎಸ್ ಎಸ್, ಖಂಡಿತ ಸರ್. ಸೊ ಓವರ್ ಆಲ್ ಇದು ಸ್ಟಾರ್ಟ್ ಆಗಿದ್ದು 2023 ರಲ್ಲಿ ಸರ್, 2023 ರಲ್ಲಿ ಮಾರ್ಚ್ ಮಂತ್ ಅಲ್ಲಿ ಇದು ಸ್ಟಾರ್ಟ್ ಆಗಿದ್ದು. ಸೊ ಅವಾಗ್ಲಿಂತ್ರ ಇಲ್ಲಿ ಮಟ್ಟ ಅಪ್ರಾಕ್ಸಿಮೇಟ್ಲಿ ಮೋರ್ ದನ್ 5,000 ಸರ್, 5,000 ಜಾಸ್ತಿ ಮಂದಿಗೆ ನಾವು ಟ್ರೀಟ್ಮೆಂಟ್ ಜೊತೆಗೆ ರಿಹ್ಯಾಬಿಲಿಟೇಷನ್ ಪ್ರೊವೈಡ್ ಮಾಡಿದೀವಿ ಸರ್. ಎಸ್ ಸರ್.
0: ತಾವು ಟ್ರೀಟ್ಮೆಂಟ್ ಬಗ್ಗೆ ಅಂದ್ರೆ ಗೊತ್ತಾಯ್ತು, ಚಿಕಿತ್ಸೆ, ರಿಹ್ಯಾಬಿಲಿಟೇಷನ್ ಅಂದ್ರೆ ಏನು ಸಂಕ್ಷಿಪ್ತವಾಗಿ ತಿಳಿಸಬಹುದಾ?
1: ಸೊ ರಿಹ್ಯಾಬಿಲಿಟೇಷನ್ ಅಂದ್ರೆ ಸರ್, ನಾನು ಇವಾಗಲೇ ಹೇಳಿದೆ ಅಂದ್ರೆ ಪಾರ್ಶ್ವಾಯು ಕೇಸಸ್ ಅಲ್ಲಿ, ಸ್ಟ್ರೋಕ್ ಕೇಸಸ್ ಅಲ್ಲಿ ಜನಕ್ಕೆಲ್ಲ ಮಾತಾಡೋದು ತೊಂದರೆ ಇರುತ್ತೆ ಸರ್. ಲೈಕ್ ಪೇಷಂಟ್ ಡಿಪೆಂಡೆಂಟ್ ಆಗ್ಬಿಡ್ತಾನೆ ಸರ್ ಬೇರೆ ಅವ್ರ ವ್ಯಕ್ತಿ ಮೇಲೆ. ಸೊ ಆ ಡಿಪೆಂಡೆನ್ಸಿ ರೇಷಿಯೋನ ಕಡಿಮೆ ಮಾಡಕ್ಕೆ, ಡಿಸೆಬಿಲಿಟಿ ರೇಟ್ನ ಕಡಿಮೆ ಮಾಡಕ್ಕೆ ನಾವು ಸ್ಪೆಷಲೈಸ್ಡ್ ತರಬೇತಿನ ಪ್ರೊವೈಡ್ ಮಾಡ್ತೀವಿ. ಸ್ಪೆಷಲೈಸ್ಡ್ ಥೆರಪಿ ದಟ್ ಇನ್ಕ್ಲೂಡ್ಸ್ ಫಿಸಿಯೋಥೆರಪಿ ಸರ್, ಅವರಿಗೆ ವ್ಯಾಯಾಮ ಹೇಳ್ಕೊಡೋದು ಮತ್ತೆ ಸ್ಟ್ರೋಕ್ ಪೇಷಂಟ್ ಎಲ್ಲ ತೊದಲ್ಸುದು ಮಾಡ್ತಾರೆ ಸರ್, ನಮ್ಮಂಗ ಸ್ಪಷ್ಟವಾಗಿ ಮಾತಾಡಲ್ಲ. ಸೊ ಅದಕ್ಕೇನು ಒಂದು ಸ್ಪೀಚ್ ಥೆರಪಿ ಅಂತ ಸ್ಪೆಷಲೈಸ್ಡ್ ತರಬೇತಿ ಇರುತ್ತೆ ಸರ್. ಸೊ ಅದನ್ನು ನಾವು ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಇನ್ನೊಂದು ಏನಾಗುತ್ತೆ ಅಂದ್ರೆ, ನಮ್ಗೆ ಯಾವ್ದಾದ್ರೂ ರೋಗ ಬಂದ್ರೆ ಜನಕ್ಕೇನ್ ಅನ್ಸ್ಬಿಡುತ್ತೆ, ದೇವ್ರು ಇದು ರೋಗ ನನ್ಗೆ ಎದಕ್ ಕೊಟ್ನಪ್ಪ, ಅಂದ್ರೆ ನಾನೇ ಸಿಕ್ಕಿದ್ನ ಈ ರೋಗಗೆ. ಸೊ ಅಂತ ಸಿಚುವೇಶನ್ ಅಲ್ಲಿ ವ್ಯಕ್ತಿದು ಮಾನಸಿಕ ಸಂತುಲನ ಅಷ್ಟು ಸರಿಯಾಗಿ ಇರೋದಿಲ್ಲ ಸರ್. ಸೊ ಅಂತ ಪೇಷಂಟ್ಗೆ ನಾವು ಮೆಂಟಲ್ ಕೌನ್ಸಿಲಿಂಗ್ ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಸೊ ಇದನ್ನು ಒಂದು ಸ್ಪೆಷಲೈಸ್ಡ್ ಥೆರಪಿ ನಮ್ಮಲ್ಲಿ ನಮ್ಮ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅವರು ಪ್ರೊವೈಡ್ ಮಾಡ್ತಾರೆ.
0: ಅಂತ ಸಂದರ್ಭದಲ್ಲಿ ಸುಹಾನ ಅವರೇ, ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಬಗ್ಗೆ ವಿವರವಾದ ಮಾಹಿತಿಯನ್ನ ನಾವು ನಿಮ್ಮ ಕಡೆಯಿಂದ ಪಡ್ಕೊಂಡ್ವಿ. ಇನ್ನೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಸ್ನೇಹಿತರಿಗೆ ಈ ಒಂದು ಇನಿಷಿಯೇಟಿವ್ ಬಗ್ಗೆ?
1: ಈ ಒಂದು ಇನಿಷಿಯೇಟಿವ್, ಎಸ್ ಸರ್. ಸೊ ಮುಂಚೆ ಏನಾಗ್ತಿದ್ದು ಸರ್, ಬಿಮ್ಸ್ ಸಿವಿಲ್ ಹಾಸ್ಪಿಟಲ್ ಅಲ್ಲಿ ನರದ ಯಾವುದು ಡಿಪಾರ್ಟ್ಮೆಂಟೇ ಇರಲಿಲ್ಲ ಸರ್, ನ್ಯೂರೋ ಡಿಪಾರ್ಟ್ಮೆಂಟ್ ಇರಲಿಲ್ಲ. ಸೊ ಈ ಪ್ರೋಗ್ರಾಮ್ ಮೂಲಕ ನಾವು ಹೊಸದು ಒಂದು ಬ್ರೈನ್ ಹೆಲ್ತ್ ಕ್ಲಿನಿಕ್ ಸ್ಥಾಪನೆ ಮಾಡಿದೀವಿ. ಮುಂಚೆ ಎಲ್ಲ ಜನ ನಮ್ಮ ನರ ಸಂಬಂಧ ಕಾಯಿಲೆ ಬಂತಂದ್ರ ನಮ್ಮ ಬಿಮ್ಸ್ ಅಲ್ಲಿ ಬಂದ್ರೆ ಜನ ಲೈಕ್ ಯೂಶಲಿ ಅವರು ಕೆಎಲ್ಇಗೆ ರೆಫರ್ ಮಾಡ್ತಿದ್ರು, ಲೈಕ್ ದೋಸ್ ಹೂ ಕ್ಯಾನ್ ಅಫರ್ಡ್, ಅಂಡ್ ದೋಸ್ ಹೂ ಕುಡ್ ನಾಟ್ ಅಫರ್ ಅವರು ಕಿಮ್ಸ್ ಹುಬ್ಳಿಯಲ್ಲಿ ರೆಫರ್ ಮಾಡ್ತಿದ್ರು. ಸೊ ಇವಾಗ ಇದು ಪ್ರೋಗ್ರಾಮ್ ಮೂಲಕ ವಿ ಆರ್ ಪ್ರೊವೈಡಿಂಗ್ ಸಚ್ ಗುಡ್ ಸರ್ವಿಸಸ್. ಅಪಾರ್ಟ್ ಫ್ರಮ್ ದಿಸ್ ಸರ್, ನಮ್ಮಲ್ಲಿ ಇವಾಗ ಸದ್ಯಕ್ಕೆ ನ್ಯೂರೋಲಾಜಿಸ್ಟ್ ಮತ್ತೆ ನ್ಯೂರೋಸರ್ಜನ್ ನಾವು ಈ ಸೇವೆಗಳನ್ನು ಸ್ಟಾರ್ಟ್ ಮಾಡಿದೀವಿ, ಮುಂಚೆ ಇದು ಇರಲಿಲ್ಲ. ಆಮೇಲೆ ಅಪಾರ್ಟ್ ಫ್ರಮ್ ದಿಸ್ ನಾವು ಟೆಲಿ ನ್ಯೂರೋಲಾಜಿ ಅಂತ ಒಂದು ಕಾನ್ಸೆಪ್ಟ್ ನಿಮ್ಮ ಹ್ಯಾಂಡ್ಸ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಸರ್. ಸೊ ಟೆಲಿ ನ್ಯೂರೋಲಾಜಿ ಅಂದ್ರೆ ಯಾವುದೋ ಎಮರ್ಜೆನ್ಸಿ ಕೇಸ್ ಬಂದ್ರೂ ಇನ್ ಆಬ್ಸೆನ್ಸ್ ಆಫ್ ಡಾಕ್ಟರ್ ಅಂದ್ರೆ ನಮ್ಮಲ್ಲಿ ಫಿಸಿಕಲಿ ಡಾಕ್ಟರ್ ಪ್ರೆಸೆಂಟ್ ಇಲ್ಲ ಅಂದ್ರೆ ನಾವು ಟೆಲಿ ನ್ಯೂರೋಲಜಿ ಲೈಕ್ ವಿಡಿಯೋ ಕಾಲ್ ಮುಖಾಂತರ ನಾವು ನಿಮ್ ಹ್ಯಾಂಡ್ಸ್ ಗೆ ಡೈರೆಕ್ಟ್ ಕನೆಕ್ಟ್ ಮಾಡಬಹುದು. ಕನೆಕ್ಟ್ ಮಾಡಿ ಅಲ್ಲಿ ನಿಮ್ ಹ್ಯಾಂಡ್ಸ್ ಇಂದ ನಮ್ಗೆ ಸ್ಪೆಷಲೈಸ್ಡ್ ನ್ಯೂರೋಲಜಿಸ್ಟ್ ಅಥವಾ ನ್ಯೂರೋಸರ್ಜನ್ ಅವರು ನಮ್ಗೆ ಕನೆಕ್ಟ್ ಮಾಡಬಹುದು. ಸೊ ನಾವು ಅಷ್ಟೇ ಅಲ್ಲ, ಪ್ರಾಥಮಿಕ ಹಂತದಲ್ಲಿನೂ ಇದು ಆಗ್ತಿದೆ ಸರ್. ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಾವುದೋ ಕೇಸ್ ಬಂದ್ರು ಅಲ್ಲಿಂದ ಅವರು ಡಾಕ್ಟರ್ಸ್ ಗೆ ಏನಾದ್ರೂ ಡೌಟ್ ಇದ್ರೆ ಅಂದ್ರೆ ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ನ್ಯೂರೋ ಪ್ರಾಬ್ಲಮ್ ಗೆ ಸಾಲ್ವ್ ಮಾಡಕ್ಕೆ ಅವರು ಡೈರೆಕ್ಟ್ ನಿಮ್ ಹ್ಯಾಂಡ್ಸ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಈ ಒಂದು ಟೆಲಿ ನ್ಯೂರೋಲಜಿ ಕಾನ್ಸೆಪ್ಟ್ ಬಗ್ಗೆ ಹೇಳೋ ಇಷ್ಟ ಇತ್ತು ಸರ್ ನನಗೆ.
0: ಆಚೆ ಕೇಳುಗರಲ್ಲಿ ಯಾರು ಇಂಥ ಪೇಷಂಟ್ ಇದ್ದೇ ಇರುತ್ತಾರೆ, ಅಂತ ಸಂದರ್ಭದಲ್ಲಿ ತಾವು ಹೇಳಿರುವ ಅಡ್ರೆಸ್ ಬ್ರೈನ್ ಹೆಲ್ತ್ ಕ್ಲಿನಿಕ್ ಗೆ ಅವರು ಹೇಗೆ ಬರಬಹುದು? ಕ್ಯಾನ್ ಯು ಟೆಲ್ ದ ಪ್ರೋಸೆಸ್ ಆಫ್ ಅಡ್ಮಿಷನ್?
1: ಎಸ್ ಸರ್, ಪ್ರೋಸೆಸ್ ಆಫ್ ಅಡ್ಮಿಷನ್ ಅಂದ್ರೆ ಅದು ಏನಿಲ್ಲ ಸರ್. ಯೂಶಲಿ ನಮ್ ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಬರೋ ಜನ ಅಂತೂ ಯೂಶಲಿ ಬಡವ್ರ ಜನನೇ ಜಾಸ್ತಿ ಬರೋದು ಸರ್ ನಮ್ಮಲ್ಲಿ. ಏನಿಲ್ಲ ಅಂದ್ರೆ ಬೇಸಿಕ್ಲಿ ಅವ್ರದ್ದು ಆಧಾರ್ ಕಾರ್ಡ್ ಅವ್ರು ತಗೊಂಡ್ಬಂದ್ರೆ ಅಷ್ಟೇ ಸಾಕ್ ಸರ್, ಒಪಿಡಿ ಇಂದ ಡೈರೆಕ್ಟ್ ರೆಫರ್ ನಮ್ ಬ್ರೈನ್ ಕ್ಲಿನಿಕ್ಗೆ ಮಾಡಬಹುದು.
0: ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಹಾಗೂ ಅಲ್ಝೈಮರ್ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ನ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟಿವ್ ಫಾರ್ ಬೆಳಗಾವಿ ಸುಹಾನ ಕುಲ್ಕರ್ ಅವರು ಹಾಗೂ ಅವರೊಂದಿಗೆ ಶ್ರುತಿ ಐ ಬೋರ್ಗಲ್ ಅವರು, ಕ್ಲಿನಿಕಲ್ ಸೈಕಾಲಜಿಸ್ಟ್ ಇವರು. ಕವಿ ಬಗ್ಗೆ ನಾವು ಬಹಳಷ್ಟು ವಿಷಯಗಳನ್ನು ಮಾತನಾಡಿದ್ವಿ, ಈಗ ಅಲ್ಝೈಮರ್ ಬಗ್ಗೆ. ಅಲ್ಝೈಮರ್ಸ್ ಅಂದ್ರೆ ಏನು ಶ್ರುತಿ ಅವರ?
2: ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ ಸರ್. ಸೊ ಈಗ ಬ್ರೀಫ್ಲಿ ಆಗಿ ಅಲ್ಝೈಮರ್ ಮತ್ತೆ ಡಿಮೆನ್ಷಿಯಾ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ ಇದೊಂದು ಮರವಿನ ಕಾಯಿಲೆ ಅಂತ ನಾವು ಹೇಳಬಹುದು. ಯಾಕೆ ಅಂಡ್ ಮರವಿನ ಕಾಯಿಲೆ ಬಂದಾವಾಗ ಏನೆಲ್ಲ ಚೇಂಜಸ್ ಆಗುತ್ತೆ, ಯಾಕೆ ನಾವು ಅದಕ್ಕೆ ಡಿಮೆನ್ಷಿಯಾ ಅಂತಾನೇ ಕನ್ಸಿಡರ್ ಮಾಡ್ತೀವಿ, ಅದನ್ನು ಕೂಡ ನಾವು ಐಡೆಂಟಿಫೈ ಮಾಡ್ಕೋಬಹುದು ಇನ್ ದಿಸ್ ಸೆಷನ್ದಲ್ಲಿ. ಸೊ ವಯಸ್ಸಾಗುತ್ತಿದ್ದಂತೆ 60ಕ್ಕೆ ಅರಳು ಮರಳು ಅಂತ ಒಂದು ನಾವು ಸ್ಲೋಗನ್ ಕೇಳಿರ್ತೀವಿ. ಎಸ್, ಸೊ ಅದೇ ರೀತಿ ಸರ್ ಲೈಕ್ ಮುಖ್ಯವಾದ ವಿಷಯ ಇವತ್ತು ಅಲ್ಝೈಮರ್ ಬಗ್ಗೆ ಹೇಳಬೇಕಂದ್ರೆ ಲೈಕ್ ಆಫ್ಟರ್ ಏಜಿಂಗ್ ಇಟ್ ಮೈಟ್ ಬಿ ದ 60+ ಆರ್ 50+. ಫಸ್ಟ್ ನಾವು 60ಕ್ಕೆ ಅರಳು ಮರಳು ಅಂತ ಹೇಳ್ತಿದ್ವಿ, ಬಟ್ ಈಗ ಸ್ವಲ್ಪ ಬೇಗನೆ ಇದು ಸ್ಟಾರ್ಟ್ ಆಗ್ತಾ ಇದೆ ಲೈಕ್ 50+ ಆಗಿರಬಹುದು. ಸೊ ವಯಸ್ಸಾಗುತ್ತಿದ್ದಂತೆ ಸ್ವಲ್ಪ ಮರವು ಬರುವುದು ಲೈಕ್ ಕಾಮನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸ್ವಲ್ಪ ಏಜ್ ಆಗಿದ್ದಾರೆ, ಏನೋ ಒಂದು ಚಿಕ್ಕ ಪುಟ್ಟ ಥಿಂಗ್ಸ್ನ ಮರಿತಾ ಇದ್ದಾರೆ ಅಂತ. ಅದೇ ರೀತಿ ಲೈಕ್ ಅವರ ದೈನಂದಿನ ಜೀವನದಲ್ಲಿ ಇದು ಅಡೆತೊಡೆ ಆಗ್ತಾ ಇದೆ, ಲೈಕ್ ಅವರ ಡೈಲಿ ಆಕ್ಟಿವಿಟೀಸ್ಗೆ ಡಿಫಿಕಲ್ಟ್ ಆಗ್ತಾ ಇದೆ ಅಂದಾವಾಗ ನಾವು ಇದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಇಟ್ ಮೈ ಬಿ ದ ಅಲ್ಝೈಮರ್, ಇಟ್ ಮೈ ಬಿ ದ ಡಿಮೆನ್ಷಿಯಾ. ಸೊ ಇದು ಒಂದು ಮರವಿನ ಕಾಯಿಲೆ ಆಗಿದ್ದು ಇದು ನರರೋಗ ಕಾಯಿಲೆ ಆಗಿದೆ.
0: ಹಾಗೂ ಕಾರಣದ ಬಗ್ಗೆ ತಿಳಿಸಿ.
2: ಸೊ ಕಾರಣ ಅಂತ ಬಂದಾವಾಗ ತುಂಬಾ ಇದೆ ಸರ್, ಲೈಕ್ ಈಗ ಲೈಫ್ ನೀವು ಕನ್ಸಿಡರ್ ಮಾಡಿದ ಪ್ರಕಾರ ಎಷ್ಟು ಸ್ಪೀಡ್ ಆಗಿ ಲೈಫ್ ಹೋಗ್ತಾ ಇದೆ. ಲೈಕ್ ಮೈಂಡ್ಫುಲ್ನೆಸ್ ಆಗಿ ನಾವು ಒಂದು ಊಟ ಕೂಡ ಮಾಡ್ತಿಲ್ಲ, ನಾವು ಒಂದು ಕೆಲಸ ಕೂಡ ನಾವು ಮನಸ್ಫೂರ್ತಿಯಾಗಿ ಮಾಡ್ತಿಲ್ಲ, ಒಂದೇನೋ ರಿಲ್ಯಾಕ್ಸ್ ಆಗಿ ಮಾಡ್ತಿದೀವಿ ಅಂದ್ರೆ ಅದನ್ನು ಕೂಡ ತುಂಬಾ ಹರಿಬರಿ ಆಗಿ ನಾವು ಮಾಡ್ತಾ ಇದೀವಿ. ಇಟ್ ಮೈಟ್ ಬಿ ಅದನ್ನ ಕನ್ಸಿಡರ್ ಮಾಡಬಹುದಾಗಿರ್ಬಹುದು. ಇಟ್ ಮೈಟ್ ಬಿ ಅರ್ಲಿ ಡಯಾಬಿಟಿಕ್ ಆಗಿರ್ಬಹುದು, ಹೈಪರ್ ಟೆನ್ಷನ್ ಆಗಿರ್ಬಹುದು, ತುಂಬಾ ಇದೆ ಸರ್. ಲೈಕ್ ಇದಕ್ಕೆ ಅಂತ ಟಾರ್ಗೆಟ್ ಮಾಡೋದ್ಕಿಂತ ತುಂಬಾ, ಇಟ್ ಮೈಟ್ ಬಿ ಲೈಕ್ ಏನೋ ಮೆದುಳಿಗೆ ಪೆಟ್ಟಾಗಿರ್ಬಹುದು, ಅದು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಅಂಡ್ ಲೈಫ್ ಸ್ಟೈಲ್ ಆಗಿರ್ಬಹುದು, ಸ್ಟ್ರೆಸ್ ಆಗಿರ್ಬಹುದು, ಊಟದ ಪದ್ಧತಿ ಆಗಿರ್ಬಹುದು, ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ.
0: ಅಲ್ಝೈಮರ್ ಲಕ್ಷಣಗಳ ಬಗ್ಗೆ ತಿಳಿಸಬಹುದು?
2: ಇದು ಒಂದು ಲೈಕ್ ಮರವಿನ ಕಾಯಿಲೆ ಆಗಿದ್ದು ವ್ಯಕ್ತಿಯ ದೈನಂದಿನ ಜೀವನದಲ್ಲಿ ಇದು ಅಡೆತೊಡೆ ಆಗುತ್ತೆ. ಇಟ್ ಕೈಂಡ್ ಆಫ್ ಅ ಮೆಮರಿ ಅಂತ ಹೇಳಬಹುದು. ಈಗ ಮೆಮರಿ ಆಯ್ತು, ಅಟೆನ್ಷನ್ ಆಯ್ತು, ಲ್ಯಾಂಗ್ವೇಜ್ ಆಯ್ತು, ಫ್ಲೂವೆನ್ಸಿ ಆಯ್ತು. ಸೊ ಇದು ಒಂದೇ ಪರ್ಟಿಕ್ಯುಲರ್ ಇಲ್ಲ, ಲೈಕ್ ಕೈಂಡ್ ಆಫ್ ಅ 5 ಡೊಮೈನ್ಸ್ ಅಂತ ಹೇಳಬಹುದು. ಲೈಕ್ ಒಂದು ವ್ಯಕ್ತಿ ಇದಾನೆ ಅಂದ್ರೆ ಆ ವ್ಯಕ್ತಿಯ ದೈನಂದಿನ ಜೀವನದಲ್ಲಿ ಏನೆಲ್ಲ ಮಾಡ್ತಾನೆ ಅದು ಎಲ್ಲರ ಮೇಲೂ ಎಫೆಕ್ಟ್ ಆಗುತ್ತೆ ಸರ್. ಈಗ ಒಂದು ಜಜ್ಮೆಂಟಲ್ ಸ್ಕಿಲ್ ಆಗಿರ್ಬೋದು, ಒಂದು ಸಣ್ಣ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಆಗಿರ್ಬಹುದು, ಇದೆಲ್ಲರ ಮೇಲೂ ಇದು ಎಫೆಕ್ಟ್ ಆಗುತ್ತೆ ಸರ್.
0: ಬಹಳ ಮುಖ್ಯವಾಗಿ ತಾವು ಹೇಳಿದ್ರಿ, ಮುಂಚೆ ಈ ಒಂದು 60+ ಇತ್ತು ಅಲ್ಝೈಮರ್ಸ್, ಈಗ ಜಲ್ದಿ ಬರ್ತಾ ಇದೆ ಅತಿ ಶೀಘ್ರದಲ್ಲಿ, ಅಂದ್ರೆ ಕಮ್ಮಿ ಆಗ್ತಾ ಬರ್ತಾ ಇದೆ. ಕಾರಣ
2: ಅದೇ ಹೇಳಿದೆ ಸರ್, ಲೈಕ್ ಬಿಕಾಸ್ ಆಫ್ ದ ಟೇಕಿಂಗ್ ಅ ಲಾಟ್ಸ್ ಆಫ್ ಸ್ಟ್ರೆಸ್ ಆಗಿರಬಹುದು. ಸೊ ದೈನಂದಿನ ಜೀವನದಲ್ಲಿ ಲೈಕ್ ನೆಮ್ಮದಿಯಿಂದ ಇಲ್ಲದೆ ಇರೋ ಸಿಚುವೇಶನ್ಸ್ ಆಗಿರಬಹುದು. ಸೊ ವಯಸ್ಸಂತ ನಾವು ಒಂದು ಕನ್ಸಿಡರ್ ಮಾಡೋಣ ಸರ್, ವಯಸ್ಸಂತ ಆಗಿರಬಹುದು. ಆಮೇಲೆ ಲೈಕ್ ತುಂಬಾ ಲೈಕ್ ಡಯಾಬಿಟಿಕ್ ಆಗಿರ್ಬಹುದು, ಸ್ಟ್ರೋಕ್ ಪೇಷಂಟ್ ನಲ್ಲಿ ನಾವು ಜಾಸ್ತಿ ಇದನ್ನ ಕಂಡ್ಕೊಳ್ಬಹುದಾಗಿರ್ಬಹುದು. ಸೊ ಈ ತರ ಇದೆ ಸರ್.
0: ಬಹಳ ಒಂದು ಏನಂತಾರೆ, ಯಾವುದೇ ಒಂದು ರೋಗ ಬಂದ್ರೆ ಅಥವಾ ಬರದೇ ಇರೋಕೆ ಎರಡು ವಿಚಾರ ನಾವು ಮಾತನಾಡಬಹುದು. ಸೊ ಈಗ ಬಂದ್ರೆ ಅಲ್ಝೈಮರ್ಸ್ ಏನೆಲ್ಲ ಮಾಡಬಹುದು ಅದ್ರ ಬಗ್ಗೆ?
2: ಓಕೆ ಸರ್, ಅಂದ್ರೆ ನಾನು ಮೊದಲಿಗೆ ನಿಮ್ಗೆ ನಾನು ಹೇಳಿಕೆ ಇಷ್ಟಪಡ್ತೀನಿ, ಇದು ವರ್ಲ್ಡ್ ಅಲ್ಝೈಮರ್ ಡೇ, ನಾವು ಸೆಪ್ಟೆಂಬರ್ 21 ನಾವು ವರ್ಲ್ಡ್ ವೈಡ್ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಂಡ್ ಫಸ್ಟ್ ವಿ ಫೋಕಸ್ ಆನ್ ದ ಅವೇರ್ನೆಸ್ ಆಲ್ಸೋ. ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶನ್ಸ್, ಲೈಕ್ ಬಂದರೆ ಏನು ಮಾಡಬೇಕು ಅಂತ. ಸೊ ಫಸ್ಟ್ ನಾವು ಬಂದರೆ ಈಗ ಕುಟುಂಬದವರು ಒಂದು ವ್ಯಕ್ತಿನ ಕರ್ಕೊಂಡು ಬರ್ತಾರೆ, ಗೊತ್ತಿಲ್ಲ ಮೇಡಮ್ ಅವರೇ ತುಂಬ ಅಗ್ರೆಸಿವ್ ಬಿಹೇವ್ ಮಾಡ್ತಿದ್ದಾರೆ, ಒಬ್ಬಂಟಿಯಾಗಿ ಕೂತ್ಕೋತಿದ್ದಾರೆ. ಈಗ ನಮ್ಮ ನೆರೆಹೊರೆಯಲ್ಲಿ ನಮ್ಮ ಮನೆಯಲ್ಲಿ ಹಿಡ್ಕೊಂಡು ಹೇಳ್ಬೋದಾಗಿದ್ರೆ ನಾವು ಐಡೆಂಟಿಫೈ ಮಾಡ್ತೀವಿ. ಸ್ವಲ್ಪ ಅಜ್ಜಿ ತಾತ ಅವರೆಲ್ಲ ಇರ್ತಾರೆ, ಏನೋ ಸಂಜೆ ಒಂದು ಹಾಲಲ್ಲಿ ಏನೋ ಒಂದು ಟೀ ಕಾಫಿ ಕುಡಿತಾ ಇರಬೇಕಾದ್ರೆ ಅವರು ಸಡನ್ ಆಗಿ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಹೋಗಿ ಕೂತ್ಕೊಳ್ಳೋದಾಗಿರ್ಬೋದು, ಇಲ್ಲಾಂದ್ರೆ ರ್ಯಾಶ್ ಆಗಿ ಮಾತಾಡೋದಾಗಿರ್ಬೋದು. ಇದೆಲ್ಲ ಚಿಕ್ಕ ಚಿಕ್ಕ ಐಡೆಂಟಿಫಿಕೇಶನ್. ಸೊ ಇದು ಕುಟುಂಬದವರಿಗೆ ಕಂಡ್ಕೊಂಡು ಬರುತ್ತೆ. ಇಟ್ ಮೈ ಬಿ ಚಶ್ಮಾನ ಎಲ್ಲೋ ಟೇಬಲ್ ಮೇಲೆ ಇಟ್ಟಿರ್ತಾರೆ, ಇಡೀ ಮನೆಯೆಲ್ಲ ಹುಡ್ಕೊಂಡು ಬರ್ತಾರೆ ಕಿ ಎಲ್ಲೋಯ್ತು ನನ್ನ ಸ್ಪೆಕ್ಟು, ಎಲ್ಲೋಯ್ತು ಅಂತ. ಸೊ ಈ ತರ ಚಿಕ್ಕ ಚಿಕ್ಕ ಲಕ್ಷಣಗಳು ಕುಟುಂಬದವರು ಅವ್ರನ್ನ ಕರ್ಕೊಂಡು ಬರ್ತಾರೆ, ಇಲ್ಲ ಯಾಕೋ ಗೊತ್ತಿಲ್ಲ ಮೇಡಮ್ ಒಂದು 5-6 ತಿಂಗಳಿಂದ ಯಾಕೋ ಮರಿತಾ ಇದ್ದಾರೆ. ಸೊ ಈ ತರ ನಮ್ಗೆ ಕನ್ಸಿಡರ್ ಲಕ್ಷಣಗಳು ಗೊತ್ತಾಯ್ತಂದ್ರೆ ನಾವು ಅದಕ್ಕೆ ಸೂಕ್ತವಾದ ಅದರದೇ ಆದಂತಹ ಮೌಲ್ಯಮಾಪನಗಳ ನಾವು ಕಾಗ್ನೇಟಿವ್ ಅಸೆಸ್ಮೆಂಟ್ ಅಂತ ಹೇಳಬಹುದು. ಅದರಲ್ಲಿ ಏಸ್ ಅಂತ ಇದೆ, ಮೋಕಾ ಅಂತ ಇದೆ, HMSE ಅಂತ ಇದೆ. ಸೊ ಇದರಲ್ಲಿ ಏನಾಗುತ್ತೆ, ಆ ವ್ಯಕ್ತಿ ಎಷ್ಟರ ಮಟ್ಟಿಗೆ ಮರಿತಾ ಇದ್ದಾನೆ ಅನ್ನೋದು ನಾವು ಐಡೆಂಟಿಫೈ ಮಾಡ್ಕೋಬಹುದು. ಈಗ ನಿಮ್ಗೆ ನಾನು ಫೀವರ್ಗೆ ನಾವು ಕೊಟ್ಟರೆ ನೀವು ಟೆಸ್ಟ್ ಮಾಡ್ತೀರಿ ಎಷ್ಟು ಪ್ರಮಾಣದಲ್ಲಿ ನನಗೆ ಫೀವರ್ ಇದೆ, ಟೆಂಪರೇಚರ್ ಇದೆ ಅಂತ. ಸೊ ಅದೇ ರೀತಿ ಈಗ ಒಂದು ಕಾಗ್ನೇಟಿವ್ ಅಸೆಸ್ಮೆಂಟ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಈ ವ್ಯಕ್ತಿ ಎಷ್ಟು ಪ್ರಮಾಣದಲ್ಲಿ ಅವನಿಗೆ ಮೆಮರಿ ಇಂಪೇರ್ಡ್ ಆಗ್ತಾ ಇದೆ ಅಂತ ನಾವು ಅಸೆಸ್ಮೆಂಟ್ ಮಾಡ್ಕೋಬಹುದು.
0: ಬರದೇ ಇರೋದಕ್ಕೆ ಏನ್ ಮಾಡಬಹುದು?
2: ಓಕೆ ಸರ್, ಲೈಕ್ ನಮ್ಮ ಕಡೆಯಿಂದ ನಾವು ಅದೇ ಪ್ರೇ ಮಾಡೋದು, ಯಾವುದು ಜನರಲ್ಲಿ ಈ ತರ ಕಾಯಿಲೆ ಕಾಣಿಸ್ಕೋಬಾರ್ದು ಅಂತಾನೆ ನಾವು ಪ್ರೇ ಮಾಡಬಹುದು. ಬಟ್ ದ ಥಿಂಗ್ ಈಸ್, ಈಗ ಬಂತು ಬಿಕಾಸ್ ಆಸ್ ವಿ ಆರ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಬರುತ್ತೆ. ಸೊ ಫಸ್ಟ್ ಒಂದು ಪೇಷಂಟ್ ಬಂದು ನನ್ನ ಮುಂದೆ ಕುತ್ಕೊಂಡಿದ್ದಾರೆ ಅಂತ ಅದಕ್ಕೆ ನಾನು ತುಂಬಾ ಅಯ್ಯೋ ನಿಮಗೆ ಬಂತ ಅನ್ನೋದ್ಕಿಂತ ಓಕೆ. ಸೊ ಬರಲ್ದೇ ಇರೋದಕ್ಕೆ ನಾವೇನು ಮಾಡ್ಬೋದು ಅಂದರೆ ಲೈಫ್ ಸ್ಟೈಲ್ನ ಚೆನ್ನಾಗಿಟ್ಕೋಬಹುದು. ಇಟ್ ಮೈಟ್ ಬಿ ಲೈಕ್ ಡೈಲಿ ವಾಕಿಂಗ್ ಆಗಿರ್ಬೋದು, ಯೋಗಾಸನ ಆಗಿರ್ಬೋದು, ಯೋಗಾಭ್ಯಾಸ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಇದಕ್ಕೆ ನಾವು ಜಾಸ್ತಿ ಒತ್ತು ಕೊಡೋದಾಗಿರ್ಬೋದು. ಆ್ಯಂಡ್ ಹೆಲ್ದಿ ಈಟಿಂಗ್. ಸೊ ಕನ್ಸಿಡರಿಂಗ್ ದ ಹೆಲ್ದಿ ಈಟಿಂಗ್, ಲೈಕ್ ಯಾರು ಈಗ ಹೆಲ್ದಿ ಈಟಿಂಗ್ ಮಾಡ್ತಾ ಇಲ್ಲ ಇನ್ಕ್ಲೂಡಿಂಗ್ ಮೀ. ಇಫ್ ಲೈಕ್ ಜನರಲ್ ಆಗಿ ಮಾತಾಡಿದರೆ ಲೈಕ್ ಸಮ್ಟೈಮ್ಸ್ ವಿ ಸ್ಕಿಪ್ ಅವರ್ ಬ್ರೇಕ್ಫಾಸ್ಟ್, ಆ್ಯಂಡ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದು ತುಂಬ ಇಂಪ್ಯಾಕ್ಟ್ ಆಗುತ್ತೆ ಮೈಂಡ್ಗೆ. ಸೊ ಸಮ್ ಪೀಪಲ್ ಕಮ್ಸ್ ಲೈಕ್ ಮ್ಯಾಮ್ ಮುಂಚೆನೆ ಬ್ರೇಕ್ಫಾಸ್ಟ್ ಮಾಡೋದು ಮರಿತೀನಿ ಕೆಲಸದಲ್ಲಿ. ಸೊ ಇದು ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಮಾರ್ನಿಂಗ್ ಲೈಕ್ ಈಟಿಂಗ್ ಸ್ಟೈಲ್ ಗುಡ್ ಮಾಡ್ಕೊಳ್ಳೋದಾಗಿರ್ಬೋದು, ಸ್ಪೆಷಲಿ ನಿದ್ದೆ. ಜಾಸ್ತಿ ಜನ ಅಜ್ಜಿ ತಾತ ಆಗಿರ್ಬೋದು ಯಾರೇ ಇರಲಿ, ನಾವು ಸ್ಲೀಪ್ ಸೈಕಲ್ ತುಂಬ ಡಿಸ್ಟರ್ಬ್ ಆಗಿದೆ. ಸೊ ಅದನ್ನು ಕೂಡ ನಾವು ಮಾಡಿಫೈ ಮಾಡ್ಕೋಬೇಕಾಗುತ್ತೆ. ಸೊ ಲೈಕ್ ಬರಲ್ದೇ ಇರಬಾರ್ದು ಅಂತ ನೋಡ್ಕೊಳ್ಳಿಕ್ಕೆ ಇವೆಲ್ಲ ಸ್ಟೆಪ್ಸ್ ಇದೆ. ಇಟ್ ಮೈಟ್ ಬಿ ದ ವಾಕಿಂಗ್ ಆಗಿರ್ಬೋದು, ಹೆಲ್ದಿ ಈಟಿಂಗ್ ಆಗಿರ್ಬೋದು, ಆಮೇಲೆ ಯೋಗಾಸನ ಎಲ್ಲ ಮಾಡ್ಕೊಂಡು ಆದಾಗಿರ್ಬೋದು, ಆಮೇಲೆ ಒಬೆಸಿಟಿ ಇವೆಲ್ಲ ಬರಬಾರ್ದು ಅಂತ ಎಲ್ಲ ತಡೆಗಟ್ಕೊಳ್ಬೋದಾಗಿರ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಆ್ಯಡ್ ಮಾಡಬೇಕು ಅಂದರೆ ಲೈಕ್ ದ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀನಿ, ಇಟ್ ಮೈ ಬಿ ದ ಆಲ್ಕೋಹಾಲ್ ಆಗಿರ್ಬೋದು, ಯಾ ಇಟ್ ಮೈ ಬಿ ದ ಸ್ಮೋಕಿಂಗ್ ಆಗಿರ್ಬೋದು, ಇಟ್ ಮೈ ಬಿ ದ ಟೊಬ್ಯಾಕೋ ಆಗಿರ್ಬೋದು, ಅದನ್ನು ನಾವೆಲ್ಲ ಮಾಡಲಿಕ್ಕೆ ಹೋಗಬಾರ್ದು, ಲೈಕ್ ನಮಗೇನು ಆಗಬಾರ್ದು ಅಂತ.
0: ಬಹಳ ಉತ್ತಮವಾಗಿ ತಿಳಿಸಿದ್ರೆ. ಈ ಒಂದು ದಿನದ ಬಗ್ಗೆ ತಾವು ಹೇಳಿದ್ರಲ್ಲ ವರ್ಲ್ಡ್ ಅಲ್ಝೈಮರ್ಸ್ ಡೇ, ಅದರ ಬಗ್ಗೆ ಏನಾದರೂ ತಿಳಿಸಬಹುದು?
2: ವರ್ಲ್ಡ್ ಅಲ್ಝೈಮರ್ ಡೇ ಇವತ್ತು ಲೈಕ್ 21st September ಇದನ್ನ ನಾವು ವರ್ಲ್ಡ್ ವೈಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಟು ಗಿವಿಂಗ್ ಅ ಅವೇರ್ನೆಸ್ ಆಫ್ ದ ಪೀಪಲ್. ಬಿಕಾಸ್ ಈಗ ನೆಗಡಿ ಶೀತ ಅಂತ ಬಂದವಾಗ ವಿ ಆಲ್ ಅವೇರ್ ಅಬೌಟ್ ದಟ್, ಈವನ್ ವಿ ಆರ್ ಅವೇರ್ ಅಬೌಟ್ ದ ಆಲ್ ಲೈಕ್ ಡೆಂಗಿ ಫೀವರ್ ಆಗಿರ್ಬೋದು, ಇನ್ನೊಂದೇನೋ ಆಗಿರ್ಬೋದು, ವಿ ಆಲ್ ಆರ್ ಅವೇರ್. ಸೊ ವೆನ್ ಇಟ್ ಕಮ್ಸ್ ಟು ದ ಡೆಮೆನ್ಶಿಯಾ ಅಂತ ಹೇಳಿದವಾಗ ನಾವು ಅಷ್ಟೊಂದು ಫೋಕಸ್ ಮಾಡಲ್ಲ. ಈವನ್ ಮನೆಯಲ್ಲಿ ಈಗ ಯಾರೋ ಒಬ್ರು ಅಜ್ಜಿ ಅಜ್ಜ ಮರಿತಾ ಇದ್ದಾರೆ ಅಂದ್ರೆ ವಿ ಟೇಕ್ ಇಟ್ ಆಸ್ ಅ ವೆರಿ ಲೈಟ್ ಕಿ ಮರಿತಿರ್ತಾರೆ ಬಿಡ, ಅಜ್ಜ ವಯಸ್ಸಾಗೈತಿ ಮರಿತಿರ್ತಾರೆ ಬಿಡು ಅಂತ. ಸೊ ಅದಕ್ಕನೇ ಈ ಸತಿ ನಾವು ಒಂದು ಸ್ಲೋಗನ್ನ ತಗೊಂಡು ಬಂದಿದ್ದೀವಿ. ಈ ದಿನದ ಉದ್ದೇಶ ಅಂದ್ರೆ ದ ಅರ್ಲಿಯರ್ ಯು ನೋ ದ ಮೋರ್ ಯು ಕ್ಯಾನ್ ಡೂ, ಡೆಮೆನ್ಷಿಯಾ ಡಯಾಗ್ನೋಸಿಸ್ ಮ್ಯಾಟರ್ಸ್ ಅಂತ. ಅದೇ ರೀತಿ ಸರಳ ಕನ್ನಡದಲ್ಲಿ ಹೇಳಬೇಕಾದ್ರೆ ಮೊದಲೇ ತಿಳಿದಷ್ಟು ಹೆಚ್ಚು ಮಾಡಲು ಸಾಧ್ಯ. ಡೆಮೆನ್ಷಿಯಾ ರೋಗ ನಿರ್ಣಯ ಬಹಳ ಮುಖ್ಯ. ಸೊ ಈ ದಿನದ ಒಂದು ಉದ್ದೇಶ ಆಗಿದೆ, ಒಂದು ದ ವರ್ಡ್ ಲೈಕ್ ಸ್ಲೋಗನ್ ವರ್ಡ್ ಅಂತ ಹೇಳಬಹುದು. ಸೊ ಈ ಸಂದೇಶದ ಅರ್ಥ ನಾವು ಫೋಕಸ್ ಮಾಡೋದಾದ್ರೆ ಆರಂಭದಲ್ಲಿ ಈ ಲಕ್ಷಣವನ್ನು ಗುರುತಿಸಿ ನಮ್ಮ ಹತ್ರ ತಗೊಂಡು ಬಂದ್ರೆ ಮುಂದೆ ಕಾಗ್ನೇಟಿವ್ ಇಂಪೇರ್ಡ್ ಆಗೋದನ್ನ ನಾವು ಸ್ವಲ್ಪ ಮಟ್ಟಿಗೆ ತಡಿಬಹುದು, ವಿತ್ ಮೆಡಿಕಲ್ ಎಕ್ಸಾಮಿನೇಷನ್ ಆಗಿರ್ಬಹುದು, ವಿತ್ ಕಾಗ್ನೇಟಿವ್ ಅಸೆಸ್ಮೆಂಟ್ ಆಗಿರ್ಬಹುದು, ಅಂಡ್ ಅದರದೇ ಆದಂತಹ ಚಿಕಿತ್ಸೆ ಕೊಟ್ಟು ನಾವು ಇದನ್ನ ಇದ್ ಮಾಡಬಹುದು. ಅಂಡ್ ಕುಟುಂಬದವರಿಗೂ ಕೂಡ ನಾವು ಅವೇರ್ನೆಸ್ ಕೊಡೋದಾಗಿರ್ಬಹುದು, ಇದ್ರ ಬಗ್ಗೆ ಮಾಹಿತಿ ಕೊಡೋದಾಗಿರ್ಬಹುದು, ಅದು ಲೈಕ್ ನಾವು ಮಾಡಬಹುದು. ಸೊ ಈಗ ತುಂಬಾ ಜನ ಕುಟುಂಬದವರು ಬರ್ತಾರೆ, ಅವ್ರಿಗೆ ಲೈಕ್ ಹಳ್ಳಿಗಳಿಂದ ಬರ್ತಾರೆ, ದಿ ಕೇಮ್ ವಿತ್ ಅ ವೆರಿ ರಿಮೋಟ್ ಏರಿಯಾ ಅಂಡ್ ದಿ ಪೀಪಲ್ ಡೋಂಟ್ ನೋ ಅಬೌಟ್ ದ ಡೆಮೆನ್ಷಿಯಾ, ಏನು ನರ ರೋಗದ ಬಗ್ಗೆ ಗೊತ್ತಿರಲ್ಲ. ಸೊ ಅವ್ರಿಗೆ ನಾವು ನೀಟಾಗಿ ಲೈಕ್ ಪೇಷಂಟ್ನ ಫಸ್ಟ್ ಸೈಡ್ ಇಟ್ಟು ಫಸ್ಟ್ ಕೇರ್ ಗಿವರ್ಸ್ಗೆ ನಾವು ಕೌನ್ಸಿಲಿಂಗ್ ಕೊಡಬೇಕಾಗತ್ತೆ, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡಬೇಕಾಗತ್ತೆ, ಯಾಕಾಗತ್ತೆ, ಆದ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನಾವು ಹೋಗ್ಬೋದು.
0: ಆಸ್ ಅ ಕ್ಲಿನಿಕಲ್ ಸೈಕಾಲಜಿಸ್ಟ್ ತಾವು ತಮ್ಮ ಕಡೆ ಬಂದಿರೋ ಪೇಷಂಟಿಗೆ ನೀವು ಹೆಂಗೆ ತಿಳಿಸ್ತೀರಾ ಕಿ ನಿಮಗೆ ಈ ಒಂದು ರೋಗ ಬಂದಿದೆ, ಅಂಡ್ ಹೌ ಇಸ್ ದೇರ್ ರಿಯಾಕ್ಷನ್? ಈ ಪ್ರಶ್ನೆ ಉದ್ದೇಶ ಆಚೆ ಕೇಳುಗರಿಗೆ ಗೊತ್ತಾಗ್ಲಿಕ್ಕೆ, ಪಿಕ್ಚರೈಸ್ ಮಾಡ್ಲಿಕ್ಕೆ ಯಾವ ರೀತಿ, ಅಂಡ್ ಮೆಂಟಲಿ ಸ್ಟ್ರಾಂಗ್ ಇರ್ಲಿಕ್ಕೆ ಅವ್ರು ಯಾವ ರೀತಿಯಾದಂತಹ ಸ್ಟೆಪ್ಸ್ ನೀವು ಸಜೆಸ್ಟ್ ಮಾಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ?
2: ಒಳ್ಳೆಯ ಕ್ವೆಶನ್. ಸೊ ಹಾಗಾಗ್ಲಿ ನಮ್ ಸುಹಾನ ಮ್ಯಾಮ್ ಹೇಳಿದಂಗೆ, ಸೊ ಪೇಷಂಟ್ಗೆ ಅವೇರ್ನೆಸ್ ಕೊಡೋದು. ಈಗ ಥಿಂಕ್ ದಾಟ್ ಈಗ ನನ್ನ ಮುಂದೆ ಒಬ್ಬರು ವ್ಯಕ್ತಿ ಬಂದು ಕೂತ್ಕೊಂಡಿದ್ದಾರೆ, ಹೇಳಿದರು ಮ್ಯಾಮ್ ಏಕೋ ಗೊತ್ತಿಲ್ಲ ಲೈಕ್ ಇನ್ನೊಂದು ಸ್ವಲ್ಪ ಚಿಕ್ಕ ಪುಟ್ಟ ಥಿಂಗ್ಸ್ನ ಮರಿತಾ ಇದ್ದೀನಿ. ಸೊ ಐ ವಿಲ್ ಗೋ ವಿತ್ ಅಸೆಸ್ಮೆಂಟ್ಸ್ ಆ್ಯಸ್ ಆಮ್ ಅ ಕ್ಲಿನಿಕಲ್ ಸೈಕಾಲಜಿಸ್ಟ್. ಐ ಗೋ ವಿತ್ ಅಸೆಸ್ಮೆಂಟ್ ಆಫ್ ದ ಇಟ್ ಮೈ ಬಿ MMSE ಆಗಿರ್ಬೋದು, HMSE ಆಗಿರ್ಬೋದು. ಅದರಲ್ಲಿ ನನಗೆ ಕಂಡ್ಕೊಳ್ಳಕ್ಕೆ ಬಂತ ಅಕಸ್ಮಾತ್ ಆ ಪರ್ಸನ್ ಈಗ ರೀಸೆಂಟ್ ಮೆಮರಿ ಮರಿತಿದ್ದಾರೆ, ಅದಕ್ಕೆ ಒಂದು ಸಿಕ್ತ ವರ್ಡ್ ಇದೆ. ಸೊ ನಿಂಬು, ಚಂಡು, ಕೀಲಿ, ಈ ಮೂರು ವರ್ಡ್ನ ವ್ಯಕ್ತಿಗೆ ಹೇಳ್ತೀನಿ ನನ್ನ ಜೊತೆಗೆ ರಿಪೀಟ್ ಮಾಡಿ ಅಂತ. ಅವ್ರು ಹೇಳ್ತಾರೆ ಲೈಕ್ ನಿಂಬು, ಚಂಡು, ಕೀಲಿ ಅಂತ. ಆಮೇಲೆ ಒಂದು ವಾರದ ಹೆಸರುಗಳನ್ನ ಹೇಳಿ, ಲೈಕ್ ಇದು ಬೇಸಿಕ್ ಕ್ವೆಶನ್ ಆಯರ್ ಸರ್ ನಾವು ಪೇಷಂಟ್ಗೆ ಕಂಡಕ್ಟ್ ಮಾಡೋದು. ಆಮೇಲೆ ಒಂದು ವಾರಗಳ ಹೆಸರು ಹೇಳಿ, ಸೋಮವಾರ, ಮಂಗಳವಾರ ಈ ಥರ ಹೇಳಿ. ಈಗ ನಾನು ಮೂರು ಶಬ್ದ ಕೇಳಿದ್ದೆಲ್ಲ ಅವನ್ನ ರಿಪೀಟ್ ಮಾಡಿ. ಸೊ ದಿಸ್ ಇಸ್ ಅ ವೆರಿ ಕ್ವಿಕ್ ದಿಸ್ ಥಿಂಗ್ ವಿ ಕ್ಯಾನ್ ಗೋ ವಿತ್ ಅ ಪೇಷಂಟ್. ಸೊ ಇದರಿಂದ ಏನಾಗುತ್ತೆ, ಅವ್ರು ಅಕಸ್ಮಾತ್ ಅವ್ರಿಗೆ ಮರುವಿನ ಕಾಯಿಲೆ ಏನಾದ್ರು ಸಿಂಪ್ಟಮ್ಸ್ ಇತ್ತು, ಏನೋ ಸಿಂಪ್ಟಮ್ಯಾಟಿಕ್ ಇತ್ತು ಅಂದರೆ ನಮಗೆ ಈಸಿ ಐಡೆಂಟಿಫೈ ಆಗುತ್ತೆ ಈ ವ್ಯಕ್ತಿಗೆ ಇನ್ನು ಮುಂದಿನ ಪ್ರೊಸೆಸ್ ಬೇಕು ಅಂತ. ಮುಂದಿನ ಪ್ರೊಸೆಸ್ ಅಂದರೆ ಇಟ್ ಮೇ ಬಿ ದ ಏಸ್ ಆಗಿರ್ಬೋದು, ಸಿಟಿ ಸ್ಕ್ಯಾನ್ ಆಗಿರ್ಬೋದು, MRI ಆಗಿರ್ಬೋದು. ಆ್ಯಂಡ್ ದ ನ್ಯೂರಲಾಜಿಸ್ಟ್ ಒಪಿನಿಯನ್ ತುಂಬ ಅತ್ಯಗತ್ಯ ಇರುತ್ತೆ. ನಾವು ಇಷ್ಟು ಮಾಡಿ ಕಳಿಸಿ ಮೈಲ್ಡ್ ಕಾಗ್ನೇಟಿವ್ ಕಾಗ್ನೇಟಿವ್ ಇಂಪೇರ್ಡ್ ಅಂತ ಮಾಡಿ ಕಳಿಸಿದ್ರೆ ಅವ್ರು ಹ್ಯಾಂಡಲ್ ಮಾಡ್ತಾರೆ. ಸೊ ಇದೊಂದು ಪ್ರೊಸೀಜರ್ ಇರುತ್ತೆ, ವಿಲ್ ಗೋ ವಿತ್ ದಟ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್, ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶನ್ ಸರ್, ಸೊ ಈಗ ವ್ಯಕ್ತಿ ಬಂದರು ಅಯ್ಯೋ ಅಂತ, ಫಸ್ಟ್ ಹೇಳೋದು ಅಯ್ಯೋ ನನಗೆ ಯಾಕಾಯ್ತು. ಆಗಲೇ ನಮ್ಮ ಮೇಡಮ್ ಹೇಳಿದ ಪ್ರಕಾರ ಈವನ್ ಶೀತ ಕೂಡ ಆಯ್ತಂದ್ರೆ ನಾವು ಎರಡನೇ ಥಾಟ್ ಅಂದರೆ ನನಗೆ ಯಾಕೆ ಆಗಬೇಕಾಗಿತ್ತು, ವೈ ಮೀ. ವಿ ಹ್ಯಾವ್ ಟು ಪುಟ್ ಒನ್ ಬಿಗ್ ಕ್ವೆಶನ್ ಟು ಆರ್ ಸೆಲ್ಫ್, ವೈ ಮೀ. ಅದರಿಂದ ತುಂಬ ಜನ ಹೊರಗೆ ಬರೋಕ್ಕೆ ಆಗಲ್ಲ. ಸೊ ಅವ್ರಿಗೆ ನಾವು ಎಷ್ಟಾಗುತ್ತೆ ಅಷ್ಟು ಜನರಲೈಸ್ ಮಾಡಿ ಅವರ ಭಾಷೆಗೆ ತಕ್ಕಂತೆ ಸಿಂಪ್ಟಮ್ಸ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನಿಮಗೆ ಸ್ವಲ್ಪ ಮಟ್ಟಿಗೆ ಡಯಾಬಿಟಿಕ್ ಇದೆ, ಏನೋ ಪಾಸ್ ಹಿಸ್ಟ್ರಿ ಆಫ್ ಸ್ಟ್ರೋಕ್ ಇದೆ, ಸೊ ನಿಮ್ಮಲ್ಲಿ ಬರುವ ಸಾಧ್ಯತೆ ಇತ್ತು. ಇದರಿಂದ ಹೆಂಗೆ ಹೊರಗೆ ಬರಬೇಕು ಅಂತ ಅಂದರೆ ಆ ವ್ಯಕ್ತಿನ ಪೂರ್ತಿ ಹೊರಗೆ ತರಕ್ಕೆ ಆಗಲ್ಲ, ಬಟ್ ವಿ ಹ್ಯಾವ್ ಟು ಮ್ಯಾನೇಜ್ ಇಟ್. ಸೊ ಈಗ ಆಗಲೇ ಈಗ ಸ್ಟ್ರೋಕ್ ಹೇಳಿದ್ವಿ, ಏನೋ ಒಂದು ಕೈಕಾಲು ಬಲಹೀನ ಆಗಿದೆ ಅಂದರೆ ನಾಲ್ಕು ಅವರಲ್ಲಿ, ಗೋಲ್ಡನ್ ಅವರಲ್ಲಿ ಬಂದರೆ ನಾವು ಅದನ್ನು ಲೈಕ್ ಪೂರ್ತಿ ಇನ್ನೂ ಮಾಡಬಹುದು, ಬಟ್ ನಾಲ್ಕು ಅವರ್ ಬಿಟ್ಟು ಬಂದು ಅಲ್ಲಿ ಇಲ್ಲಿ ಹೋಗಿ ಬಂತಂದರೆ ಸ್ವಲ್ಪ ಮಟ್ಟಿಗೆ ಡಿಸಬಿಲಿಟಿ ಇರುತ್ತೆ, ಬಟ್ ದೇ ಕ್ಯಾನ್ ಅಟ್ ಲೀಸ್ಟ್ ವಾಕ್, ದೇ ಕ್ಯಾನ್ ಟೇಕ್ ಅ ಶಾರ್, ಯಾ ಈ ಥರ ನಾವು ಮಾಡ್ಬೋದು. ಸೊ ಅಗೇನ್ ಕಮಿಂಗ್ ಬ್ಯಾಕ್ ಟು ಡೆಮೆನ್ಷಿಯಾ ಪೇಷಂಟ್ಗೆ ನಾವು ಮಾಡಿಫೈ ಮಾಡ್ಕೊಳಕ್ಕೆ ಹೇಳ್ಬೋದು, ಇಟ್ ಮೈ ಬಿ ದ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳ್ಬೋದು. ಅವ್ರಿಗೆ ಗೊತ್ತಿರಲ್ಲ, ಬಿಕಾಸ್ ಇದೊಂದು ಮರವಿನ ಕಾಯಿಲೆ ಇದ್ದಿರ ಪ್ರಕಾರ ಅವ್ರಿಗೆ ಗೊತ್ತಿರಲ್ಲ. ಏನೋ ಟಾವೆಲ್ನ ಇಲ್ಲೇ ಇಟ್ಟಿರ್ತಾರೆ ಟೇಬಲ್ ಮೇಲೆ, ಕಣ್ಮುಂದೆ ಇರುತ್ತೆ, ಆ್ಯಂಡ್ ಮನೆಯೆಲ್ಲ ಹುಡುಕ್ತಾರೆ. ಸೊ ಈ ಪಾಯಿಂಟಲ್ಲಿ ನಾವು ಅವರ ಕುಟುಂಬದವರಿಗೆ ಅವ್ರ ಜೊತೆಗೆ ಕುಂತ್ಕೊಂಡು ನಾವು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಥಿಂಕ್ ದಾಟ್ ಈಗ ಅಜ್ಜಿ ಅಜ್ಜ, ಸ್ಪೆಷಲಿ ನೀವು ನೋಡಿರ್ತೀರ, ಹೋಗ್ಬೇಡ ಜಾತ್ರೆಗೆ ಒಬ್ಬರೇ ಹೋಗ್ಬೇಡ ಅಂತ ಅಂದ್ರೆ ಇಲ್ಲ ನಾನು ಹೋಗೋಕೆ, ನೀವೇನು ಮಾಡ್ತೀರಿ ಮಾಡ್ರಿ ನಾನು ಹೋಗೋಕೆ, ಹಠ. ಸೊ ತುಂಬ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಅವ್ರಿಗೆ ID ಕಾರ್ಡ್ ಮಾಡಿಸ್ಕೊಡ್ಬೇಕಾಗತ್ತೆ, ಅವ್ರ ಹೆಸರು, ಅವ್ರ ಮನೆ ವಿಳಾಸ. ಈಗ ನೀವು ತುಮಕೂರು ಸರ್ ಈಗ ಅಂದ್ರೆ ಎಲ್ಲೋ ಪಬ್ಲಿಕ್ ಪ್ಲೇಸ್ ಅಂತ ಕನ್ಸಿಡರ್ ಮಾಡೋಣ, ಪಾರ್ಕ್ ಆಗಿರಬಹುದು, ಬಸ್ ಸ್ಟಾಪ್ ಆಗಿರಬಹುದು, ತುಂಬ ಜನ ಅಜ್ಜಿ ಅಜ್ಜ ಕೂತ್ಕೊಂಡಿರ್ತಾರೆ, ಅಯ್ಯ ಯಾವ ಊರಿಗೆ ಹೋಗೋಕೆ ಹಾ ಅಂತ ಕೇಳ್ತಾರೆ. ಆ್ಯಂಡ್ ದೇ ಆಸ್ಕ್ ಸ್ಟಾರ್ಟ್ ರಿಪೀಟಿಂಗ್ ಆಸ್ಕಿಂಗ್ ಸೇಮ್ ಕ್ವೆಶನ್ಕಿ, ಯಾವ ಊರಿಗೆ ಹೋಗೋಕ್ಕೆ, ಯಾವರಿಂದ ಬಂದಿ ಅಜ್ಜಿ, ಅಲ್ಲಿ ಅಲ್ಲಿಂದ ಬಂದಿನಿ, ಅಲ್ಲಿಂದ ಬಂದಿನಿ, ಎಲ್ಲಿಂದ ಬಂದಿ. ದೇ ಸ್ಟಾರ್ಟ್ ಫಾರ್ಗಟಿಂಗ್ ದ ವರ್ಡ್ ಲೈಕ್ ಗೋಕಾಕ್ ಆಗಿರ್ಬೋದು, ಬೆಳಗಾವ್ ಆಗಿರ್ಬೋದು, ಅದನ್ನು ಕೂಡ ಅವ್ರು ಮರೆಯೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಈ ಕಂಡೀಷನ್ದಲ್ಲಿ ನಾವು ಪೇಷಂಟ್ಗೆ ಎಷ್ಟು ಹೇಳಿದ್ರು ಸಮ್ ಹೌ ದಿ ಸ್ಟಾರ್ಟ್ ಫಾರ್ಗಟಿಂಗ್. ಸೊ ಅದಕ್ಕೆ ನಾವು ಪ್ಲಸ್ ಪಾಯಿಂಟ್ ಅವ್ರನ್ನ ಫ್ಯಾಮಿಲಿನ ಆ್ಯಡಪ್ಟ್ ಮಾಡ್ಕೋತೀವಿ, ಅವರು ಮಗ ಸೊಸೆ ಆಗಿರ್ಬೋದು, ಅವ್ರ ಮನೇಲಿ ಚಿಕ್ಕ ಮಕ್ಕಳಿದ್ರು ಕೂಡ ಅವ್ರನ್ನ ಆ್ಯಡಪ್ಟ್ ಮಾಡ್ಕೋತೀವಿ. ಸೊ ಇದರಿಂದ ಲೈಕ್ ಅವ್ರಿಗೆ ನಾವು ನೀಟಾಗಿ ಕೌನ್ಸಿಲಿಂಗ್ ಕೊಟ್ಟು ನೀಟಾಗಿ ಸೈಕೋ ಎಜುಕೇಷನ್ ಅಂತ ಹೇಳ್ತೀವಿ ಡೆಮೆನ್ಷಿಯಾ ಬಗ್ಗೆ. ಸೊ ಈ ಥರ ಮರವಿನ ಕಾಯಿಲೆ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಸಿಂಪ್ಟಮ್ಯಾಟಿಕ್ ಇದೆ, ಈಗ ನೀವೇನು ಮಾಡಬೇಕು, ಕಾಗ್ನಿಟಿವ್ ಸ್ಟಿಮ್ಯುಲೇಷನ್ ಥೆರಪಿ ಅಂತ ನಾನು ಹೇಳ್ಕೊಡ್ತೀನಿ ಕುಟುಂಬದವರಿಗೆ.
0: ಈ ಒಂದು ರೋಗ ಅಲ್ಝೈಮರ್ ಅಂತ ಬಂದಾಗ ಇದರಲ್ಲಿರೋ ಲಕ್ಷಣಗಳ ಬಗ್ಗೆ ತಾವು ತಿಳಿಸಿದ್ರಿ, ತೀವ್ರವಾದ ಲಕ್ಷಣಗಳ ಬಗ್ಗೆನೂ ಸ್ವಲ್ಪ ತಿಳಿಸಿ, ವಿಚ್ ಇಸ್ ದ ಏನಂತಾರೆ ಸಿಂಪ್ಟಮ್ಸ್, ವಿಚ್ ಇಸ್ ಹೈಯೆಸ್ಟ್ ಲೆವೆಲ್ ಆಫ್ ಸಿಂಪ್ಟಮ್ಸ್, ಏನಾಗುತ್ತೆ ಥರದ ಎಂಡ್ ಏನಿದೆ ಅದರ ಬಗ್ಗೆನೂ ಸ್ವಲ್ಪ.
2: ಓಕೆ ಸರ್, ಖಂಡಿತ. ಬಿಕಾಸ್ ಡೆಮೆನ್ಷಿಯಾ ಅಂತ ಒಂದು ವರ್ಡ್ ನಾವು ಕನ್ಸಿಡರ್ ಮಾಡ್ರಿ, ಇಟ್ಸ್ ಅ ಕೈಂಡ್ ಆಫ್ ಅ ಅಂಬ್ರೆಲಾ ಟರ್ಮ್, ಒಂದು ಕೊಡೆ ಹೇಗೆ ಇರುತ್ತಲ್ವ ಆ ಥರ ಇರುತ್ತೆ. ಇದ್ರ ಕೆಳಗಡೆ ತುಂಬ ಬರುತ್ತೆ, ಇಟ್ ಮೈ ಬಿ ಎ ಫ್ರಂಟೋ ಟೆಂಪೊರಲ್ ಡೆಮೆನ್ಷಿಯಾ ಆಗಿರ್ಬೋದು, ಇಟ್ ಮೈ ಬಿ ದ ಲ್ಯೂವಿ ಬಾಡಿ ಆಗಿರ್ಬೋದು, ಇಟ್ ಮೈ ಬಿ ದ ವಸ್ಕ್ಯುಲರ್ ಡೆಮೆನ್ಷಿಯಾ ಆಗಿರ್ಬೋದು, ಇಟ್ ಮೈ ಬಿ ದ ಅಲ್ಝೈಮರ್ ಆಗಿರ್ಬೋದು. ಸೊ ಈಗ ಒಂದು ಪೇಷಂಟ್ ಬಂದು, ಒಬ್ಬರು ವ್ಯಕ್ತಿ ಬಂದು ನಮಗೆ ಹೇಳ್ತಿದ್ದಾರೆ ಮ್ಯಾಮ್ ನಾನು ಮರಿತಾ ಇದ್ದೀನಿ ಅಂದರೆ ನಾವು ಕನ್ಸಿಡರ್ ಮಾಡಲಿಕ್ಕಾಗಲ್ಲ. ಆ್ಯಂಡ್ ವಿ ಡೋಂಟ್ ಕಮ್ ವಿತ್ ಅ ವೆರಿ ಜಜ್ಮೆಂಟಲ್ ದ ಡಯಾಗ್ನೋಸಿಕ್ ಮರವಿನ ಕಾಯಿಲೆ. ಆ್ಯಂಡ್ ಇದು ತುಂಬ ಲೈಕ್ ಅಕ್ಯೂಟ್ ಸ್ಟ್ರೆಸ್ನಲ್ಲಿದ್ದಾಗ, ಒಂದು ವ್ಯಕ್ತಿ ತುಂಬ ಸ್ಟ್ರೆಸ್ ಔಟ್ ಅಲ್ಲಿದ್ದಾನೆ, ಪರ್ಸ್ನಲ್ ಲೈಫಲ್ಲಿ ತೊಂದರೆ ಉಂಟಾಗ್ತಿದೆ, ಲೈಕ್ ಫ್ಯಾಮಿಲಿ ಲೈಫ್ ಲೈಕ್ ವರ್ಕ್ ಪ್ಲೇಸಲ್ಲಿ ತುಂಬ ಸ್ಟ್ರೆಸ್ ಉಂಟಾಗ್ತಿದೆ. ಸೊ ಆ ವ್ಯಕ್ತಿಗಳನ್ನು ಕೂಡ ಸ್ವಲ್ಪ ಸ್ವಲ್ಪ ಮರಿತಿರ್ತಾರೆ. ಆ್ಯಂಡ್ ವ್ಯಕ್ತಿಗೆ ಏನೋ ಡಯಾಬಿಟಿಕ್ ಆಗಿದೆ, ತುಂಬ ಲೈಕ್ ಏನೋ ಒಂದು ಅಕ್ಯೂಟ್ ಡಿಸೀಸ್ ಆಗಿದೆ. ಸೊ ಆ ವ್ಯಕ್ತಿಯಲ್ಲೂ ಕಂಡ್ಕೊಂಡ್ಬಹುದು, ಬಟ್ ವಿ ಡೋಂಟ್ ಜಂಪ್ ಟು ದ ಕನ್ಕ್ಲೂಷನ್ಕಿ ಇವ್ರಿಗೆ ಅಲ್ಝೈಮರ್ ಆಗಿದೆ, ಇವರಿಗೆ ಡೆಮೆನ್ಷಿಯಾ ಆಗಿದೆ ಅಂತ ಸಡನ್ ಆಗಿ ಹೇಳಲಿಕ್ಕಾಗಲ್ಲ. ಅದರ ರೀತಿಯಿಂದ ಮೌಲ್ಯಮಾಪನ ಇರುತ್ತೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶನ್ ಸರ್, ಲೈಕ್ ತುಂಬ ಜಾಸ್ತಿ ತೀವ್ರ ಮಟ್ಟಿಗೆ ಅಂದರೆ ಲೈಕ್ ನಮ್ಮ ಜೊತೆಗೆ ಒಬ್ಬರು ಇದ್ದಾರೆ XYZ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಎಸ್, ಸೊ ದೇ ಆರ್ ಅ ಬಸ್ ಡ್ರೈವರ್. ಸೊ ಸ್ವಲ್ಪ ಮೆದುಳಿಗೆ ಪೆಟ್ಟಾಗಿ ವಾಕ್ ಎಲ್ಲ ಮಾಡ್ತಾರೆ ಮಾತಾಡ್ತಾರೆ ಅಂಡ್ ಅವರು ಇಲ್ಲೇ ನಿಯರ್ ಬೈ ಊರವರೇ, ನಾನು ತುಂಬಾ ಬಸ್ ಅಲ್ಲಿ ಕೂಡ ಭೇಟಿ ಆಗಿದ್ದೀನಿ ಅವ್ರಿಗೆ. ಎವ್ರಿ ಟೈಮ್ ನಾವು ಅವ್ರು ಭೇಟಾದವಾಗ ದಿಸ್ ಚೇಂಜ್ ದರ್ ಐಡೆಂಟಿಫಿಕೇಶನ್ ಕಿ ಇವತ್ತು ನಾನು ರಮೇಶ್ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಅವರು ನಾನು ರಾಹುಲ್ ಅಂತ ಹೇಳ್ತಾರೆ, ಅಂಡ್ ಇವತ್ತು ನಾನು ಅನ್ಮ್ಯಾರಿಡ್ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ನನಗೆ ಮ್ಯಾರಿಡ್ ಇದ್ದಾರೆ, ನನ್ನ ಮಕ್ಕಳು ಹಿಂಗಿದ್ದಾರೆ. ಸೊ ದಿಸ್ ಸ್ಟಾರ್ಟ್ ಫೈಂಡಿಂಗ್ ಅ ನ್ಯೂ ಥಿಂಗ್. ಯಾ ಸೊ ಅವ್ರಿಗೆ ಗೊತ್ತಿರಲ್ಲ ನಾನು ಹೂ ಐ ಆಮ್, ನನ್ನ ವೇ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ, ಬಟ್ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಸಮಟೈಮ್ಸ್ ಅಲ್ಲಿ ಬಸ್ ಸ್ಟಾಪಲ್ಲಿ ಯಾವುದೋ ಒಂದು ಬಸ್ ಸ್ಟಾಪಲ್ಲಿ ಹೋಗಿ ಕುತ್ಕೊಂಡು ಬಿಡ್ತಾರೆ, ದ್ಯಾಟ್ ಈಸ್ ಅಕ್ಯೂಟ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಕೂಡ ಲೈಕ್ ಕಾಗ್ನಿಟಿವ್ ಸ್ಟಿಮ್ಯುಲೇಷನ್ ಥೆರಪಿ ಮ್ಯಾಟರ್ ಆಗ್ಬೋದು, ಅದ್ರ ಜೊತೆಗೆ ಸ್ವಲ್ಪ ಮೆಡಿಸಿನ್ಸ್ ಕೂಡ ಇದ್ದಾವೆ, ಅದನ್ನು ನ್ಯೂರಲಾಜಿಸ್ಟ್ ಹ್ಯಾಂಡಲ್ ಮಾಡ್ತಾರೆ, ನರರೋಗ ತಜ್ಞರಂತ ಹೇಳ್ತೀವಿ, ಅವರು ಅದನ್ನು ಮೆನ್ಷನ್ ಮಾಡ್ತಾರೆ ಯಾವ ಮೆಡಿಸಿನ್ ಸರ್ಟನ್ ಆಗಿದೆ, ಇಷ್ಟು ಸರ್ಟನಿಟಿಗೆ ಯಾವ ಮೆಡಿಸಿನ್ ಬೇಕಾಗುತ್ತೆ ಅಂತ ಅದನ್ನು ಅವರು ಮೆನ್ಷನ್ ಮಾಡ್ತಾರೆ.
0: ಅಲ್ಝೈಮರ್ಸ್ ಬಗ್ಗೆ ವಿವರವಾದ ಮಾಹಿತಿ, ಚಿಕಿತ್ಸೆ ಎಲ್ಲರ ಬಗ್ಗೆ ತಾವು ತಿಳಿಸಿದ್ರಿ, ಲಕ್ಷಣ ಬಗ್ಗೆ ತಿಳಿಸಿದ್ರಿ, ಕ್ಲೈಮ್ಯಾಕ್ಸಿಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ.
2: ಪ್ಲೀಸ್ ಸರ್ ಗೋ ಅಹೆಡ್.
0: ಇದು ಕ್ಯೂರೇಬಲ್, ಗುಣಪಡಿಸಬಹುದಾ?
2: ಮೋಸ್ಟ್ ಆಫ್ ದ ಲೈಕ್ ಮೈಲ್ಡ್ ಕಾಗ್ನಿಟಿವ್ ಇಂಪೇರ್ಡ್ನ ನಾವು ಹ್ಯಾಂಡಲ್ ಮಾಡಬಹುದು ವಿತ್ ಕಾಗ್ನಿಟಿವ್ ಸ್ಟಿಮ್ಯುಲೇಷನ್ ಆಗಿರ್ಬೋದು, ಫ್ಯಾಮಿಲಿ ಸಪೋರ್ಟ್ ಇಂದ ಆಗಿರ್ಬೋದು ಅವ್ರಿಗೆ, ಬಟ್ ವೆನ್ ಇಟ್ ಕಮ್ಸ್ ಟು ದ ಗೋಸ್ ಟು ದ ಎಕ್ಸ್ಟೆಂಟ್, ಬಟ್ ವಿ ಹ್ಯಾವ್ ಟು ಮ್ಯಾನೇಜ್ ಇಟ್. ಎಸ್, ಅವರ ಕುಟುಂಬದವರಿಗೆ ಲೈಕ್ ಅವರು ದಿನ ಲೈಕ್ ಎವ್ರಿ ಡೇ ಏನೇನ್ ಥಿಂಗ್ಸ್ನ ಯೂಸ್ ಮಾಡ್ತಾರೆ, ಒಂದು ನೀಟಾಗಿ ಟೇಬಲ್ ಮೇಲೆ ಅರೇಂಜ್ ಮಾಡಲಿಕ್ಕೆ ಹೇಳೋದಾಗಿರ್ಬಹುದು, ಚಿಕ್ಕ ಪುಟ್ಟ ಕೆಲಸನ ಕೊಡೋದಾಗಿರ್ಬಹುದು, ಇಟ್ ಮೈ ಬಿ ಕೋತಂಬರಿ ಇದ್ ಮಾಡೋದು, ಆಮೇಲೆ ಬಟ್ಟೆ ಮಡಚೋದಾಗಿರ್ಬಹುದು, ಆಮೇಲೆ ಓಲ್ಡ್ ಆಲ್ಬಮ್ ಫೋಟೋಸ್ನ ಇಲ್ಲಿ ಯಾರಿದ್ರು ಇವ್ರು ಯಾರಿದ್ರು, ಬಿಕಾಸ್ ಅವರು ಮರಿತಾ ಇರ್ತಾರಲ್ವಾ, ಈ ತರ ಅವ್ರಿಗೆ ಕಾಗ್ನೇಟಿವ್ ಸ್ಟಿಮ್ಯುಲೇಷನ್ ಥೆರಪಿ ಕೊಟ್ಟು ನಾವು ಮ್ಯಾನೇಜ್ ಮಾಡಬಹುದು. ಇದರಿಂದ ಸಂಪೂರ್ಣವಾಗಿ ಅವ್ರನ್ನ ಲೈಕ್ ಅಕ್ಯೂಟ್ ಸ್ಟೇಜ್ಗೆ ಹೋದ್ರೆ ತಗೊಂಬರಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ.
0: ಇವತ್ತಿನ ದಿನ ಬಹಳಷ್ಟು ಜನರು ತಮ್ಮ ಮನಸ್ಸಿನಲ್ಲಿ ಸೈಕೋಲಾಜಿಕಲ್ ವಾರ್ಫೇರ್ ನಡೀತಾ ಇದೆ, ಅವರ ಮನಸ್ಸಿನಲ್ಲಿ ಎಲ್ಲಾರ್ದು ಏನಾದ್ರೂ ಒಂದು ಸಮಸ್ಯೆ ತಗೊಂಡು ನಡೀತಾ ಇದೆ. ಸ್ಟ್ರೆಸ್ ಹ್ಯಾಸ್ ಬಿಕಮ್ ಅ ಕಾನ್ಸ್ಟೆಂಟ್ ಕಂಪ್ಯಾನಿಯನ್. ಅಂತ ಸಂದರ್ಭದಲ್ಲಿ ಕ್ಲಿನಿಕಲ್ ಸೈಕೋಲಜಿಸ್ಟ್ ಆದ ತಾವು ಈ ಸ್ಟ್ರೆಸ್ ಮಾನಸಿಕ ಒತ್ತಡವನ್ನು ಹೆಂಗೆ ಮ್ಯಾನೇಜ್ ಮಾಡ್ಬೋದು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು?
2: ಓಕೆ ಸರ್, ಖಂಡಿತ. ಆಸ್ ಅ ಸೈಕಾಲಜಿಸ್ಟ್ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ, ಬಿಕಾಸ್ ಅಪಾರ್ಟ್ ಫ್ರಮ್ ದಿಸ್, ಬಿಕಾಸ್ ಈಗ ಸ್ಟ್ರೆಸ್ ಅಂತ ನಾನು ಸುಮಾರು ಸಲ ಈ ಸೆಷನ್ದಲ್ಲಿ ಮೆನ್ಷನ್
0: ಮಾಡಿದ್ದೀನಿ.
2: ಸೊ ತುಂಬ ಜನ ಈಗ ಸ್ಟ್ರೆಸ್, ಇವನ್ ಇನ್ಕ್ಲೂಡಿಂಗ್ ಮೀ, ಕನ್ಸಿಡರಿಂಗ್ ದಿಸ್ ಎನ್ವೈರನ್ಮೆಂಟ್, ಎವ್ರಿ ಒನ್ ಇಸ್ ಡೀಲಿಂಗ್ ವಿತ್ ಒನ್ ಆ್ಯಂಡ್ ಅದರ್ ಸ್ಟ್ರೆಸ್. ನಾವು ಐಡೆಂಟಿಫೈ ಮಾಡಲ್ಲ, ವಿ ಡೋಂಟ್ ವರ್ಕ್ ಆನ್ ಇಟ್. ಆ್ಯಂಡ್ ಸ್ಪೆಷಲಿ ನಾನು ಈಗ ಕನ್ಸಿಡರ್ ಮಾಡಬೇಕು ಅಂದರೆ ಓ ಪಿ ಡಿಯಲ್ಲಿ ಕುತ್ಕೊಂಡಿರ್ತೀನಿ, ತುಂಬ ಜನ ಹೆಣ್ಮಕ್ಳು ಬರ್ತಾರೆ, ದೇ ಆರ್ ಅ ಹೋಮ್ ಮೇಕರ್ಸ್. ನಮ್ಮ ಸ್ಟ್ರೆಸ್ ಆದಾಗ ಏನು ಮಾಡ್ತೀರಿ, ಒಂದು ಕಪ್ ಚಾಯ್ ಕುಡಿತೀವಿ. ವೆನ್ ದೇ ಆಸ್ಕ್ ದ ಸೇಮ್ ಕ್ವೆಶನ್ ಟು ದ ಎನಿ ಮೇಲ್, ಲೈಕ್ ಏನಿಲ್ಲರಿ ಮ್ಯಾಮ್, ಹೊರ ಹೋಗಿ ಅಡ್ಡಾಡ್ಕೊಂಡು ಬರ್ತೀವಿ, ಏನಿಲ್ಲ ಒಂದು ಸ್ವಲ್ಪ ಸಿಗರೇಟ್ ತೊಗೊಂಡ್ಬಿಡ್ತೀವಿ. ಸೊ ದೇ ಡೋಂಟ್ ವಾಂಟ್ ಟು ವರ್ಕ್ ಆನ್ ಇಟ್. ವಾಟ್ ಈಸ್ ಅ ಟ್ರಿಗರ್ ಫ್ಯಾಕ್ಟರ್ ಸರ್ಚ್ ಮಾಡಬೇಕಾಗತ್ತೆ. ಈಗ ನನಗೆ ವರ್ಕ್ ಎನ್ವೈರನ್ಮೆಂಟಲ್ಲಿ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂದರೆ ಅದನ್ನು ನಾನು ವರ್ಕ್ಔಟ್ ಮಾಡಲ್ಲ, ಅದ್ರ ಬಗ್ಗೆ ನಾನು ಫೋಕಸ್ ಮಾಡಿ ಇದರಿಂದ ಹೇಗೆ ಸೊಲ್ಯೂಷನ್ ಫೋಕಸ್ ಮಾಡಬೇಕು ಅದು ಮಾಡಲ್ಲ, ನಾನು ಅಲ್ಲೇ ಕುತ್ಕೊಂಡ್ಬಿಡ್ತೀನಿ. ಟೆನ್ಷನ್ ಆಗ್ತೈತಾ, ಚಾ ಕುಡ್ಕೊಂಡು ಬಂದೆ ಮತ್ತೆ ಕುತ್ಕೊಂಡೆ, ಟೀ ಕುಡ್ಕೊಂಡು ಬಂದೆ ಮತ್ತೆ ಕುತ್ಕೊಂಡೆ, ಏನೋ ಒಂದು ಮಾಡಿದೆ ಮತ್ತೆ ಕುತ್ಕೊಂಡೆ, ಯಾಕೆ ಆಗ್ತಾ ಇದೆ, ಇದನ್ನು ರೂಟ್ ಕಾಸ್ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ತುಂಬ ಜನ ಪೇಷಂಟ್ ಬಂದು ಕೇಳ್ತಾರೆ, ದಿ ಸ್ಟಾರ್ಟ್ ಫೈಂಡಿಂಗ್ ದಿರ್ ಆನ್ಸರ್ಸ್ ಇನ್ ಗೂಗಲ್, ಚಾಟ್ ಜಿ ಪಿ ಟಿ ಆಗಿರ್ಬೋದು, ನನಗೆ ಯಾಕೋ ಗೊತ್ತಿಲ್ಲ ನನಗೆ ತಲೆ ನೋಯ್ತಾ ಇದೆ, ಆ್ಯಂಡ್ ದ ಚಾಟ್ ಜಿ ಪಿ ಟಿ ಈಸ್ ಗಿವಿಂಗ್ ಅ ವಿವಿಡ್ ಆನ್ಸರ್ ಟು ದೆಮ್, ತುಂಬ ಆನ್ಸರ್ಸ್ ಕೊಡುತ್ತೆ. ಆ್ಯಂಡ್ ದಿ ಸ್ಟಾರ್ಟ್ ಅನಲೈಸಿಂಗ್ ದಿಸ್ ಆಲ್ ಸಿಂಪ್ಟಮ್ಸ್ ಟು ನನಗೆ, ಹಾ ನನಗೂ ಇದಾಗಿದೆ, ನನಗೂ ಇದಾಗಿದೆ, ನನಗೂ ಇದಾಗ್ತಾ ಇದೆ ಅಂತ. ಆ್ಯಂಡ್ ಅದನ್ನು ಅಸಂಪ್ಷನ್ ಮಾಡ್ಕೊಂಡು ದಿ ಸ್ಟಾರ್ಟೆಡ್ ವಿತ್ ದ ಸಿಂಪ್ಟಮ್ಸ್. ಸೊ ಈಗ ಸ್ಟ್ರೆಸ್ ಅಂತ ಕನ್ಸಿಡರ್ ಮಾಡಿದಾಗ ಫಸ್ಟ್ ಫೈಂಡ್ ದ ರೂಟ್ ಕಾಸಸ್, ಇದು ಏನಕ್ಕೆ ತೊಂದರೆ ಆಗ್ತಾ ಇದೆ, ಏನಕ್ಕೆ ನನ್ನ ತಲೆಯಲ್ಲಿ ಲೈಕ್ ಇಷ್ಟು ಹೆವಿ ಆಗ್ತಾ ಇದೆ, ನನಗೆ ಮನಸ್ಸಿಗೆ ನೆಮ್ಮದಿ ಯಾಕೆ ಸಿಗ್ತಾ ಇಲ್ಲ, ನಾನು ಇದರಿಂದ ಹೇಗೆ ಹೊರಗೆ ಬರಬೇಕು, ಇಟ್ ಮೈ ಬಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ನೀಡ್ ಟು ಆ್ಯಡ್ ಇಟ್, ಲೈಕ್ ಇನ್ನೂ ಸೋಷಿಯಲ್ ಸ್ಟಿಗ್ಮಾ ತುಂಬ ಇದೆ ಮೆಂಟಲ್ ಹೆಲ್ತ್ ಅಂತ ಬಂದಾಗ, ಗೋಯಿಂಗ್ ಫಾರ್ ದ ಸೈಕಿಯಾಟ್ರಿಸ್ಟ್ ಸೈಕಾಲಜಿಸ್ಟ್, ಅಯ್ಯೋ ಹಂಗೆ ಹೋಗ್ತಿದ್ಯಾ, ಏನೋ ಸೈಕ್ ಆಗಿಬಿಟ್ಟಿದ್ಯಾ, ಏನೋ ಮೆಂಟಲ್ ಅಂತ. ಸೊ ಅದನ್ನು ಕೂಡ ನಾವು ತೆಗೆದು ಹಾಕಬೇಕು, ಇಟ್ಸ್ ಅ ವೆರಿ ಸ್ಟಿಗ್ಮಾ, ವಿ ಹ್ಯಾವ್ ಟು ರಿಮೂವ್ ಇಟ್. ಸೊ ಈಗ ಪೇಷಂಟ್ ಅಷ್ಟು ಕೂಡ ಬರ್ತಾ ಇದ್ದಾರೆ, ಮ್ಯಾಮ್ ಸ್ಟ್ರೆಸ್ ಆಗ್ತಿದೆ, ಅವ್ರಿಗೆ ನಾವು ಲೈಕ್ ಸಿ ಬಿ ಟಿ ಟೆಕ್ನಿಕ್ಸ್ ಯೂಸ್ ಮಾಡೋದಾಗಿರ್ಬೋದು, ಸಾಲ್ಯೂಷನ್ ಫೋಕಸ್ ಥೆರಪಿ ಯೂಸ್ ಮಾಡೋದಾಗಿರ್ಬೋದು, ಸಿ ಬಿ ಟಿ ಲೈಕ್ ಇವೆಲ್ಲ ಟೆಕ್ನಿಕ್ ಯೂಸ್ ಮಾಡೋದ್ರಿಂದ ಅವ್ರಿಗೆ ಗೊತ್ತಾಗ್ತಾ ಇದೆ, ಓಕೆ ಇಷ್ಟು ಇದು ನನ್ನ ಲೈಫಲ್ಲಿ ಸ್ಟ್ರೆಸ್ ಇದೆ, ಇದನ್ನು ನಾನು ಈ ಥರ ವರ್ಕೌಟ್ ಮಾಡಿದರೆ ಇದು ನನಗೆ ಈಸಿಯಾಗಿ ನಾನು ಹ್ಯಾಂಡಲ್ ಮಾಡ್ಕೋಬಹುದು. ಈಗ ವರ್ಕ್ ರೋಲ್ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬಹುದು, ಏನೇ ಒಂದಿದ್ರೆ ಅವ್ರಿಗೆ ನಾನು ಹೇಳ್ತೀನಿ, ಸ್ಪೆಷಲಿ ಫಾರ್ ಹೋಮ್ ಮೇಕರ್ಸ್, ಐಟ್ ಲೈಕ್ ಡಿವೈಡ್ ಯುವರ್ ವರ್ಕ್, ಒಂದೇ ದಿನ ಒಂದೇ ಹೊತ್ತಲ್ಲಿ 5-6 ಕೆಲಸ ಮಾಡಿದ್ರೆ ನಿಮ್ಗೆ ಯಾರು ಬಹುಮಾನ ಕೊಡಲ್ಲ, ಯಾರು ನಿಮಗೆ ಬೆಸ್ಟ್ ಮದರ್, ಬೆಸ್ಟ್ ಸೊಸೆ, ಬೆಸ್ಟ್ ವೈಫ್ ಅವಾರ್ಡ್ ಕೊಡಲ್ಲ. ಸೊ ಬ್ರೇಕ್ ಡೌನ್ ಯುವರ್ ವರ್ಕ್, ಇಟ್ ಮೈಟ್ ಬಿ ಇನ್ ಅ ವರ್ಕ್ ಪ್ಲೇಸ್ ಆಲ್ಸೋ, ಬ್ರೇಕ್ ಡೌನ್ ಯುವರ್ ವರ್ಕ್ ಆಸ್ ಮಚ್ ಆಸ್ ಪಾಸಿಬಲ್. ಸೊ ಇದನ್ನು ನಾನು ಅವ್ರಿಗೆ ಸ್ಟ್ರೆಸ್ ಮಾಡಿಫೈ ಅಂತ ನಾನು ಹೇಳ್ಬಹುದು. ಆ್ಯಂಡ್ ಅಗೇನ್ ಸ್ವಲ್ಪ ಬ್ರೀದಿಂಗ್ ಎಕ್ಸಸೈಸ್ ಹೇಳ್ಬೋದು, ಬಿಕಾಸ್ ಎಂಟೈರ್ ಡೇ ವಿ ಸಿಟ್ ವಿತ್ ಅ ಒನ್ ರೂಮ್ ಒನ್ ಚೇರ್ ದಿಸ್ ದ್ಯಾಟ್. ಸೊ ಇಟ್ಸ್ ಓಕೆ, ಬಿಕಾಸ್ ಆಸ್ ವಿ ಆರ್ ಹೆಲ್ತ್ ವರ್ಕರ್ಸ್, ನಾವು ಜನರಿಗೋಸ್ಕರ ಇದ್ದೀವಿ, ವಿ ಆರ್ ಫಾರ್ ದ ಪಬ್ಲಿಕ್ ಪಾಪ್ಯುಲೇಷನ್, ಬಟ್ ವೆನ್ ಇಟ್ ಕಮ್ಸ್ ಟು ಥಿಂಕಿಂಗ್ ಅಬೌಟ್ ಆರ್ ಸೆಲ್ಫ್ ಆಲ್ಸೋ, ವಿ ಹ್ಯಾವ್ ಟು ಫೋಕಸ್ಡ್. ಇಟ್ ಮೈ ಬಿ ದ ರಿಲ್ಯಾಕ್ಸೇಷನ್ ಥೆರಪಿ ಆಗಿರ್ಬೋದು, ದ ಬ್ರೀದಿಂಗ್ ಎಕ್ಸಸೈಸ್ ಆಗಿರ್ಬೋದು, ಮಿಡಲ್ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದಾಗಿರ್ಬೋದು, ಇಟ್ ಇಸ್ ಎನ್ ಅ ವೆರಿ ಲೈಟ್ ವೇ. ಯಾರೋ ಒಬ್ರು ಬಂದು ಏನೋ ಹೇಳಿದ್ರೆ ಲೈಕ್ ತುಂಬಾ ಪರ್ಸ್ನಲಿ ತಗೊಳ್ಳೋಗಿಂತ ಓಕೆ ಅದನ್ನ ನಾನು ಮಾಡಿಫೈ ಮಾಡ್ಕೋಬಹುದು. ಲೈಕ್ ಕಮಿಂಗ್ ವಿತ್ ಅ ವೆರಿ ಪಾಸಿಟಿವ್ ಮೈಂಡ್ ಸೆಟ್ ಅಂಡ್ ಎವ್ರಿ ಟೈಮ್ ವಿ ಹ್ಯಾವ್ ಅ ಟೂ ways to us to choose the way. It one is the very positive way and one is the negative way. So I'll tell the people to choose the positive way. I know the things are very hard. I know ಈಗ ನಾನು ಇಲ್ಲಿ ಕುತ್ಕೊಂಡು ಮಾತಾಡಬಹುದು ಆಗಿರಬಹುದು, ಬಟ್ ಆಕ್ಚುಲಲ್ಲಿ ಸಿಚುವೇಶನ್ ತುಂಬ ಡಿಫಿಕಲ್ಟ್ ಆಗಿರುತ್ತೆ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ. ಯೆಸ್, ಸೊ ಎನಿಥಿಂಗ್ ಇನ್ ಲೈಫ್ ಟೇಕ್ ಇಟ್ ಆಸ್ ಅ ಪಾಸಿಟಿವ್, ಫಸ್ಟ್ ಒನ್ ಸ್ಟೆಪ್ ಅಟ್ ಅ ಒನ್ ಟೈಮ್. ಸೊ ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್.
0: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಅಲ್ಝೈಮರ್ಸ್ ಹಾಗೂ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟ ಕಾರ್ಯಕ್ರಮದ ಅತಿಥಿ, ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ನ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಾರ್ ಬೆಳಗಾವಿ ಸುಹಾನಾ ಕುಲ್ಕರ್ ಅವರು ಹಾಗೂ ಕ್ಲಿನಿಕಲ್ ಸೈಕಾಲಜಿಸ್ಟ್ ಶ್ರುತಿ ಐ ಬೋರ್ಗಲ್ ಅವರು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಸೊ ಮೇನ್ ಕೀ ಪಾಯಿಂಟ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೆದುಳಿನ ಆರೋಗ್ಯವು ನಮ್ಮ ಒಟ್ಟಾರೆ ಆರೋಗ್ಯವಷ್ಟೇ ಮುಖ್ಯ. ಸೊ ಬ್ರೈನ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈ ಕಭಿ ಪ್ರೋಗ್ರಾಮ್ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಮೂಲಕ ಜನರಲ್ಲಿ ಮೆದುಳಿನ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಅಗತ್ಯವಿರುವವರಿಗೆ ಸೂಕ್ತ ಸೇವೆಗಳೊಂದಿಗೆ ಸಂಪರ್ಕ ಕಲಿಸುವುದು ನಮ್ಮ ಮೇನ್ ಉದ್ದೇಶ.
2: ಸೊ ಅಲ್ಝೈಮರ್ ಆಗಿರ್ಬೋದು, ಯಾವುದೇ ಒಂದು ನರರೋಗ ಕಾಯಿಲೆ ಆಗಿರಲಿ, ಮಾನಸಿಕ ಕಾಯಿಲೆ ಆಗಿರಲಿ, ಫಸ್ಟ್ನೇ ಸ್ಟಾರ್ಟಿಂಗ್ ಫೇಸಲ್ಲೇ ಐಡೆಂಟಿ ಈಗ ಗ್ರಾಸ್ ರೂಟ್ ಲೆವೆಲ್ನಲ್ಲೇ ಐಡೆಂಟಿಫೈ ಮಾಡಿಕೊಳ್ಳಿ, ಸೂಕ್ತವಾದ ವೈದ್ಯರ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಇದಕ್ಕೆ ಏನು ಟ್ರೀಟ್ಮೆಂಟು ಎಲ್ಲ ನೋಡಿಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಈಗ ಇವತ್ತು ಅಲ್ಝೈಮರ್ ಡೇ ಇರೋದ್ರಿಂದ ಲೈಕ್ ಅಲ್ಝೈಮರ್ ವ್ಯಕ್ತಿಯನ್ನು ಒಬ್ಬರೇ ಬಿಡಬೇಡಿ, ಟೀಕೆ ಮಾಡಬೇಡಿ, ಡೋಂಟ್ ಕ್ರಿಟಿಸೈಸ್ ದೆಮ್, ಸ್ಟ್ಯಾಂಡ್ ವಿತ್ ದೆಮ್ ಆ್ಯಂಡ್ ಇದಕ್ಕೆ ನಾವು ಪರಿಹಾರ ಕಂಡುಕೊಳ್ಬಹುದು.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇವಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಅಲ್ಝೈಮರ್ಸ್ ಹಾಗೂ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಬಗ್ಗೆ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಅಲ್ಝೈಮರ್ಸ್. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಶ್ರುತಿ ಐ ಬೋರ್ಗಲ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಶ್ರುತಿ ಅವರೇ, ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್.
0: ಅವರೊಂದಿಗೆ ಇದ್ದಾರೆ ಸ್ನೇಹಿತರೆ ಕವಿ, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಾರ್ ಬೆಳಗಾವಿ, ಅಂದ್ರೆ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಾರ್ ಬೆಳಗಾವಿ, ಸುಹಾನಾ ಕೋಲ್ಕರ್ ಅವರು. ಕಾರ್ಯಕ್ರಮದಲ್ಲಿ ತಮಗೂ ಸ್ವಾಗತ, ಹಾಗೂ ನಮಸ್ಕಾರ.
1: ಧನ್ಯವಾದ.
0: ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾರಂಭ ಮಾಡೋಣ. ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಎಂದರೇನು ಅಲ್ಲಿಂದ?
1: ಸೊ ಇಂದು ವಿಶ್ವ ಅಲ್ಝೈಮರ್ ದಿನದ ಸಂದರ್ಭದಲ್ಲಿ ಜನರಲ್ಲಿ ಮೆದುಳಿನ ಆರೋಗ್ಯ ಬಗ್ಗೆ, ವಿಶೇಷವಾಗಿ ಡಿಮೆನ್ಷಿಯಾ ಅಂದ್ರೆ ಮರುವಿನ ಕಾಯಿಲೆ ಮತ್ತು ಅಲ್ಝೈಮರ್ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ಸಂತೋಷದ ವಿಷಯ. ಸೊ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಬಗ್ಗೆ ಹೇಳಬೇಕಾದ್ರೆ, ಕಭಿ ಇದು ಒಂದು ಕಾರ್ಯಕ್ರಮ 2023 ನಿಮ್ಹಾನ್ಸ್ ಬೆಂಗಳೂರು ಮತ್ತು ನೀತಿ ಆಯೋಗ ಮಾರ್ಗದರ್ಶನದಲ್ಲಿ ಕರ್ನಾಟಕ ಸರ್ಕಾರ ಜೊತೆ ಸೇರಿ ಈ ಒಂದು ಪ್ರೋಗ್ರಾಮ್ ಲಾಂಚ್ ಆಗಿದೆ 2023. ಸೊ ಈ ಪ್ರೋಗ್ರಾಮ್ ಮೂಲಕ ನಾವು ಪ್ರತಿಯೊಂದು ಜಿಲ್ಲಾ ಅಲ್ಲಿ, ಲೈಕ್ ಆಲ್ ಓವರ್ ಕರ್ನಾಟಕ, ಪ್ರತಿಯೊಂದು ಜಿಲ್ಲಾ ಅಲ್ಲಿ ಒಂದು ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಂತ ಸ್ಥಾಪನೆ ಮಾಡಿದೀವಿ. ಸೊ ಅದೇ ರೀತಿ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ 18 ಓಪಿಡಿಯಲ್ಲಿ ನಾವು ಒಂದು ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಂತ ಸ್ಥಾಪನೆ ಮಾಡಿದೀವಿ. ಆಬ್ಜೆಕ್ಟಿವ್ ಫಾರ್ ದಿಸ್ ಪ್ರೋಗ್ರಾಮ್ ಇಸ್ ಲೈಕ್ ಮೆದುಳಿನ ಆರೋಗ್ಯ ಬಗ್ಗೆ ಅಡಿ ಮೂಡಿಸುವುದು, ಮತ್ತೆ ನರ ಸಂಬಂಧಿ ಕಾಯಿಲೆಗಳನ್ನು ಆರಂಭದಲ್ಲೇ ಗುರುತಿಸುವುದು, ಮತ್ತೆ ಸೂಕ್ತ ಚಿಕಿತ್ಸೆ ಮತ್ತು ಪುನರ್ವಸತಿ ಸೇವೆಗಳನ್ನು ಒದಗಿಸುವುದು, ಹಾಗೂ ಜನರಿಗೆ ಸುಲಭವಾಗಿ ನರ ಆರೋಗ್ಯ ಸೇವೆಗಳು ದೊರೆಯುವಂತೆ ಮಾಡುವುದು. ಸೊ ಇದು ನಮ್ದು ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಪ್ರೋಗ್ರಾಮ್.
0: ಬಹಳ ಉತ್ತಮವಾಗಿ ತಿಳಿಸಿದ್ರಿ ಉದ್ದೇಶದ ಬಗ್ಗೆ. ಅದೇ ಒಂದು ಪ್ರಶ್ನೆ ಆಗಿತ್ತು, ಆದ್ರೆ ಅದನ್ನ ನೀವು ತಿಳಿಸಿದ್ರಿ. ಬ್ರೈನ್ ಹೆಲ್ತ್ ಕ್ಲಿನಿಕ್ ನಲ್ಲಿ ಯಾರು ಬಂದು ಅಂದ್ರೆ ಯಾವ ರೀತಿಯ ಚಿಕಿತ್ಸೆ ಪಡೆಯಬಹುದು, ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
1: ಎಸ್ ಸರ್, ಖಂಡಿತ. ಸೊ ಈ ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಲ್ಲಿ ವಿವಿಧ ನರ ಸಂಬಂಧಿ ಕಾಯಿಲೆಗಳಿರುವ ರೋಗಿಗಳಿಗೆ ಅಗತ್ಯವಾದ ಆರೋಗ್ಯ ಸೇವೆಗಳನ್ನು ಒದಗಿಸಲಾಗುತ್ತಿದೆ. ಉದಾಹರಣೆಗೆ ಹೇಳಬೇಕಾದ್ರೆ ಸ್ಟ್ರೋಕ್ ಅಂದ್ರೆ ಪಾರ್ಶ್ವಾಯು, ಸ್ಟ್ರೋಕ್ ಇರಲಿ, ಎಪಿಲೆಪ್ಸಿ ಅಂದ್ರೆ ಅಪಸ್ಮಾರ, ಚಟಕ ಅಂತ ಹೇಳ್ತೀವಿ ಸರ್ ನಮ್ಮ ಆಡು ಭಾಷೆಯಲ್ಲಿ. ಸೊ ಸ್ಟ್ರೋಕ್, ಪಾರ್ಶ್ವಾಯು, ಎಪಿಲೆಪ್ಸಿ, ಮತ್ತೆ ತಲೆನೋವು, ಹೆಡ್ಡೇಕ್, ಇನ್ನೊಂದು ಡಿಮೆನ್ಷಿಯಾ ಅಂದ್ರೆ ಮರುವಿನ ಕಾಯಿಲೆ. ಸೊ ಈ ತರ ನರ ಸಂಬಂಧಿ ಕಾಯಿಲೆಗಳು ಕುರಿತು ಮೌಲ್ಯಮಾಪನ, ಮಾರ್ಗದರ್ಶನ ಮತ್ತು ಅಗತ್ಯ ಸೇವೆಗಳನ್ನು ನೀಡಲಾಗುತ್ತದೆ. ಸೊ ಇದರದ್ದು ವಿಶೇಷತೆ ಏನಂದ್ರೆ, ಬ್ರೈನ್ ಹೆಲ್ತ್ ಕ್ಲಿನಿಕ್ ವಿಶೇಷತೆ ಏನಂದ್ರೆ, ಇಲ್ಲಿ ಕೇವಲ ವೈದ್ಯಕೀಯ ಚಿಕಿತ್ಸೆ ಅಷ್ಟೇ ಅಲ್ಲದೆ ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ, ಮತ್ತೆ ಮಾನಸಿಕ ಆರೈಕೆ ಮತ್ತು ನರ್ಸಿಂಗ್ ಕೇರ್ ಸೇರಿದಂತೆ ಪುನರ್ವಸತಿ ಸೇವೆಗಳಿಗೂ ಒತ್ತು ನೀಡಲಾಗುತ್ತದೆ. ಸೊ ನಮ್ಮ ಬೆಳಗಾವಿ ಜಿಲ್ಲೆಯ ಕಾರ್ಯಕ್ರಮದ ಚಟುವಟಿಕೆಗಳು ಜಿಲ್ಲಾ ಕುಷ್ಠರೋಗ ಅಧಿಕಾರಿ ಹಾಗೂ ಕಭಿಯ ನೋಡಲ್ ಅಧಿಕಾರಿ ಡಾಕ್ಟರ್ ಗೀತಾ ಕಾಂಬ್ಲೆ ಮ್ಯಾಮ್ ಮಾರ್ಗದರ್ಶನದಲ್ಲಿ ನಡೆಯುತ್ತಿವೆ.
0: ಅಂತ ಸಂದರ್ಭದಲ್ಲಿ ತಾವು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಾರ್ ಕಭಿ ಅಂತ ಹೇಳಿದ್ರೆ, ಅಂತ ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ತಾವು ಏನ್ ಮಾಡ್ತೀರಾ ಈ ಒಂದು ವಿಷಯದಲ್ಲಿ ತಿಳಿಸಬಹುದಾ?
1: ಎಸ್ ಸರ್, ಖಂಡಿತ. ಸೊ ಬೇಸಿಕಲಿ ನನ್ನ ರೋಲ್ ಬಂದ್ಬಿಟ್ಟು ಸರ್ ಅವೇರ್ನೆಸ್ ಮಾಡುವುದು, ಯಾಕಂದ್ರೆ ಬಿಕಾಸ್ ಇದು ಒಂದು ಹೊಸ ಪ್ರೋಗ್ರಾಮ್, ಜನಕ್ಕೆ ಅಷ್ಟು ಗೊತ್ತಿಲ್ಲ, ಅಷ್ಟು ಮಾಹಿತಿ ಇಲ್ಲ ಈ ಪ್ರೋಗ್ರಾಮ್ ಬಗ್ಗೆ. ಬೇಸಿಕಲಿ ನನ್ನ ಲೈಕ್ ವರ್ಕ್ ರೋಲ್ ಇನ್ಕ್ಲೂಡ್ ಆಗುತ್ತೆ ಅವೇರ್ನೆಸ್ ಮಾಡುವುದು ಸರ್. ಅಂಡ್ ಬೇಸಿಕಲಿ ನಾವು ಸ್ಕ್ರೀನಿಂಗ್ ಮಾಡ್ತೀವಿ ಸರ್ ಫಾರ್ ನ್ಯೂರೋ ಡಿಸಾರ್ಡರ್ಸ್. ಸೊ ಸ್ಕ್ರೀನಿಂಗ್ ಮಾಡುವುದು, ಮತ್ತೆ ನಮ್ಮ ಬೆಳಗಾಂ ಬಂದ್ಬಿಟ್ಟು ಒಂದು ದೊಡ್ಡ ಡಿಸ್ಟ್ರಿಕ್ಟ್ ಸರ್, ಇಟ್ ಕನ್ಸಿಸ್ಟ್ ಆಫ್ 10, ನಾವಂತೂ 15 ಕೂಡ ಆಡ್ ಆಗಿದಾವು. ಸೊ ಈ 15 ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ, ಮತ್ತೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ, ಜನರಲ್ ಹಾಸ್ಪಿಟಲ್, ತಾಲೂಕಾ ಹಾಸ್ಪಿಟಲ್ ಇರಲಿ, ಸೊ ಇಂಥ ಎಲ್ಲ ಮೇನ್ ಹಾಸ್ಪಿಟಲ್ ಎಲ್ಲ ಹೋಗಿ ಸೊ ಬೇಸಿಕಲಿ ಅವೇರ್ನೆಸ್ ಮಾಡುವುದು ನಂದು ಒಂದು ಮೇನ್ ವರ್ಕ್ ಆಗಿರುತ್ತೆ ಸರ್.
0: ಈಗ ಅಂತ ಸಂದರ್ಭದಲ್ಲಿ ಜನರ ಬಗ್ಗೆ ಮಾತನಾಡೋಣ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್, ಎಸ್ಪೆಷಲಿ ಬ್ರೈನ್ ಹೆಲ್ತ್ ಕ್ಲಿನಿಕ್. ಜನರು ಇದರ ಬಗ್ಗೆ ಎಷ್ಟು ಅವೇರ್ ಆಗಿದ್ದಾರೆ, ಜಾಗೃತಿ, ಅದರ ಬಗ್ಗೆ ತಿಳಿಸಿ.
1: ಎಸ್ ಸರ್. ಸೊ ಬೇಸಿಕಲಿ ಸರ್ ಬ್ರೈನ್ ಹೆಲ್ತ್ ಬಗ್ಗೆ ಮಾತಾಡ್ಬೇಕಾದ್ರೆ, ಬ್ರೈನ್ ಅಂದ್ರೆ ಮೋಸ್ಟ್ ಕಾಮನ್ಲಿ ಡಿಸೀಸ್ ನಾವು ಯಾವ್ದು ನೋಡ್ತಾ ಇದೀವಿ ಅಂದ್ರೆ ಪಾರ್ಶ್ವಾಯು, ಸ್ಟ್ರೋಕ್. ಸೊ ನಮ್ಮಲ್ಲಿ ಎಸ್ಪೆಷಲಿ ಇನ್ ನಾರ್ತ್ ಕರ್ನಾಟಕ ಪಾರ್ಶ್ವಾಯು ಅಂದ್ರೆ ಲಕ್ವಾ ಆದ್ರೆ ಜನ ಏನ್ ಅನ್ಕೊಂತಾರೆ, ಲೈಕ್ ಮೋಸ್ಟ್ ಆಫ್ ದಮ್ ದೇ ವಿಲ್ ಗೋ ಟು ಕ್ವಾಕ್ಸ್ ಹತ್ರ ಹೋಗುದು, ಅಂದ್ರೆ ಪಾರಿವಾಳ ರಕ್ತ ಕುಡಿಸಿದ್ರೆ ನಮ್ಗೆ ಆರಾಮ್ ಆಗ್ಬಿಡುತ್ತೆ. ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಡಾಕ್ಟರ್ ಜನ ಏನ್ ಮಾಡ್ತಾರೆ, ಇಂಥ ಎಲ್ಲ ಕ್ವಾಕ್ಸ್ ಹತ್ರ ಹೋಗ್ತಾವ್ ಸರ್. ಸೊ ಇದು ಮೇನ್ ಆಗಿ ಮಿತ್ ಒಂದು ನಾವು ಇದನ್ನ ಮಾಡಬೇಕು. ಇನ್ನೊಂದು ಏನಾಗ್ತಿತ್ತು ಅಂದ್ರೆ ಸರ್, ಮುಂಚೆ ಲಕ್ವ ಆಗ್ಲಿ, ಎಪಿಲೆಪ್ಸಿ ಆಗ್ಲಿ, ಇಂಥವ್ ಯಾವುದೋ ನರ ಸಂಬಂಧ ಕಾಯಿಲೆ ಆಗ್ಲಿ, ಜನ ಏನ್ ಮಾಡ್ತಿದ್ರು, ಇಲ್ಲಿಂದ ನಿಮ್ ಹ್ಯಾಂಡ್ಸಿಗೆ ಹೋಗ್ತಿದ್ರು. ಅದು ಅಷ್ಟು ಈಸಿ ಇಲ್ಲ ನಿಮ್ ಹ್ಯಾಂಡ್ಸ್ ಹೋಗುದು, ಯಾಕಂದ್ರೆ ಇಲ್ಲಿಂದ ನಿಮ್ ಹ್ಯಾಂಡ್ಸ್ ಹೋಗ್ಬೇಕಾದ್ರೆ ಅಟ್ ಲೀಸ್ಟ್ ನಿಮ್ಗೆ ಒನ್ ನೈಟ್ ಆದ್ರೂ ಯು ಹ್ಯಾವ್ ಟು ಸ್ಪೆಂಡ್, ಅಂಡ್ ಇಲ್ಲಿಂದ ಬೆಂಗಳೂರು ಹೋಗುದು ಅಷ್ಟು ಈಸಿ ಇಲ್ಲ ಸರ್. ಸೊ ಆಮೇಲೆ ಇಲ್ಲಿಂದ ಬೆಂಗಳೂರು ಹೋದ್ಮೇಲೆನು ನಿಮ್ ಹ್ಯಾಂಡ್ಸ್ ಅಲ್ಲಿ ನಿಮ್ದು ಟರ್ನ್ ಬರ್ಬೇಕಾದ್ರೆ, ನಿಮ್ದು ಪಾಳೆ ಅಲ್ಲಿ ಬರ್ಬೇಕಾದ್ರೆ ಇಟ್ ವಿಲ್ ಟೇಕ್ ಒನ್ ವೀಕ್ ಅಟ್ ಲೀಸ್ಟ್ ಸರ್. ಸೊ ದಟ್ ಮಚ್ ಕ್ರೌಡೆಡ್ ವಿಲ್ ಬಿ ನಿಮ್ ಹ್ಯಾಂಡ್. ಸೊ ಹಂಗಾಗಿ ಅಲ್ಲೇ ಸಿಗೋ ಸೇವೆಗಳು ನಮ್ಗೆ ನಮ್ ಹಂತದಲ್ಲಿನೇ ಸಿಗ್ಲಿ ಅಂತ ಈ ಒಂದು ಪ್ರೋಗ್ರಾಮ್. ಅಂಡ್ ಇನ್ನೊಂದು ಇದು ಅವೇರ್ನೆಸ್ ಬಗ್ಗೆ ಕೇಳಿದ್ರಲ್ಲ, ಸೊ ಪಾರ್ಶ್ವಾಯು, ಎಸ್ ಸರ್. ಸೊ ಬೇಸ್ಡ್ ಆನ್ ದಿಸ್ ಪ್ರೋಗ್ರಾಮ್ ಬಹಳಷ್ಟು ಜನಗೆ ಈ ಪ್ರೋಗ್ರಾಮ್ ಬಗ್ಗೆ ಗೊತ್ತಾಗಿದೆ ಸರ್, ಅಂಡ್ ಬಿಕಾಸ್ ನೌ ದೇ ನೋ ಅಬೌಟ್ ದಿಸ್ ಪ್ರೋಗ್ರಾಮ್, ಮೋಸ್ಟ್ ಆಫ್ ದೆಮ್ ಪೀಪಲ್ ಆರ್ ಕ್ವಾಕ್ಸ್ ಹತ್ರ ಹೋಗೋ ಬದ್ಲಿ ದೇ ಆರ್ ಪ್ರಿಫರಿಂಗ್ ಟು ಕಮ್ ಟು ಬ್ರೈನ್ ಹೆಲ್ತ್ ಕ್ಲಿನಿಕ್ಸ್ ನೌ. ಅಂಡ್ ಇನ್ನೊಂದು ವಿಶೇಷವಾಗಿ ಏನ್ ಹೇಳ್ಬೇಕಂದ್ರೆ, ಜನ ನಮ್ಮಲ್ಲಿ ಟ್ರೀಟ್ಮೆಂಟ್ ಮೇಲೆ ಅಷ್ಟೇ ಫೋಕಸ್ ಮಾಡ್ತಿದ್ರು ಸರ್. ಸೊ ಬೇಸ್ಡ್ ಆನ್ ಆರ್ ಪ್ರೋಗ್ರಾಮ್ ನಮ್ಮಲ್ಲಿ ಪಾರ್ಶ್ವಾಯು ಆದ್ರೆ ಅವರಿಗೆ ನಡಕ್ ಬರೋದಿಲ್ಲ ಸರ್, ಅವರಿಗೆ ಮಾತಿನಲ್ಲಿ ತೊಂದರೆ ಇರುತ್ತೆ. ಸೊ ಅವರಿಗೆಲ್ಲ ನಾವು ರೀಹ್ಯಾಬಿಲಿಟೇಷನ್ ಅಂತ ಪ್ರೊವೈಡ್ ಮಾಡ್ಬೇಕಾಗುತ್ತೆ ಸರ್. ಸೊ ಈ ರೀಹ್ಯಾಬಿಲಿಟೇಷನ್ ನಿಮ್ಗೆಲ್ಲ ನಮ್ಮ ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಲ್ಲಿನೇ ಸಿಗುತ್ತೆ. ಸೊ ನಮ್ಮ ಪ್ರೋಗ್ರಾಮ್ ಬಂದ ಮೇಲೆ ಲೈಕ್ ಆಸ್ ಫಾರ್ ಆಸ್ ಐ ನೋ ಬಹಳಷ್ಟು ಜನ ನಮ್ಮಲ್ಲಿ ರೀಹ್ಯಾಬಿಲಿಟೇಷನ್ ಗೆ ಬಂದಿದ್ದಾರೆ ಸರ್. ಸೊ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ, ಜೊತೆಗೆ ನಾವು ರೀಹ್ಯಾಬಿಲಿಟೇಷನ್ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಐ ಥಿಂಕ್ ಇಟ್ಸ್ ಗೋಯಿಂಗ್ ವೆಲ್ ಸರ್. ನಾವು
0: ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ

0: ನಿಮಗೆ ಎಲ್ಲ ಸರ್ವಿಸಸ್ಸೇ ಸಿಗುತ್ತೆ ಸರ್.
1: ಬ್ರೈನ್ ಹೆಲ್ತ್ ಕ್ಲಿನಿಕ್ ಬೆಳಗಾವಿಯಲ್ಲಿ ಎಲ್ಲಿದೆ ಅದರ ಬಗ್ಗೆ ಸ್ವಲ್ಪ.
0: ಎಸ್, ಸೊ ನಮ್ಮ ಬೆಳಗಾವಿ ಜಿಲ್ಲಾ ಹಾಸ್ಪಿಟಲಲ್ಲಿ ಸರ್ OPD ನಂಬರ್ 18 ದಟ್ ಇಸ್ ಕೊಠಡಿ ಸಂಖ್ಯೆ 18 ಬ್ರೈನ್ ಹೆಲ್ತ್ ಕ್ಲಿನಿಕ್ ಸ್ಥಾಪನೆ ಆಗಿದೆ ಸರ್.
1: ಈಗ ಕರೆಂಟ್ಲಿ ಎಷ್ಟು ಜನ ಇದರಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅಂಡ್ ಸಕ್ಸೆಸ್ ರೇಟ್ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
0: ಎಸ್ ಎಸ್, ಖಂಡಿತ ಸರ್. ಸೊ ಓವರ್ ಆಲ್ ಇದು ಸ್ಟಾರ್ಟ್ ಆಗಿದ್ದು 2023 ಸರ್. 2023 ಮಾರ್ಚ್ ಮಂತ್ ಅಲ್ಲಿ ಇದು ಸ್ಟಾರ್ಟ್ ಆಗಿದ್ದು. ಸೊ ಅವಾಗ್ಲಿಂತ್ರ ಇಲ್ಲಿ ಮಟ್ಟ ಅಪ್ರಾಕ್ಸಿಮೇಟ್ಲಿ ಮೋರ್ ದನ್ 5,000 ಸರ್, 5,000 ಜಾಸ್ತಿ ಮಂದಿಗೆ ನಾವು ಟ್ರೀಟ್ಮೆಂಟ್ ಜೊತೆಗೆ ರಿಹ್ಯಾಬಿಲಿಟೇಷನ್ ಪ್ರೊವೈಡ್ ಮಾಡಿದೀವಿ ಸರ್. ಎಸ್ ಸರ್.
1: ತಾವು ಟ್ರೀಟ್ಮೆಂಟ್ ಬಗ್ಗೆ ಅಂದ್ರೆ ಗೊತ್ತಾಯ್ತು, ಚಿಕಿತ್ಸೆ ರಿಹ್ಯಾಬಿಲಿಟೇಷನ್ ಅಂದ್ರೆ ಏನು ಸಂಕ್ಷಿಪ್ತವಾಗಿ ತಿಳಿಸಬಹುದಾ?
0: ಸೊ ರಿಹ್ಯಾಬಿಲಿಟೇಷನ್ ಅಂದ್ರೆ ಸರ್, ನಾನು ಇವಾಗಲೇ ಹೇಳಿದೆ ಅಂದ್ರೆ ಪಾರ್ಶ್ವಾಯು ಕೇಸಸ್ ಅಲ್ಲಿ, ಸ್ಟ್ರೋಕ್ ಕೇಸಸ್ ಅಲ್ಲಿ ಜನಕ್ಕೆಲ್ಲ ಮಾತಾಡೋದು ತೊಂದರೆ ಇರುತ್ತೆ ಸರ್. ಲೈಕ್ ಪೇಷಂಟ್ ಡಿಪೆಂಡೆಂಟ್ ಆಗ್ಬಿಡ್ತಾನೆ ಸರ್ ಬೇರೆ ಅವ್ರ ವ್ಯಕ್ತಿ ಮೇಲೆ. ಸೊ ಆ ಡಿಪೆಂಡೆನ್ಸಿ ರೇಷಿಯೋನ ಕಡಿಮೆ ಮಾಡಕ್ಕೆ, ಡಿಸೆಬಿಲಿಟಿ ರೇಟ್ನ ಕಡಿಮೆ ಮಾಡಕ್ಕೆ ನಾವು ಸ್ಪೆಷಲೈಸ್ಡ್ ತರಬೇತಿನ ಪ್ರೊವೈಡ್ ಮಾಡ್ತೀವಿ. ಸ್ಪೆಷಲೈಸ್ಡ್ ಥೆರಪಿ ದಟ್ ಇನ್ಕ್ಲೂಡ್ಸ್ ಫಿಸಿಯೋಥೆರಪಿ ಸರ್, ಅವರಿಗೆ ವ್ಯಾಯಾಮ ಹೇಳ್ಕೊಡೋದು ಮತ್ತೆ ಸ್ಟ್ರೋಕ್ ಪೇಷಂಟ್ ಎಲ್ಲ ತದುಲ್ಸುದು ಮಾಡ್ತಾರೆ ಸರ್, ನಮ್ಮಂಗ ಸ್ಪಷ್ಟವಾಗಿ ಮಾತಾಡಲ್ಲ. ಸೊ ಅದಕ್ಕೇನು ಒಂದು ಸ್ಪೀಚ್ ಥೆರಪಿ ಅಂತ ಸ್ಪೆಷಲೈಸ್ಡ್ ತರಬೇತಿ ಇರುತ್ತೆ ಸರ್. ಸೊ ಅದನ್ನು ನಾವು ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಇನ್ನೊಂದು ಏನಾಗುತ್ತೆ ಅಂದ್ರೆ, ನಮ್ಗೆ ಯಾವ್ದಾದ್ರೂ ರೋಗ ಬಂದ್ರೆ ಜನಕ್ಕೆ ಏನ್ ಅನ್ಸ್ಬಿಡುತ್ತೆ, ದೇವ್ರು ಇದು ರೋಗ ನನ್ಗೆ ಎದಕ್ ಕೊಟ್ನಪ್ಪ ಅಂದ್ರೆ ನಾನೇ ಸಿಕ್ಕಿದ್ನ ಈ ರೋಗಗೆ. ಸೊ ಅಂತ ಸಿಚುವೇಶನ್ ಅಲ್ಲಿ ವ್ಯಕ್ತಿದು ಮಾನಸಿಕ ಸಂತುಲನ ಅಷ್ಟು ಸರಿಯಾಗಿ ಇರೋದಿಲ್ಲ ಸರ್. ಸೊ ಅಂತ ಪೇಷಂಟ್ ಗೆ ನಾವು ಮೆಂಟಲ್ ಕೌನ್ಸಿಲಿಂಗ್ ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಸೊ ಇದನ್ನು ಒಂದು ಸ್ಪೆಷಲೈಸ್ಡ್ ಥೆರಪಿ ನಮ್ಮಲ್ಲಿ ನಮ್ಮ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅವರು ಪ್ರೊವೈಡ್ ಮಾಡ್ತಾರೆ.
1: ಅಂತ ಸಂದರ್ಭದಲ್ಲಿ ಸುಹಾನ ಅವರೇ, ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಬಗ್ಗೆ ವಿವರವಾದ ಮಾಹಿತಿಯನ್ನು ನಾವು ನಿಮ್ಮ ಕಡೆಯಿಂದ ಪಡ್ಕೊಂಡ್ವಿ. ಇನ್ನೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಸ್ನೇಹಿತರಿಗೆ ಈ ಒಂದು ಇನಿಷಿಯೇಟಿವ್ ಬಗ್ಗೆ?
0: ಈ ಒಂದು ಇನಿಷಿಯೇಟಿವ್, ಎಸ್ ಸರ್. ಸೊ ಮುಂಚೆ ಏನಾಗ್ತಿದ್ದು ಸರ್, ಬಿಮ್ಸ್ ಸಿವಿಲ್ ಹಾಸ್ಪಿಟಲ್ ಅಲ್ಲಿ ನರದ ಯಾವುದು ಡಿಪಾರ್ಟ್ಮೆಂಟೇ ಇರಲಿಲ್ಲ ಸರ್, ನ್ಯೂರೋ ಡಿಪಾರ್ಟ್ಮೆಂಟ್ ಇರಲಿಲ್ಲ. ಸೊ ಈ ಪ್ರೋಗ್ರಾಮ್ ಮೂಲಕ ನಾವು ಹೊಸದು ಒಂದು ಬ್ರೈನ್ ಹೆಲ್ತ್ ಕ್ಲಿನಿಕ್ ಸ್ಥಾಪನೆ ಮಾಡಿದೀವಿ. ಮುಂಚೆ ಎಲ್ಲ ಜನ ನಮ್ಮ ನರ ಸಂಬಂಧ ಕಾಯಿಲೆ ಬಂತಂದ್ರ ನಮ್ಮ ಬಿಮ್ಸ್ ಅಲ್ಲಿ ಬಂದ್ರೆ ಜನ ಲೈಕ್ ಯೂಶಲಿ ಅವರು KLEಗೆ ರೆಫರ್ ಮಾಡ್ತಿದ್ರು, ಲೈಕ್ ದೋಸ್ ಹೂ ಕ್ಯಾನ್ ಅಫರ್ಡ್ ಅಂಡ್ ದೋಸ್ ಹೂ ಕುಡ್ ನಾಟ್ ಅಫರ್ ಅವರು ಕಿಮ್ಸ್ ಹುಬ್ಳಿಯಲ್ಲಿ ರೆಫರ್ ಮಾಡ್ತಿದ್ರು. ಸೊ ಇವಾಗ ಇದು ಪ್ರೋಗ್ರಾಮ್ ಮೂಲಕ ವಿ ಆರ್ ಪ್ರೊವೈಡಿಂಗ್ ಸಚ್ ಗುಡ್ ಸರ್ವಿಸಸ್. ಅಪಾರ್ಟ್ ಫ್ರಮ್ ದಿಸ್ ಸರ್, ನಮ್ಮಲ್ಲಿ ಇವಾಗ ಸದ್ಯಕ್ಕೆ ನ್ಯೂರೋಲಜಿಸ್ಟ್ ಮತ್ತೆ ನ್ಯೂರೋಸರ್ಜನ್ ನಾವು ಈ ಸೇವೆಗಳನ್ನು ಸ್ಟಾರ್ಟ್ ಮಾಡಿದೀವಿ, ಮುಂಚೆ ಇದು ಇರಲಿಲ್ಲ. ಆಮೇಲೆ ಅಪಾರ್ಟ್ ಫ್ರಮ್ ದಿಸ್ ನಾವು ಟೆಲಿ ನ್ಯೂರೋಲಜಿ ಅಂತ ಒಂದು ಕಾನ್ಸೆಪ್ಟ್ ನಿಮ್ ಹ್ಯಾಂಡ್ಸ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಸರ್. ಸೊ ಟೆಲಿ ನ್ಯೂರೋಲಜಿ ಅಂದ್ರೆ ಯಾವುದೋ ಎಮರ್ಜೆನ್ಸಿ ಕೇಸ್ ಬಂದ್ರೂ ಇನ್ ಆಬ್ಸೆನ್ಸ್ ಆಫ್ ಡಾಕ್ಟರ್, ಅಂದ್ರೆ ನಮ್ಮಲ್ಲಿ ಫಿಸಿಕಲಿ ಡಾಕ್ಟರ್ ಪ್ರೆಸೆಂಟ್ ಇಲ್ಲ ಅಂದ್ರೆ ನಾವು ಟೆಲಿ ನ್ಯೂರೋಲಜಿ ಲೈಕ್ ವಿಡಿಯೋ ಕಾಲ್ ಮುಖಾಂತರ ನಾವು ನಿಮ್ ಹ್ಯಾಂಡ್ಸ್ ಗೆ ಡೈರೆಕ್ಟ್ ಕನೆಕ್ಟ್ ಮಾಡಬಹುದು. ಕನೆಕ್ಟ್ ಮಾಡಿ ಅಲ್ಲಿ ನಿಮ್ ಹ್ಯಾಂಡ್ಸ್ ಇಂದ ನಮ್ಗೆ ಸ್ಪೆಷಲೈಸ್ಡ್ ನ್ಯೂರೋಲಜಿಸ್ಟ್ ಅಥವಾ ನ್ಯೂರೋಸರ್ಜನ್ ಅವರು ನಮ್ಗೆ ಕನೆಕ್ಟ್ ಮಾಡಬಹುದು. ಸೊ ನಾವು ಅಷ್ಟೇ ಅಲ್ಲ, ಪ್ರಾಥಮಿಕ ಹಂತದಲ್ಲಿನೂ ಇದು ಆಗ್ತಿದೆ ಸರ್. ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಾವುದೋ ಕೇಸ್ ಬಂದ್ರು ಅಲ್ಲಿಂದ ಅವರು ಡಾಕ್ಟರ್ಸ್ ಗೆ ಏನಾದ್ರೂ ಡೌಟ್ ಇದ್ರೆ ಅಂದ್ರೆ ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ನ್ಯೂರೋ ಪ್ರಾಬ್ಲಮ್ ಗೆ ಸಾಲ್ವ್ ಮಾಡಕ್ಕೆ ಅವರು ಡೈರೆಕ್ಟ್ ನಿಮ್ ಹ್ಯಾಂಡ್ಸ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಈ ಒಂದು ಟೆಲಿ ನ್ಯೂರೋಲಜಿ ಕಾನ್ಸೆಪ್ಟ್ ಬಗ್ಗೆ ಹೇಳೋ ಇಷ್ಟ ಇತ್ತು ಸರ್ ನನಗೆ.
1: ಆಚೆ ಕೇಳುಗರಲ್ಲಿ ಯಾರು ಇಂಥ ಪೇಷಂಟ್ ಇದ್ದೇ ಇರುತ್ತಾರೆ, ಅಂತ ಸಂದರ್ಭದಲ್ಲಿ ತಾವು ಹೇಳಿರುವ ಅಡ್ರೆಸ್ ಬ್ರೈನ್ ಹೆಲ್ತ್ ಕ್ಲಿನಿಕ್ ಗೆ ಅವರು ಹೇಗೆ ಬರಬಹುದು? ಕ್ಯಾನ್ ಯು ಟೆಲ್ ದ ಪ್ರೋಸೆಸ್ ಆಫ್ ಅಡ್ಮಿಷನ್?
0: ಎಸ್ ಸರ್, ಪ್ರೋಸೆಸ್ ಆಫ್ ಅಡ್ಮಿಷನ್ ಅಂದ್ರೆ ಅದು ಏನಿಲ್ಲ ಸರ್. ಯೂಶಲಿ ನಮ್ಮ ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಬರೋ ಜನ ಅಂತೂ ಯೂಶಲಿ ಬಡವ್ರ ಜನನೇ ಜಾಸ್ತಿ ಬರೋದು ಸರ್. ನಮ್ಮಲ್ಲಿ ಏನಿಲ್ಲ ಅಂದ್ರೆ ಬೇಸಿಕ್ಲಿ ಅವ್ರದ್ದು ಆಧಾರ್ ಕಾರ್ಡ್ ಅವ್ರು ತಗೊಂಡ್ಬಂದ್ರೆ ಅಷ್ಟೇ ಸಾಕ್ ಸರ್, OPD ಇಂದ ಡೈರೆಕ್ಟ್ ರೆಫರ್ ನಮ್ಮ ಬ್ರೈನ್ ಕ್ಲಿನಿಕ್ ಗೆ ಮಾಡಬಹುದು.
1: ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಹಾಗೂ ಅಲ್ಝೈಮರ್ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ನ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಾರ್ ಬೆಳಗಾವಿ ಸುಹಾನ ಕುಲ್ಕರ್ ಅವರು, ಹಾಗೂ ಅವರೊಂದಿಗೆ ಶ್ರುತಿ ಐ ಬೋರ್ಗಲ್ ಅವರು, ಕ್ಲಿನಿಕಲ್ ಸೈಕಾಲಜಿಸ್ಟ್ ಇವರು. ಕವಿ ಬಗ್ಗೆ ನಾವು ಬಹಳಷ್ಟು ವಿಷಯಗಳನ್ನು

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಮಕ್ಕಳು ಇದರ ಪ್ರಯೋಜನ

0: ಮಾಡುತ್ತಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.
1: पहिल्यांदाच हुबळीमध्ये नवीन व युवा उद्योजक, स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा Empower 365, कल्पनेपासून कंपनीपर्यंत. रविवार दिनांक 18 ऑक्टोबर 2026 रोजी हुबळी येथे. यशस्वी आणि फायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना सक्सेस स्ट्रॅटेजी.

ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರಮಂದಿರ ಕಾರ್ಯಕ್ರಮದ ವಿಶೇಷತೆ ತಮ್ಮೆಲ್ಲರಿಗೂ ಗೊತ್ತು. ಆತ್ಮೀಯ ಸ್ನೇಹಿತರ, ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳಿಗೆ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರಮಂದಿರದಲ್ಲಿ ಬನ್ನಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019094904. ಈ ನಂಬರ್ ನಿಮ್ಮೆಲ್ಲರಿಗೂ, ಎಲ್ಲ ನಂಬರ್ಗಳು ನೀವು ಮರಿಬಹುದು. ವೇಣುಧ್ವನಿಯ ನಂಬರ್ ಮರಿಲಿಕ್ಕೆ ಆಗುದಿಲ್ಲ, ಏಕೆಂದ್ರೆ ಹಂಗೆ ಹೇಳ್ತೇವಲ್ರಿ ನಾವು. ಬಹಳ ಸುಲಭವಾದ ನಂಬರ್ ನಿಮ್ಮ ಹೃದಯದಲ್ಲಿ ಸೇವ್ ಆಗಿದೆ. 9019904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳಿಗೆ ಈ ಏಕೈಕ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ. ಸ್ನೇಹಿತರ ದಸಸ್, ನಿಮ್ಮೊಂದಿಗೆ ನಾವು ಆಧ್ಯಾತ್ಮ ಗೀತೆಗಳ ಏಕೈಕ ಕಾರ್ಯಕ್ರಮ, ನಿಮ್ಮೊಂದಿಗೆ ನಾವು ಚಿತ್ರಮಂದಿರ.

ಬನ್ನಿ ಬನ್ನಿ ಬನ್ನಿ ಭಾಗವಹಿಸಿ. ಎಸ್ ಆತ್ಮೀಯ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳಲ್ಲಿ ನಿಮಗೆ ಯಾವ ಗೀತೆ ಬೇಕು ಅದು ನನಗೆ ತಿಳಿಸಿ. ಆತ್ಮೀಯ ಸ್ನೇಹಿತರೆ, ಓಪನಿಂಗ್ ಗೀತೆ ಯಾವುದು ಅಂತ ಕೇಳ್ತೀರಾ? ಜೈ ಶ್ರೀರಾಮ್. ಆದಿಪುರುಷ ಅನ್ನೋ ಚಿತ್ರದ್ದು ಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮ. ಬನ್ನಿ ಆತ್ಮೀಯರೇ, ಭಾಗವಹಿಸಿ. ನಿಮ್ಮೊಂದಿಗೆ ನಾವು ಆಧ್ಯಾತ್ಮ ಗೀತೆಗಳ ಏಕೈಕ ಕಾರ್ಯಕ್ರಮ. ನಿಯಮ ಪಾಲಿಸಿ, ಚಿತ್ರರಂಗದ ಕನ್ನಡ ಸಿನಿಮಾದ ಆಧ್ಯಾತ್ಮ ಗೀತೆಗಳು ಮಾತ್ರ. ಆಲ್ ರೈಟ್, ಓಪನಿಂಗ್ ಗೀತೆ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತ. ಆ್ಯಂಡ್ ಆತ್ಮೀಯರೇ, ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ಉದ್ದೇಶ ಮಾತ್ರ ಮರಲಿಕ್ಕೆ ಹೋಗಬೇಡಿ. ಏನಂತ, ನಿಮ್ಮ ಮನಸ್ಸಿನಲ್ಲಿ ಭಕ್ತಿಯ ಜ್ಯೋತಿ ಲೈಟಾಗಿ ಬೆಳಗಿದ್ರೆ ಸಾಕು, ನನ್ನ ಉದ್ದೇಶನೇ ಅದೇ. ಹಾಗೆ ಎರಡು ರಿಕ್ವೆಸ್ಟು, ನೀವು ರಿಕ್ವೆಸ್ಟ್ ಮಾಡಿರುವ ಗೀತೆಗಳಲ್ಲಿ ಇರೋ ದೇವರನ್ನು ನೀವು ಇವತ್ತಿನ ದಿನಕ್ಕೆ ಸೀಮಿತವಾಗಿ ಎರಡು ಕೆಲಸ ಮಾಡಬಹುದು. ಒಂದು, ಆ ದೇವರದು ನಾಮ ಜಪಿಸಬಹುದು, ಅಥವಾ ಅದೇ ದೇವರು ಎಲ್ಲರಲ್ಲಿಯೂ ನೋಡ್ಬೋದು. ಈ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ, ಅಥವಾ ಎರಡನ್ನೂ ಆಯ್ಕೆ ಮಾಡಿಕೊಂಡು ಇವತ್ತಿನ ದಿನ 21 ಸೆಪ್ಟೆಂಬರ್, ಇದು ವರ್ಷದ 9ನೇ ತಿಂಗಳಿನ 21ನೇ ದಿನ, ಶುಭ ಶುಭ ಶುಭ ಸೋಮವಾರದ ಚಿತ್ರಮಂದಿರದ ನಿಮಗೆ ಕೊಡಲಾದ ಎರಡು ಟಾಸ್ಕ್ ನೀವು ಮಾಡ್ತಿರಲ್ಲ, ಮಾಡಲೇಬೇಕು. ಸೊ ಆತ್ಮೀಯ ಸ್ನೇಹಿತರೆ, ಓಪನಿಂಗ್ ಗೀತೆ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ ಆದಿಪುರುಷ ಚಿತ್ರದ್ದು. ಸೊ ಹಾಟ್ಲೈನ್ ಸಂಖ್ಯೆ ಮಾತ್ರ ಮರೀಲಿಕ್ಕೆ ಹೋಗಬೇಡಿ. 9019904904 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಬಂದು ಭಾಗವಹಿಸಿ. ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ.

ಆತ್ಮೀಯ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರಮಂದಿರದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿ ತಮ್ಮ ತಮ್ಮ ಭಕ್ತಿಯ ಗೀತೆಗಳಿಗೆ ಈ ಒಂದೇ ಒಂದು ಕಾರ್ಯಕ್ರಮ ಅಡ್ವೊಕೇಟ್ ಪ್ರಮೀಳಾ ಹಂಪನವರವರು ವನ್ನಮಲ್ಲಿ ವೈಕುಂಠಪತಿ ಅನ್ನೋ ಒಂದು ಹಾಡು ಪಾರ್ವತಿ ಕಲ್ಯಾಣ ಚಿತ್ರದ ಅಣ್ಣವರು ಅಭಿನಯಿಸಿದ್ರು ಆ ಚಿತ್ರದ ಗೀತೆಯೊಂದಿಗೆ ಮುಂದೆ ಹೋಗುತ್ತಾ ಇದೆ. ವಿಜಯಲಕ್ಷ್ಮಿ ಅವರು ಕೂಡ ಕರೆ ಮಾಡಿ ಆಶೀರ್ವಾದವನ್ನು ಕೊಟ್ಟು, ಶ್ರೇಯಾ ಅವರ ನಿನ್ನೆ ಜನ್ಮದಿನ ಆಯಿತು, ಸೊ ಶ್ರೇಯಾ ಅವರಿಗೆ ನೂರಾರು ಕಾಲು ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ ಶ್ರೇಯಾ, ಜೀವನದಲ್ಲಿ ಏನು ಬೇಕಾದ ಮಾಡು, ತಂದೆ ತಾಯಿಗೆ ಮೊದಲು ಮರ್ಯಾದೆ ಕೊಡು, ಏಕದಂತ ಅನ್ನೋ ಒಂದು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ಚಂದ್ರಕಾಂತ್ ಬಡಗಾವಿಯವರೇ. ಎಸ್, ಏಕದಂತ ಒಂದು ನಿಮಿಷ ಲೋಡ್ ಮಾಡ್ಕೋತೀನಿ ಅಪ್ಪ, ಏಕದಂತ ಕರುಣಾಮಯ ಈ ಒಂದು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ನಮ್ಮ ವಿಜಯಲಕ್ಷ್ಮಿ ಅವರು. ಆತ್ಮೀಯ ಸ್ನೇಹಿತರೆ, ಎಸ್, ಇಡೀ ವಾರ ಇದ್ದಿರ್ಕಿಲ್ಲವ ನಿನ್ನೆ, ಹೋದ ವಾರ ಇದ್ದಿರ್ಕಿಲ್ಲ, ಈ ಕಾರ್ಯಕ್ರಮದ ಈ ಒಂದು ವಾರ ರಜೆಗಿಂತ ಮುಂಚೆ ನಾನು ನಿಮಗೆ ಹೇಳಿದೆ, ಆದ್ರೂ ಎಷ್ಟೋ ಜನ ಪಾಪ ಈ ಏನಂತಾರೆ ಕಾರ್ಯಕ್ರಮದಲ್ಲಿ ಮೆಸೇಜ್ ಕೂಡ ಮಾಡಿದ್ದಾರೆ, ಸೊ ಅವರೆಲ್ಲರಿಗೂ ಧನ್ಯವಾದ. ಸೊ ಎಸ್, ಆತ್ಮೀಯ ಸ್ನೇಹಿತರೆ, ಆ ಧನ್ಯವಾದ ಯಾಕಂತ ಗೊತ್ತಿತ್ತಲ್ಲ ನನಗದು ಹೇಳಕ್ಕೆ ಇಷ್ಟ ಆಗಂಗಿಲ್ಲ. ಸೊ ಮುತ್ತೈದೆ ಭಾಗ್ಯ ಚಿತ್ರದ್ದು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಎಸ್, ಚಂದ್ರಕಾಂತ್ ಬಡ್ಗಾವಿಯವರಲ್ಲಿ ಲೋಡ್ ಮಾಡ್ತೇನೆ ಒಂದು ನಿಮಿಷ, ಮತ್ತೆ ಯಾರ್ಯಾರು ಏನೇನು ಮೆಸೇಜ್ ಮಾಡಿದ್ರಿ ನೋಡೋಣ. ನಮ್ಮ ಸುವರ್ಣ ಅಡಿಕೆ ಅವರು, ಶ್ರೀಕಂಠ, ಆಲ್ ರೈಟ್, ಈ ಗೀತೆ ಬೇಕಾ? ಆಲ್ ರೈಟ್, ನಿಮಗೋಸ್ಕರ ಕಾಪಿ ಮಾಡಿ ಪೇಸ್ಟ್ ಮಾಡ್ತೇನೆ. ಸೊ ಬನ್ನಿ ಬನ್ನಿ ಬನ್ನಿ, 9019904904 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. Thank you.

ಇದು ಸತ್ಯವಾದ ಮಾತು. ಈ ಹಾಡನ್ನ ಕರುಣಾ ಗೋಟೆಕರ್ ಅವರು ಸತೀಶ್ ಗೋಟೆಕರ್ ಅವರಿಗೆ ಡೆಡಿಕೇಟ್ ಮಾಡ್ತಾ ಇದಾರೆ. ವಿಘ್ನೇಶ್ವರನ ವಾಹನ ಅನ್ನೋ ಚಿತ್ರದ್ದು. ವಿಘ್ನೇಶ್ವರನು ಇದ್ರೆ ನಮಗೆ ಭಯವಿಲ್ಲ. ಸೊ ವಿಘ್ನೇಶ್ವರನ ಆ ಒಂದು ದೇವರ ನಾಮ ಜಪಿಸಿದ್ರೆ 100% ಭಯವಿಲ್ಲ. ಹಾಡನ್ನ ಕೇಳಿ ಮಜಾ ಮಾಡಿ.

ಏನ್ ಚಂದ ಇರೋ ಗೀತೆ. ಈ ಗೀತೆಯೊಂದಿಗೆ ಭಾಗವಹಿಸಿರೋ ನಮ್ಮ ಕರುಣಾ ಗೋಟಿಕರ್ ಅವರಿಗೆ ಧನ್ಯವಾದ. ಅವರ ಪ್ರೀತಿಯ ಇವರು ಸತೀಶ್ ಗೋಟಿಕರ್ ಅವರಿಗೂ ಈ ಗೀತೆ ಇಷ್ಟವಾಯಿತು. ಅವರಿಗೆ ಹೋಗಬೇಕು ಆಫೀಸಿಗೆ, ಸೊ ಅದಕ್ಕೆ ಜಲ್ದಿ ಪ್ರಸಾರ ಮಾಡಿ ಅಂತ ಕೇಳಿಕೊಂಡರು. ಹಾಡು ಎಷ್ಟು ಚೆನ್ನಾಗಿತ್ತಲ್ಲ. ಬಪ್ಪ ಬಂದರು, ಬಪ್ಪ ಕೆಲವೊಂದು ಕಡೆ ಬಪ್ಪ ವಿಸರ್ಜನೆಯೂ ಆಗಿದೆ. ಆತ್ಮೀಯರೇ, ಆದರೆ ನಿಮ್ಮ ಮನಸ್ಸಿನಲ್ಲಿ ಸ್ಥಾಪನೆ ಆಗಿದೆಯೋ ಇಲ್ಲೋ ಅದನ್ನು ಹೇಳಿ. ನಿಮ್ಮ ಮನಸ್ಸಿನಲ್ಲಿ ಸ್ಥಾಪನೆ ಆಗಿಲ್ಲ ಅಂದ್ರೇನು, ಒಮ್ಮೆ ಪ್ರೀತಿಯಿಂದ ಎಲ್ಲರೂ ಹೇಳಿ ಗಣಪತಿ ಬಪ್ಪ ಮೌರ್ಯ ಬರ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಸ್ಥಾಪನೆ ಆಗ್ತಾರೆ. ಅದಕ್ಕೆ ಒಂದೇ ಒಂದು ಬೇಕು, ಏನು ನಾಮಜಪ ಮಾಡ್ರಿ, ಅಥವಾ ಇಲ್ಲ ಈ ಸಿಂಪಲ್ ಎಲ್ಲರಲ್ಲಿಯೂ ದೇವರನ್ನ ನೋಡಿ. ನಿಮ್ಮ ಕೆಟ್ಟ ಪರಿಸ್ಥಿತಿಯಲ್ಲಿ ಕೆಟ್ಟ ಬಯಸೋರು, ನಿಮ್ಮ ಮೇಲೆ ಒಟ್ಟಿಗೆ ಮಾಡೋರು, ನಿಮ್ಮ ಮೇಲೆ ಪ್ರೀತಿ ತೋರಿಸೋರು ಎಲ್ಲರ ಮೇಲೆ ನೋಡಿ. ನಮ್ಮ ಚಂದ್ರಕಾಂತ್ ಬಡಗಾವಿಯವರು ಕೂಡ ಸೂಪರ್ ಸಾಂಗ್ ರೀ ಕರುಣಾ ಗೋಟಿಕರ್ ಅವರನ್ನು ನಾನು ಇದು ಸಾಂಗ್ ಕೇಳಿ ತುಂಬ ದಿನ ಆಗಿತ್ತು. ನೋಡಿರಿ ಕರುಣಾ ಗೋಟಿಕರ್ ಅವರೇ, ನೀವು ಒಂದು ರಿಕ್ವೆಸ್ಟ್ ಮಾಡಿರಿ ಗೀತೆ, ಆ ಗೀತೆ ಎಷ್ಟು ಮುಗ್ಧಾಗಿತ್ತು ನನಗೆ ಬಹಳ ಸಂತೋಷವಾಯಿತು. ಆದರೆ ಗೀತ್ ಪ್ರಮೀಳಾ ಹಂಪನವರವರು ಧನ್ಯವಾದ ಮಂಜುನಾಥ, ಅತ್ನಿಯಲ್ಲಿ ಈ ಚಿತ್ರವನ್ನು ನೋಡಿದ್ವಿ ಆ್ಯಂಡ್ ಗೀತೆ ಕೇಳಿ ಭಾಳ ಸಂತೋಷವಾಯಿತು. ಗೀತೆಯ ಶಕ್ತಿನೂ ಇದೆ ಆತ್ಮೀಯ ಸ್ನೇಹಿತರೆ, ಹಾಗೆ ಪ್ರಶ್ನೆಗಳ ಶಕ್ತಿನೂ ಅದೇ. ನೀವು ಇಲ್ಲಿ ಗೀತೆ ರಿಕ್ವೆಸ್ಟ್ ಮಾಡ್ತೀರಾ, ಆ ಗೀತೆಯನ್ನು ಎಷ್ಟೋ ಜನ ಕೇಳಿ ಅವರಿಗೆ ಅಷ್ಟೇ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ. ಆಚೆ ಹೆಲ್ತ್ ಗೈಡ್ ಇದ್ದಾಗ ಯಾಕೆ ಬರುವುದಿಲ್ಲರಿ ಸ್ನೇಹಿತರೆ, ಇದೇ ದುಃಖ ನನಗೆ. ಇರಲಿ, ಮುಂದೆ ಬರೋ ಯಾವುದೇ ಹೆಲ್ತ್ ಗೈಡ್ನಲ್ಲಿ ದಯವಿಟ್ಟು ಭಾಗವಹಿಸಿ ಆತ್ಮೀಯರೇ. ಆ ಪ್ರಶ್ನೆಯಿಂದ ನಿಮಗೆ ಲಾಭ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಆ ಸಿಗೋ ಉತ್ತರದಿಂದ ಆಚೆ ಎಷ್ಟೋ ಕೇಳುಗರಿಗೆ, ಯಾರಿಗೆ ಕರೆ ಮಾಡಿ ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ ಎಷ್ಟೋ ಜನರು ನನಗೆ ಗೊತ್ತಿದೆ ಆತ್ಮೀಯರೇ. ಹೆಲ್ತ್ ಗೈಡ್ ಕಾರ್ಯಕ್ರಮ ಯಾವುದೇ ವಿಭಿನ್ನ ವಿಷಯ ತೊಗೊಂಡು ಬಂದರು, ಈಗ ಸುಸೈಡ್ದಿತ್ತಲ್ರಿ ಹೋದ ಸಲ, ಕಾರ್ಯಕ್ರಮ ಮುಗ್ದಾದ ತಕ್ಷಣ ಎಷ್ಟೋ ಜನ ಕರೆ ಮಾಡಿದ್ರೆ ನಮ್ಗೆ ಅದ್ರ ಮೇಲೆ ಕರೆ ಮಾಡೋಕ್ಕೊಂದು ಸ್ವಲ್ಪ ಲಜ್ಜೆ. ಅಯ್ಯೋ ಅದ್ರಾಗೇನ್ರಿಪ್ಪ, ಇಲ್ಲರಿ ನಮ್ಮ ಪೌಣೆಯವ್ರು ಯಾರೋ ಇದು ಹೋಗಿದ್ರು ಮತ್ತು ಅವ್ರು ತಪ್ಪಿಗೊಂಡು, ನಾನಂದೆ ನೀವು ಹೆಸರು ತೊಗೊಳ್ಳಾರ್ದೆ ಕಂಟಿನ್ಯೂ ಸ್ಟಾರ್ಟ್ ಮಾಡಿ ಕೇಳ್ರಲ್ಲ. ಸೊ ದಯವಿಟ್ಟು ಆತ್ಮೀಯರೇ, ನನ್ನ ಒಂದು ರಿಕ್ವೆಸ್ಟು, ಈ ಒಂದು ಆಟದಲ್ಲಿ ನೀವು ಭಾಗವಹಿಸ್ತೀರಾ ವಿತ್ ರೆಸ್ಪೆಕ್ಟು ಚಿತ್ರಮಂದಿರ ಆಗಿರಲಿ, ಗೀತೆ ಗರಜ್ ಯಾವುದೇ ಒಂದು ನನ್ನ ಕಾರ್ಯಕ್ರಮ ಮನೋರಂಜನೆ ಕಾರ್ಯಕ್ರಮ ಮಾಡಿದರೆ ಭಾಗವಹಿಸ್ತೀರಾ, ದಯವಿಟ್ಟು KLE ಹೆಲ್ತ್ ಗೈಡ್ನಲ್ಲಿಯೂ ಬಂದು ಭಾಗವಹಿಸಿ. ನೀವು ಕೇಳೋ ಪ್ರಶ್ನೆ ನಿಮಗೆ ಲಾಭ ಕೊಡಲಿಲ್ಲ ಅಂದರೆ ಆಚೆ ಎಷ್ಟೋ ಜನ ಕೇಳುಗರಲ್ಲಿ ಯಾರಿಗೆ ಕರೆ ಮಾಡಲಿಕ್ಕೆ ಮುಂದಿನಿಂದ ಮಾಡ್ತಾರೆ, ಯಾರಿಗೆ ಆ ಸಮಸ್ಯೆ ಇರುತ್ತೆ ಅವರಿಗೆ ಲಾಭ ಆಗುತ್ತೆ ಆ ಒಂದು ಉತ್ತರದ ಮುಖಾಂತರ. ಇಷ್ಟು ನೀವು ಮಾಡಿ ಇನ್ನು ಬರೋ ಮುಂದಿನ KLE ಹೆಲ್ತ್ ಗೈಡ್ ಯಾವಾಗಿರುತ್ತೆ ಅದರ ಬಗ್ಗೆ ನಾನು ತಿಳಿಸುತ್ತೇನೆ. ಬಟ್ ಯೆಸ್, ಹೋದ ಆ ಒಂದು ಸೂಕ್ಷ್ಮವಾದ ವಿಷಯ ಇತ್ತು ಇದು ಸೂಸೈಡ್ ತಡೆಗಟ್ಟ ದಿನ, ಅದರಲ್ಲಿ ಯಾರೂ ಭಾಗವಹಿಸಲಿಲ್ಲ, ಭಾಳ ಬೇಜಾರಾಯ್ತು ನಾನಂದೆ. ಆಮೇಲೆ ನೋಡಿದ್ರೆ ಎಷ್ಟೋ ಜನ ಬಂದು ಹೇಳ್ತಾ ಇದ್ದಾರೆ, ಇಲ್ಲ ಸರ್ ನಮ್ಗೆ ಮಾಡಬೇಕಿತ್ತು, ಆದರೆ ಈ ವಿಷಯದ ಹೆಂಗೆ ಮಾಡ್ರಿ, ಹೆಸರು ತಗೊಳ್ಳಾರ್ದೆ ಕರೆ ಮಾಡಿ ಪ್ರಶ್ನೆ ಕೇಳಿ, ಆ ಪ್ರಶ್ನೆಯ ಉತ್ತರದ ಮುಖಾಂತರ ಸಿಗೋ ಎಷ್ಟು ಜನರಿಗೆ ಲಾಭಕ್ಕೆ ಕಾರಣ ನೀವಾಗಿ. ಅರ್ಥ ಆಯ್ತಾ ಸ್ನೇಹಿತರೆ? ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಮೊತ್ತೈದೇ ಭಾಗ್ಯ ಚಿತ್ರದ ಗೀತೆಯೊಂದಿಗೆ ಭಾಗವಹಿಸಿರೋ ನಮ್ಮ ಚಂದ್ರಕಾಂತ್ ಬಡ್ಗಾವಿಯವರು. ರಾಜಶ್ರೀ ಅವರು ಜೈ ಶ್ರೀರಾಮ್, ಜೈ ಜಿನೇಂದ್ರ ಅಂತ ಮೆಸೇಜ್ ಮಾಡಿದ್ದಾರೆ. ಜೈ ಜೈ ಶ್ರೀರಾಮ್, ಜೈ ಜೈ ಜಿನೇಂದ್ರ. ರಾಜಶ್ರೀ ಅವರೇ, ಸೊ ಪೂಜಾ ಅವರು ಮೆಸೇಜ್ ಮಾಡಿದ್ದಾರೆ, ಸರ್ ನಿಜವಾಗ್ಲೂ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿತ್ತು ಆದರೆ ಗಣಪನ ತಯಾರಿನಲ್ಲಿ. ಏಯ್ ಇರಲಿರಿಪ್ಪ, ನೀವು ಯಾಕೆ ಸಾರಿ ಎಲ್ಲ ಹೇಳಕ್ಕೆ ಹೋಗ್ಬೇಡ್ರಿ, ನನ್ನ ಒಂದು ರಿಕ್ವೆಸ್ಟು, ದಯವಿಟ್ಟು ನೀವು ಇದರಲ್ಲಿ ಭಾಗವಹಿಸಿ ಅಂತ. ನಾನು ನಿಮಗೆ ಆದೇಶ ಕೊಡ್ತಾ ಇಲ್ಲ, ಇದು ಒಂದು ರಿಕ್ವೆಸ್ಟು ಅಷ್ಟೇ, ಮತ್ತಿನ್ನೇನಿಲ್ಲ. ಆ ಹೆಲ್ತ್ ಗೈಡ್ ಕಾರ್ಯಕ್ರಮ ಈಗ ನೋಡ್ರಿ ಎಷ್ಟೋ ಜನರು, ನೋಡ್ರಿ ಮತ್ತೊಬ್ಬರು ಮೆಸೇಜ್ ಮಾಡಿದ್ದಾರೆ, ಸರ್ ಇರಲಿ ನೀವು ಆ ಒಂದು ಕಾರ್ಯಕ್ರಮ ಮತ್ತು ಈ ಹಾಡು ನಿಜವಾಗ್ಲೂ ಚೆನ್ನಾಗಿ. ಹಾಡಿನ ಶಕ್ತಿ ಅಷ್ಟೇ, ಆ ಉತ್ತರದ ಶಕ್ತಿನೂ ಅಷ್ಟೇ. ಆಚೆ ಬಂದಿರೋ ಆ ವೈದ್ಯರು ನೀವು ಕೇಳಿರೋ ಒಂದು ಪ್ರಶ್ನೆಯಿಂದ ಸಿಗೋ ಉತ್ತರದ ಮುಖಾಂತರ ಯಾರಿಗೆ ಕರೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗುವುದಿಲ್ಲೋ ಅವರಿಗೆ ಆ ಉತ್ತರದ ಮುಖಾಂತರ ಲಾಭನೇ, ಆ ಲಾಭಕ್ಕೆ ನೀವು ಪಾತ್ರರಾಗಿ. ಇಷ್ಟೇ ರೀಪ್ಪ, ಹಾಡನ್ನ ಕೇಳಿ ಮಜಾ ಮಾಡಿ.

ಆಲ್ರೈಟ್, ಹೀಗೀತೆ ನಮ್ಮ ವಿಜಯಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿದ್ದರು. ಆತ್ಮೀಯರೇ, ಶ್ರೇಯಾ ಅವರ ಜನ್ಮದಿನ ಇತ್ತು. ಅವರ ಪ್ರೀತಿಯ ತಾಯಿ ರೇಣುಕಾ ಅವರು, ಅವರ ಪ್ರೀತಿಯ ತಂದೆ ಸಂತೋಷ್ ಅವರು, ಹಾಗೂ ಚೇತನ್ ಸಾನಿಧ್ಯ ಚಿನ್ಮಯ, ಎಲ್ಲರೂ ಕೂಡಿ, ವೇಣುಧನಿಯ ಕುಟುಂಬದವರು ಕೂಡಿ ಅವರಿಗೆ ವಿಶ್ ಮಾಡೋಣ. ನಿನ್ನೆ ಇತ್ತು ಜನ್ಮದಿನ, ಇವತ್ತು ಅಷ್ಟೇ ಖುಷಿಯಿಂದ ಇದ್ದಾರೆ ಅವರು. ನೂರಾರು ಕಾಲು ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ಡೇ ಬಪ್ಪ, ನಿಮಗೆ ಒಳ್ಳೆಯದೇ ಮಾಡುತ್ತಾರೆ ಬಪ್ಪ. ನೆನಪಿಸಬೇಕು, ನೀವು ಇಷ್ಟಪಡೋ ದೇವರನ್ನು ನೆನಪಿಸಿರಿ. ಆ ನೆನಪಿಗೆ ಹೇಳುತ್ತಾರೆ ನಾಮ ಜಪ. ಸೊ ಸ್ನೇಹಿತರೆ, ನನ್ನ ಈ ಒಂದು ಚಿತ್ರಮಂದಿರದ ಉದ್ದೇಶ ಒಂದೇ ರೀಪ, ನಿಮ್ಮ ಅಟ್ಲೀಸ್ಟ್ ಒಂದು 4 ಜನರ ಮನಸ್ಸಲ್ಲಿ ಭಕ್ತಿಯ ಜ್ಯೋತಿ ಬೆಳಗಿದರೆ ಮೂಗದ ಹೋಯಿತು. ಶ್ರೀಕಂಠ ವಿಷಕಂಠ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತೆ. ಸುವರ್ಣ ಅಡಿಕೆಯವರು ರಿಕ್ವೆಸ್ಟ್ ಮಾಡಿರುವ ಗೀತೆ ನಮ್ಮ ಚಿತ್ರ ರಾಕೇಶ್ ಶಿವಬಸವನಗರದಿಂದ ಶುಭೋದಯ ಅಂತ ಹೇಳಿ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ಈ ಒಂದು ಸುಮಧುರವಾದ ಗೀತೆಯೊಂದಿಗೆ ಬಂದಿದ್ದಾರೆ ಅವರು. ಬನ್ನಿ, ಅವರಿಗೋಸ್ಕರ ಈ ಒಂದು ಗೀತೆ ಪ್ರಸಾರ ಮಾಡುವೆ ನಾನು. ಸೊ ಮತ್ತೆ ಯಾರ್ಯಾರು ಏನೇನು ಮೆಸೇಜ್ ಮಾಡಿದ್ದಾರೆ, ಈ ಸಾಂಗ್ ಪ್ಲೇ ಮಾಡಬಹುದು, ಆ ಲಿಂಕ್ ಕಳಿಸಿದ್ರಿ, ನೋಡ್ತೀನಿ ಗಪ್ರಿ. ರಾಜಶ್ರೀ ಅವರೇ, ಈ ಲಿಂಕ್ ಯಾವುದಿದೆ ಅಂತ ನೋಡೋಣ ಒಂದು ನಿಮಿಷ. ಲೋಡ್ ಆಗ್ತಾ ಇದೆ, ಲೋಡ್ ಆಗ್ತಾ ಇದೆ, ಲೋಡ್ ಆಗ್ತಾ ಇದೆ. ಮತ್ತೆ ಯಾರು ಮೆಸೇಜ್ ಮಾಡಿದ್ದಾರೆ ಆ ಗ್ಯಾಪ್ನಲ್ಲಿ ನೋಡೋಣ. ನಮ್ಮ ಅಶೋಕ್ ಕುಂಟ್ಮುರೆ ಸರ್, ಗಣೇಶ ಮಹಿಮೆ ಸಾಂಗ್, ಪಾರ್ವತಿ ದೇವಿಯ ಮೈ ಬೀರೇನೆ. ಆಲ್ ರೈಟ್, ಗಣೇಶ ಮಹಿಮೆ ಚಿತ್ರದ್ದು ಈ ಗೀತೆ. ನಮ್ಮ ಅಶೋಕ್ ಮಂಟ್ಮುರೆ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ, ಬನ್ನಿ ನೋಡೋಣ ಈ ಗೀತೆಯನ್ನು ಪ್ರಸಾರ ಮಾಡೋಣ. ಆತ್ಮೀಯರೇ, ಶ್ರೀಕಂಠ ವಿಷಕಂಠ ನಮ್ಮ ಸುವರ್ಣ ಅವರ ಗೀತೆ ರೆಡಿ ಆಗಿದೆ, ಹಾಡನ್ನು ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮ ಒಂದಿಗೆ ನಾವು ಚಿತ್ರ ಮಂದಿರ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳಿಗೆ ಏಕೈಕ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KL.

All right. Raja Huli Chitradu Gitte Home Hindu Guru Tu. ಆಲ್ ರೈಟ್, ಈ ಗೀತೆ ಪೂಜಾ ಅವರದ್ದು ಆಗಿತ್ತು. ಸೊ ಸ್ನೇಹಿತರೆ, ಒಂದೊಳ್ಳೆದಾದಂಥ ಕಾರ್ಯಕ್ರಮ ನಡೆದಿದೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರಮಂದಿರ, ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳ ಏಕೈಕ ಕಾರ್ಯಕ್ರಮ. ಸೊ ಎಲ್ಲರ ಗೀತೆ ಎಲ್ಲಿ ಮಠ ಹೋಗಿತ್ತು ನೋಡೋಣ. ಶ್ರೀಕಂಠ ಅದು ಆಯಿತು ಪ್ರಸಾರ, ನಮ್ಮ ಸುವರ್ಣಾಡಿಕೆ ಅವರದು, ರೇಣುಕಾ ಕಾಮ್ಕರ್ ಅವರು ಅವರ ಪ್ರೀತಿಯ, ನಮ್ಮ ಶ್ರೇಯ ಅವರ ಜನ್ಮದಿನ ಇದೆ ಅಂತ ರಿಕ್ವೆಸ್ಟ್ ಮಾಡಿರುವ, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಗೀತೆ ಕೇಳಿದ್ರಲ್ಲ ಆತ್ಮೀಯರೆ, ಈ ಗೀತೆ ಶ್ರೇಯ ಹಾಗೂ ನನಗೋಸ್ಕರ. ಎಸ್, ಸೊ ಕಾರ್ಯಕ್ರಮದಲ್ಲಿ ಅದಾದ ತಕ್ಷಣ ಕಾಪಾಡು ಶ್ರೀ ಸತ್ಯನಾರಾಯಣ. ಈ ಗೀತೆಯೊಂದಿಗೆ ಯಾರಪ್ಪ ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ, ನಮ್ಮ ಒಂದು ನಿಮಿಷ, ಇವರು ಸುಜಾತ ಅವರು ರಿಕ್ವೆಸ್ಟ್ ಮಾಡಿರುವ, ಸುಜಾತ ಮಹಾಂತೇಶ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಆಯಿತು ಪ್ರಸಾರ. ತದನಂತರ ಜಯ ಗಣೇಶ ರತನ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಆಯಿತು ಪ್ರಸಾರ. ತದನಂತರ ನಮ್ಮ ಈ ಗೀತೆ ನೀ ನಮ್ಮ ಗೆಲುವಾಗಿ ಬಾ, ಚಿತ್ರ ರಾಕೇಶ್ ಶಿವಬಸವನಗರದಿಂದ ರಿಕ್ವೆಸ್ಟ್ ಮಾಡಿರುವ ಗೀತೆ ಆಯಿತು ಪ್ರಸಾರ. ತದ ನಂತರ ಸ್ನೇಹಿತರೆ ಪಾರ್ವತಿ, ಎಸ್ ಈ ಗೀತೆ ನಮ್ಮ ಅಶೋಕ್ ವಂಟ್ಮೂರೆ ಅವರದು ಆಗಿತ್ತು, ಅದು ಕೂಡ ಆಯಿತು ಪ್ರಸಾರ. ತದ ನಂತರ ಪ್ರಸಾರವಾಗಿರೋ ಗೀತೆ ರಾಜಶ್ರೀ ಅವರದು, ಮತ್ತೊಂದು ಮೆಸೇಜ್ ಮಾಡಿದರೆ ನೀ ನಮ್ಮ ಗೆಲುವಾಗಿ ಗಜಮುಖನ ಮೈ ಫೇವ್ರೇಟ್ ಸಾಂಗ್, ಮೊದಲು ಸಲ ನನ್ನ ರಿಕ್ವೆಸ್ಟ್ ಮಾಡಿದೆ. ಎಸ್, ಈ ಗೀತೆ ಕೂಡ ಆಯಿತು ಪ್ರಸಾರ. ಆ್ಯಂಡ್ ನೀವು ರಿಕ್ವೆಸ್ಟ್ ಮಾಡಿರುವ ಶ್ರೀನಿವಾಸ ಕಲ್ಯಾಣ ಚಿತ್ರದ್ದು ಗೀತೆ ಆಯಿತು ಪ್ರಸಾರ. ಕಣ್ಣಲ್ಲಿ ಏತಕೆ ಅನ್ನೋ ಒಂದು ಗೀತೆ, ಈ ಗೀತೆ ಗಜಾನನ್ ಕಾಮ್ಕರ್ ಅವರದು ಆಗಿತ್ತು. ಸೊ ಸ್ನೇಹಿತರೆ ಅವರದು ಆಯಿತು ಪ್ರಸಾರ. ಓಂ ಹಿಂದೂ ಗುರುತು ಇಸ್ ಬೈ ಪೂಜಾ ಅವರು. ತದನಂತರ ಈ ಗೀತೆ ಆದ ತಕ್ಷಣ ಮಹೇಶ್ ಅವರದು ರುದಿರಧಾರ ಉಘೈ ಉಘೈ, ಈ ಗೀತೆ ಅದಾದ ತಕ್ಷಣ ಚಂದನ್ ಅವರು ರಿಕ್ವೆಸ್ಟ್ ಮಾಡಿರುವ ಉಗ್ರಂ ವೇದಂ, ಅದಾದ ತಕ್ಷಣ ಬರ್ತಾ ಇದೆ ಕೃತಿಕಾ ಅವರ ಚಂದ್ರಚೂಡ ಶಿವಶಂಕರ, ನನಗೆ ಬಹಳ ಇಷ್ಟವಾದ ಹಾಡು. ಅದ ನಂತರ ಸ್ನೇಹಿತರ ಭಾಸ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ಬ್ರಹ್ಮ ಕಲಶ ಅನ್ನೋ ಹಾಡು, ಅದಾದ ತಕ್ಷಣ ವರಹ ರೂಪಂ, ಈ ಗೀತೆ ವಿಶಾಲ್ ಅವರದು. ಶಿವನಂದಿ ಫ್ರಾಮ್ ದ ಮೂವಿ ಯಜಮಾನ ರಿಕ್ವೆಸ್ಟ್ ಮಾಡಿರುವ ಅವರು ಸ್ನೇಹಿತರೆ, ಈ ಗೀತೆ ರಾಜೇಶ್ವರಿ ಅವರು. ಸೊ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೇನೇನು ಮೆಸೇಜ್ ಮಾಡಿದ್ದಾರೆ ನೋಡೋಣ. ಬನ್ನಿ, ಪೂಜಾ ಅವರು ಎಲ್ಲಿ ಹೋದ್ರಿ ಸರ್? ಎಲ್ಲಿ ಹೋಗಿಲ್ಲ, ನಿಮ್ಮ ಗೀತೆ ಆಯ್ತಲ್ಲ ಪ್ರಸಾರ. ಸೊ ಸ್ನೇಹಿತರೆ ಇಲ್ಲೇ ಇದ್ನಿ, ಮಸ್ ಗೀತೆಗಳು ನಿಮಗೋಸ್ಕರ ಲೈನಪ್ ಮಾಡಿದೆ. ಆ್ಯಂಡ್ ಎಸ್ ಆತ್ಮೀಯರ ಪ್ರಸಾದ್ ಅವರು ಮೆಸೇಜನ್ನು ಮಾಡಿದರೆ, ಸರ್ ನೀವು ಹೇಳ್ತಿರೋ ಈ ಚಿತ್ರಮಂದಿರದ ಉದ್ದೇಶ ಬಹಳ ಬಹಳ ಬಹಳ ಒಂದು ಒಳ್ಳೆಯದಾದಂಥ ಉದ್ದೇಶ ಸರ್, ನಾನು ಟ್ರೈ ಮಾಡ್ತೇನೆ ನಾಮ ಜಪಿಸ್ಲಿಕ್ಕೆ. ಇಂಟರ್ನೆಟ್ ಇನ್ಸ್ಟಾಗ್ರಾಮ್ನಲ್ಲಿ ಸ್ವಾಮೀಜಿಯವರು ಹೇಳ್ತಿದ್ರೆ, ಎಸ್ ಎಸ್ ಎಸ್ ಪ್ರೇಮಾನಂದ್ ಮಹಾರಾಜನ್ನು ನಮ್ಮ ಸ್ವಾಮೀಜಿಯವರು ಅವರೇ ಇದ್ರ ಬಗ್ಗೆ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಭಗವದ್ಗೀತೆಯಲ್ಲಿಯೂ ಕೂಡ ಇದೆ ಕಿ ನಾಮಜಪನಲ್ಲಿ ಬಹಳ ಶಕ್ತಿ ಇದೆ. ಈ ಕಲಿಯುಗದಲ್ಲಿ ಈ ಒಂದೇ ಒಂದು ಸಾಧನೆ ಆತ್ಮೀಯ ಸ್ನೇಹಿತರೆ, ನಾಮಜಪ ಹ್ಯಾಸ್ ಸೋ ಮೆನಿ ಬೆನಿಫಿಟ್ಸ್ ಆ್ಯಂಡ್ ಪವರ್ಸ್. ಟ್ರೈ ಮಾಡಿ ಪ್ರಸಾದ್ ಅವರೇ, ಅಷ್ಟೇ ಆಯ್ತಾ. ನಿಮಗೆ ಇಷ್ಟವಾದ ದೇವ್ರದ ಹೆಸರು ತೊಳಕ್ಕೆ ಏನು ಹೋಗೈತಿ? ಒಂದು ತಾಸಿನಲ್ಲಿ ಒಮ್ಮೆ, ಅರ್ಧ ತಾಸಿನಲ್ಲಿ ಒಮ್ಮೆ, 15 ನಿಮಿಷದಲ್ಲಿ ಒಮ್ಮೆ, ಅಥವಾ 1 ಸೆಕೆಂಡ್ನಲ್ಲಿ ಒಮ್ಮೆಯೂ, ನಿಮ್ಮ ಕೆಲಸ ಹೆಂಗಿದೆ ಅದ್ರ ಬಗ್ಗೆ. ಆಲ್ ರೈಟ್, ಪೂಜಾ ಅವರೇ ಓಂ ಹಿಂದೂ ಗುರುತು ಗೀತೆ ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ, ಆಧ್ಯಾತ್ಮ ಗೀತೆಗಳ ಏಕೈಕ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹಾಡನ್ನ ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದ ಈ ಹಾಡು ಕೇಳ್ತಾ ಇದ್ದೀರಾ? ಆಲ್ ರೈಟ್, ಆತ್ಮೀಯರೇ, ಮೆಸೇಜ್ ಒಂದು ಬಂದಿದೆ ನಮ್ಮ ಪರಶುರಾಮ್ ಕಾಮ್ಕರ್ ಅವರು. ನನಗೆ ಗೊತ್ತು, ಜನ್ಮದಿನ ಇತ್ತು ನಮ್ಮ ಸಾಹಸ ಸಿಂಹ ಕರ್ನಾಟಕದ ರತ್ನ ವಿಷ್ಣುದಾತ ಅವರ ಜನ್ಮದಿನ, ಹಾಗೂ ಅದೇ ದಿನ ಇವ್ರದ್ದು ಇತ್ತೇನೋ ರೀ ನಮ್ಮ ಉಪೇಂದ್ರ ಅವ್ರದ್ದು. ಮಾಡೋಣ, ಈ ವಾರ ಸಪ್ರೇಟ್ ಸಪ್ರೇಟ್ ಮಾಡ್ತೇನೆ ನಾನು ಇವರ ಜನ್ಮದಿನ. ನಾಳೆ ಏನಾದರೂ ಸಮಯ ಸಿಕ್ಕಿದರೆ ನಮ್ಮ ಸಾಹಸ ಸಿಂಹ ಕರ್ನಾಟಕದ ರತ್ನ ವಿಷ್ಣುದಾದ ಅವ್ರದ್ದು ಮಾಡ್ತೇನೆ. ಆ್ಯಂಡ್ ಅವ್ರು ಏನು ಮೆಸೇಜ್ ಮಾಡೋಣ ನಾನು ವಿಷ್ಣುದ, ಎಸ್ ನಾನು ಆ ದಿನ ನಿಮಗೂ ಗೊತ್ತು ನಾನು ಹೊರಗೆ ಹೋಗಿ, ನಾನು ಇದೇ ಒಂದು ಕಾರಣಕ್ಕೆ ಹೇಳಿದೆ, ನಂದು ಬಿಡ್ರಿಪ್ಪ ನಮ್ಮ ಸಾಹಸ ಸಿಂಹ ಅವರ ಜನ್ಮದಿನ ಇರುತ್ತೆ, ನನಗೆ ಗೊತ್ತು ಭಾಳಷ್ಟು ಜನ ಅಭಿಮಾನಿಗಳಿರ್ತಾರೆ. ಆ್ಯಂಡ್ ಪರಶುರಾಮ್ ಕಾಮ್ಕರ್ ಅವರೇ, ನೀವು ರಿಕ್ವೆಸ್ಟ್ ಮಾಡಿರುವ ಗೀತೆ ಕೊನೆಯಲ್ಲಿ ಟ್ರೈ ಮಾಡ್ತೇನೆ, ಏಕೆಂದರೆ ಆಲ್ರೆಡಿ ಇಲ್ಲಿ 4-5 ಇದಾವೆ. ಕೊನೆಯಲ್ಲಿ ಆಲಾರೆ ಆಲಾರೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆ್ಯಂಡ್ ನಮ್ಮ ಕರ್ನಾಟಕದ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ ಅವರ ಭಾಷೆಯ ಮೇಲೆ ಇರೋ ಒಂದು ಪ್ರೀತಿ. ಬರೀ ಕನ್ನಡ ಅಷ್ಟೇ ಅಲ್ಲ, ಆತ್ಮೀಯರವರಿಗೆ ಹಿಂದಿನೂ ಬರ್ತಿತ್ತು, ಇಂಗ್ಲೀಷು ಬರ್ತಿತ್ತು. ನನಗೆ ಬಹಳ ಇಷ್ಟವಾಗಿ ಇಂಗ್ಲೀಷ್ನಲ್ಲಿ ಅವರು ಏನು ಮಾತನಾಡ್ತಾರೆ, ಆ್ಯಂಡ್ ಅವರ ದೇಹದ ಮೇಲೆ ಕಂಟ್ರೋಲು, ಆಧ್ಯಾತ್ಮದ ಬಗ್ಗೆ ಅವರು ಮಾತನಾಡಿದ್ದು, ಯಾವುದೇ ಕೆಲಸ ಭಕ್ತಿಯಿಂದ ಮಾಡಿ ಅಂತ ಅವರು ಒಂದು ಸಂದರ್ಶನದಲ್ಲಿ ಹೇಳಿದರು. ಆವಾಗ ಆ ಸಂದರ್ಶನದಲ್ಲಿ ಏನು ಹೇಳ್ಯಾರ ಇವತ್ತಿಗೂ ಅದು ಸೈ ಅಂದರೆ, ಆವಾಗ ಅವ್ರು ಹೇಳ್ತಿದ್ರು ಯಾವುದೂ ಕೆಲಸ ಒಟ್ಟು ಭಕ್ತಿಯಿಂದ ಮಾಡೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ಜನರು ಅಂತ. ಆವಾಗೇನ್ರಿ, ಈಗೂ ಹಂಗಾಗೈತ್ರಿ ಆತ್ಮೀಯರೇ. ಸೊ ಒಂದೊಂದೇ ವಿಷಯ ಅವ್ರ ಕಡೆಯಿಂದ ಕಲಿಬೇಕು, ಅದರಲ್ಲಿ ಮುಖ್ಯವಾಗಿ ಕೆಲಸ ಭಕ್ತಿಯಿಂದ ಮಾಡಬೇಕು. ನನ್ನ ಪರಿಚಯದಲ್ಲಿ ಒಬ್ಬರಿದ್ದಾರೆ ರೀ, ಹೆಸರು ತಗೊಳ್ಳೋದಿಲ್ಲ, ನನ್ಗಿಂತ ಹಿರಿಯರು ಅವರು. ಆ್ಯಂಡ್ ಅವ್ರದ್ದು ಏನು ಪ್ರಾಬ್ಲಮ್ ಅಂದ್ರೆ, ಅವರು ಭಕ್ತಿ ಮಾಡ್ತಾರೆ ಕೆಲಸ ಬಿಟ್ಟು ಮಾಡ್ತಾರೆ, ಅಂದರೆ ಕೆಲಸದ ಸಮಯದಲ್ಲಿಯೂ ಭಕ್ತಿ ಮಾಡ್ತಿರ್ತಾರೆ. ಹಿಂಗಿರಬೇಡ್ರಿ ಆತ್ಮೀಯ ಸ್ನೇಹಿತರೆ, ದಟ್ ಈಸ್ ರಾಂಗ್. ನೀವು ಮಾಡೋ ಕೆಲಸನೇ ಭಕ್ತಿಯಿಂದ ಮಾಡಿ, ಅಲ್ಲೇ ನಿಮಗೆ ಸಿಗುತ್ತಾರೆ ದೇವರು. ಸೊ ಸ್ನೇಹಿತರೆ, ಕಾಯಕವೇ ಕೈಲಾಸ. ಎಸ್, ಆ ವ್ಯಕ್ತಿಗೆ ನಾನು ಹೇಳಿದ್ರೆ ಅವರು ಅರ್ಥನ ಮಾಡ್ಕೊಳ್ಳೋದಿಲ್ಲ, ಏಕೆಂದರೆ ನಮಗೆ ಕೆಲಸ ಬೇಕು. ಆ ಕೆಲಸ ಮಾಡುವಾಗಲೂ ನೀವು ಭಕ್ತಿ ಮಾಡಿದ್ರೆ ಹೆಂಗೆ? ಮಾಡೋ ಕೆಲಸ ಭಕ್ತಿಯಿಂದ ಮಾಡಬೇಕು, ಹೌದಲ್ವಾ? ಸೊ ಈ ವಿಷಯವನ್ನು ಯಾರು ಹೇಳಿದ್ರು? ಕರ್ನಾಟಕದ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ ಅವರು. ಸೊ ಈ ವಾರದಲ್ಲಿ ಮೊದಲು ಅವರ ಜನ್ಮದಿನದ್ದು ಮಾಡೋಣ, ಆಮೇಲೆ ಆಫ್ಕೋರ್ಸ್ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವ್ರದ್ದು ಕೂಡ ಮಾಡೋಣ. ಸೊ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಹಾಡನ್ನು ಕೇಳಿ ಮಜಾ.

ஹரி ஹரி முகில தர ஹரி சிவன் அத்திரம் எறையுவ நந்தி நந்தி.

ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಆತ್ಮೀಯ ಸ್ನೇಹಿತರೆ, ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ. ಕಾರ್ಯಕ್ರಮದ ಉದ್ದೇಶ ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ನಿಮ್ಮೊಂದಿಗೆ ನಾವು ಚಿತ್ರಮಂದಿರ. ಕಾರ್ಯಕ್ರಮದ ಉದ್ದೇಶ ಏನು? ತಾವು ರಿಕ್ವೆಸ್ಟ್ ಮಾಡಿರುವ ಗೀತೆಗಳು ಇದುವರೆಗೂ ನಿಮ್ಮ ಗೀತೆ ಕೇಳಿದ್ರಿ, ನಿಮ್ಮ ಗೀತೆಗಳಲ್ಲಿರೋ ಆ ದೇವರು, ಆ ಶಕ್ತಿ, ಫಾರ್ ಎಕ್ಸಾಂಪಲ್ ಈಗ ಪ್ರಸಾರವಾಗಿರೋ ಗೀತೆ ವಿಶಾಲ್ ಅವ್ರದ್ದು ಶಿವನಂದಿ. ಶಿವನಂದಿ, ಶಿವಂದು ಅಥವಾ ನಂದಿದ್ದು, ನಂದಿ ದೇವರದು ಅಥವಾ ಶಿವ ದೇವರದು ನೀವು ಮಾಡ್ಬೋದು ನಾಮಜಪ, ಅಥವಾ ಎಲ್ಲರಲ್ಲಿಯೂ ಅವರನ್ನು ಕಾಣಬಹುದು. ವರಾಹರೂಪಂ ವರಾಹರೂಪಂ ಪಂಜುರ್ಲಿ ದೈವದ ಗೀತೆ ಬಾ, ಇವರು ರಿಕ್ವೆಸ್ಟ್ ಮಾಡಿದರು ಕಾರ್ಯಕ್ರಮದಲ್ಲಿ. ಸಾರಿ, ಈ ಗೀತೆ ವಿಶಾಲ್ ಅವ್ರದ್ದಾಗಿತ್ತು. ಸೊ ಹಿಂಗ ನೀವು ನಿಮ್ಮ ಗೀತೆ ಏನು ರಿಕ್ವೆಸ್ಟ್ ಮಾಡಿದ್ರಿ, ಆ ಗೀತೆಗಳಲ್ಲಿರೋ ಮಹಾಶಕ್ತಿ ಎಲ್ಲರಲ್ಲಿ ನೋಡಿ, ಅಥವಾ ದೇವರ ನಾಮ ಜಪಿಸಿ. ಈ ಚಿತ್ರಮಂದಿರದ ಉದ್ದೇಶನೇ ಅದು ಆತ್ಮೀಯರೇ, ಮರಿಲಿಕ್ಕೆ ಹೋಗಬೇಡಿ ದಯವಿಟ್ಟು. ಕಾರ್ಯಕ್ರಮದ ಕೊನೆ ಗೀತೆ ಇದಾಗಿದೆ. ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ ಅಭಿನಯಿಸಿರುವ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದು ಎಸ್ ಜಾನಕಿಯವರ ಧ್ವನಿಯಲ್ಲಿ ಆಲರೇ ಆಲರೇ ಗೀತೆಯನ್ನು ರಿಕ್ವೆಸ್ಟ್ ಮಾಡಿರೋವರು ಪರಶುರಾಮ್ ಕಾಮ್ಕರ್ ಅವರು, ಅಪ್ಪಟ ಅಭಿಮಾನಿ ಆಫ್ ನಮ್ಮ ವಿಷ್ಣುದಾದ. ಅವರ ಜನ್ಮದಿನದಂದೂ ಮೆಸೇಜ್ ಅವರು ಮಾಡಿದರು. ಅವರು ಮೆಸೇಜ್ ಮಾಡಿದ್ದು ನಾನು ಅವತ್ತು ಇದ್ದಿರಕ್ಕಿಲ್ಲ, ಭಾಳ ಜನ ಅವತ್ತು ಮೆಸೇಜ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ನಮ್ಮ ಸಾಹಸ ಸಿಂಹ ಅವರ ಒಂದು ಸ್ಪೆಷಲ್ 100% ಮಾಡುತ್ತೆ, ಡೋಂಟ್ ವರಿ, ಅದ್ರ ಬಗ್ಗೆ ಡೌಟೇ ಇಲ್ಲ. ಮೊದಲು ಅವ್ರದ್ದೇ ಮಾಡೋಣ, ಸೊ ತದನಂತರ ರಿಯಲ್ ಸ್ಟಾರ್ ಅವ್ರದ್ದು ಮಾಡೋಣ. ಆಲ್ ರೈಟ್, ಸೊ ತಾವೆಲ್ಲರೂ ಅದರಲ್ಲಿಯೂ ಕೂಡ ಭಾಗವಹಿಸಿ. ಇದರೊಂದಿಗೆ ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದಲ್ಲಿ ಅವಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ, ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಲಬೋಲಬೋದೇ ಪೈಲಾಯನಾರ ಈ ಬಾಬಾ ನಂತರ ಗ್ಯಾಪಿ ಗಾವ್ದರಿ ಬಾಬಾ ಜೋ ಬಿ ದೇಗಾ ಮಾ ಬಾಪ್ ಕೋ ತ್ರಾಸಂದ ಗೆ ಮೇ ಭೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದೇ ಇಷ್ಟ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ಬೇನು ದುನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದುವರೆಗೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ ಈಗಿನ ಕ್ಷಣ, ತಮ್ಮ ಕಡೆ ಏನೇನಿದೆ, ತುತ್ತನ್ನು ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ, ಹಂಗಾಗಿ ಅಗಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವರಿಗೆ ಕನಸು, ನೀವು ಬದುಕೋ ಬದುಕೋ ಎಷ್ಟೋ ಜನರಿಗೆ ಕನಸು. ಅದಕ್ಕೆ ಹೇಳೋದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿರಪ್ಪೋ ಮಾಡಿ ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತೊಗೊಂಡ್ರೆ ಕೆಲಸ ಆಗಬೇಕು, ಅಂಥ ಕೆಲಸ ಮಾಡಿ. ಒಳ್ಳೆ ಕೆಲಸ ಇವತ್ತು ರೈಟ್ ನಾವು ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ ಹಲೋ, ಆದರೆ ಎಲ್ಲರ ಪ್ರತಿ ಹೋಗಿ ಪ್ರೀತಿಯಿಂದ ಮಾತಾಡಿ, ಸ್ವಂತ ತಂದೆ ತಾಯಿಗೆ ಬಂದು ಮನ್ಯಾಗ ಭಯಾವ ಛೇ ಛೇ ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ ನಿಮ್ಮ ಜೀವನ ಅಥವಾ ನನ್ನ ಜೀವನದಲ್ಲಿ ಮಾತಾಡೋರು ಮಾತಾಡಿ ಮರ್ತಿರ್ತಾರೆ, ಕೇಳೋರು ನೆನಪಿಟ್ಕೊಂಡು ಕೊರಗ್ತಿರ್ತಾರು. ಹಾಂ, ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೆಎಲ್ಇ ಕನಸು ನನಸದ ವೇಣುಧ್ವನಿ.
0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362. ಮೊಬೈಲ್ ಸಂಖ್ಯೆ 9448-99-8331.
2: केली कैंसर हॉस्पिटल नेहरू नगर बेळगाव.
3: कैंसर कोणत्याही प्रकारचा असो अत्याधुनिक उपचार एकाच छताखाली भेटते.
2: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर, अत्याधुनिक टेक्नॉलॉजी सहित सुसज्ज हॉस्पिटल केली कैंसर हॉस्पिटल.
3: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येथे.
2: तुमच्या आरोग्यासाठी नवीन आशेचा किरण केली कैंसर हॉस्पिटल.
3: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
2: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सरवरती उपचार.
3: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल, नेहरू नगर, बेळगाव येथे.
2: फोन नंबर 0831-255-2500 आणि 247-3777.
3: मोबाईल नंबर 6360-712-326 किंवा टोल फ्री नंबर 1099.
2: आजच भेट द्या केली कॅन्सर हॉस्पिटल, बेळगाव येथे.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ದ್ವಾದಶ ಜ್ಯೋತಿರ್ಲಿಂಗಗಳ ಪವಿತ್ರ ಪಯಣದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತದ 12 ಜ್ಯೋತಿರ್ಲಿಂಗಗಳ ಪರಿಚಯ, ಅವುಗಳ ಮಹತ್ವ, ಪೌರಾಣಿಕ ಹಿನ್ನೆಲೆ ಮತ್ತು ವಿಶೇಷತೆಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿ ಮತ್ತು ಚೇತನಾ ಡಿಎಂ ಅವರು. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM.
1: ಹರ್ ಹರ್ ಮಹಾದೇವ್. ಹಿಮಾಲಯದ ಎತ್ತರ ಶಿಖರಗಳು, ಸುತ್ತಲೂ ಆವರಿಸಿರುವ ಹಿಮದ ಹೊದಿಕೆ, ಮಂದಾಕಿನಿಯ ನಾದ ಮತ್ತು ಆ ನಿಶ್ಶಬ್ದತೆಯ ಮಧ್ಯೆ ಮೊಳಗುವ ಒಂದೇ ಒಂದು ದಿವ್ಯನಾಮ ಶ್ರೀ ಕೇದಾರನಾಥ. ಶಿವನ ಸಾನ್ನಿಧ್ಯವನ್ನು ಅನುಭವಿಸಲು ಭಕ್ತರು ಸಾವಿರಾರು ಮೈಲು ದೂರದಿಂದ ಬರುವ ಪವಿತ್ರ ಭೂಮಿ ಇದು. ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ 5ನೇ ಜ್ಯೋತಿರ್ಲಿಂಗವಾಗಿ ಪೂಜಿಸಲ್ಪಡುವ ಶ್ರೀ ಕೇದಾರನಾಥ ಜ್ಯೋತಿರ್ಲಿಂಗ ಭಕ್ತಿ, ತಪಸ್ಸು ಮತ್ತು ಶಿವನ ಮಹಿಮೆಯ ಅದ್ಭುತ ಸಂಗಮವಾಗಿದೆ. ಹಾಗಾದ್ರೆ ಬರ್ರಿ, ಇವತ್ತ ಇಂದು ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಹಿಮಾಲಯದ ಮಡಿಲಲ್ಲಿ ಹೆಜ್ಜೆ ಇಡೋಣ, ಕೇದಾರನಾಥನ ದಿವ್ಯ ಕಥೆಯನ್ನು ಕೇಳೋಣ. ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ 5ನೇ ಜ್ಯೋತಿರ್ಲಿಂಗವಾದ ಶ್ರೀ ಕೇದಾರನಾಥ ಉತ್ತರಾಖಂಡ್ ರಾಜ್ಯದ ರುದ್ರಪ್ರಯಾಗ್ ಜಿಲ್ಲೆಯ ಹಿಮಾಲಯದ ಮಡಿಲಲ್ಲಿ ವಿರಾಜಮಾನವಾಗಿರುವ ಪವಿತ್ರ ಶಿವಕ್ಷೇತ್ರವಾಗಿದೆ. ಬದ್ರಿನಾಥ್, ಕೇದಾರನಾಥ್, ಗಂಗೋತ್ರಿ ಮತ್ತು ಯಮುನೋತ್ರಿ ಈ ನಾಲ್ಕು ಧಾಮಗಳ ಯಾತ್ರೆಯಲ್ಲಿ ಕೇದಾರನಾಥನಿಗೆ ವಿಶೇಷವಾದ ಸ್ಥಾನವಿದೆ. ಕೇದಾರನಾಥನ ವಿಶೇಷತೆಯನ್ನು ತಿಳಿಯೋಣ. ಕೇದಾರನಾಥ್ ಚಾರ್ ಧಾಮಗಳಲ್ಲಿ ಒಂದಾಗಿದ್ದು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಶಿವಕ್ಷೇತ್ರಗಳಲ್ಲಿ ಒಂದಾಗಿದೆ. ಸಮುದ್ರ ಮಟ್ಟದಿಂದ ಸುಮಾರು 3,583 ಮೀಟರ್ ಎತ್ತರದಲ್ಲಿರುವುದರಿಂದ ಹಿಮಾಲಯದ ಪ್ರಕೃತಿ ಸೌಂದರ್ಯ ಮಧ್ಯೆ ಇರುವ ಈ ದೇವಾಲಯ

ಬಣ್ಣದ ಕಲ್ಲಿನ ಬಂಡೆಗಳಿಂದ ದೇವಾಲಯ ನಿರ್ಮಾಣವಾಗಿದೆ ರೀ. ಒಳಗೆ ಗರ್ಭಗುಡಿ ಮತ್ತು ಮಂಟಪವಿದ್ದು ಹೊರಭಾಗದಲ್ಲಿ ಶಿವನ ವಾಹನವಾದ ನಂದಿ ಭಕ್ತರನ್ನು ಸ್ವಾಗತಿಸುತ್ತಾ ಶಿವನ ದರ್ಶನದತ್ತ ಮುಖ ಮಾಡಿ ನಿಂತಿದ್ದಾನೆ. ಶಿವಾಲಯದ ಮಂಟಪದ ಒಳಗೆ ವಿವಿಧ ದೇವತೆಗಳ ಹಾಗೂ ಪೌರಾಣಿಕ ದೃಶ್ಯಗಳ ಕೆತ್ತನೆಗಳು ಇವೆ. ಪ್ರಸ್ತುತ ದೇವಾಲಯದ ರಚನೆಯನ್ನು ಆದಿಶಂಕರಾಚಾರ್ಯ ಕಾಲಕ್ಕೆ ಸುಮಾರು 8ನೇ ಶತಮಾನಕ್ಕೆ ಸಂಬಂಧಿಸಲಾಗಿದೆ. ಇನ್ನು ಇಲ್ಲಿ ಪೂಜಾ ವಿಧಾನಗಳನ್ನು ತಿಳಿಯೋಣ. ಕೇದಾರನಾಥದಲ್ಲಿ ವಿವಿಧ ರೀತಿಯ ಪೂಜೆ ಮತ್ತು ಆರಾಧನೆಗಳು ನಡೆಯುತ್ತವೆ. ಅವುಗಳಲ್ಲಿ ಮಹಾಭಿಷೇಕ, ಅಭಿಷೇಕ, ರುದ್ರಾಭಿಷೇಕ, ಲಘು ರುದ್ರಾಭಿಷೇಕ, ಷೋಡಶೋಪಚಾರ ಪೂಜೆ, ಸಂಜೆ ಆರತಿ ಮತ್ತು ವಿವಿಧ ಪಠಣಗಳು ಪ್ರಮುಖವಾಗಿವೆ. ದೇವಾಲಯದ ಅಧಿಕೃತ ಮಾಹಿತಿ ಪ್ರಕಾರ ಬೆಳಗಿನ ವಿಶೇಷ ಪೂಜೆಗಳಿಗೆ ಮುಂಗಡವಾಗಿ ಸಮಯ ನಿಗದಿಪಡಿಸಿಕೊಳ್ಳುವ ವ್ಯವಸ್ಥೆಯೂ ಕೂಡ ಇದೆ. ಸಂಜೆ ಆರತಿಯೂ ನಡೆಯುತ್ತದೆ. ಇನ್ನು ಕೇದಾರನಾಥ ದೇವಾಲಯದ ಬಾಗಿಲು 6 ತಿಂಗಳು ಮುಚ್ಚಿರುತ್ತವೆ ಅಂತ ನಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಅದು ಯಾಕೆ ಅಂತ ನೋಡೋಣ ಬರ್ರಿ. ಇದು 6 ತಿಂಗಳ ದೇವಾಲಯ ಮುಚ್ಚಿರೋಕ್ಕೆ ಕಾರಣ ಕೇದಾರನಾಥನ ಅತ್ಯಂತ ವಿಶೇಷ ಸಂಪ್ರದಾಯಗಳಲ್ಲಿ ಒಂದು. ಚಳಿಗಾಲ ಬಂದಾಗ ಕೇದಾರನಾಥ ಪ್ರದೇಶದಲ್ಲಿ ಭಾರಿ ಹಿಮಪಾತವಾಗಿರುತ್ತದೆ ಮತ್ತು ದೇವಾಲಯದ ಸುತ್ತಮುತ್ತಲಿನ ಪ್ರದೇಶ ತಲುಪುವುದು ಬಹಳ ಕಷ್ಟವಾಗುತ್ತದೆ. ಆದ್ದರಿಂದ ಸಾಮಾನ್ಯವಾಗಿ ಅಕ್ಟೋಬರ್ ನವೆಂಬರ್ ವೇಳೆಗೆ ದೇವಾಲಯದ ಬಾಗಿಲುಗಳು ಮುಚ್ಚಲಾಗುತ್ತದೆ. ಆದರೆ ಭಕ್ತಿಯ ದೃಷ್ಟಿಯಿಂದ ನೋಡಿದರೆ ಶಿವನ ಪೂಜೆ ನಿಲ್ಲುತ್ತದೆ ಅಂತ ಅಲ್ಲ. ಶ್ರೀ ಕೇದಾರನಾಥನ ಪ್ರತೀಕಾತ್ಮ ಉತ್ಸವ ಮೂರ್ತಿಯನ್ನು ಭವ್ಯ ಮೆರವಣಿಗೆಯಲ್ಲಿ ಉಖಿ ಮಠದ ಓಂಕಾರೇಶ್ವರ ದೇವಸ್ಥಾನಕ್ಕೆ ಕೊಂಡೊಯ್ಯಲಾಗುತ್ತದೆ. ಚಳಿಗಾಲದ 6 ತಿಂಗಳು ಅಲ್ಲಿ ಕೇದಾರನಾಥನ ಆರಾಧನೆ ಮುಂದುವರಿಸುತ್ತಾರೆ. ಮತ್ತೆ ವಸಂತ ಋತುವಿನಲ್ಲಿ ಶುಭ ಮುಹೂರ್ತದಲ್ಲಿ ಆ ಮೂರ್ತಿಯನ್ನು ಕೇದಾರನಾಥಕ್ಕೆ ಮರಳಿ ತಂದು ದೇವಸ್ಥಾನದ ಬಾಗಿಲುಗಳನ್ನು ತೆಗೆದು ಭಕ್ತರ ದರ್ಶನಕ್ಕಾಗಿ ಇಡುತ್ತಾರೆ. ಕೇದಾರನಾಥ ದೇವಾಲಯದ ಬಾಗಿಲುಗಳನ್ನು ಚಳಿಗಾಲದ 6 ತಿಂಗಳ ಕಾಲ ಮುಚ್ಚುವಾಗ ಒಳಗಡೆ ಒಂದು ಅಖಂಡ ನಂದಾದೀಪವನ್ನು ಹಚ್ಚಿ ಇಡುತ್ತಾರೆ. ಆ ದೀಪಕ್ಕೆ ಸಂಬಂಧಿಸಿದಂತೆ ಅತ್ಯಂತ ವಿಸ್ಮಯಕಾರಿ ಮತ್ತು ಪವಿತ್ರವಾದ ನಂಬಿಕೆಗಳು ಹಾಗೂ ಪ್ರತಿಕ್ರಿಯೆಗಳು ಇವೆ. ಅಖಂಡ ಜ್ಯೋತಿಯ ಮಹತ್ವ ಮತ್ತು ವಿಸ್ಮಯ. ನಂದಾದೀಪವನ್ನು ಬಾಗಿಲ ಮುಚ್ಚುವ ದಿನ ಅಂದರೆ ಇದನ್ನು ದೀಪಾವಳಿಯ ಮರುದಿನ ಅಥವಾ ಭಾಯಿದೂಜ್ ದಿನದಂದು ಅರ್ಚಕರು ವಿಶೇಷ ಪೂಜೆ ಮಾಡಿ ಶುದ್ಧ ತುಪ್ಪದಿಂದ ಈ ನಂದಾದೀಪವನ್ನು ಹಚ್ಚುತ್ತಾರೆ. ಮುಚ್ಚಿದ ಗುಡಿಯ ಒಳಗೆ ಗಾಳಿ ಅಥವಾ ಮಾನವರ ಸ್ಪರ್ಶವಿಲ್ಲದಿದ್ದರೂ 6 ತಿಂಗಳ ನಂತರ ಬಾಗಿಲು ತೆರೆದಾಗಲೂ ಈ ದಿವ್ಯ ದೀಪವು ಉರಿಯುತ್ತಲೇ ಇರುತ್ತದೆ ಎಂಬುದು ಇಲ್ಲಿನ ಪವಾಡವಾಗಿದೆ. ಇನ್ನು ಬಾಗಿಲು ಮುಚ್ಚುವಾಗ ಶಿವಲಿಂಗಕ್ಕೆ ಅಳವಡಿಸಿದ ಶೃಂಗಾರ ಮತ್ತು ಅರ್ಪಿಸಿದ ಹೂಗಳು 6 ತಿಂಗಳ ನಂತರವೂ ಬಾಗಿಲು ತೆರೆದಾಗಲೂ ಬಾಡದೆ ಹಾಗೆ ತಾಜಾವಾಗಿ ಇರುತ್ತವೆ ಎಂದು ನಂಬಲಾಗುತ್ತದೆ.

0: ಶಿವಂ.
1: ಇನ್ನ ಶ್ರೀ ಕೇದಾರನಾಥನ ಪಾದಯಾತ್ರೆ ಬಗ್ಗೆ ತಿಳಿಯೋಣ. ಇದು ಸೋನ್ ಪ್ರಯಾಗದಿಂದ ಗೌರಿಕುಂಡ, ಗೌರಿಕುಂಡದಿಂದ ಕೇದಾರನಾಥಕ್ಕೆ ಹೋಗ್ಬಹುದು ರೀ. ಸೋನ್ ಪ್ರಯಾಗದವರಿಗೆ ವಾಹನದಲ್ಲಿ ಹೋಗ್ಬಹುದು. ಅಲ್ಲಿಂದ ಗೌರಿಕುಂಡಕ್ಕೆ ತಲುಪಿ ಅಲ್ಲಿಂದಲೇ ನಿಜವಾದ ಪಾದಯಾತ್ರೆ ಶುರುವಾಗ್ತದೆ ರೀ. ಗೌರಿಕುಂಡದಿಂದ ಮುಂದೆ ಮಂದಾಕಿನಿ ನದಿ, ಹಿಮಾಲಯದ ಪರ್ವತಗಳು, ಜಲಪಾತಗಳು ಮತ್ತು ಕಣಿವೆಗಳ ಮಧ್ಯೆ ನಡೆದುಕೊಂಡು ಕೇದಾರನಾಥ ತಲುಪಬಹುದು. ಗೌರಿಕುಂಡದಿಂದ ಆರಂಭವಾಗುವ ಕೇದಾರನಾಥ ಪವಿತ್ರ ಯಾತ್ರೆಯ ಸುಮಾರು 16-18 ಕಿಲೋಮೀಟರ್ದಷ್ಟು ದೂರವಿದ್ದು ಹಿಮಾಲಯದ ಅದ್ಭುತ ಪ್ರಕೃತಿ ನಡುವೆ ಭಕ್ತರನ್ನು ಶ್ರೀ ಕೇದಾರನಾಥ್ ಮಹಾದೇವನ ಸನ್ನಿಧಿಗೆ ಕರೆದೊಯ್ಯುತ್ತದೆ. ಇನ್ನ ಗೌರಿಕುಂಡದ ವಿಶೇಷತೆ ಏನಂದ್ರ, ಗೌರಿಕುಂಡವೇ ಕೇದಾರನಾಥ್ ಯಾತ್ರೆಯ ಪ್ರಮುಖ ಆರಂಭಿಕ ಸ್ಥಳ ಆಗೈತ್ರಿ. ಇಲ್ಲಿ ಗೌರಿ ದೇವಿಯ ದೇವಸ್ಥಾನವಿದೆ.

ಇಲ್ಲಿ ಇರುವ ಬಿಸಿನೀರಿನ ಕುಂಡವು ಪ್ರಸಿದ್ಧ. ಪುರಾಣದ ನಂಬಿಕೆ ಪ್ರಕಾರ ಪಾರ್ವತಿ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ಇಲ್ಲಿ ತಪಸ್ಸು ಮಾಡಿದ್ದಳು ಎಂದು ಹೇಳಲಾಗುತ್ತದೆ. ಇನ್ನ ಕೇದಾರನಾಥ್ ತಲುಪಿದ ಮೇಲೆ ಅಲ್ಲಿ ನೋಡಬಹುದಾದ ಸ್ಥಳಗಳ ಬಗ್ಗೆ ತಿಳಿಯೋಣ. ಅದರಲ್ಲಿ ಮೊದಲನೆಯದು ಶ್ರೀ ಕೇದಾರನಾಥ ದೇವಸ್ಥಾನ. ಭಕ್ತರಿಗೆ ಇದೇ ಯಾತ್ರೆಯ ಪ್ರಮುಖ ಗುರಿಯಾಗಿರುತ್ತದೆ. ಸುಮಾರು 3584 meters ಎತ್ತರದಲ್ಲಿ ಮಂದಾಕಿನಿ ನದಿಯ ಸಮೀಪದಲ್ಲಿದೆ. ದೇವಾಲಯವು ದೊಡ್ಡ ಕಲ್ಲಿನ ಬಂಡೆಗಳಿಂದ ನಿರ್ಮಿಸಲ್ಪಟ್ಟಿದ್ದು ಒಳಗೆ ಶಿವನ ಪವಿತ್ರ ಪಿಂಡ ರೂಪದಲ್ಲಿ ಪೂಜಿಸಲಾಗುತ್ತದೆ. ಇನ್ನು ಎರಡನೇದು ಆದಿಶಂಕರಾಚಾರ್ಯ ಸಮಾಧಿ. ಕೇದಾರನಾಥ ದೇವಾಲಯದ ಹಿಂಭಾಗದಲ್ಲೇ ಆದಿಶಂಕರಾಚಾರ್ಯರ ಸಮಾಧಿ ಇದೆ. ಶಂಕರಾಚಾರ್ಯರು ಇಲ್ಲಿ ಮೋಕ್ಷವನ್ನು ಪಡೆದರು ಎಂಬ ನಂಬಿಕೆ ಇದೆ. ಆದ್ದರಿಂದ ಭಕ್ತರು ದೇವಸ್ಥಾನದ ದರ್ಶನ ಜೊತೆಗೆ ಈ ಸ್ಥಳವನ್ನು ಭೇಟಿ ನೀಡುತ್ತಾರೆ. ಇನ್ನು ಮೂರನೇದು ಭೈರವನಾಥ ದೇವಸ್ಥಾನ. ಕೇದಾರನಾಥ ದೇವಸ್ಥಾನದಿಂದ ಸುಮಾರು 500 meters ದೂರದಲ್ಲಿರುವ ಭೈರವನಾಥ ದೇವಸ್ಥಾನ ಬಹಳ ವಿಶೇಷ. ಭೈರವನಾಥನನ್ನು ಕೇದಾರನಾಥ ಕ್ಷೇತ್ರದ ರಕ್ಷಕ ಎಂದು ಭಕ್ತರು ನಂಬುತ್ತಾರೆ. ಚಳಿಗಾಲದಲ್ಲಿ ಕೇದಾರನಾಥ್ ಬಾಗಿಲು ಮುಚ್ಚಿದಾಗ ಕ್ಷೇತ್ರವನ್ನು ಭೈರವನಾಥರು ರಕ್ಷಿಸುತ್ತಾರೆ ಎಂಬ ಧಾರ್ಮಿಕ ನಂಬಿಕೆಯೂ ಇದೆ. ಅಲ್ಲಿಂದ ಕೇದಾರ ಕಣಿವೆಯ ಅದ್ಭುತ ದೃಶ್ಯ ಕಾಣುತ್ತದೆ. ಅದಂತೂ ಬಹಳ ಚಂದ ಐತ್ರಿ. ಇನ್ನು ನಾಲ್ಕನೇದು ಗಾಂಧಿ ಸರೋವರ ಅಥವಾ ಚೋರಾಬರಿ ಸರೋವರ. ಕೇದಾರನಾಥದಿಂದ ಮುಂದಕ್ಕೆ ಇರುವ ಚೋರಾಬರಿ ಸರೋವರವನ್ನು ಗಾಂಧಿ ಸರೋವರ ಎಂದು ಕರೆಯುತ್ತಾರೆ. ಹಿಮ ನದಿಯ ಸಮೀಪದಲ್ಲಿರುವ ಈ ಸರೋವರದ ಸುತ್ತಲೂ ಹಿಮಾಲಯದ ಅದ್ಭುತ ದೃಶ್ಯ ಕಾಣುತ್ತವೆ. ಇನ್ನು ಐದನೇದು ರುದ್ರ ಧ್ಯಾನ ಗುಹೆ. ಕೇದಾರನಾಥ್ ದೇವಸ್ಥಾನದಿಂದ ಸುಮಾರು 2 kilometers ದೂರವಿರುವ ರುದ್ರ ಧ್ಯಾನ ಗುಹೆ ಧ್ಯಾನಕ್ಕೆ ಪ್ರಸಿದ್ಧ. ಇದು ಭೂಗರ್ಭದ ಧ್ಯಾನ ಸ್ಥಳವಾಗಿದ್ದು ಇಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಧ್ಯಾನ ಮಾಡಿದ್ರಿಂದ ಇದನ್ನ ಮೋದಿ ಗುಹೆ ಅಂತಲೂ ಕರೆಯುತ್ತಾರೆ. ಇನ್ನು ಆರನೇದು ವಾಸುಕಿ ತಾಲ್. ಕೇದಾರನಾಥದಿಂದ ಸುಮಾರು 8 kilometers ಚಾರಣದ ಮೂಲಕ ವಾಸುಕಿ ತಾಲ್ ತಲುಪಬಹುದು. ಇಲ್ಲಿ ಚೌಕಂಬಾ ಪರ್ವತಗಳು ಹಾಗೂ ಮಂದಾಕಿನಿ ಕಣಿವೆಯ ಸುಂದರ ದೃಶ್ಯಗಳು ಕಾಣುತ್ತವೆ. ಇದು ಸಾಮಾನ್ಯ ದೇವಸ್ಥಾನ ದರ್ಶನಕ್ಕಿಂತ ಹೆಚ್ಚು ಸಾಹಸಮಯ ಚಾರಣವಾಗಿರುವುದರಿಂದ ಅನುಭವಿಗಳ ಮಾರ್ಗದರ್ಶನದಲ್ಲಿ ಹೋಗುವುದು ಸೂಕ್ತವಾಗಿತ್ರಿ. ಪಾದಯಾತ್ರೆ ಮಾಡಲು ಸಾಧ್ಯವಾಗದ ಭಕ್ತರಿಗೆ ಹೆಲಿಕಾಪ್ಟರ್ ಸೇವೆಯೂ ಇದೆ. ಆಕಾಶದ ಮೇಲಿಂದ ಹಿಮಾಲಯ ಶಿಖರಗಳನ್ನು ನೋಡುತ್ತಾ ಕ್ಷಣಗಳಲ್ಲೇ ಕೇದಾರನಾಥ್ ಪವಿತ್ರ ನೆಲ ತಲುಪುವ ಅನುಭವವೇ ಒಂದು ಅದ್ಭುತವಾಗೈತ್ರಿ. ಇನ್ನು ಅಲ್ಲಿ ಕುದುರೆಗಳ ಸವಾರಿನೂ ಐತ್ರಿ. ನಡೆಯಲಿಕ್ಕೆ ಆಗದವರು ಕುದುರೆ ಮೇಲನೂ ಹೋಗ್ಬೋದಾಗೈತ್ರಿ ಅಲ್ಲಿ. ಓ

ಇನ್ನು ನಾವು ಕೇದಾರನಾಥನ ಪೌರಾಣಿಕ ಕಥೆಯ ಬಗ್ಗೆ ತಿಳಿಯೋಣ ರೀ. ಪುರಾಣದ ನಂಬಿಕೆ ಪ್ರಕಾರ ಮಹಾಭಾರತದ ಯುದ್ಧ ಮುಗಿದ ನಂತರ ಪಾಂಡವರು ಕೌರವರನ್ನು ಸೋಲಿಸಿದರು. ಆದರೆ ಯುದ್ಧದಲ್ಲಿ ತಮ್ಮ ಬಂಧು ಬಳಗ ಹಾಗೂ ಅನೇಕ ಜನರ ಮರಣಕ್ಕೆ ತಾವು ಕಾರಣರಾದೆವು ಎಂಬ ಪಶ್ಚಾತ್ತಾಪ ಪಾಂಡವರನ್ನು ಕಾಡತೊಡಗಿತು. ಆ ಪಾಪದಿಂದ ಮುಕ್ತಿ ಪಡೆಯಲು ಭಗವಾನ್ ಶಿವನ ಆಶೀರ್ವಾದ ಪಡೆಯಬೇಕು ಎಂದು ಅವರು ನಿರ್ಧರಿಸಿದರು. ಪಾಂಡವರು ಶಿವನನ್ನು ಹುಡುಕುತ್ತಾ ಹಿಮಾಲಯಕ್ಕೆ ಬಂದರು. ಆದರೆ ಶಿವನು ಅವರಿಗೆ ತಕ್ಷಣ ದರ್ಶನ ನೀಡಲು ಇಚ್ಛಿಸಲಿಲ್ಲ. ಆದ್ದರಿಂದ ಶಿವನು ನಂದಿಯ ರೂಪವನ್ನು ಧರಿಸಿ ಅಡಗಿಕೊಂಡನು. ಭೀಮನು ನಂದಿಯನ್ನು ಗುರುತಿಸಿದನು. ಅದನ್ನು ಕಂಡುಹಿಡಿಯಲು ಪ್ರಯತ್ನಿಸಿದಾಗ ಶಿವನು ಭೂಮಿಯೊಳಗೆ ಲೀನವಾಗತೊಡಗಿದನು. ಆಗ ಶಿವನ ಬೆನ್ನಿನ ಭಾಗ ಅಥವಾ ಗೂನು ಕೇದಾರನಾಥದಲ್ಲಿ ಭೂಮಿಯ ಮೇಲೆ ಪ್ರಕಟವಾಯಿತು ಎಂದು ಪುರಾಣ ನಂಬಿಕೆ ಇದೆ. ಇದೇ ರೂಪವನ್ನು ಕೇದಾರನಾಥದಲ್ಲಿ ಪವಿತ್ರ ಶಿವನ ರೂಪವಾಗಿ ಪೂಜಿಸಲಾಗುತ್ತದೆ. ಶಿವನ ಉಳಿದ ಅಂಗಾಂಗಗಳು ಹಿಮಾಲಯದ ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರಕಟವಾದವು ಎಂಬ ನಂಬಿಕೆಯೂ ಇದೆ. ಇನ್ನ ಯಾವ್ಯಾವ ಅಂತ ನೋಡ್ಬೇಕಂದ್ರ ಕೇದಾರನಾಥ ಶಿವನ ಗೂನು, ಗೂನು ಅಂದರೆ ಬೆನ್ನಿನ ಭಾಗ, ತುಂಗನಾಥ ಶಿವನ ಕೈಗಳು, ರುದ್ರನಾಥ ಶಿವನ ಮುಖ, ಮಧ್ಯ ಮಹೇಶ್ವರ ಶಿವನ ಹೊಟ್ಟೆ ಅಥವಾ ನಾಭಿ, ಕಲ್ಪೇಶ್ವರ ಶಿವನ ಜಟೆ. ಈ ಐದು ಕ್ಷೇತ್ರಗಳನ್ನು ಒಟ್ಟಾಗಿ ಪಂಚಕೇದಾರ ಎಂದು ಕರೆಯಲಾಗುತ್ತದೆ. ಇನ್ನ ಇನ್ನೊಂದು ಕತಿ ನೋಡ್ಬೇಕಂದ್ರ ನರ ನಾರಾಯಣ ತಪಸ್ಸಿನ ಕತಿರಿ. ಪುರಾಣದ ನಂಬಿಕೆಯ ಪ್ರಕಾರ ನರ ಮತ್ತು ನಾರಾಯಣರು ಭಗವಾನ್ ವಿಷ್ಣುವಿನ ಅವತಾರ ರೂಪಗಳೆಂದು ಪರಿಗಣಿಸಲಾಗುತ್ತದೆ ರೀ. ಅವರು ಹಿಮಾಲಯದ ಈ ಪವಿತ್ರ ಪ್ರದೇಶದಲ್ಲಿ ಪರಮಶಿವನನ್ನು ಆರಾಧಿಸಿ ಕಠಿಣ ತಪಸ್ಸು ಮಾಡಿದರು. ಅವರ ತಪಸ್ಸಿಗೆ ಮೆಚ್ಚಿದ ಶಿವನು ಅವರ ಮುಂದೆ ಪ್ರತ್ಯಕ್ಷನಾದನು. ಆಗ ನರ ನಾರಾಯಣರು ಒಂದು ವಿಶೇಷವಾದ ವರವನ್ನು ಕೇಳಿದರು. ಹೇ ಮಹಾದೇವ, ಲೋಕದ ಜನರಿಗೆ ಸದಾ ಅನುಗ್ರಹ ನೀಡುವಂತೆ ನೀವು ಇದೇ ಪವಿತ್ರ ಕ್ಷೇತ್ರದಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಸಬೇಕು ಎಂದು. ಶಿವನು ಅವರ ಭಕ್ತಿಗೆ ಪ್ರಸನ್ನನಾಗಿ ಅವರ ಮನವಿಯನ್ನು ಸ್ವೀಕರಿಸಿ ಕೇದಾರ ಕ್ಷೇತ್ರಗಳಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಸಿದನು ಎಂಬುದು ಪೌರಾಣಿಕ ನಂಬಿಕೆಯಾಗಿದೆ. ಈ ಕಾರಣದಿಂದ ಕೇದಾರನಾಥವು ಶಿವಭಕ್ತರಿಗೆ ಅತ್ಯಂತ ಪವಿತ್ರ ಕ್ಷೇತ್ರವೆಂದು ಪರಿಗಣಿಸಲಾಗುತ್ತದೆ. ಇನ್ನ ಬೆಳಗಾವಿಂದ ಕೇದಾರನಾಥಕ್ಕೆ ಹೆಂಗ್ ಹೋಗುವುದಂತ ತಿಳ್ಕೊಳ್ಳೋಣ ರೀ. ನಮ್ಮ ಬೆಳಗಾವಿಯಿಂದ ಕೇದಾರನಾಥಕ್ಕ ಹೊರಡುವ ಭಕ್ತರಿಗೆ ಮೂರು ಪ್ರಮುಖ ಮಾರ್ಗಗಳು ಅದಾವ: ವಿಮಾನ ಮಾರ್ಗ, ರೈಲು ಮಾರ್ಗ ಮತ್ತ ರಸ್ತೆ ಮಾರ್ಗ. ವಿಮಾನದಲ್ಲಿ ಹೋಗ್ಬೇಕಂದವ್ರ ಡೆಹ್ರಾಡೂನ್ನ ಜಾಲಿ ಗ್ರ್ಯಾಂಡ್ ವಿಮಾನ ನಿಲ್ದಾಣ ತಲುಪಿ ಅಲ್ಲಿಂದ ರಸ್ತೆ ಮೂಲಕ ಸೋನ್ ಪ್ರಯಾಗ್ ಮತ್ತು ಗೌರಿಕುಂಡಕ್ಕ ಹೋಗ್ಬಹುದು. ಇನ್ನ ರೈಲಿನಲ್ಲಿ ಹೋಗವ್ರ ಹರಿದ್ವಾರ್ ಅಥವಾ ಋಷಿಕೇಶ್ ತಲುಪಿ ಅಲ್ಲಿಂದ ರಸ್ತೆ ಮೂಲಕ ಗೌರಿಕುಂಡದವರೆಗೆ ಪ್ರಯಾಣ ಮಾಡಬಹುದು. ಪಾದಯಾತ್ರೆ ಮಾಡಬಯಸುವವರು ಪಾಟಾ, ಸಿರ್ಸಿ, ಗುಪ್ತಕಾಶಿ ಮುಂತಾದ ಕೇದಾರನಾಥಕ್ಕೆ ಹೋಗುವವರು ಹೆಲಿಕಾಪ್ಟರ್ ಸೇವೆಗಳನ್ನ ಬಳಸಬಹುದು. ಆದರೆ ಈ ಸೇವೆಗಳು ಹವಾಮಾನ ಮತ್ತು ಸರ್ಕಾರದ ವ್ಯವಸ್ಥೆಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಕೇದಾರನಾಥನ ಪವಿತ್ರ ಯಾತ್ರೆಗೆ ಹೊರಡುವ ಮುನ್ನ ಒಂದು ಮುಖ್ಯವಾದ ಹೆಜ್ಜೆ ಚಾರ್ಧಾಮ್ ಯಾತ್ರೆಯ ನೋಂದಣಿಯಾಗೈತ್ರಿ. ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ್ ಮತ್ತು ಬದ್ರಿನಾಥ್, ಈ ನಾಲ್ಕು ಪವಿತ್ರ ಧಾಮಗಳ ಯಾತ್ರೆ ಕೈಗೊಳ್ಳುವ ಪ್ರತಿಯೊಬ್ಬ ಯಾತ್ರಿಕರು

0: ಸರ್ಕಾರದ ಅಧಿಕೃತ ಯಾತ್ರಾ ನೋಂದಣಿ ಮಾಡ್ಕೊಳ್ಬೇಕಾಕತ್ರಿ. ನೋಂದಣಿ ಅಂದ್ರ ಕೇವಲ ಒಂದು ದಾಖಲೆ ಅಲ್ಲ, ಯಾತ್ರಿಕರ ಸುರಕ್ಷತೆ, ಜನ ಸಂದಣಿ ನಿರ್ವಹಣೆ ಮತ್ತು ತುರ್ತು ಸಂದರ್ಭಗಳಲ್ಲಿ ಯಾತ್ರಿಕರನ್ನು ಗುರುತಿಸಲು ಸಹಾಯ ಮಾಡುವ ಪ್ರಮುಖ ವ್ಯವಸ್ಥೆ ಆಗೈತ್ರಿ. ಹಾಗಾಗಿ ಕೇದಾರನಾಥದತ್ತ ಹೆಜ್ಜೆ ಇಡುವ ಮೊದಲು ನೋಂದಣಿ ಮಾಡಿಸಿ ಅಗತ್ಯ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ನಂತರ ನಿಮ್ಮ ಪವಿತ್ರ ಯಾತ್ರೆಯನ್ನು ಮುಂದುವರಿಸಬಹುದಾಗೈತ್ರಿ. ಹಿಮಾಲಯದ ಮಡಿಲಲ್ಲಿ ನೆಲೆಸಿರುವ ಕೇದಾರನಾಥ ಮಹಾದೇವ ಭಕ್ತರ ಪಾಲಿಗೆ ಕೇವಲ ಒಂದು ಜ್ಯೋತಿರ್ಲಿಂಗವಲ್ಲ, ನಂಬಿಕೆ, ಭಕ್ತಿ ಮತ್ತು ಆತ್ಮಶಕ್ತಿಯ ಪ್ರತೀಕ. ಗೌರಿ ಕುಂಡದಿಂದ ಆರಂಭವಾಗುವ ಪ್ರತಿಯೊಂದು ಹೆಜ್ಜೆಯು ಭಕ್ತಿಯನ್ನು ಗಟ್ಟಿಗೊಳಿಸಿ ಕೊನೆಗೆ ಕೇದಾರನಾಥನ ದರ್ಶನದಲ್ಲಿ ಮನಸ್ಸಿಗೆ ಒಂದು ವಿಶಿಷ್ಟವಾದ ಶಾಂತಿಯನ್ನು ನೀಡುತ್ತದೆ ರೀ. ಹರ್ ಹರ್ ಮಹಾದೇವ್. ಬಾಬಾ ಕೇದಾರನಾಥ್ ಮಹಾರಾಜ್ ಕಿ ಜೈ.
1: ಇದುವರೆಗೂ ಪ್ರಸಾರವಾಯಿತು ದ್ವಾದಶ ಜ್ಯೋತಿರ್ಲಿಂಗಗಳ ಪವಿತ್ರ ಪಯಣದ ವಿಶೇಷ ಕಾರ್ಯಕ್ರಮ. ಹೀಗೆ ಕೇಳ್ತಾ ಇರಿ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ALE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ALE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ALE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ALE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: ALE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ಇದು ವೇಣುಧ್ವನಿ 90.4 FM KLE ಕನಸು. ಜಿಪಿ ರಾಜರತ್ನಂ ಅವರು ಕನ್ನಡ ನಾಡು ಕಂಡ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು. ನಾಯಿ ಮರಿ ತಿಂಡಿ ಬೇಕೆ, ಒಂದೋ ಎರಡೋ ಬಾಳೆಲೆ ಹರಡು, ಹತ್ತು ಹತ್ತು ಇಪ್ಪತ್ತು, ತೋಟಕ್ಕೆ ಹೋದನು ಸಂಪತ್ತು ಮುಂತಾದ ಗೀತೆಗಳನ್ನು ನಾವು ಚಿಕ್ಕವರಿದ್ದಾಗ ಹಾಡಿದ್ದೀವಿ, ಕೇಳಿದ್ದೀವಿ. ಈ ಎಲ್ಲ ಪದ್ಯಗಳು ಜಿಪಿ ರಾಜರತ್ನಂ ಅವರ ಕೊಡುಗೆ. ಇವತ್ತಿನ ನಮ್ಮ ಭಾವಸಂಗಮ ಕಾರ್ಯಕ್ರಮದಲ್ಲಿ ಜಿಪಿ ರಾಜರತ್ನಂ ಅವರು ಬರೆದಂತಹ ಕೆಲವು ಆಯ್ದ ಗೀತೆಗಳನ್ನು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಕಾಸಿ ಕಾಸ್ ಗಂಟಾಕಿ ಹೊಟ್ಟೆ ಬೆನ್ ನಂಟಾಕಿ, ಕೇಳಿ ಈ ಒಂದು ಗೀತೆಯನ್ನು.

ಜಿ ಪಿ ರಾಜರತ್ನಂ ಅವರು ಕನ್ನಡದ ಶ್ರೇಷ್ಠ ಕವಿ, ನಾಟಕಕಾರ, ಚಿಂತಕ, ಎಲ್ಲಕ್ಕಿಂತ ಮಿಗಿಲಾಗಿ ಕನ್ನಡದ ಕಟ್ಟಾಳು. ಇವರ ರತ್ನ ಪದಗಳು ಅತ್ಯಂತ ಜನಪ್ರಿಯ. ರತ್ನ ಪದಗಳಲ್ಲಿರುವಂತಹ ಎಲ್ಲ ಭಾವನೆಗಳನ್ನ ಗೀತೆಗಳ ರೂಪಕ್ಕೆ ತರುವುದು ಅಷ್ಟು ಸುಲಭದ ಮಾತಲ್ಲ. ಆದರೆ ರತ್ನನ ಪದಗಳಲ್ಲಿರುವಂತಹ ಭಾವನೆಗಳು ಒಂದಷ್ಟು ಮುಕ್ಕಾಗದಂತೆ ಗೀತೆಗಳ ರೂಪ ಕೊಟ್ಟವರು ಮೈಸೂರು ಅನಂತಸ್ವಾಮಿಯವರು. ಮೈಸೂರು ಅನಂತಸ್ವಾಮಿಯವರು ರತ್ನನ ಪದಗಳನ್ನ ಸುಗಮ ಸಂಗೀತಕ್ಕೆ ಒಗ್ಗಿಸಿ ಅತ್ಯಂತ ಜನಪ್ರಿಯಗೊಳಿಸಿದ್ದಾರೆ. ಅಂತಹ ಜನಪ್ರಿಯ ಗೀತೆಗಳಲ್ಲಿ ನಿಮಗಾಗಿ ಇಳ್ಕಳ್ಳ ಕೊಂದೂರು, ತಲೆ ಮೇಲೆ ಒಂದ್ಸೂರು, ಮಲ್ಗಕ್ಕೆ ಭೂಮ್ ತಾಯಿ ಮಂಚ.

ದೇಹಕ್ಕೆ ಆಯಾಸವನ್ನ ನಿವಾರಿಸಲು ಕೊಂಚ ಹುಳಿಹೆಂಡ, ಜೀವಕ್ಕೆ ತಂಪೆರೆಯಲು ಹೆಂಡತಿ ನಂಜಿ, ಮತ್ತೆ ಆತ್ಮದ ಅಭಿಮಾನಕ್ಕಾಗಿ ಕನ್ನಡ ಭಾಷೆ, ಇವು ರತ್ನನ ಬದುಕಿನ ಮೂರು ಮುಖ್ಯ ನೆಲೆಗಳು. ರತ್ನನ ಪದಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಮೂರು ಪದಗಳು ಇಲ್ಲ, ಈ ಮೂರು ಪದಗಳಲ್ಲಿ ಒಂದು ಇದ್ದೇ ಇರುತ್ತೆ. ಇದೇ ರತ್ನ ಪದಗಳ ವಿಶೇಷ ಅಂತ ಹೇಳಬಹುದು. ಹೆಂಡ

ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕಲದ ಬರಹಕ್ಕೆ ಮೊದಲಿಗದನಾರು. ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ಲೆಕ್ಕವಿರಿಸಿಲ್ಲ.

ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದ ನೀಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಹೆಂಡ ಹೆಂಡತಿ ಕನ್ನಡ ಈ ಮೂರು ಪದಗಳನ್ನು ಜಿಪಿ ರಾಜರತ್ನಂ ಅವರು ತಮ್ಮ ರತ್ನ ಪದಗಳಲ್ಲಿ ಅತ್ಯಂತ ಮಾರ್ಮಿಕವಾಗಿ ಜೋಡಿಸ್ತಾ ಹೋಗ್ತಾರೆ. ರತ್ನನ ಪದಗಳಲ್ಲಿ ಕಾವ್ಯ ನಾಯಕ ಈ ಹೆಂಡ ಕುಡುಕ ರತ್ನ ಬಡವನೊಬ್ಬನ ನೋವು ನಲಿವು ಖುಷಿಗಳನ್ನು ಮನಸ್ಸಿಗೆ ಸಂತೃಪ್ತಿ ಎನ್ನುವುದೊಂದಿದ್ದರೆ ಅಂತಹ ಸರಳ ಬದುಕು ಕೂಡ ಸುಂದರ ಎಂಬ ಜೀವನ ದರ್ಶನವನ್ನು ಅತ್ಯಂತ ಮಾರ್ಮಿಕವಾಗಿ ವರ್ಣಿಸ್ತಾ ಹೋಗ್ತಾರೆ ಜಿ ಬಿ ರಾಜರತ್ನಂ ಅವರು ತಮ್ಮ ರತ್ನ ಪದಗಳಲ್ಲಿ. ನೀ ನನ್ನ ಹಟ್ಟಿಗೆ

0: ಸಂಗೀತ ಪ್ರೇಮಿಗಳ ಕಡೆಯಿಂದ ಜಿ ಪಿ ರಾಜರತ್ನಂ ಅವರಿಗೊಂದು ನಮನ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM, KLE ಕನಸು.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838552552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು. ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ ಹಾಸ್ಯ ಹೊನಲು ಕಾರ್ಯಕ್ರಮ. ಪ್ರಸ್ತುತಪಡಿಸಲಿದ್ದಾರೆ ಖ್ಯಾತ ಹಾಸ್ಯ ಮಾತುಗಾರತಿ ಶ್ರೀಮತಿ ಸುಧಾ ಬರ್ಗೂರವರು.
1: ನಮಸ್ಕಾರ. ಕರ್ನಾಟಕ ಮಾತ್ರ ಅಲ್ಲ, ಪ್ರಪಂಚದಲ್ಲಿಯೇ ಒಂದು ಹೆಸರನ್ನ, ಸ್ಥಾನವನ್ನ, ಜನಪ್ರಿಯತೆಯನ್ನ ಸಂಪಾದಿಸಿಕೊಂಡಿರುವಂತಹ ಕೆಲವೇ ಸಂಸ್ಥೆಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರೋದು KLE ಸಂಸ್ಥೆ. ಕೆ ಅಂದರೆ ಕಳೆ ಇದೆ, ಕನ್ಸನ್ನಿದೆ, ಕಾಳಜಿ ಇದೆ. ಎಲ್ಲ ಅಂದರೆ ಲವಲವಿಕೆನೂ ಇದೆ, ಲವ್ವೂ ಇದೆ. ಇಷ್ಟೆಲ್ಲ ಇದ್ದ ಮೇಲೆ ನಿಮಗೆ ಎನರ್ಜಿ ಇಲ್ಲದೆ ಇರೋಕ್ಕೆ ಸಾಧ್ಯನಾ? ಇ ಫಾರ್ ಎನರ್ಜಿ. ಸೊ ಎಲ್ಲವೂ ಇರೋದೇ KLE ಸಂಸ್ಥೆಯಲ್ಲಿ. ಸ್ನೇಹಿತರೆ, ಮೇಡಮ್ ನನ್ನ ಪರಿಚಯ ಮಾಡಿಕೊಡುವಾಗ ನಂಗೆ ನಿಜವಾಗ್ಲೂ ಸಂಕೋಚ ಆಗ್ತಾ ಇತ್ತು. ಐ ವಾಸ್ ಫೀಲಿಂಗ್ ಲಿಟ್ಲ್ ಎಂಬರಾಸ್ಡ್. ಯಾಕೆ ಅಂದರೆ ನೀವೆಲ್ಲ ನಿಜವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಪಾರವಾಗಿ ಕೆಲಸ ಮಾಡ್ತಿರುವ, ಸಾಧನೆ ಮಾಡ್ತಿರುವಂತಹ ಹೆಣ್ಮಕ್ಳಿದ್ದೀರಾ ಇಲ್ಲಿ. ನಿಮ್ಮ ಮುಂದೆ ನನ್ನ ಸಾಧನೆ ಏನೂ ಅಲ್ಲ. ಮನುಷ್ಯನ ಸಾಧನೆ ಮಾತಾಗಬೇಕು ಹೊರತು ಮಾತೇ ಸಾಧನೆ ಆಗಬಾರ್ದು ಅಂತಾರೆ. ದುರಂತ ಅಂದರೆ ನನ್ನ ಕೇಸಲ್ಲಿ ಮಾತೇ ಸಾಧನೆ ಅಷ್ಟೆ. ಮೇಡಮ್ ಹೇಳಿದ ಕೂಡಲೇ ನೀವು ಚಪ್ಪಾಳೆ ಹೊಡೆದ್ರಿ, 1000ಕ್ಕೂ ಅಧಿಕ ಬಹುಮಾನ ಅಂತ. ಅದರ ಪರಿಣಾಮ ನಾನು ಅನುಭವಿಸಿದ್ದೀನಿ. ನನಗೆ ಲಗ್ನ ಆಗೋ ಮೊದಲು ಯಾವ್ದಾರ ಗಂಡ ಬರಲಿ, ನಮ್ಮಪ್ಪ ಅವಾಗ ಒಂದು ಚಟ ಇತ್ತು ಮನೆಯಾಗ. ಅವಾಗೆಲ್ಲ ಬಾಂಡಿ ಗಿಂಡಿ ಪ್ರೈಸ್ ಕೊಡೋರು. ಈಗಿನ ನಂಗೆ ಕಪ್ಪು ಮೆಡ್ಲ್ ಇಂತ ಇರಲಿಲ್ಲ. ದೊಡ್ಡ ದೊಡ್ಡ ಬಾಂಡ್ಲಿ, ಪರಾಟ, ಇಷ್ಟು ದೊಡ್ಡ ಸೌಟು ಇಂಥವು ಕೊಡೋರ್ರಿ. ನಮ್ಮಪ್ಪ ಅವ್ವ ಎಕ್ಸಿಬಿಷನ್ಗೆ ಇಟ್ಬಿಡೋರು. ನಮ್ಮ ಹುಡುಗಿ ಎಲ್ಲ ಡಿಬೇಟಲ್ಲಿ ಗೆದ್ದಾಳ್ರಿ. ಇನ್ನೋರು ಬಂದ ಗಂಡುಗಳು ಯಾರೂ ನನ್ನನ್ನು ಪಾಸ್ ಮಾಡ್ತಿರ್ಲಿಲ್ಲ. ಅವು ಕನ್ಯಾ ಫೇಲ್. ನಾನು ನನಗೆ ಸ್ವಲ್ಪ ಬೇಜಾರಾಯ್ತು. ನಾ ಅಷ್ಟು ಖರಾಬಿದ್ದೀನೇನ್ರಿ? ಅಲ್ಲ, ಈಗ ಸ್ವಲ್ಪ ವಯಸ್ಸಾಗೈತೆ, ಅಂದ್ರೆ 40 ಆಗೈತ್ರಿ. ಆಗ ಬಾಳ ಚಿಕ್ಕವಳಿದ್ದೆ, ಯಾಕೆ ಯಾರೂ ನನ್ನ ಪಾಸ್ ಮಾಡಂಗಿಲ್ಲ. ಆಮೇಲೆ ಗೊತ್ತಾಯ್ತು ಗಂಡು ಮಕ್ಕಳಿಗೆ ಭಯ ಹತ್ತಿತ್ತು. ಈಕೆ ಸ್ಟೇಜಿನ ಮೇಲೆ ಇಷ್ಟು ಡಿಬೇಟ್ ಮಾಡ್ತಾಳಂದ್ರೆ ಗಂಡನ ಜೋಡಿ ಎಷ್ಟು ಮಾಡ್ಬೋದು? ಅದಕ್ಕೆ ಕನ್ಯಾ ಪಾಸ್ ಆಗ್ಬೇಕಾದ್ರೆ ಕನ್ಯರು ಸ್ಮಾರ್ಟ್ ಆಗಿರ್ತಾರ್ರಿ. ಈಗ ಪಾಸ್ ಫೇಲ್ ಬರಂಗಿಲ್ಲ, ಯಾಕಂದ್ರೆ ನಮ್ಮ ಕಾಲ ಇದು ನೋಡ್ರಿ. 32 ವರ್ಷಕ್ಕೆ ಕೆಳಗೆ ನನ್ನ ಲಗ್ನ ಆಗುವಾಗ ಆ ಗಂಡ ನನ್ನನ್ನು ಪಾಸ್ ಮಾಡ್ದ ಅಂತ ನಮ್ಮಪ್ಪ ಅವ್ವ ನಿನ್ನ ಪಾಸ್ ಮಾಡೋಣ, ನಿನ್ನ ಪುಣ್ಯ ಆಗು ಅಂದರು. ಈಗ ಹಂಗಲ್ಲ, ಈಗ ಹೆಣ್ಮಕ್ಳಿಗೆ ಡಿಮ್ಯಾಂಡು. ಹೆಣ್ಮಕ್ಳಿಗೆ ಎಷ್ಟು ಡಿಮ್ಯಾಂಡ್ ಐತಿ ಅಂದರೆ ನಾನು ಎಕ್ಸಾಜರೇಷನ್ ಇಲ್ಲದೆ ಹೇಳ್ತೀನಿ ರೀ. ಮಂಡ್ಯದಾಗ 200 ಹೆಣ್ಮಕ್ಳಿಗೆ 10,000 ಅಪ್ಲಿಕೇಶನ್ ಬಂದೈತಿ ರೀ. ಮ್ಯಾಟ್ರಿಮೋನಿಯಲ್ಗಲ್ಲಿ 10,000 ಅಪ್ಲಿಕೇಶನ್ ಬಂದೈತೆ 200 ಹೆಣ್ಮಕ್ಳಿಗೆ. ಖುಷಿ ಆಗತ್ತಲ್ಲ ಹೆಣ್ಮಕ್ಳಿಗೆ ಏನು ಡಿಮಾಂಡ್ ಬಂತು ಅಂತ, ಭಾಳ ಖುಷಿ ಆಗತ್ತೆ. ಇವಾಗ ನಮಗಾಗುವಾಗ ಇದ್ದಿದ್ದಿಲ್ಲ. ನಾವೊಂದು 30 ವರ್ಷ ಲೇಟಾಗಿ ಹುಟ್ಟಬೇಕಿತ್ತು ಬಿಡ್ರಿ. ಸ್ನೇಹಿತರೆ,

ಚರ್ಚ್ಗಳು ಅನ್ನಿಸ್ಕೊಂಡವರು ನಾವಷ್ಟೇ ಕಲ್ತ್ರೆ ಸಾಲಲ್ಲ, ನಾವಷ್ಟೇ ಉದ್ಧಾರ ಆದ್ರೆ ಸಾಲಲ್ಲ, ಶಿಕ್ಷಣವನ್ನು ಬೆಳೆಸಬೇಕು ಅನ್ನೋ ದೊಡ್ಡ ಮನಸ್ಸು ಮಾಡಿ ಈ ಬೆಳಗಾವಿಯಲ್ಲಿ KLE ಅನ್ನೋ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಇವತ್ತು ಪ್ರಪಂಚದಾದ್ಯಂತ 380 ಹೆಚ್ಚು ಸಂಸ್ಥೆಗಳನ್ನು ಕಟ್ಟಿ ಸಾವಿರಾರು ಜನ ಇದರ ಆಶ್ರಯದಲ್ಲಿ ಕಲಿಯೋಂಗ್ ಮಾಡಿದಾರಲ್ರಿ, ಇದಕ್ಕಿಂತ ಸಾಮಾನ್ಯ ಸಾಧನೆ ಇದೆಯಾ? 16 ವರ್ಷ ಆಗುವಾಗ ಫಸ್ಟ್ ಟೀಚಿಂಗಲ್ಲಿ MA ಮಾಡಿದೆ. ಅಪ್ಪನ ಹತ್ರ ಹೇಳಿದೆ ನಾನು, ಅಪ್ಪ ಐ ವಾಂಟ್ ಟು ಸರ್ವ್ ರೂರಲ್ ಪೀಪಲ್, ಅಪ್ಪ ನಾವು ಹಳ್ಳಿಯಿಂದ ಬಂದವರು, ನನಗೆ ನಿಮ್ಮ ಸಂಸ್ಥೆಗೆ ಬರೋಕ್ಕೆ ಯಾಕೆ ಭಯ ಅಂದರೆ ಇದರೊಳಗೆ ಭಾಳ ಜನ ನೋಡ್ರಿ ಬೊಂಬಾಟಿ ಇಂಗ್ಲೀಷ್ ಮಾತಾಡ್ತಾರೆ, ಅದಕ್ಕಿಂತ ಬೆಸ್ಟ್ ಮರಾಠಿ ಮಾತಾಡ್ತಾರೆ, ಅದಕ್ಕಿಂತ ಚಲೋ ಹಿಂದಿ ಮಾತಾಡ್ತಾರೆ, ಸ್ವಲ್ಪ ಸುಮಾರಾಗಿ ಕನ್ನಡ ಮಾತಾಡೋರು ಇದ್ದಾರೆ ಕೆಲವರು. ಹಿಂಗಿದೆ ಇಲ್ಲಿ ಬೆಳಗಾವಿ ಅಂದರೆ ಇದು ಬಾಡ್ರಿ, ಇದು ಏನು ಮಾಡೋಂಗಿಲ್ಲ. ನನಗೆ ನಮ್ಮ ನೇಹಾ ಮೇಡಮ್ ಒಬ್ಬ ಹುಡುಗನ ನಂಬರ್ ಕೊಟ್ಟಿದ್ದರು, ನಾನು ಅವನಿಗೆ ನಿನ್ನೆ ನಮಸ್ಕಾರ ಸಿದ್ದೇಶ್ ಅಂದೆ, ಅವನು ಏನು ಅನ್ಬೇಕು ಹಿಂದಿ ಮೇ ಬೋಲಿಯೇ ಅಂದ, ಮೇ ಬೋಲ್ತಾ ಹೂ ತುಂಬ ಸುನೋ ಅಂದೆ. ನಾ ಇನ್ನು 2 ಲೈನ್ ಮಾತಾಡಿದ್ರೆ ಅದು PG ಬಿಟ್ಟು ಮುಂಬೈಗೆ ವಾಪಸ್ ಹೋಗಿರೋದು ಅದು. ಆದರೆ ಒಂದು PG ಸ್ಟೂಡೆಂಟ್ ವಾಪಸ್ ಕಳಿಸಿದ ಕರಮ ನನ್ನ ತಲೆ ಕಟ್ಕೋಬಾರ್ದಂತ ನಿಲ್ಸಿನ್ರಿ ನಾನು, ಯಾಕಂದ್ರೆ ನಮ್ದು ಹಿಂದಿ ನಾಲೆಡ್ಜ್ ಅಗದಿ ಬೆಸ್ಟು, ನಾವು 5th ಸ್ಟ್ಯಾಂಡರ್ಡಲ್ಲಿ ಹಿಂದಿ ಕಲ್ತವ್ರಿ. ನನಗೆ ಅದು ಏನೋ ಗೊತ್ತಿಲ್ಲ, ನಮ್ಮ ಇಂಗ್ಲೀಷು ಹಂಗಾಯ್ತು ಬಿಡ್ರಿ. ನಾವು 5th ಸ್ಟ್ಯಾಂಡರ್ಡಲ್ಲಿ ಹಿಂದಿ ಕಲ್ತವ್ರಿ. ನನಗೆ ಅದು ಏನೋ ಗೊತ್ತಿಲ್ಲ, ನಮ್ಮ ಇಂಗ್ಲೀಷು ಹಂಗಾಯ್ತು ಬಿಡ್ರಿ. ನಾವೆಲ್ಲ ಅಪ್ಪಟ ಕನ್ನಡ ಮಾಧ್ಯಮದವ್ರಿ. ಇದೇ ತಾಕತ್ ಕೊಡೋದು ನೋಡ್ರಿ ನೋಡ್ರಿ, ರ್ಯಾಂಕ್ ಗಿಂಕು ತಗೊಂಡು 3 ಡಾಕ್ಟ್ರೇಟ್ ತಗೊಂಡವ್ರು ಮುಂದೆ ಸುಮ್ಮನೆ ಕುಂತಾರ. 35 ತಾಕತ್ ಎಲ್ಲಿ ಬಂತು? ಸರ್ಕಾರಿ ಶಾಲೆ ನಮ್ಮದು, ನಾವು 5th ಕ್ಲಾಸಿಗೆ ಬಂದಾಗ ನಮಗೆ ಸ್ವಲ್ಪ ABCD ಕಲಿಸೋರ್ರಿ, ಅದು ಕ್ಯಾಪಿಟಲ್ ಲೆಟರ್ಸ್, ಯಾಕಂದ್ರೆ ಸ್ಮಾಲ್ ಲೆಟ್ರ್ ಬರ್ತಿರ್ಲಿಲ್ಲ ನಮಗೆ, ನಮಗಲ್ರಿ ನಮ್ಮ ಮೇಷ್ಟ್ರಿಗೆ ಬರ್ತಿರ್ಲಿಲ್ಲ ಅದು. ಅವ್ರ ಪಾಪ ಹಳ್ಳಿಯವ್ರು ಇರ್ತಿದ್ರು. ಸೊ 6th ಸ್ಟ್ಯಾಂಡರ್ಡ್ 7th ಬರುವಾಗ ಸ್ಮಾಲ್ ಲೆಟರ್ ABCD. ಈಗ ಏನ್ರಿ ಇವು ಕೂಸುಗಳು, ನೀವೆಲ್ಲ ಡಾಕ್ಟರ್ಸ್ ನಿಮಗೆ ಅರ್ಥ ಆಗ್ತಾವ, ಅವು ಹೊಟ್ಟೆಲ್ಲ ಎಲ್ಲ ಮಾತಾಡ್ತಾವ್ರಿ. ಅವತ್ತಿನ ಅಭಿಮನ್ಯು ಇವತ್ತು ಎಲ್ಲರೂ ಹೊಟ್ಟೆಗದನ ಹೌದಿಲ್ಲ? ಒವ್ವೊಂದರೂ ಅಷ್ಟೇ, ಅವು ಟ್ಯೂಷನ್ ಇಲ್ಲೇ ಶುರು ಮಾಡ್ತವೆ. ಬೆಂಗಳೂರಲ್ಲಿ ಮೇಡಮ್ ಅಡ್ಮಿಷನ್ ಹೆಂಗೆ ನಡೆದಿದೆ ಅಂದ್ರೆ 2 ಕೂಸನ್ನ ಕರ್ಕೊಂಬಂದಿದ್ದಾರೆ ಸ್ಕೂಲಿಗೆ, ಮೇಡಮ್ ವಿ ವಾಂಟ್ ಟು ಅಡ್ಮಿಟ್ ಅವರ್ ಚೈಲ್ಡ್. ಹೌ ಓಲ್ಡ್ ಈಸ್ ಯುವರ್ ಚೈಲ್ಡ್? ಹೀ ಈಸ್ 2 ಅಂದ್ರೆ ಅವರು. ಓ ಮೈ ಗಾಡ್ ಯು ಕೇಮ್ ಟೂ ಲೇಟ್, 2 ಲೇಟ್ ಅಂತೆ. ಆ 2 ಕೂಸಿದ್ದವ್ರಿಗೆ ಇನ್ನೊಂದು ಕೂಸಾಯ್ತು, 1 ಕೂಸು, ಮತ್ತದೇ ಸ್ಕೂಲಿಗೆ ಹೋದ್ರು ಅವರು. ಕ್ಯಾನ್ ಯು ಹ್ಯಾವ್ ಸೀಟ್ ಅಂದರು. ಹೌ ಓಲ್ಡ್ ಈಸ್ ಯುವರ್ ಬೇಬಿ? 1 ಓ ಟೂ ಲೇಟ್ ಅಂದರು. ನನ್ನ ಹತ್ರ ಹೇಳಿದ್ರು, ನಾನು ಬರ್ರಿ ನಾ ಬರ್ತೀನಿ ಅಂದೆ. ಅವರೇನು ಅಂದ್ಕೊಂಡ್ರು, ಸುಧಾ ಬರ್ಗೂರ್ ಈಸ್ ವೆರಿ ಇನ್ಫ್ಲೂಯೆನ್ಷಿಯಲ್, ಇಫ್ ಶಿ ಪುಟ್ಸ್ ಎ ವರ್ಡ್ ಡೆಫಿನೆಟ್ಲಿ ವಿಲ್ ಗೆಟ್ ಎ ಸೀಟ್ ಅಂತ. ನಾ ಕರ್ಕೊಂಡದ್ದೆ ಅವ್ರನ್ನ. ಆ ಪ್ರಿನ್ಸಿಪಾಲ್ ಇಂಗ್ಲೀಷ್ ಮೀಡಿಯಂ ಪ್ರಿನ್ಸಿಪಾಲ್ರು, ನಾವು ಕನ್ನಡದ ಭಾಷಣದವ್ರು, ನಮ್ಮನ್ನು ಯಾರು ನೋಡಿರ್ತಾರೆ? ನಾನು ನಮಸ್ಕಾರ ಮೇಡಮ್ ಅಂದೆ. ಮೇಡಮ್ ದೇ ಆರ್ ಪ್ಲಾನಿಂಗ್ ಟು ಹ್ಯಾವ್ 3rd ಬೇಬಿ, ವುಡ್ ಯು ಲೈಕ್ ಟು ಗಿವ್ ಸೀಟ್ ಅಂದೆ. ಆ ಅಮ್ಮ ನನ್ನ ಕಾಟಕ್ಕೊಂದು ಸೀಟ್ ಕೊಟ್ಟಿದ್ಲು ಮಗು. ಅಲ್ರಿ 2 ಕೂಸು, 1 ಕೂಸಿಗೆ ಸೀಟ್ ಇಲ್ಲ ಅಂದ್ರೆ ಮತ್ತೇನು ಹೇಳ್ಬೇಕು, 3rd ಬೇಬಿ ಮಾಡ್ಕೋತಾರಂತೆ ಸೀಟ್ ಕೊಡ್ತೀರಾ ಅಂದೆ ನಾನು. ಸ್ನೇಹಿತರೆ, ಭಗವಂತ ಎಲ್ಲ ಕಡೆ ಅವನೇ ಇರೋಕ್ಕಾಗಲ್ವಂತೆ. ಅದಕ್ಕೆ ಅಮ್ಮಂದ್ರನ್ನ ಸೃಷ್ಟಿ ಮಾಡಿ, ಹೆಣ್ಮಕ್ಳನ್ನ ಸೃಷ್ಟಿ ಮಾಡಿ ಈ ಲೋಕಕ್ಕೆ ಕಳಿಸಿದ್ನಂತೆ. ನಾನು ಮಾಡೋ ಕೆಲಸ ನೀನು ಮಾಡು ತಾಯಿ ಅಂತ. ಒಬ್ಬ ತಾಯಿ ಮಾಡೋ ಕೆಲಸ ಇದೆಯಲ್ಲ ಬಹಳ ದೊಡ್ಡದು. ಒಂದು ಸಣ್ಣ ಹುಡುಗ ಸ್ಕೂಲಿಂದ ಬಂದ ಅಮ್ಮಂಗೆ ಡೈರಿ ತೋರಿಸ್ತಾನೆ. ಡೈರಿ ನೋಡಿದ ಅಮ್ಮ ಕಣ್ಣೀರು ಒರೆಸ್ಕೋತಾಳೆ. ಮಗನಿಗೆ ಪಾಪ ಅದಕ್ಕೆ ಡೈರಿ ಓದಕ್ಕೆ ಬರಲ್ಲ, ಸಣ್ಣ ಮಗು ಅದು. ಮಾಮ್ ವೈ ಆರ್ ಯು ಕ್ರೈಯಿಂಗ್ ಅಂತ. ನೋನು ಐ ಆಮ್ ನಾಟ್ ಕ್ರೈಯಿಂಗ್, ನಂಗೆ ತುಂಬ ಖುಷಿ ಆಗ್ತೈತೆ. ಏ ಭಾಳ ಭಾಳ ಆನಂದ ಆಗಕ್ಕತ್ತೈತೆ ಬೇಬಿ. ನಿಮ್ಮ ಶಾಲೆಗೆ ಏನು ಬರ್ದಾರ ಗೊತ್ತನ್ನ ನಿನಗೆ? ನಿಮ್ಮ ಶಾಲಾದಾಗ ನಿನ್ನಷ್ಟು ಬ್ರಿಲಿಯಂಟ್ ಹುಡುಗನೇ ಇಲ್ಲಂತೂ. ನಿಂಗೆ ಕಲಿಸಕ್ಕೆ ನಿಮ್ಮ ಮೇಷ್ಟ್ರುಗಳಿಗೆ ಮೇಡಮ್ಗಳಿಗೆ ಆಗವಲ್ದಂತ ನೀ ಯು ಆರ್ ದ ಬೆಸ್ಟ್ ಚೈಲ್ಡ್ ಇನ್ ಸ್ಕೂಲ್ ಅಂತ ಬರ್ದಾರ. ನಿಮ್ಮ ಮೇಡಮ್ಗಳಿಗೆ ಪಾಠ ಹೇಳ್ಕೊಡಕ್ಕೆ ಬರೋಂಗಿಲ್ಲ ಅಂತ ನಿನಗೆ ಅಷ್ಟು ತ್ರಾಸ ಆಗ್ತೈತೆ ಅಂತ, ನೀವು ಅಷ್ಟು ಬುದ್ಧಿವಂತ ಇದೆಯಂತೆ, ನಾಳೆಯಿಂದ ನಾನಾ ನಿನಗೆ ಹೇಳ್ಕೊಡ್ತೀನಿ ತಗೋ ಅಂದ್ಲು. ಆ ಮಗುವಿಗೆ ಅಮ್ಮನೇ ಗುರು ಆದ್ಲು. ಮಗು ಬೆಳೆದ, ದೊಡ್ಡವನಾದ, ಬಹಳ ದೊಡ್ಡ ಹೆಸರು ಮಾಡ್ದ. ಒಂದಿನ ಹಳೆಯ ಪೆಟ್ಟಿಗೆಯಲ್ಲಿ ಹಳೆಯ ಡೈರಿ ಸಿಕ್ತು, ಅಮ್ಮ ಬದುಕಿಲ್ಲ. ಡೈರಿ ತೆಗಿತಾನೆ, ಅದರಲ್ಲಿ ಬರೆದಿರ್ತಾರೆ

ನಿಮ್ಮ ಮಗನಂತಹ ದಡ್ಡ ಹುಡುಗನನ್ನು ನಮ್ಮ ಜೀವನದಲ್ಲಿ ನಾವು ನೋಡಿಲ್ಲ. ಇಂಥ ದಡ್ಡ ಮಗನನ್ನು ನಮ್ಮ ಶಾಲೆಗೆ ಕಳಿಸಿ ಯಾಕಮ್ಮ ನಮ್ಮ ಪ್ರಾಣ ತಿಂತೀಯ? ನಮ್ಮ ಶಾಲೆಯಲ್ಲಿರೋ ಯಾವ ಟೀಚಿಂಗ್ ಸ್ಟಾಫು ನಿನ್ನ ಮಗನಿಗೆ ಪಾಠ ಹೇಳ್ಕೊಡಕ್ಕೆ ರೆಡಿ ಇಲ್ಲ? ದಡ್ಡ ಮಗನನ್ನು ಹೆತ್ತ ತಪ್ಪಿಗೆ ನೀನೇ ಅವನಿಗೆ ಪಾಠ ಹೇಳ್ಕೊಡು ಅಂತ ಶಾಲೆ ಬರೆದಿತ್ತು. ಆ ತಾಯಿ ಅದನ್ನು ಮುಚ್ಚಿಟ್ಟು ಆ ನೆಗೆಟಿವ್ ಅಂಶವನ್ನೆಲ್ಲ ತೆಗೆದುಹಾಕಿ ಪಾಸಿಟಿವ್ ಆಗ ಮಗನ ಹೃದಯದಲ್ಲಿ ಪ್ರೀತಿಯನ್ನು ವಿಶ್ವಾಸವನ್ನು ಬೆಳೆಸಿ ಅವನನ್ನು ಬಹಳ ದೊಡ್ಡ ವ್ಯಕ್ತಿ ಮಾಡಿದ್ಲು. ಥಾಮಸ್ ಆಲ್ವಾ ಎಡಿಸನ್ ಮಾಡಿದ್ಲು ತಾಯಿ. ನಮಗೆ ಇವತ್ತಿಗೂ ಕೂಡ ಆಲ್ವಾ ಎಡಿಸನ್ ಅಮ್ಮ ಯಾರಂದ್ರೆ ಗೂಗಲಲ್ಲಿ ಹುಡುಕೋಕೆ ಹೋಗ್ಬೇಕು, ನಾವು ಗೊತ್ತಿಲ್ಲ, ನಮಗೆ ಅವಳ ಹೆಸರು ಗೊತ್ತಿಲ್ಲ. ಆದರೆ ಅಮ್ಮನ ಸಾಧನೆ ಇದೆಯಲ್ಲ, ಅದಕ್ಕೆ ಸಮ ಮತ್ತಾವುದೂ ಅಲ್ಲ. ನನ್ನ ಪ್ರಕಾರ ಒಬ್ಬೊಬ್ಬ ಸ್ತ್ರೀಯೂ ಒಂದೊಂದು ಶಕ್ತಿನೇ, ಅವಳು ಆದಿಶಕ್ತಿ ಅಂತ ಅದಕ್ಕೆ ಎಲ್ಲ ಶಕ್ತಿ ದೇವತೆಗಳಿಗೂ ನಮ್ಮ ಹೆಸರೇ ಇಟ್ಟಿದ್ದಾರೆ ಅಲ್ವಾ? ಲವಲವಿಕೆಯೂ ಅಷ್ಟೇ ನೋಡಿ, ಅದಕ್ಕೆ ನದಿಗಳಿಗೆಲ್ಲ ನಮ್ಮ ಹೆಣ್ಮಕ್ಳ ಹೆಸರೇ ಇಡ್ತಾರೆ, ಗಂಗೆ, ತುಂಗೆ, ನೇತ್ರಾವತಿ, ಗೋದಾವರಿ ಅಂತ. ಪರ್ವತಗಳಿಗೆಲ್ಲ ಗಂಡಸರ ಹೆಸರು, ಅವು ಅಲ್ಲಾಡದೇ ಇಲ್ಲ, ಅವು ಕೂತೇ ಇರ್ತವೆ ಅಂತ ಅಲ್ಲಾಡಲ್ಲ. ನಮಗೆ ಇದು ಯಾವುದು ಪ್ರಾಬ್ಲಮ್ ಅನಿಸಿಲ್ಲ. ಮೇ ಬಿ ನೀವು ಹಾಸ್ಪಿಟಲ್ ಫೀಲ್ಡಲ್ಲಿ ಇರೋದಕ್ಕೆ ನಿಮಗೆ ಗೊತ್ತಾಗಿಲ್ಲ, ಆದರೆ ಕೊರೋನಾ ಟೈಮಲ್ಲಿ ನಮಗೆ ಭಾಳ ಟಫ್ ಅನ್ನಿಸ್ತಿತ್ತು. ಮನೇಲಿ ಅದೇ ಮುಖಗಳು ನೋಡಬೇಕು, ಎಷ್ಟು ಕಷ್ಟ ಅಲ್ವಾ? ಹ್ಞೂ, ಪಕ್ಕದ ಮನೆ ತಾತನ್ನ ಅಜ್ಜಿ ಬೈತಾ ಇದೆ, ಮಾಸ್ಕ್ ಹಾಕ್ಕೊಳ್ಳಿ ಅಂತ. ಪಾಪ ತಾತ, ಮಾಸ್ಕ್, ಐ ಆಮ್ ನಾಟ್ ಗೋಯಿಂಗ್ ಎನಿವೇರ್. ಇರ್ಬೋದು, ನಂಗೆ ನಿಮ್ಮ ಮುಖ ನೋಡಿ ನೋಡಿ ಬೇಜಾರಾಯಿತು. ಬೇಜಾರಾಯಿತೋ ಇಲ್ವೋ? ನಮಗೆ ಯಾವಾಗಲೂ ನಾವು ಸೋಷಿಯಲ್ ಅನಿಮಲ್, ಅದರಲ್ಲೂ ನಾವು ಹೆಣ್ಮಕ್ಳು ಏನು ಗೊತ್ತಾ, ವಿ ಆರ್ ಲೈಕ್ ಮರ್ಕ್ಯೂರಿ, ನಮಗೆ ಯಾವಾಗಲೂ ಲವಲವಿಕೆ. ಹಾಗಾದರೆ ನಮಗೆ ಚಿಂತೆಗಳಿರಲ್ವಾ, ಪ್ರಾಬ್ಲಮ್ಸ್ ಇರಲ್ವಾ? ಭಾಳ ಜನ, ನಾನು ಅದಕ್ಕೆ ನಂದು ಈ ಜೀ ಕನ್ನಡದಲ್ಲಿ ಹೇಳಿದಾಗ ಭಾಳ ಪಾಪ್ಯುಲರ್ ಆಯ್ತು ಆ ಜೋಕ್, ತುಂಬ ಶೇರ್ ಆಯ್ತದ್ದು. ನಾನು ಅದಕ್ಕೆ ಗಂಡ್ಮಕ್ಳನ್ನ ತಮಾಷೆ ಮಾಡ್ತಿರ್ತೀನಿ, ನಮ್ಮ ಗಂಡ್ಮಕ್ಳು ಮದುವೆ ಆದ ಹೊಸ್ತರಲ್ಲಿ ಪ್ರಿಸ್ಟೀಜ್ ಕುಕ್ಕರ್ ಇದ್ದಂಗೆ. ನನಗೆ ಇತ್ತೀಚೆಗೆ ವೇದಿಕೆ ಮೇಲೆ ಕುಕ್ಕರ್ ವಿಚಾರ ಮಾತಾಡೋಕ್ಕೆ ಭಯ. ಬಟ್ ನಮ್ಗೆ ಒಂದೇ ಒಂದು ಅಂದರೆ, ವಿ ಡೋಂಟ್ ಬಿಲಾಂಗ್ ಟು ಎನಿ ಪೊಲಿಟಿಕಲ್ ಪಾರ್ಟಿ. ರಾಜಕಾರಣಿಗಳಿಗೆ 5 ವರ್ಷ ಗೌರ್ಮೆಂಟು, ನಮ್ದಂಗಲ್ಲ, ನಮ್ಮದು ನಗೆ ಪಕ್ಷ. ಎಲ್ಲಿವರೆಗೂ ಜನ ಓಟ್ ಹಾಕ್ತಾರೋ ಅಂದರೆ ನಗ್ತಾರೋ, ಅಲ್ಲಿವರೆಗೂ ನಾವು ಆಡಳಿತ ಮಾಡೋಕ್ಕೆ ಸಾಧ್ಯ ಇರೋದು. ನಮ್ಮ ಗಂಡ್ಮಕ್ಳು ನೋಡಿ ಮದುವೆ ಆಗ ಹೊಸ್ತರಲ್ಲಿ ನಾನು ಯಾಕೆ ಪ್ರೆಸ್ಟೀಜ್ ಅಂತೀನಿ ಅಂದರೆ, ಸಾಮಾನ್ಯ ಪ್ರೆಸ್ಟೀಜ್ ಇಸ್ ಎ ಬಿಗ್ ಬ್ರ್ಯಾಂಡ್. ಅದು ಅವಾಗೆಲ್ಲ ಮದುವೆನಲ್ಲಿ ನಮಗೆಲ್ಲ ಮದುವೆ ಆದಾಗ ಒಂದೊಂದು ಪ್ರೆಸ್ಟೀಜ್ ಕುಕ್ಕರ್ ಕೊಡೋರು. ಆ ಕುಕ್ಕರು ಗಂಡ ಇಬ್ಬರೂ ಅಷ್ಟೇ ನೋಡಿ, ಒಲೆ ಮೇಲೆ ಇಟ್ಟರೆ ಸಾಕು 24, ಗಂಡನ ಇಡಬಾರ್ದು ಕುಕ್ಕರ್. ಗಂಡನ್ ನಾವು ದಿನ ಹಂಗೆ ಉರಿತೀವಿ ಬೇಯಿಸ್ತೀವಲ್ಲ, ಮತ್ತೆ ಯಾಕೆ ಕುಕ್ಕರ್ ಮೇಲೆ ಹಾಕಿಡೋದು? ಬಟ್ ಪ್ರೆಸ್ಟೀಜ್ ಕುಕ್ಕರ್ 20 ನಿಮಿಷ ಆದ ಕೂಡಲೇ ವಿಷಲ್ ಹೊಡಿಯೋದು, 3 ವಿಷಲ್ ಹೊಡೆದ್ರೆ ಸಾಕು ಬೇಳೆ ಬೆಂದಿರೋದು, ನಮ್ಮ ಸಂಸಾರ ನಡ್ಕೊಂಡು ಹೋಗೋದ್ರಿ. ಒಂದು 5-6 ವರ್ಷ ಆಗಲಿ ರೀ, ಈ ಕುಕ್ಕರು ಅನ್ನತ್ತಿಲ್ರಿ. ಅಡಿಗೆ ಮನೆಗೆ ಹೋಗಿರೋ ಹೆಣ್ಮಕ್ಳಿಗೆ ಗೊತ್ತಿರ್ತೈತಿ, ಯಾರು ಹೋಗಿಲ್ಲ ಅವ್ರಿಗೆ ಗೊತ್ತಾಗಿರೋಂಗಿಲ್ಲ. ನಾವು ಹೆಚ್ಚು ಕಡಿಮೆ ಎಲ್ಲ ಹೋಗೇ ಇರ್ತೀವ್ರಿ ಅನ್ನತ್ತೆ. ಆದರೂ ನಾವು ಬಿಡಲ್ಲ, ನಾವು ಹೆಣ್ಮಕ್ಳು ಏನು ಮಾಡ್ತೀವ್ರಿ, ಸೌಟ್ ತಗೊಂಡು ತಲೆ ಮ್ಯಾಗ ಒಂದು ಕೊಡ್ತೀವ್ರಿ ಗಂಡಂಗಲ್ಲ ಕುಕ್ಕರ್ಗೆ. ಕೊಟ್ಟು ಕೂಡ್ಲ ಅದಕ್ಕೆ ನೆನಪಾಗ್ತದ ನಾ ಕೂಗ್ಬೇಕು ಸುಮ್ಮನದೇ ನಿಂತು, ಮತ್ತೆ 3 ಸಲ ಕೂಗತ್ತದು. ನಮ್ಮ ಬೇಳೆ ಬೇಯತ್ರಿ, ಸಂಸಾರ ನಡೆಯತ್ರಿ. ಒಂದು 8-10 ವರ್ಷ ಆಗಲಿ ಇದು ಕೂಗದ ಮರ್ತು ಬಿಡುತ್ತೆ. ಬಹಳ ಸಲ ಸಂಸಾರದಲ್ಲೂ ಹಂಗೆ ಆಗತ್ರಿ. ಐ ಥಿಂಕ್ ವಿ ಹ್ಯಾವ್ ಸ್ಟಾಪ್ಡ್ ಎಂಜಾಯಿಂಗ್ ಈಚ್ ಅದರ್ಸ್ ಕಂಪನಿ ಆಫ್ಟರ್ ಸಮ್ ಟೈಮ್. ಬಹಳ ಜನ ಯಾಕೆ ದಾಂಪತ್ಯದಲ್ಲಿ ಜೊತೆಗಿರ್ತೀವಿ ಆದ್ರೆ ಬಹಳ ಖುಷಿಯಾಗಿದ್ದೀವಿ ಅಂತ ಅರ್ಥ ಅಲ್ಲ, ಅಂದ್ರೆ ವಿ ಹ್ಯಾವ್ ಸ್ಟಾಪ್ಡ್ ಎಂಜಾಯಿಂಗ್ ಈಚ್ ಅದರ್ಸ್ ಕಂಪನಿ. ಒಬ್ರಿಗೊಬ್ರು ನೋಡ್ರಿ, ಲಗ್ನ ಹೊಸರಲ್ಲಿ ಬೇಡ, ಲಗ್ನದ ಮುಂಚೆ ನೋಡ್ರಿ ಎಂಗೇಜ್ಮೆಂಟ್ ಏನು ಮಸ್ತಿತ್ರಿ ಅಲ್ಲ, ನೆನೆಸ್ಕೊಂಡ್ರೆ ಆ ಮಜಾ ಅನಿಸ್ತದೆ. ಈಗಿನವ್ರಿಗೆ ಇನ್ನೂ ಚಾನ್ಸ್, ಯಾಕಂದ್ರೆ ಇವು ಲವ್, ಒಂದು 5 ವರ್ಷ ಲವ್ ಮಾಡ್ತವ, ಆಮೇಲೆ ಎಲ್ಲ ಕಂಪ್ಯಾಟಬಿಲಿಟಿ ಆದಮೇಲೆ ಹೇಳ್ತಾರ ನಾವಿಬ್ರು ಸೆಟ್ ಆಗಿವಿ ನೀವು ಹೂ ಅನ್ರಿ ಅಂತ. ನಾವು ಅರೇಂಜ್ ಮಾಡ್ತೀವ್ರಿ, ಹೌದಾ? ನಮಗಿರಲಿಲ್ಲ ಇವೆಲ್ಲ. ನಮಗೆ ಎಂಗೇಜ್ಮೆಂಟ್ಗೂ ಮದುವೆಗೂ 4 ತಿಂಗಳು ಗ್ಯಾಪ್ ಇರೋದು, ಏನು ಮಜಾ ಅವಾಗ? ಬಡ್ಡಿ ಮಗ ಹೋಟ್ಲಿಗೆ ಕರ್ಕೊಂಡೋದ್ರೆ ಐಸ್ ಕ್ರೀಮ್ ತಿನ್ನು, ಗಡ್ಬಡ್ ತಿನ್ನು, ನಾ ಬೇಡ ಅನ್ನಕ್ಕೆ ಅವ್ನು ತಿನ್ನು ಅನ್ನವ, ನೀವು ಬೇಡ ಅಂತೀವಿ ಅವ್ನು ತಿನ್ನು. ನಿಮ್ಮ ಕಡೆ ಆದರೆ ಮಿರ್ಚಿ ಬಜ್ಜಿ ತಿನ್ನು, ಮಂಡಕ್ಕಿ ತಿನ್ನು, ಹೇ ಐಸ್ ಕ್ರೀಮ್ ತಿನ್ನು, ತಗೋ ಇನ್ನೊಂದು. ಬೇಡ ರೀ, ನೋ ಐ ಡೋಂಟ್ ವಾಂಟ್, ನೋ ಮೈ ಫಿಗರ್ ವಿಲ್ ಗೋ, ಇವೆಲ್ಲ ಹೇಳ್ತಾವೆ. ನಾ ನಮ್ದಲ್ಲ ಬಿಡ್ರಿ, ಇವೇನು ಫಿಗರ್ ಏನು ರೀ ಇವು?

0: ಒಂದು ಜೀರೋ ಇದ್ದಂಗೆ, ಹ್ಯಾಂಗೆ ಬರೆದ್ರೂ ಹಿಂಗೆ ಆಗ್ತವೆ ನಾವು. ಬಟ್ ಅವ ಈಗ ಹುಡುಗಿಯರು ಹೇಳ್ತಾರೆ ಫಿಗರು, ಆದ್ರೆ ಲಗ್ನಾಗ ಒಂದು ಐದಾರು ವರ್ಷ ಆಗಲಿ ರೀ, ಹೋಟೆಲ್ಗೆ ಹೋದ್ರೆ ಬಡ್ಡಿ ಮಗ ಅವನು ಇಲ್ಲಿ ನೋಡಂಗಿಲ್ಲ, ಮೆನು ನೋಡಂಗಿಲ್ಲ, ಬೆಲೆ ನೋಡ್ತಾನೆ, ಎಷ್ಟು ಕಾಸ್ಟ್ಲಿದು ಹಾಕನಂತ ತಲೆ ಬೋಳಿಸ್ತಾಳೆ ಇವಳು ಅಂತ. ಅಂದ್ರೆ ನಾವು ಸಿಕ್ಕಿಬಿಟ್ಟಿರ್ತೀವಲ್ರಿ, ವ್ಯಾಲ್ಯೂ ಇರಂಗಿಲ್ಲ. ನಾವು ಫ್ಯಾಮಿಲಿ ಭಾಳ ಲೈಟ್ಗಳು ಈಗ ಹತ್ತುತ್ತಾ ಇದೆ. ಬೆಳಗಾಂಗೆ ಕರೆಂಟ್ ಫ್ರೀ ಇಲ್ಲೇನ್ರಿ? ಗೃಹ ಜ್ಯೋತಿ ಬಂದಿಲ್ಲೇನು? ಸ್ವಲ್ಪ ತಡವಾಗಿ ಹತ್ತಕತ್ತದಲ್ಲ. ಸೋ ನೈಸ್. ನಿಮ್ಮ ನಗು ಮುಖ ನೋಡಿದ್ರೆ ನಂಗೆ ಅದಕ್ಕೆ ನೀವು ಏನೇ ಹೇಳ್ರಿ, ವಿ ಆರ್ ಬ್ಲಸ್ಡ್. ಹೆಣ್ಮಕ್ಳಾಗ ಹುಟ್ಟಕ್ಕೆ ವಿ ಆರ್ ಬ್ಲಸ್ಡ್, ವಿ ಆರ್ ಬ್ಲಸ್ಡ್. ನೋರು ನೋವಿರಲಿ ರೀ, ಎದೆಯಲ್ಲಿ ಕಲರ್ಫುಲ್ ಆಗಿ ಎಲ್ಲಾದರೂ ಹೋಗ್ಬೇಕು ಅಂದ್ರೆ ರೆಡಿ ಆಗ್ತೀವಿ ರೀ ನಾವು. ಹೌದಿಲ್ಲ, ಅವು ಗಂಡುಗಳು ನೋಡಿರೇನ್ರಿ ನೀವು, ಹಂಗೆ ಗುಂಡಿ ಹಾಕೊಂಡಿರಂಗಿಲ್ಲ ಅವನು. ಲಗ್ನದ ಮನೆಗೆ ಹೋಗ್ತೀವಲ್ರಿ, ನಮಗೆ ಯಾರಾದರೂ ಲಗ್ನ ಅಂತ ಕರೆದ್ರ ನಮ್ದು ಒಂದು ತಿಂಗಳ ಅಜೆಂಡಾ ಇರ್ತೈತಿ. ನಾ ಏನು ಉಟ್ಕೋಬೇಕು, ನಾ ಏನು ತೊಟ್ಕೋಬೇಕು, ಯಾವ್ಯಾವ್ದು ಮ್ಯಾಚಿಂಗ್ ಆಗ್ತವ ಎಲ್ಲ ಸೆಟ್ ಮಾಡ್ಕೋತೀವಿ. ಅಪ್ಪಿ ತಪ್ಪಿ ಗಂಡನ ಮ್ಯಾಚ್ ಆಗುತ್ತ ನೋಡಂಗಿಲ್ಲ ನಾವು, ನಮಗೆ 100% ಗೊತ್ತ ಅದು ಮ್ಯಾಚ್ ಆಗಂಗಿಲ್ಲ ಅಂತ. ಯಾಕಂದ್ರ ನಮ್ಮ ಅಪ್ಪ ಮಾಡಿದ್ದದು, ಅವು ಮ್ಯಾಚ್ ಆಗಂಗಿಲ್ಲ. ಏನು ನಮ್ದೆಲ್ಲ ಲಗ್ನ ಆಗುವಾಗ ಮ್ಯಾಚಿಂಗ್ ನೋಡಿದ್ರೇನ್ರಿ ಪ್ರೀತಿ? ನಮಗೆ ನೋಡಿಲ್ರಿ. ನಮ್ಮಪ್ಪ ಆದರೂ ಒಳ್ಳೆಯವನು. ನಮ್ಮಪ್ಪ ಕೇಳ್ದ, ನಾ ಎಮ್ ಎ ಕಲಿತಿದ್ನಲ್ಲ, ಲೆಕ್ಚರರ್ ಕೆಲಸ ಆಗಿನ್ನು ಚಾಲು ಮಾಡಿದ್ದೆ, ಏ ಮಗಳೇ ನೀನು ಎಂಥ ಹುಡುಕ್ಬೇಕು ಹೇಳು, ನಾ ಹುಡುಕ್ತೀನಿ ಅಂದ ನಮ್ಮಪ್ಪ. ಅಪ್ಪ ನಂಗೆ ಅದೆಲ್ಲ ಗೊತ್ತಾಗವಲ್ದು, ಯಾಕಂದ್ರೆ ಆವಾಗ ಇಂಟರ್ನೆಟ್ಟು ಇನ್ಸ್ಟಾ ಸೋಷಿಯಲ್ ಮೀಡಿಯಾ ಇರಲಿಲ್ಲರಿ. ನಮಗೇನು ಗೊತ್ತು, ನಾ ಅಮಿತಾಬ್ ಬಚ್ಚನ್ ಸಿನಿಮಾ ಒಂದು ನೋಡ್ತಿದ್ದೆ ರೀ, ಡಿ ಡಿ ಒಂದು. ಅಪ್ಪ ನನ್ನ ಲಗ್ನಾಗ ಹುಡುಗ ಮಿನಿಮಮ್ 6 ಅಡಿ ಇರಬೇಕು ಅಂದ. ನಮ್ಮ ಅವ್ವಗ ಅನುಮಾನ, ನಾ 5 ಅಡಿ, ಮೈ ಹೈಟ್ ಈಸ್ 5, Why you want 6 feet? ಅಂದರು. ನಿಂಗೆ ಗೊತ್ತಾಗವಲ್ದು, ಗಂಡ ಟಾಲ್ ಇರಬೇಕು. ಆಗ ಲಗ್ನ ಆದಮೇಲೆ ಯಾವಾಗಾರ ಅವನ ಜೋಡಿ ಮಾತಾಡುವಾಗ ನಾ ತಲೆ ಎತ್ತಿ ಮಾತಾಡ್ತಿರ್ತೀನಿ, ಅವನು ಬಾಲ್ಕನಿ ಸೀಟಿಂದ ಬಗ್ಗೆ ಕೇಳಿಸ್ಕೋಬೇಕು ಅಂತ. ನೀವೇನೋ ಚಪ್ಪಾಳೆ ಪಡೆದ್ರಿ ಅವ್ವ, ನನಗೆ 6 ಅಡಿ ಸಿಕ್ಕಿಲ್ಲ. ಮೈ ಹಸ್ಬೆಂಡ್ ಹೈಟ್ ಈಸ್ 5.3. ಅಂದ್ರೆ ನನ್ನ ಬಾಯಿ ಅವ್ರ ಕಿವಿ ಕ್ರಾಸ್ ಟ್ರಾನ್ಸಾಕ್ಷನ್ನಲ್ಲಿ ನಡೀತಾವ ರೀ. ಭಾಳ ಜನ ENT ಅವರಿದ್ದಾರೆ ಇಲ್ಲಿ, ಅವ್ರಿಗೆ ಅರ್ಥ ಆಗಿರುತ್ತೆ, ಬಾಯಿ ಕಿವಿ ಮ್ಯಾಚ್ ಆಗ್ತವ. ಆಮೇಲೆ ನಾ ಇನ್ನೊಂದು ಅಬ್ಸರ್ವ್ ಮಾಡಿದ್ದೀನಿ, ಡಾಕ್ಟರ್ಗಳು ಯಾಕೆ ಡಾಕ್ಟರ್ನೇ ಮದುವೆ ಆಗ್ತಾರೆ ಅಂತ. ಇಸ್ ದೇರ್ ಎನಿ ರೀಸನ್ ಬಿಹೈಂಡ್ ದಟ್? ಅವ್ರಿಗೆ ಮಾತ್ರ ಮ್ಯಾಚ್ ಆಗೋದು, ಅವರಿಬ್ರಿಗೆ ಮಾತ್ರ ಲವ್ ಲೆಟರ್ ಬರೆದ್ರೆ ಹ್ಯಾಂಡ್ ರೈಟಿಂಗ್ ಅರ್ಥ ಆಗೋದು. ಏನಾರು ಡಾಕ್ಟ್ರು ಇಂಜಿನಿಯರ್ ಎಲ್ಲಿದ್ದಾರೆ ಅವರು? ನಮ್ಮ ಇಂಜಿನಿಯರು ಇಂಜಿನಿಯರು ಡಾಕ್ಟ್ರು ಏನ್ರಿ ಮೇಡಮ್, ಡಾಕ್ಟ್ರ್ ಮದುವೆ ಆದ್ರೆ ಅರ್ಥ ಆಗಂಗಿಲ್ಲ ಹ್ಯಾಂಡ್ ರೈಟಿಂಗು. ಅವ್ರು ಲವ್ ಲೆಟರ್ ಬರೆದ್ರು ಈಕೀಗ ತಿಳಿಯಂಗಿಲ್ಲ ಡಾಕ್ಟರ್. ಆಮೇಲೆ ಡಾಕ್ಟರ್ಗಳು ನೋಡ್ರಿ, ಪೇಷನ್ಸ್ ಅವ್ರ ಜೊತೆಗೇ ಇರುತ್ತೆ. ಅವ್ರಿಗೆ ಪೇಷಂಟ್ಗಳನ್ನ ನೋಡಿ ನೋಡಿ ಎಷ್ಟು ಪೇಷನ್ಸ್ ಅಂದ್ರೆ, ನಾವು ಬೆಂಗಳೂರಲ್ಲಿ ಟ್ರಾಫಿಕ್ಕಲ್ಲಿ ಓಡಾಡೋರು ನಂಗೆ ಗೊತ್ತ್ರಿ. ನಾವು ಸಿಗ್ನಲಲ್ಲಿ ನಿಲ್ತೀವಲ್ರಿ, ಬೇರೆಯವರೆಲ್ಲ ನೋಡು ಹ್ಯಾಂಗ್ ಹಿಂಗೆಲ್ಲ ಮಾಡ. ನೀವು ಡಾಕ್ಟರ್ಗಳು ನೋಡ್ರಿ ಎಷ್ಟು ಖುಷಿಯಾಗಿರ್ತಾರೆ ಅಂದ್ರೆ, ಒಂದು ಸ್ಮೈಲು. ಆ ಡಾಕ್ಟ್ರು ಮುಂದಿದ್ದವನು ಇನ್ನೊಬ್ಬನಿಗೆ ಗುದ್ದಿದ್ರು ಇವ್ರ ಸ್ಮೈಲು, ಯಾಕಂದ್ರೆ ಬಿತ್ತು ಒಂದು ಗಿರಾಕಿವಿ ಹಾಸ್ಪಿಟ್ಲಿಗೆ ಅಂತ. ಈ ಸಿಗ್ನಲಲ್ಲಿ ಆ ರೆಡ್ ಬಂದು ಕೂಡಲೇ ವಿ ಬಿಕಮ್ ರೆಸ್ಟ್ಲೆಸ್ ಅಲ್ಲ. ಅದು ಯಾವುದೋ ಒಂದು ಮಗು ಅಪ್ಪ ಹೊಂಟಿದ್ರಂತ, ಪ್ರತಿ ಸಿಗ್ನಲಲ್ಲಿ ರೆಡ್ ಬೀಳ್ತಿತ್ತು, ಅಪ್ಪ ಸಿಟ್ಟಿಗೆ ಹೇಳ್ತಿದ್ದ, ಮಗು ಚಪ್ಪಾಳೆ ಬಡಿತಿತ್ತ, ಅಪ್ಪ ಸಿಟ್ಟಿಗೆದ್ದ, 4 ಸಿಗ್ನಲ್ ಆಯಿತು, ಏ ಮಗನ ಏನು ಚಪ್ಪಾಳೆ ಬಡಿಯಕತ್ತೀಯಲ್ಲ, ಒಟ್ಟ ರೆಡ್ ಬಿದ್ದದೆ ಅಂತ. ಮಗು ಪಾಪ ಅರ್ಥ ಆಗಂಗಿಲ್ಲ, ಪಾಪ ಪ್ರತಿ ಸಿಗ್ನಲಲ್ಲೂ ನಾವೇ ಫಸ್ಟ್ ಹೋಗೋದು ಅಂತದು. ನೋಡ್ರಿ ಜೀವನ ನೋಡೋ ದೃಷ್ಟಿ, ಅಪ್ಪನಿಗೆ ರೆಡ್ ಕಾಣಿಸ್ತು, ಮಗುವಿಗೆ ಗ್ರೀನ್ ಕಾಣಿಸ್ತು. ಮಕ್ಕಳಿಗೆ ಒಳ್ಳೇದು ನೋಡೋದು ನಾವು ಹೇಳ್ಕೊಡ್ಬೇಕಲ್ಲನ್ರಿ. ನಮ್ಮ ಮಕ್ಕಳೇನಿದ್ದಾರಲ್ಲ, ದೇ ಆರ್ ಟುಡೇಸ್ ಚಿಲ್ಡ್ರನ್. ಅವ್ರಿಗೆ ಎಷ್ಟು ಎಕ್ಸ್ಪೋಜರ್ ಇದೆ ಅಂದರೆ, ಈ ಹಾಳಾದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದ್ದು ಎಲ್ಲ ನೋಡ್ಬಿಟ್ಟಿದ್ದಾವೆ. ನೋಡಬಹುದಾದ್ರ ಜೊತೆ ನೋಡಬಾರದ್ದನ್ನು ನೋಡ್ತಾವವು. ನೀವು ಭಾಳ ಜನ ಡಾಕ್ಟರ್ಸ್ ಇದ್ದೀರಾ, ಐ ಹೋಪ್ ಯು ವಿಲ್ ಅಗ್ರಿ ವಿತ್ ಮೀ. ಒಂದು ಕಾಲದಲ್ಲಿ ನಮ್ಮ ಗ್ರ್ಯಾನಿ ಎಲ್ಲ ಹೇಳೋರು, ನಮ್ಮ ಅಜ್ಜಿಗೆ 16 ಮಕ್ಕಳಂತೆ. 16! ಐ ವಾಸ್ ಸರ್ಪ್ರೈಸ್ಡ್. ಐ ಆಸ್ಕ್ಡ್ ಹರ್, 16, ನಿಂಗೆ ಬೇಜಾರಾಗಲಿಲ್ವಾ? ನಂಗೆ ಒಂದಕ್ಕೆ ಸುಸ್ತಾದೆ ಅಂದೆ. ನಮ್ಮ ಅಜ್ಜಿ ಥೂ ನಿನ್ನ, ಮಕ್ಕಳಾದರೆ ಮಳೆ ಬಂದರೆ ಬೇಡ ಅಂತಾರ ಅಂತು. ನನಗಿನ್ನೂ 4 ಹಡಿಯಕ್ಕೆ ಆಸೆ ಇತ್ತು, ಅಷ್ಟರೊಳಗೆ ನಿಮ್ಮ ತಾತ ಹೋಗ್ಬಿಟ್ಟಿದ್ದು. ಅಂದರೆ ದಟ್ ಈಸ್ ದೇರ್ ಲೈವ್, ಅದು ಜೀವನ ಪ್ರೀತಿ ಅದು. ಈಗ ನಿಮ್ಮ ಬೆಳಗಾಮಲ್ಲಿ ಈ ಟ್ರೆಂಡ್ ಆಯ್ತೋ ಇಲ್ಲ ನಂಗೆ ಗೊತ್ತಿಲ್ಲ, ಬೆಂಗಳೂರಲ್ಲಿ ಈ ಟ್ರೆಂಡ್ ಐತಿ. ಜನವರಿ 1st ಬೇಬಿ ಬೇಕ್ರಿ ಭಾಳ ಜನ ಪ್ರೆಗ್ನೆಂಟ್ ವುಮನ್ಗಳಿಗೆ. ಅದು ಯಾವ ರಾಶಿ ಬೇಕು, ಯಾವ ನಕ್ಷತ್ರ ಮತ್ತು ಯಾವ ಟೈಮ್, ದೇ ವಿಲ್ ಡಿಸೈಡ್. ಅದೇನು ಬಾಡಿನೋ ಗಾಡಿನೋ ಡಿಲಿವರಿ ತಗೊಳಕ್ಕೆ? ಜನವರಿ ಫಸ್ಟ್ ಬೇಕ್ರಿ. ನಂಗೆ ಅವಾಗ ಅನ್ನಿಸ್ತು, ಈ ರಸ್ತೆ ಬದಿಯಲ್ಲಿ ಕಲಂಗ್ರಿ ಹಣ್ಣು ವಾಟರ್ ಮೆಲನ್ ವ್ಯಾಪಾರ ಮಾಡ್ತಾನೆ ನೋಡಿರೇನ್ರಿ ನೀವು, ಅವನ ಜೋಡಿ ಮಾತಾಡ್ರಿ ಗೊತ್ತಾಗತ್ತೆ ನಿಮಗೆ. ಮೇಡಮ್ ಮಸ್ತದ ಇದು ಕುಯ್ರಿ, ಇವತ್ತು ಇವತ್ತು ಚಲೋ ಐತಿ, ಇವತ್ತು ತಿನ್ಬೋದ್ರಿ. ಇನ್ನೊಂದು ನಮ್ಮ ಕಡೆ ಗುನ್ನ ಅಂತಾರ್ರಿ ಅದನ್ನು, ಅಂದ್ರೆ ಒಂದು ನಾಲ್ಕು ಟ್ಯಾಕ್ ಹಾಕ್ತಾನ ಅವನು, ಗುನ್ನ ಹಾಕಿ ನೋಡ್ರಿ ರೆಡ್ಡಿಗಿದೆ ನಾಳೆ ತಿನ್ಬೋದು ತಗೋರಿ ಅಂತ. ಹಂಗೆ ಗುನ್ನ ಹಾಕಿ ತೆಗಿಯೋದು ಇದು, ಇವು ಹುಟ್ಟವಲ್ಲ ತೆಗಿಯೋವು, ಇವು ಅಪ್ಪಿ ತಪ್ಪಿ ಹುಟ್ಟಿದ್ರೆ ಅವು ಬೆಂಗಳೂರಲ್ಲಿ ಹಂಪುಗಳು ಭಾಳ ಅದಾವಲ್ರಿ, ಯಾವುದೋ ಒಂದು ಹಂಪಲ್ಲಿ ಜಂಪ್ ಆಗಿ ಹುಟ್ಟವು ಅಷ್ಟೇ ಅವು. ಇಲ್ಲಾಂದ್ರೆ ನಾರ್ಮಲ್ ಅನ್ನೋ ಪದನೇ ನಮ್ಮಲ್ಲಿ ಅಪರೂಪ ರೀ, ಎಲ್ಲ ಸಿ ಸೆಕ್ಷನ್ನೇ. ಇನ್ನೆರಡು ವರ್ಷ ಹೋದರೆ ಡಾಕ್ಟ್ರುಗಳಿಗೆ ಆರಾಮ ರೀ. ಬಂದು ಪ್ರೆಗ್ನೆಂಟ್ ವುಮನ್ ನಿಮ್ಮನ್ನು ಕೇಳ್ತಾಳೆ, ಮತ್ತು ನೀವು ಪ್ರೆಗ್ನೆಂಟ್ ವುಮನ್ ಕೇಳಬೇಕು, ಏನವ್ವ ಆಯಿತು ಜನವರಿ ಫಸ್ಟ್ ಬೇಕಿಲ್ಲ, ಓಕೆ. ಯು ವಾಂಟ್ ಬೇಬಿ ವಿತ್ ಮೊಬೈಲ್ ಆರ್ ವಿತೌಟ್ ಮೊಬೈಲ್? ಯಾಕಂದ್ರೆ ಒಳಗಿರೋದು ಸುಮ್ಮನೆ ಕೊಡಂಗಿಲ್ಲ ಯವ್ವ, 9 ತಿಂಗಳು ಏನು ಮಾಡಲಿ, ನುಂಗು ಒಂದು ಮೊಬೈಲು, ವೈಫೈ ಸಿಗ್ನಲ್ ಇರೋ ಜಾಗದಲ್ಲಿ ಕೂಡ ಸಾಕು, ಸ್ಕ್ಯಾನಿಂಗಿಗೆ ರೊಕ್ಕ ವೇಸ್ಟ್ ಮಾಡಬೇಡ ಅಂತವು. ಒಳಗಿಂದ ಅವೇ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ರು ಆಶ್ಚರ್ಯ ಇಲ್ಲ. ಮತ್ತೆ ಯಾಕೆ ಸ್ಕ್ಯಾನಿಂಗಿಗೆ ಯಾಕೆ ರೊಕ್ಕ ಕೊಡಬೇಕು? ನೀವು ಸ್ಕ್ಯಾನಿಂಗ್ ಮಿಷನ್ 1 ಕೋಟಿ 2 ಕೋಟಿ ವೇಸ್ಟ್, ನೆಕ್ಸ್ಟ್ ಇಲ್ಲ ಇನ್ಬಿಲ್ಟ್. ಈ ಇದು ಟ್ರಾನ್ಸಿಷನ್ ಪೀರಿಯಡ್, ನನ್ನ ಪ್ರಕಾರ ಬದಲಾವಣೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಟ್ರಾನ್ಸಿಷನ್ನು, ಮಾಡರ್ನೈಸೇಷನ್ನು, ಟೆಕ್ನಾಲಜಿ, ನಮ್ಮ ಕೈಗೆ ಬಂದಿರೋ ನಮ್ಮ ಮೊಬೈಲು, ಒಂದು ಬೆರಳು ತುದಿಯಲ್ಲಿ ಜಗತ್ತನ್ನೆಲ್ಲ ನಾನು ಆಡಿಸಬಲ್ಲೆ ಅನ್ನೋ ಅಹಂಕಾರ ಇದೆಯಲ್ಲ, ಇದು ಮಾನವೀಯ ಸಂಬಂಧ, ಹ್ಯೂಮನ್ ರಿಲೇಷನ್ಸ್ನ ಹಾಳು ಮಾಡಬಾರ್ದು. ನಥಿಂಗ್ ಈಸ್ ಗ್ರೇಟರ್ ದೆನ್ ಹ್ಯೂಮನ್ ರಿಲೇಷನ್ಶಿಪ್. ಐ ಗಿವ್ ಯು ಒನ್ ಎಕ್ಸಾಂಪಲ್. ಈ ದೇಶದ ಒಬ್ಬ ಪ್ರೆಸಿಡೆಂಟ್ ಅಂದರೆ ಯು ನೋ ದ ಪ್ರೋಟೋಕಾಲ್, ಅವ್ರ ಆಫೀಸ್ ಹೆಂಗಿರುತ್ತೆ, ಹೆಂಗೆ ಕೆಲಸ ಮಾಡುತ್ತೆ ನಿಮಗೆ ಐಡಿಯಾ ಇರುತ್ತೆ. 200-300 ಎಕರೆ ಪ್ರಿಮಿಸಿಸು, ಬೆಳಗ್ಗೆ ಎದ್ದು ವಾಕ್ ಹೋಗುವ ಅಭ್ಯಾಸ ಪ್ರೆಸಿಡೆಂಟ್ಗೆ. ಆತ ನಡ್ಕೊಂಡು ಹೋಗುವಾಗ ಅವರವರ ಕ್ಯಾಡರಿಗೆ ತಕ್ಕ ಹಾಗೆ ಕ್ವಾರ್ಟರ್ಸ್ಗಳು ಅಲಾಟ್ ಆಗಿರುತ್ತೆ. ಒಂದು ಸಣ್ಣ ಮನೆ ಮುಂದೆ ಒಂದಷ್ಟು ಜನ ಕಾಣಿಸ್ತಾರೆ. ತನ್ನ ಜೊತೆ ಬಂದವ್ರನ್ನ ಕೇಳ್ತಾರೆ, ವಾಟ್ ಹ್ಯಾಪಂಡ್ ಅಂತ. ಇಲ್ಲ, ನಮ್ಮ ಸೆಕ್ಯೂರಿಟಿ ಗಾರ್ಡ್ ಇದ್ದಲ್ಲ, ಅವ್ರ ಅಮ್ಮ ತೀರ್ಕೊಂಡಿದ್ದಾರೆ, ಅದಕ್ಕೆ ಜನ ಬಂದಿದ್ದಾರೆ. ಹೌದಾ? ಹಿ ವೆಂಟ್ ದೇರ್. ಸೆಕ್ಯೂರಿಟಿ ಗಾರ್ಡಿನ ಮನೆ ಅಂದರೆ ಒಂದು ಸಣ್ಣ ಒಂದು ಕಿಚನ್ ಮತ್ತು ಒಂದು ಪುಟ್ಟ ಹಾಲು, ಅಲ್ಲೇ ಡೆಡ್ ಬಾಡಿ ಇದೆ. ಇವರು ಸೀದಾ ಒಳಗೆ ಹೋದರು, ಪ್ರೋಟೋಕಾಲ್ ಇರುತ್ತೆ, ಯಾರ ಮನೆ ಅಂದರೆ ಅವ್ರ ಮನೆಗೆ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ಗಳು ಹೋಗಲ್ಲ, ನಮಗೆ ಗೊತ್ತು. ಬಟ್ ಹಿ ವೆಂಟ್ ಇನ್ಸೈಡ್. ಅವ್ರ ಮನೆಯಲ್ಲಿ ಚೇರ್ ಗೇರ್ ಏನಿಲ್ಲ, ಹಿ ಸ್ಯಾಟ್ ಆನ್ ದ ಫ್ಲೋರ್. ಈ ವ್ಯಕ್ತಿ ಹೋಗಿ ಕೆಳಗಡೆ ಚಕ್ಕಂಬಕ್ಕಲೆ ಹಾಕಿ ಕೂತರು. ಅಮ್ಮನಿಗೆ ಏನಾಗಿತ್ತೋ ಅಂದರು. ಆ ಸೆಕ್ಯೂರಿಟಿ ಅವನು ಹತ್ಕೊಂಡು ಹೇಳ್ದ, ಚೆನ್ನಾಗಿದ್ರು ಸರ್, ರಾತ್ರಿ ಊಟ ಮಾಡಿದ್ವಿ, 11:30 ಮಾತಾಡ್ತಾ ಇದ್ವಿ ಸರ್. ಎಷ್ಟು ವಯಸ್ಸು ಅಮ್ಮನಿಗೆ? 92 ಅಂದ. ಆ ಅಮ್ಮನ ಮುಖದಲ್ಲಿ ಒಂದು ನಗು ಇದೆ. ಬೆಳಗ್ಗೆ 5 ಗಂಟೆಗೆ ಟೀ ಕುಡಿಯೋ ಅಭ್ಯಾಸ, ಅಮ್ಮನಿಗೆ ಟೀ ತೊಗೊಂಬಂದೆ, ಅಮ್ಮ ಇದ್ದೇ ಇಲ್ಲ ಅಂದ. ಏ ಅಳ್ಬೇಡ ಕಣೋ, ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಇದೆ ನೋಡು, ಅಂದರೆ ನೀನು ಒಳ್ಳೆ ಮಗ, ಅವ್ರನ್ನ ತುಂಬ ನೆಮ್ಮದಿಯಾಗಿ ಇಟ್ಟಿದ್ಯಾ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ. ಅಲ್ಲಿ ಆಳೋರಿಗೆಲ್ಲ ಒಂದಷ್ಟು ಸಾಂತ್ವನ ಹೇಳಿದ್ರು. ಆಮೇಲೆ ಒಂದು 20 ನಿಮಿಷ ಕೂತಿದ್ದು ಹೊರಗಡೆ ಬಂದು ತನ್ನ ಸೆಕ್ರೆಟರಿಗೆ ಅವರಿಗೆ ಸಂಸ್ಕಾರಕ್ಕೆ ಏನು ಬೇಕೋ ಅದೆಲ್ಲ ಮಾಡಿಕೊಡಿ ಅಂತ ಹೇಳಿದ್ರು. 3 ಪ್ಯಾಂಟು, 6 ಶರ್ಟು, 1 ಪದ್ಮಶ್ರೀ, 1 ಭಾರತರತ್ನ, 1 ಪದ್ಮವಿಭೂಷಣ, 46 ಡಾಕ್ಟರೇಟ್ ಡಿಗ್ರಿ ಹೊಂದಿದ್ದ ವ್ಯಕ್ತಿ ಅದು ಏನೂ ಅಲ್ಲ. ಯಾರಾದರೂ ವೇದನೆಯಲ್ಲಿದ್ದಾಗ ಸಂವೇದನೆ ತೋರಿಸೋದಿದೆಯಲ್ಲ, ಮಾನವೀಯತೆಯ ಬಹಳ ದೊಡ್ಡ ಗುಣ ಅಂತ ತೋರಿಸ್ಕೊಟ್ಟವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಎಂಥ ನಡವಳಿಕೆ ಅಲ್ವಾ ಅದು! ನಮ್ಗೆ ಈಗಲೂ ಅವ್ರ ಬಗ್ಗೆ ಮಾತಾಡಿದ್ರೆ ರೋಮಾಂಚನ ಅನಿಸುತ್ತೆ. ಆ ವ್ಯಕ್ತಿ ಹೈದರಾಬಾದಲ್ಲಿ ಪೋಲಿಯೋ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಅಲ್ಲಿ ಮೀಡಿಯಾದವ್ರು ಕ್ವೆಶನ್ ಮಾಡ್ತಾರೆ, ಸರ್ ವಿಚ್ ಈಸ್ ದ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಆಫ್ ಯುವರ್ ಲೈಫ್ ಅಂತ. ಬಹುಶಃ ಈ PhDಗಳು ಡಾಕ್ಟರೇಟ್ ಬಂದಿದ್ದೋ ಅಥವಾ ಮತ್ತೆ ಯಾವುದೋ ಭಾರತ ರತ್ನ ಬಂದಿದ್ದು, ಯಾವುದೂ ಹೇಳಲಿಲ್ಲ ಅವರು. ಹಿ ಸೆಡ್, ನಾನು ಆ ಪೋಲಿಯೋ ಆಸ್ಪತ್ರೆಗೆ ಹೋದಾಗ ತುಂಬ ಪಾಪ ಅನ್ನಿಸ್ತು. ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಪೋಲಿಯೋ ಪೀಡಿತರು, ನಡಿಲಿಕ್ಕಾಗಲ್ಲ. ಆ ಮಕ್ಕಳಿಗೆ ಈ ಕ್ಯಾಲಿಪರ್ಸ್ನ ತಯಾರಿ ಮಾಡಿ ಅವ್ರಿಗೆ ಅದನ್ನ ಹಾಕ್ತಾರೆ. ಆ ಕೃತಕ ಕಾಲು ಹಾಕುವಾಗ ಆ ಮಕ್ಕಳು ನಡಿಲಿಕ್ಕೆ ಟ್ರೈ ಮಾಡ್ತಾರೆ, ಬೀಳ್ತಾರೆ, ಹೇಳ್ತಾರೆ. ಆದರೆ ಒಂದಿನ ನಡೆಯುವಾಗ ಕಾಲೇ ಇಲ್ಲದ ಮಕ್ಕಳು ಕಾಲು ಬಂದು ನಡೆಯುವಾಗ ಆ ಮಕ್ಕಳ ನಡೆಯೋದನ್ನು ನೋಡಿ ಅವರ ಅಪ್ಪ ಅಮ್ಮನ ಕಣ್ಣಲ್ಲಿ ನೀರು ಬರ್ತಾಯಿತ್ತಲ್ಲ,
1: ದಟ್ ವಾಸ್ ದ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಆಫ್ ಮೈ ಲೈಫ್.
0: ನನ್ನ ಬದುಕಿನ ಮರೆಯಲಾಗದ ಕ್ಷಣ, ಆನಂದದ ಕ್ಷಣ ಅಂದ್ರಲ್ಲ ಸ್ನೇಹಿತರೆ, ಇದೆಲ್ಲ ನೋಡುವಾಗ ಕೇಳುವಾಗ ನಾವೆಷ್ಟು ಪುಣ್ಯವಂತರಲ್ವಾ, ಈ ಮಣ್ಣಲ್ಲಿ ಹುಟ್ಟಿದ್ದೀವಿ ಅನಿಸುತ್ತೆ. ನಾವೆಲ್ಲ ಓದ್ತಿದ್ದಂಥ ಹಳ್ಳಿಯಲ್ಲಿ ಇಂಥ ಶಾಲೆಗಳೆಲ್ಲ ಇರಲಿಲ್ಲ ನಮಗೆ. ನಮಗೆ ಬೆಂಚೇ ಗೊತ್ತಿಲ್ಲ ಮೇಡಮ್, ನಾವು ಮಣ್ಣಿನ ನೆಲದ ಮೇಲೆ ಕೂತವರು. ಆಮೇಲೆ ಬೆಂಚ್ ಇತ್ತು, ಸ್ಟ್ಯಾಂಡ್ ಅಪ್ ಅಂದ್ರೆ ನಾವು ಬೆಂಚಿನ ಮೇಲೆ ಹತ್ತಿ ನಿಲ್ತಿದ್ವಿ. ಅದು ಅವಮಾನ ಅಂತ ಗೊತ್ತಿಲ್ಲ ನಮಗೆ, ಖುಷಿ ಎಲ್ಲರನ್ನು ನೋಡ್ಬೋದು ಕಿಟಕಿಯಲ್ಲೆಲ್ಲ ಅಂತ. ಅದು ಇಂಗ್ಲೀಷಲ್ಲಿ ಹೇಳಿದ್ರಂತೂ ಮೇಷ್ಟ್ರಿಗೂ ಅರ್ಥ ಆಗ್ತಿರ್ಲಿಲ್ಲ, ನಮಗೂ ಆಗ್ತಿರ್ಲಿಲ್ಲ. ಬಿಕಾಸ್ ನಾವು ನಾಳೆಗೆ ಟುಮಾರೋ ಅಂದರೆ ನಾಡಿದ್ದಿಗೆ ಟುಮ್ ಟುಮಾರೋ ಅಂತ ಕಲಿತವರು. ಬಿಕಾಸ್ ನಾಳೆ ಎಳುವಾಗ ನಾಡಿದ್ದಾಗಬೇಕಲ್ವ. ಅದು ಈ ಕೆಲಸ ಆಗುತ್ತೆ ಅಂದರೆ ಡನ್ನು, ಹಾಗೆ ಆಗತ್ತೆ ಅಂದರೆ ಡನ್ ಡನ್ ಡನ್ ಡನ್ ಡನ್ ಡನ್ ಅಂತಿದ್ವಿ ನಾವು. ಅರ್ಥ ಆದರೆ ಅಷ್ಟೇ ಇಂಗ್ಲೀಷ್. ಅದು ಇನ್ಸ್ಪೆಕ್ಟ್ರ್ ಬಂದಿದ್ದಾರೆ ನನ್ನ ಕೇಳ್ತಾ ಇದ್ದಾರೆ, ಇಂಗ್ಲೀಷಲ್ಲಿ ಸೆಂಟೆನ್ಸ್ ಮಾತಾಡಮ್ಮ ಅಂತ. ಸಾ ಒಂಡೇ ಅಮಾವಾಸ್ಯೆ ಕತ್ತಲ್ ಐ ವೆಂಟು ದ ಹಿತ್ತಲ್ ಹತ್ತಡ್ ದ ಟ್ರೀ ಕಿತ್ತಡ್ ದ ಫ್ರೂಟ್ ಅಂದೆ. ವೆರಿ ಗುಡ್ ಅಂತಾರೆ ಇನ್ಸ್ಪೆಕ್ಟರ್, ಯಾಕೆಂದ್ರೆ ಅವ್ರದ್ದು ಪಕ್ಕದ ಹಳ್ಳಿ, ಅವ್ರಿಗೂ ಬರ್ತಿದ್ದಿಲ್ಲ. ಇನ್ನು ನಮ್ಮ ಹಿಂದಿ ಬಗ್ಗೆ ನಿಮ್ಗೆ ಆಗಲೇ ಹೇಳಿದೆ ನಾನು, ನಾನು 4 ಮಂತ್ಲಿ ಟೆಸ್ಟಲ್ಲಿ ಫೇಲ್ ಆಗಿದ್ದೆ ಹಿಂದಿಯಲ್ಲಿ. ಎವ್ರಿ ಮಂತ್ ಐ ಯೂಸ್ ಟು ಫೇಲ್, ಐ ವಾಸ್ ಕ್ರೈಯಿಂಗ್, ಅಳ್ತಾ ಇದ್ದೆ. ನಮ್ಮ ಅಣ್ಣಂದ್ರು ಬಂದರು, ಅಣ್ಣಂದ್ರಂದ್ರೆ ನನ್ನ ಜೊತೆಗೆ ಹುಟ್ಟಿದವರಲ್ಲ, 4 ವರ್ಷ ಫೇಲ್ ಆಗಿ ಆ ಕ್ಲಾಸಲ್ಲೇ ಇದ್ದವ್ರು ಇದ್ರು ಕೆಲ. ಅಂದರೆ ಅವ್ರು ಹೇಗಪ್ಪ ಅಂದರೆ, ಹೋಗೋರಿಗೆ ತಮ್ಮ, ಬರೋರಿಗೆ ಅಣ್ಣ, ಯಂಗರ್ ಅಂಡ್ ಯಂಗ್ ಎಲ್ಡರ್ ಬ್ರದರ್ಸ್. ಅವರು ಯಾಕೆ ಅಳ್ತಿದ್ಯಾ, ವೈ ಕ್ರೈಯಿಂಗ್ ಅಂದರು. ಐ ಫೇಲ್ಡ್ ಇನ್ ಹಿಂದಿ. ಯಾ ಯಾರಾದರೂ ಹಿಂದಿ ಫೇಲ್ ಆಗ್ತಾರಾ? ಸಚ್ ಎ ಈಸಿ ಲ್ಯಾಂಗ್ವೇಜ್, ನಂಗೆ ಬರಲ್ಲ ಅಂದ. ಹೇ ಟೆಕ್ನಿಕ್ ಅಮ್ಮ ಮುಖ್ಯ ಅಂದರು. ಗಂಡು ಮಕ್ಕಳಿಗೆ ಟೆಕ್ನಿಕ್ ಮಾತ್ರ ಚೆನ್ನಾಗಿ ಒಲ್ದಿರುತ್ತೆ ರೀ. ನಾವು ಹುಡುಗಿಯರು ನೋಡಿ ಕುಡುಂಬ್ತೀವಿ, ಓದಿ ಓದಿ ಓದಿ ಓದಿ ಸುಸ್ತಾಗ್ಬಿಡ್ತೀವಿ, ಅವರು ಟೆಕ್ನಿಕ್ಕಿಂದ ಪಾಸ್ ಆಗ್ತಾರೆ. ಆದರೂ ಎಸ್ ಎಲ್ ಸಿ, ಪಿ ಯು ಸಿ, ಮೆಡಿಕಲ್ಲು, ಇಂಜಿನಿಯರಿಂಗ್ ಯಾವುದೇ ತಗೊಳ್ಳಿ, ಹೆಣ್ಣು ಮಕ್ಕಳದೇ ಮೇಲುಗೈ. ನಾವು ಯಾವತ್ತೂ ರಿಸಲ್ಟನ್ನು ಬಿಟ್ಕೊಟ್ಟಿಲ್ಲ. ನಾ ಹಂಗಂದಾಗ ಹುಡುಗರು ಹೇಳ್ತಾರೆ, ಮೇಡಮ್ ಅವ್ರು ಅಳ್ತಾರಂತ ನಾವೇ ಬಿಟ್ಟು ಕೊಟ್ಬಿಡ್ತೀವಿ ರೀ, ಪಾಪ ರೀ, ಹೆಣ್ಮಕ್ಳ ಹತ್ರ ನಮ್ಮ ಕೈಯಾಗೆ ನೋಡೋಕ್ಕಾಗವಲ್ದು. ಸೊ ಇಲ್ಲಿ ಹುಡುಗರು ನಂಗೆ ಅವನ ಟೆಕ್ನಿಕ್ ಹೇಳ್ಕೊಟ್ರು, ಏನಪ್ಪ ಅಂದ್ರೆ ಕ್ವಶನ್ ಇಲ್ಲಿಂದ ಓದ್ತಿಯಲ್ಲ ಅದನ್ನ ಉಲ್ಟಾ ಮಾಡಿ ಬರೀ ಅಂದರು. ದಟ್ ವಾಸ್ ಎ ಟೆಕ್ನಿಕ್. ಎನಿವೇಸ್ ನಾನು ಫೇಲ್ ಕ್ಯಾಂಡಿಡೇಟ್ ಅಲ್ಲ, ಐ ಜಸ್ಟ್ ಟ್ರೈಡ್. ಏ ಕ್ಯಾ ಬೋಲ್ತಿ ಹೈ, ಬರ್ದೆ ಹೈ ಬೋಲ್ತಿ ಏ ಕ್ಯಾ, ಆ್ಯಂಡ್ ಐ ಪಾಸ್ಡ್, ಇಟ್ ವರ್ಕ್ಡ್. ಈ ಫ್ರೆಂಡ್ಸ್ ಎಲ್ಲ ನಾವು ಮುಂಬೈಯಲ್ಲಿ ಸೇರಿದ್ವಿ, ರೀಸೆಂಟ್ಲಿ ವಿ ಮೆಟ್ ಅಟ್ ಮುಂಬೈ. ಆ್ಯಂಡ್ ಅವತ್ತಿನ ನನ್ನ ಫ್ರೆಂಡ್ಸ್ ಇವತ್ತು ಯು ಎಸ್ನಲ್ಲಿ, ಯು ಕೆಯಲ್ಲಿ ಎಲ್ಲೆಲ್ಲೋ ಇದ್ದಾರೆ. ಅವರೆಲ್ಲ ನನ್ನ ಕಾಲೆಳಿತಾ ಇದ್ರು, ಓ ನೀ ಭಾಳ ದೊಡ್ಡ ಸೆಲೆಬ್ರಿಟಿ ಏನೋ ಈಗ ಕರ್ನಾಟಕದಲ್ಲಿ, ನಿನಗೆ ಅಷ್ಟೊಂದು ಅಭಿಮಾನಿಗಳ, ನಿನ್ನ ಹಿಂದಿನ ನಾಲೆಡ್ಜ್ ನಮಗೆ ಗೊತ್ತಿಲ್ವಾ ಅಂದರು. ನಾ ಹೇಳ್ದೆ ನಾ ಈಗಲೂ ಹಂಗಾದೀನಿ ಅಂದೆ, ನಾ ಏನು ಚೇಂಜ್ ಆಗಿಲ್ಲ. ಯಾಕಂದ್ರೆ ನಾವು ಹೋಟೆಲ್ಗೆ ಹೋದಾಗ ನಾ ನೋಡಿನ್ರಿ, ನಾವು ಡಾಬಾಗೆ ಹೋಗ್ತಿದ್ವಿ, ಡಾಬಾಗೆ ಹೋದರೆ ನನಗೆ ಈ ಹಾಳು ನಂಬರ್ ಏಕದೋ 3-4-10 ವರೆಗೂ ಬರ್ತಾವ್ರಿ, ಮುಂದಕ್ಕೆ ಬರಂಗಿಲ್ಲ. ನಾವು 6 ಮಂದಿ ಹೋಗಿವ್ರಿ, 12 ರೊಟ್ಟಿ ಆರ್ಡರ್ ಮಾಡಂದ್ರೆ ಅವರು, ನಾ ಏನನ್ಬೇಕು, ಭಯ ಏಕದೋ ರೋಟಿ ಇದೇನಾ ಅಂದೆ. ನೀವು ನಕ್ಕ್ರಿ, ನಂದು ಒಂದೇ ಆರ್ಗ್ಯುಮೆಂಟು, ನೀವು ರೈಲ್ವೆ ಸ್ಟೇಷನ್ಗೆ ಹೋಗ್ರಿ, ಗಾಡಿ ನಂಬರ್ 1-0-3, ಪ್ಲಾಟ್ಫಾರ್ಮ್ ನಂಬರ್ 4-6-6. ಅವ್ರು ಹೇಳಲ್ಲನ್ರಿ, ಮತ್ತೆ ಅದು ಸರಿ ಆದ್ರೆ ನನ್ನ ಹೆಂಗೆ ತಪ್ಪಾಗ್ತಾವ ಅಂತ. ಈಗ ಅರ್ಥ ಆಯ್ತಾ, ದಡ್ರಿಗೆ ಧೈರ್ಯ ಜಾಸ್ತಿ ಇರ್ತೈತಿ. ಬಾಳ ಬುದ್ಧಿವಂತರಿಗೆ ಮಾರ್ಕ್ಸ್ ಇರ್ತಾವ, ಮೀಟ್ರ್ ಇರಂಗಿಲ್ಲ. ಮೀಟ್ರ್ ಅನ್ನಿದ್ರು ನಮ್ಮ ಕಡೆ ಇರ್ತಾವ, ಯಾಕಂದ್ರೆ 35, ಅದಕ್ಕಿಂತ ಕಡಿಮೆ ಆಗೋ ಚಾನ್ಸ್ ಇಲ್ಲ, ಹೆಚ್ಚಾಗೋಕ್ ಆಗೋ ಸಾಧ್ಯನೇ ಇಲ್ಲ. ಆದರೂ ಆಗ್ಯಾವ್ರಿ ಆಶಾ ಮೇಡಮ್, ನನಗೆ ಇಂಗ್ಲೀಷ್ದಾಗ ಒಂದ್ಸಲ 87 ಬಂತ್ರಿ. ನಮ್ಮ ಅಪ್ಪ ಶುರು ಮಾಡ್ದ, ಮಗಳೇ ಈ ಪೇಪರ್ ರಿವ್ಯಾಲ್ಯೂಯೇಷನ್ಗೆ ಹಾಕೋಣ. ಏ ಅಪ್ಪ 87, ನಮ್ಮ ವಂಶದಲ್ಲೇ ಯಾರಿಗೂ ಬಂದಿದ್ದಿಲ್ಲ. ಅದಕ್ಕೆ ನನಗೂ ಆಶ್ಚರ್ಯ, ಯಾವ ಬಡ್ಡಿ ಮಗ ನಿನಗೆ 87 ಕೊಟ್ಟಾನ ಅಂತಾರ ನಮ್ಮ ಅಪ್ಪ. ಅಂದ್ರೆ ನಮ್ದೆಲ್ಲ ಸಿಂಗಲ್ ಡಿಜಿಟ್ ಇದ್ವು ರೀ, 1-0 ಹಂಗೆ ಇದ್ದ ನಮ್ಮದು. ಸೊ ಈ ಫ್ರೆಂಡ್ಸು, ನಾನು ಅವ್ರ ಜೋಡಿ ಮುಂಬೈಯಲ್ಲಿ ಶಾಪಿಂಗ್ ಹೋದೆ ರೀ. ಹೆಣ್ಮಕ್ಳು ಬಾರ್ಗೇನ್ ಮಾಡೋದು ನಮ್ಮ ಜನ್ಮ ಸಿದ್ಧ ಹಕ್ಕು, ಹೌದಿಲ್ರಿ? ಮಾಡದೆ ಹೋದ್ರೆ ನಮಗೆ ಖುಷಿ ಸಿಗಂಗಿಲ್ಲ, ಏನೋ ಒಂದು ಮಜಾ ಅದು. ನಾನು ಬಾರ್ಗೇನ್ ಮಾಡಕ್ಕೆ ನಿಂತೆ, ಮತ್ತು ಇವ್ರ ಎದುರಿಗೆ ತೋರಿಸ್ಬೇಕಿತ್ತಲ್ಲ ಐ ಕ್ಯಾನ್ ಸ್ಪೀಕ್ ಹಿಂದಿ ಅಂತ. ಬಿಕಾಸ್ ನೌ ಎ ಡೇಸ್ ಐ ವಾಚ್ ಹಿಂದಿ ಚಾನಲ್ ಆಲ್ಸೋ. நான் சோ ஏ பையா, ஈ பையா அன்னது மாத்திரம் நான் சொல்லோ கல்த்தீர். ಯಾಕಂದ್ರೆ ಪ್ರೀತಿಗಲ್ರಿ ಆ ಪಾನಿಪುರಿ ಅವನ್ನ ಪ್ಲೀಸ್ ಮಾಡೋಕ್ಕೆ. ಆ ಪಾನಿಪುರಿ ಅವನ್ನ ಭಯ ಅಂತೀವಿ ನೋಡ್ರಿ, ತೋಡ ಜಾದ ಪಾನಿ ಅವನ್ ನೋಡ್ರಿ. ನಾವು ಹೆಣ್ಮಕ್ಳದ್ದು ಒಂದು ಶೋಕಿ ನೀವು ಗಮನಿಸ್ರಿ. ಎಲ್ಲಾದರೂ ಈ ಥರ ಪಾರ್ಟಿಗೆ ಬರ್ರಿ, ಏನಾದರೂ ಕೊಟ್ಟರೆ ನಾವು ತಿನ್ನೋದು ಮಂದಿಗೆ ಗೊತ್ತಾಗವಲ್ದು. ಅದು ಹೈಟೆಕ್ನವ್ರು ಇಷ್ಟ ಚಾ ಕುಡಿತಾರ, ಶಬ್ದ ಬರಂಗಿಲ್ಲ, ಆದರೂ ಸ್ವಲ್ಪ ಸೌಂಡ್ ಮಾಡಿ ಕುಡಿಯೋರು ನಮ್ಮ ಉತ್ತರ ಕರ್ನಾಟಕದವ್ರು. ಹಿಂಗಂದ್ರೆ ಅಟ್ಲೀಸ್ಟ್ ಇಲ್ಲಾಂದ್ರೆ ರೈಲ್ವೆ ಸ್ಟೇಷನ್ದಾಗ ಕೇಳ್ಬೇಕದು ಅನ್ಬೇಕು. ಮತ್ತು ತಿಂದರೂ ಅಷ್ಟೇ ಕರಮ್ ಕುರಮ್ ಹಾಗೆಲ್ಲ ಬರ್ಬೇಕು ಶಬ್ದ. ಈ ಹುಡುಗಿಯರು ಹಂಗೆ ಮಾಡಂಗಿಲ್ಲ. ಈ ದನಗಳು ಮೇವು ತಿಂತಾವಲ್ರಿ, ಹಿಂಗೆ ನಮ್ಮ ಬಾಯಿ ಎಷ್ಟು ದೊಡ್ಡದು ಅಂತ ಗೊತ್ತಾಗ್ಬೇಕಾದ್ರೆ ಪಾನಿಪುರಿ ಅನ್ನೋದು ಕಡೆ ಗೊತ್ತಾಗ್ತದೆ. ಪಾನಿ ಹಾಕಿ ಆ ಕೃಷ್ಣ ಬಾಯಿ ತೆಗೆದು ತೋರಿಸಿದ್ನಂತಲ್ರಿ, ಅಂಥವು ಐದಾರು ಜಗತ್ತಿರ್ತಾವು ನಮ್ಮ ಬಾಯಾಗ. ನಿಮಗೆ ಗೊತ್ತಿರುತ್ತೆ ಡೆಂಟಿಸ್ಟ್ಗಳಿಗೆ, ಯಾಕಂದ್ರೆ ಪುಣ್ಯ ತೆಗಿತೀರ ನೀವು. ನೀವೆಲ್ಲರ ಬಾಯಿ ತೆಗೆದು ಪ್ರಪಂಚ ನೋಡ್ತೀರ್ರಿ, ಮತ್ತು ನಿಮಗೆ ನಮ್ಮ ಯೋಗ್ಯತೆ ನೋಡಿದ ಕೂಡಲೇ ಗೊತ್ತಾಗತ್ತೆ. ಕೆಲವ್ರು ನೋಡ್ರಿ ನಗ್ಗ ಕೂಡಲೇ, ಕೆಲವು ಚಿನ್ನದ್ದು, ಕೆಲವು ಸಿಲ್ವರ್ದು, ಕೆಲವು ಕಬ್ಬಣದ್ದು ಪಳ್ಳಂತವ ಎಲ್ಲ ಹಾಕೊಂಡಿರ್ತಾರಲ್ಲ, ಗೊತ್ತಾಗತ್ತದು. ನನ್ನ ಹಲ್ಲು ನೋವು ಬಂದಾಗ ನನಗೆ ಐ ಸ್ಟಿಲ್ ರಿಮೆಂಬರ್, ಡಾಕ್ಟರ್ ರಮೇಶ್ ಅನ್ನೋರ ಹತ್ರ ಹೋಗಿದ್ದೆ ಬೆಂಗಳೂರಿನಲ್ಲಿ. ಆ ಮನುಷ್ಯನಿಗೆ ಏನೋ ಆನಂದ ರೀ, ಮೈಸೂರು ಪಾಕ್ ತಂದು ಎಲ್ಲರಿಗೂ ಹಂಚ್ದ. ನಾ ಕೇಳಿದೆ ಏನು ಸರ್ ಇವತ್ತು ಬರ್ತಡೇ ನಾನು ಇಲ್ಲ, ಎಲ್ಲರನ್ನೂ ಕೈ ಹೊಡಿತಿರಲ್ಲ ಸುಧಾಬರ್ಗುರು, ನಿಮ್ಮ ಹಲ್ಲು ಕೀಳೋ ಚಾನ್ಸ್ ಸಿಕ್ಕ ಅಂತ ಸ್ವೀಟ್ ಹಂಚಕತ್ತೀನಿ ಅಂತ. ಏನು ಆನಂದ ಪುಣ್ಯಾತ್ಮಂಗೆ. ನನ್ನ ಗಂಡ ಕೇಳ್ತಿದ್ದ, ಸರ್ ಇವಳು ಉಳಿದಿದ್ದ ಕಲ್ಲು ಯಾವಾಗ ತೆಗಿತೀರಿ ಹೇಳ್ರಿ. ನಾ ಹೇಳ್ದೆ ಹಲ್ಲು ಎಷ್ಟಾರ ಕಿತ್ಕೊಳ್ರಿ, ನಮ್ಮ ಆಯುಧ ನಾಲ್ಗೆ. ನಾವು ಆಯುಧ ಪೂಜೆ ಬಂದ್ರೆ ಅರಿಶಿನ ಕುಂಕುಮ ಗಾಡಿಗೆ ಹಚ್ಚಂಗಿಲ್ಲ, ಚಾಕು ಚೂರಿಗೆ ಹಚ್ಚಂಗಿಲ್ಲ, ನನ್ನ ನಾಲ್ಗೆಗೆ ಹಚ್ಕೊತೀನ್ರಿ ಅಂದೆ. ಯಾಕಂದ್ರೆ ನಾಯಿ ಸಾಕರ ಮನೆ ಕಾಯುತ್ತ, ನಾಲ್ಗೆ ಸಾಕರ ಮನೆತನ ಕಾಯುತ್ತೆ ಅಂತ ನಂಬಿರೋಳ್ ನಾನು. ಹಂಗಾಗಿ ನಮ್ಮ ನಾಲ್ಗೆ ಸಂಭಾಳಿಸ್ಕೋಬೇಕು.
2: ಇದುವರೆಗೂ ಕೇಳಿದ್ರೆ ಹಾಸ್ಯ ಹೊನಲು ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಖ್ಯಾತ ಹಾಸ್ಯ ಮಾತುಗಾರತಿ ಶ್ರೀಮತಿ ಸುಧಾ ಬರ್ಗೂರವರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM. ಇದು KLE ಕನಸು. ನಮಸ್ಕಾರ.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145035 ಹಾಗೂ 8123871607.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಒಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಒಪಿಡಿ ನಂಬರ್ 97 ಶರಾವತಿ, ಸೆಕೆಂಡ್ ಫ್ಲೋರ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.
1: पहिल्यांदाच हुबळीमध्ये नवीन व युवा उद्योजक, स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा एम्पावर 365, कल्पनेपासून कंपनीपर्यंत. रविवार दिनांक 18 ऑक्टोबर 2026 रोजी हुबळी येथे यशस्वी आणि कायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना सक्सेस स्ट्रॅटेजी.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣಸುದ್ದಿ ವಿಶೇಷ ಕಾರ್ಯಕ್ರಮ.
1: ಕೇಳು ಜಾಣ ಸುದ್ದಿಯ

ಜಾಣ. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಮುಟ್ಟಾಳ ಟಗರು, ಬೂಸ್ಟು ಬಟ್ಟೆ ಹಾಗೂ ಹಿಕ್ಕೆ ಸಗಣಿ ಮತ್ತು ಸಾಮ್ರಾಜ್ಯ. ಮುಟ್ಟಾಳ ಟಗರು, ತಿಳಿದು ತಪ್ಪು ಮಾಡುವವರಿಗೆ ಬಂಡೆಗೆ ತಾನೇ ಹೋಗಿ ತಲೆ ಚಚ್ಕೊಳ್ತಾರಾ ಎನ್ನುತ್ತೇವಲ್ಲವೇ, ಅಂದರೆ ಮುಟ್ಟಾಳ ಅಂತ ಹೇಳಿದ ಹಾಗೆ. ಮುಟ್ಟಾಳ ಗೊತ್ತಲ್ಲ ಪದ, ಇಡಿಯಟ್ ಅಥವಾ ಮೂರ್ಖ ಎನ್ನುವ ಅರ್ಥ ಇದಕ್ಕಿದೆ. ಈ ಪದದ ಹುಟ್ಟು ಹೇಗಾಯಿತು ಅನ್ನೋದಕ್ಕೆ ಹಲವು ವಿವರಣೆಗಳಿವೆ. ಸಂಸ್ಕೃತದ ಮುಗ್ಧ ಎನ್ನುವ ಪದದಿಂದ ಇದು ಹುಟ್ಟಿರಬೇಕು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಇಲ್ಲ, ಇದು ತಮಿಳಿನ ಮುಟ್ಟ ಅಥವಾ ಕೊನೆ ಅನ್ನುವ ಪದದಿಂದ ಹುಟ್ಟಿರಬೇಕು ಅಂತಾರೆ. ಅಂದರೆ ಸೀಮಿತ ಬುದ್ಧಿಯವನು ಅಂತ ಅರ್ಥ ಅಂತ. ನನ್ನ ಮಟ್ಟಿಗೆ ಇದು ಬೇರೇನೆ ಅರ್ಥದಿಂದ ಹುಟ್ಟಿರಬೇಕು. ತಮಿಳಿನಲ್ಲಿಯೇ ಚಚ್ಚಿಕೊಳ್ಳುವುದು ಅನ್ನೋದಕ್ಕೆ ಮುಟ್ಟುವುದು ಅನ್ನುವ ಅರ್ಥ ಇದೆ. ಕನ್ನಡದ ಗಾದೆ ಹಾಗೂ ತಮಿಳಿನ ಈ ಪದವನ್ನು ಗಮನಿಸಿದ್ರೆ ಮುಟ್ಟಾಳ ಎನ್ನುವುದು ಗೋಡೆಗೆ ತಲೆ ಚಚ್ಚಿಕೊಂಡ ಎನ್ನುವಂತಹ ಗಾದೆಯಿಂದಲೇ ಬಂದ ಪದ ಇರಬೇಕು ಅನ್ನೋದು ನನ್ನ ಅನಿಸಿಕೆ. ನನ್ನ ವಾದ ಸರಿಯೋ ಅಲ್ಲವೋ ಅದು ಭಾಷಾ ಪಂಡಿತರು ಚರ್ಚೆ ಮಾಡಿಕೊಳ್ಳಿ ಬಿಡಿ. ಆದರೆ ತಲೆ ಚಚ್ಚಿಕೊಳ್ಳುವುದು ನಿಜಕ್ಕೂ ಮೂರ್ಖತನದ ಕೆಲಸ ಎನ್ನುವುದಕ್ಕೆ ಇನ್ನೊಂದು ಪುರಾವೆಯನ್ನ ಅಮೆರಿಕದ ಅಲಬಾಮಾ ವಿಶ್ವವಿದ್ಯಾನಿಲಯದ ಪ್ರಾಣಿ ವಿಜ್ಞಾನಿಗಳು ಕೊಟ್ಟಿದ್ದಾರೆ. ಇಲ್ಲಿಯ ಜೀವಿ ವಿಜ್ಞಾನ ವಿಭಾಗದ ವಿಜ್ಞಾನಿ ಅಕರ್ಮನ್ ತನ್ನ ಸಂಗಡಿಗರ ಜೊತೆ ಸೇರಿ ಆಡುಗಳು ತಲೆ ಚಚ್ಚಿಕೊಳ್ಳುವ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಟಗರುಗಳು ಒಂದಿನ್ನೊಂದು ಎದುರಾದಾಗ ಕಾಲು ಕೆರೆದು ತಲೆಯಿಂದ ಡಿಕ್ಕಿ ಹೊಡೆಯುತ್ತವಷ್ಟೇ. ಇದು ಆ ಆಡುಗಳಿಗೆ ಏನಾದರೂ ತೊಂದರೆ ಕೊಡುತ್ತಿರಬಹುದೇ ಎನ್ನುವ ಸಂಶಯ ಆಕ್ರಮಣ ತಂಡಕ್ಕೆ ಬಂದಿತ್ತಂತೆ. ಅವರ ಸಂಶಯ ಈಗ ನಿಜವಾಗಿದೆ. ಹೀಗೆ ಜಗಳವಾಡುತ್ತಾ ಡಿಕ್ಕಿ ಹೊಡೆದುಕೊಳ್ಳುವ ಟಗರುಗಳಿಗೆ ಆವತ್ತಿನ ದಿನ ಏನೂ ಅಪಾಯ ಕಾಣದೇ ಇದ್ದರೂ ವೃದ್ಧಾಪ್ಯದಲ್ಲಿ ಅವುಗಳ ಮಿದುಳಿಗೆ ಹಾನಿ ಹೆಚ್ಚು ಅಂತ ಇವರ ಅಧ್ಯಯನ ತೋರಿಸಿದೆ. ಮನುಷ್ಯರಲ್ಲಿ ಅರುಳು ಮುರುಳಿನಂತಹ ಕಾಯಿಲೆಗೆ ಕಾರಣವಾಗುವಂತಹ ಮಿದುಳು ನರಗಳ ಕ್ಷಯ ಈ ರೀತಿಯಲ್ಲಿ ಡಿಕ್ಕಿ ಹೊಡೆದುಕೊಳ್ಳುವ ಆಡು ಟಗರುಗಳಲ್ಲಿ ಉಳಿದವುಗಳಿಗಿಂತ ಹೆಚ್ಚಿರಬಹುದು ಎಂದು ಈ ಅಧ್ಯಯನ ತಿಳಿಸುತ್ತದೆ. ನಿಜವಾದ ಮುಟ್ಟಾಳತನ. ಪೊಗರು ಹೆಚ್ಚಿದ್ದಾಗ ಟಗರುಗಳು ಹೀಗೆ ಡಿಕ್ಕಿ ಹೊಡೆದುಕೊಳ್ಳುತ್ತವೆ. ಟಗರುಗಳಷ್ಟೇ ಅಲ್ಲ, ಇನ್ನೂ ಹಲವು ಪ್ರಾಣಿಗಳು ಹಾಗೂ ಕೆಲವು ಪಕ್ಷಿಗಳು ಹೀಗೆ ತಲೆಯನ್ನು ಜೋರಾಗಿ ಡಿಕ್ಕಿ ಹೊಡೆಯುವುದುಂಟು. ಟಗರು, ಕೋಣ, ಎತ್ತು, ಗಂಡು ಜಿಂಕೆಗಳು ಇತರೆ ಗಂಡುಗಳ ಜೊತೆಗೆ ಸ್ಪರ್ಧಿಸುವಾಗ ತಲೆಯಿಂದಲೇ ಕಾದಾಡುತ್ತವೆ. ಅದಕ್ಕಾಗಿಯೇ ಅವುಗಳ ಕೊಂಬುಗಳು ಬೆಳೆಯುತ್ತವೆ ಎನ್ನುವ ಊಹೆಯೂ ಇದೆ. ಟಗರಿನಿಂದ ಹೀಗೆ ಗುಮ್ಮಿಸಿಕೊಂಡವರಿಗೆ ಅದರ ಬಲ ಎಷ್ಟು ಎಂಬುದರ ಅರಿವು ಇರಲೇಬೇಕು. ಕೋಣಗಳಂತೂ ಹೀಗೆ ಗುಮ್ಮಿ ಕಟ್ಟಾಳುಗಳನ್ನು ಎತ್ತಿ ದೂರ ಬಿಸಾಡುವುದುಂಟು. ತಮಿಳುನಾಡಿನಲ್ಲಿ ಸಂಕ್ರಾಂತಿಯ ಹೊತ್ತಿನಲ್ಲಿ ನಡೆಯುವ ಜಲ್ಲಿಕಟ್ಟು ಹಾಗೂ ಗ್ರೀಕ್ನಲ್ಲಿ ಆಗಾಗ ನಡೆಯುವ ಗೂಳಿ ಕಾಳಗಗಳ ಸ್ಪರ್ಧೆ ಈ ಗುಮ್ಮಿಡುವುದರ ಅಪಾಯವನ್ನು ಎತ್ತಿ ತೋರುವ ಆಟಗಳು ಅಷ್ಟೆ. ಇಷ್ಟು ಬಲವಾಗಿ ಒಂದಕ್ಕೊಂದು ಗುಮ್ಮಿಕೊಳ್ಳುವ ಆಡುಗಳಿಗೆ ಏನೂ ಆಗುವುದಿಲ್ಲವಲ್ಲ ಎನ್ನುವುದು ಅಚ್ಚರಿ. ಇದು ಸಹಜ, ಏಕೆಂದರೆ ಟಗರುಗಳು ಗುಮ್ಮಿಕೊಳ್ಳುವ ಬಲ ಸಾಧಾರಣವಲ್ಲ. ಸಾಧಾರಣವಾಗಿ ಗುಮ್ಮಿದರೂ ಗಂಟೆಗೆ 150 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಕಾರೊಂದು ಕುದ್ದಿದಷ್ಟು ಬಲ ಅವುಗಳಲ್ಲಿ ಇರುತ್ತದಂತೆ. ಅಂದರೆ ಆ ಟಗರಿನ ಮೇಲೆ ಅದರದ್ದೇ ತೂಕದ 15 ಪಟ್ಟು ತೂಕವಿರುವ ವಸ್ತು ಬಿದ್ದ ಹಾಗೆ ಎನ್ನಬಹುದು. ಸಾಮಾನ್ಯ ಮನುಷ್ಯರಿಗೆ ಈ ಬಲವನ್ನು ತಡೆದುಕೊಳ್ಳುವುದು ಅಸಾಧ್ಯ. ಇದರ ಮುಕ್ಕಾಲು ಪಾಲು ಬಲದ ಏಟು ಮನುಷ್ಯನಿಗೆ ಬಿದ್ದರೂ ಸಾಕು, ತಕ್ಷಣವೇ ಎಚ್ಚರ ತಪ್ಪುತ್ತಾರೆ. ಕೆಲವೊಮ್ಮೆ ಮಿದುಳು ಜಜ್ಜಿ ಹೋಗಿ ಸಾಯುವುದು ಉಂಟು. ಕಾರು, ಬೈಕು ಇಂಥವುಗಳ ಅಪಘಾತಗಳಲ್ಲಿ ಸಾಯುವ ಬಹುತೇಕ ಮಂದಿ ಹೀಗೆ ತಲೆಗೆ ಪೆಟ್ಟು ಬಿದ್ದೇ ಸಾಯುತ್ತಾರಷ್ಟೇ. ಹಾಗಿದ್ದಾಗ ಟಗರುಗಳಿಗೆ ಈ ರೀತಿ ದಿನನಿತ್ಯವೂ ತಲೆಗೆ ಪೆಟ್ಟಾಗುತ್ತಿದೆ ಅಲ್ಲ, ಏನೂ ಆಗುವುದಿಲ್ಲವೇ? ಇದು ಪ್ರಶ್ನೆ. ಟಗರುಗಳಿಗೆ ಏನೂ ಅಪಾಯ ಆಗುವುದಿಲ್ಲ ಅನ್ನುವ ನಂಬಿಕೆ ವಿಜ್ಞಾನಿಗಳಲ್ಲಿಯೂ ಗಾಢವಾಗಿತ್ತು. ಏಕೆಂದರೆ ಟಗರು, ಕೋಣ ಮೊದಲಾದ ಗೊರಸುವಂತಗಳ ಗಂಡು ಪ್ರಾಣಿಗಳಲ್ಲಿ ತಲೆಬುರುಡೆ ಸ್ವಲ್ಪ ಗಟ್ಟಿಯಾಗಿರುತ್ತದೆ, ದಪ್ಪವಾಗಿಯೂ ಇರುತ್ತದೆ. ಕಾಡು ಕೋಣಗಳಂತಹ ಪ್ರಾಣಿಗಳಲ್ಲಿ ತಲೆಯ ಮೇಲೆ ಗಟ್ಟಿಯಾದ ಉಬ್ಬು, ಉದ್ದನೆಯ ಕೊಂಬು ಮೊದಲಾದವು ಇರುವುದನ್ನು ಕಾಣಬಹುದು. ಇವೆಲ್ಲ ಅಲಂಕಾರಗಳಲ್ಲ. ಹೀಗೆ ಡಿಕ್ಕಿ ಹೊಡೆಯುವಾಗ ಪ್ರಾಣಿಗಳು ಮಿದುಳಿಗೆ ಆಗಬಹುದಾದ ಅಪಾಯವನ್ನು ಕಡಿಮೆ ಮಾಡುವ ರಕ್ಷಣಾ ವ್ಯವಸ್ಥೆ ಎನ್ನುವುದು ವಿಜ್ಞಾನಿಗಳ ತರ್ಕವಾಗಿತ್ತು. 2 ವರ್ಷಗಳ ಹಿಂದೆ ಕಸ್ತೂರಿ

0: ಕಾರ್ಯಂತೂ ಅಲ್ಲ ಎಂದು ನಿರೂಪಿಸಿದ್ದಾರೆ. ಇದಕ್ಕಾಗಿ ಇವರು ಮೆದುಳಿಗೆ ಗಾಯವಾಗಿದೆಯೇ ಎಂದು ಪರೋಕ್ಷವಾಗಿ ತಿಳಿಯಲು ಪ್ರಯತ್ನಿಸಿದ್ದಾರೆ. ಮಿದುಳಿನಲ್ಲಿ ಮಾತ್ರವೇ ಕಾಣಸಿಗುವ ಟಾವೋ ಪ್ರೋಟೀನ್ ಎನ್ನುವ ಪ್ರೋಟೀನ್ ಅನ್ನು ಇದಕ್ಕೆ ಸೂಚಿಯಾಗಿ ಉಪಯೋಗಿಸಿಕೊಂಡಿದ್ದಾರೆ. ಮಿದುಳಿನ ಗಾಯ ಹಾಗೂ ಪ್ರೋಟೀನಿನ ಸಂಬಂಧವನ್ನು ಇಲಿಗಳಲ್ಲಿ ನಡೆಸಿದ ಪ್ರಯೋಗಗಳು ತಿಳಿಸಿದ್ದವು. ಮಿದುಳಿಗೆ ಗಾಯವಾದಾಗ ನರಕೋಶಗಳು ಈ ಪ್ರೋಟೀನ್ ಅನ್ನು ಹೆಚ್ಚಾಗಿ ಸ್ರವಿಸುತ್ತವೆ. ಆಗ ಮಿದುಳಿನ ಸುತ್ತಲೂ ಇರುವ ಸೆರೆಬ್ರೋಸ್ಪೈನಲ್ ದ್ರವ ಹಾಗೂ ರಕ್ತದಲ್ಲಿ ಇದರ ಪ್ರಮಾಣ ಹೆಚ್ಚುತ್ತದೆ. ಮಿದುಳಿಗೆ ಒಮ್ಮೆಯಷ್ಟೇ ಏಟು ಬಿದ್ದಿದ್ದರೂ ವರ್ಷಗಟ್ಟಲೆ ರಕ್ತ, ಸೆರೆಬ್ರೋಸ್ಪೈನಲ್ ದ್ರವ, ಜೊಲ್ಲು, ಕಣ್ಣೀರಿನಲ್ಲಿಯೂ ಈ ಪ್ರೋಟೀನ್ ಪ್ರಮಾಣ ಹೆಚ್ಚಾಗಿಯೇ ಕಾಣುತ್ತದೆಯಂತೆ. ಪ್ರಯೋಗಗಳಲ್ಲಿ ಇಲಿಗಳನ್ನು ಬಳಸುವಾಗ ಅವುಗಳ ಮಿದುಳು, ರಕ್ತ ಮೊದಲಾದವುಗಳನ್ನು ಬಸಿದು ಪರೀಕ್ಷೆ ಮಾಡಬಹುದು. ಆದರೆ ಮನುಷ್ಯರಲ್ಲಿ ಇದು ಸಾಧ್ಯವಿಲ್ಲ. ಹೀಗಾಗಿ ಇತರೆ ಪ್ರಾಣಿಗಳಲ್ಲಿಯೂ ಮಿದುಳಿಗೆ ಗಾಯವಾದಾಗ ಇದೇ ಬದಲಾವಣೆಗಳು ಕಾಣಿಸುತ್ತವೆ ಅಂತಾದರೆ ಈ ಟಾವ್ ಪ್ರೋಟೀನ್ ಪ್ರಮಾಣವನ್ನು ಮಿದುಳಿಗೆ ಗಾಸಿ ಆಗಿದೆಯೋ ಇಲ್ಲವೋ ಎಂಬುದನ್ನು ಪತ್ತೆ ಮಾಡಲು ಬಳಸಬಹುದಲ್ಲ ಎನ್ನುವುದು ಆಕರ್ಮನ್ ಅವರ ತಂಡದ ಯೋಚನೆ. ಇದಕ್ಕಾಗಿ ಟಗರುಗಳಲ್ಲಿ ಈ ಪ್ರೋಟೀನ್ ಅನ್ನೇ ಸೂಚಿಯಾಗಿ ಬಳಸಲು ಈ ತಂಡ ಯೋಚಿಸಿತು. 3 ಟಗರುಗಳನ್ನು 6 ತಿಂಗಳ ಕಾಲ ಈ ತಂಡ ಅಧ್ಯಯನ ಮಾಡಿದೆ. ಅವನ್ನು ಒಂದಕ್ಕೊಂದು ಬಡಿದಾಡಿಕೊಳ್ಳಲು ಬಿಟ್ಟು ಬಡಿದಾಟದ ವಿಡಿಯೋ ಚಿತ್ರಣವನ್ನ ತೆಗೆದಿದೆ. ಟಗರುಗಳು ಎಷ್ಟು ಬಾರಿ ತಲೆಯನ್ನು ಗಟ್ಟಿಸಿಕೊಂಡವು, ಎಷ್ಟು ಜೋರಾಗಿ ಎಂದು ಅಳೆದಿದೆ. ಅನಂತರ ಈ ಟಗರುಗಳ ರಕ್ತ, ಮಿದುಳನ್ನು ಆವರಿಸಿದ ದ್ರವ ಇವುಗಳನ್ನೆಲ್ಲ ತೆಗೆದು ಅವುಗಳಲ್ಲಿ ಇರುವ ತಾವು ಪ್ರೋಟೀನ್ ಹಾಗೂ ಇತರೆ ಪ್ರೋಟೀನ್ಗಳನ್ನು ವಿವಿಧ ಅವಧಿಗಳ ನಂತರ ಅಳೆದಿದೆ. ಇವೆಲ್ಲವನ್ನೂ ಅನಂತರ ತಾಳೆ ಹಾಕಿ ತಲೆ ಗಟ್ಟಿಸಿಕೊಂಡ ಪ್ರಮಾಣಕ್ಕೂ ವಿವಿಧ ಅವಧಿಗಳಲ್ಲಿ ಇರುವಂತಹ ಈ ಪ್ರೋಟೀನ್ಗಳಲ್ಲಿನ ಪ್ರಮಾಣಕ್ಕೂ ಅಥವಾ ಅವುಗಳಲ್ಲಿರುವ ವ್ಯತ್ಯಾಸಕ್ಕೂ ತಾಳೆಯಾಗುತ್ತದೆಯೇ ಎಂದು ಪರಿಶೀಲಿಸಿದೆ. ಆಡುಗಳು 6 ತಿಂಗಳ ಅವಧಿಯಲ್ಲಿ ಏನಿಲ್ಲವೆಂದರೂ 5,000 ಬಾರಿ ತಲೆಯನ್ನ ಚಚ್ಚಿಕೊಂಡಿದ್ದವು ಎನ್ನುತ್ತಾರೆ ಆಕರ್ಮನ್. ಈ ಎಲ್ಲ ಅಧ್ಯಯನಗಳ ಸಾರಾಂಶ ಇಷ್ಟೇ. ತಲೆಗಟ್ಟಿಸಿದ ಟಗರುಗಳಲ್ಲಿ ನರಕೋಶಗಳ ಸುತ್ತಲೂ ಇರುವ ಪೊರೆಯಲ್ಲಿ ಸ್ವಲ್ಪ ಊತ ಇತ್ತು. ಹೆಚ್ಚೆಚ್ಚು ಡಿಕ್ಕಿ ಹೊಡೆದ ಟಗರುಗಳಲ್ಲಿ ಈ ಊತ ಹೆಚ್ಚಾಗಿಯೂ, ಕಡಿಮೆ ಹೊಡಿಸಿಕೊಂಡವುಗಳಲ್ಲಿ ಕಡಿಮೆಯಾಗಿಯೂ ಇತ್ತು. ಹಾಗೆಯೇ ತಾವು ಪ್ರೋಟೀನ್ ಪ್ರಮಾಣವು ಹೆಚ್ಚೆಚ್ಚು ಡಿಕ್ಕಿ ಹೊಡೆದ ಟಗರುಗಳಲ್ಲಿ ಹೆಚ್ಚು ಇತ್ತು. ಅಷ್ಟೇ ಅಲ್ಲ, ಮೊದಲು ಡಿಕ್ಕಿ ಹೊಡೆದ 1 ವರ್ಷದೊಳಗೆ ಈ ಪರಿಣಾಮಗಳು ಎದ್ದು ಕಾಣಿಸುತ್ತಿದ್ದವು. ಅನಂತರದ ಅವಧಿಯಲ್ಲಿ ಇವು ಹೆಚ್ಚೆಚ್ಚು ಆದವು ಎಂದು ಆಕರ್ಮನ್ ತಂಡ ವರದಿ ಮಾಡಿದೆ. ಅಂದರೆ ಇಷ್ಟೇ, ಯಾವತ್ತೋ ತಲೆ ಗಟ್ಟಿಸಿಕೊಂಡವರಿಗೆ ಆದ ಗಾಯದ ಪರಿಣಾಮ ತಕ್ಷಣವೇ ಗೊತ್ತಾಗುವುದಿಲ್ಲ. ಆ ಗಾಯ ಮಾಯುವುದೂ ಇಲ್ಲ, ಅದು ಕೊನೆಯವರೆಗೂ ಉಳಿಯುತ್ತದೆ. ಇದು ಬಹುಶಃ ಅರುಳುಮುರುಳಿನಂತಹ ಪರಿಣಾಮವನ್ನು ಉಂಟು ಮಾಡಬಹುದು ಎಂದು ಇವರು ತರ್ಕಿಸಿದ್ದಾರೆ. ಟಗರಿಗೂ ಇದರಿಂದ ಮುಕ್ತಿ ಇಲ್ಲ ಎನ್ನುವುದು ಇವರ ತೀರ್ಮಾನ.
1: ಹಕ್ಕಿ, ಸಗಣಿ ಮತ್ತು ಸಾಮ್ರಾಜ್ಯ. ರಸಗೊಬ್ಬರ ಸಿಗುವುದಕ್ಕೂ ಮೊದಲಿನ ಕಥೆ. ಕುರಿ, ಆಡು, ಬಾತುಕೋಳಿಗಳ ಹಿಂಡನ್ನು ಕಟ್ಟಿಕೊಂಡು ಊರೂರು ಅಲೆಯುತ್ತಿದ್ದ ಅಲೆಮಾರಿಗಳ ಕಾಲ. ಈ ಅಲೆಮಾರಿಗಳನ್ನು ಊರ ಜನ ಕೈಬೀಸಿ ಕರೆಯುತ್ತಿದ್ದರು, ತಮ್ಮ ಹೊಲದಲ್ಲಿದ್ದ ಕಳೆಯನ್ನು ಮೇಯಲು ಹೇಳುತ್ತಿದ್ದರು. ಅದಕ್ಕೆ ಪ್ರತಿಫಲವಾಗಿ ಅವರಿಗೆ ಈ ಪ್ರಾಣಿಗಳ ಹಿಕ್ಕೆ ಉಚಿತವಾಗಿ ದೊರೆಯುತ್ತಿತ್ತು, ಹೊಲ ಗದ್ದೆಗಳಿಗೆ ಗೊಬ್ಬರವಾಗುತ್ತಿತ್ತು. ಹಿಕ್ಕೆ, ಸಗಣಿ ಗೊಬ್ಬರಗಳು ಈಗ ಅಪರೂಪವಾಗಿವೆ. ಆದರೆ ಸುಮಾರು 2,000 ವರ್ಷಗಳ ಹಿಂದೆ ಪುರಾತನ ಜನಾಂಗವೊಂದು ಹಕ್ಕಿಯ ಹಿಕ್ಕೆಯ ನೆರವಿನಿಂದಲೇ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿತ್ತಂತೆ, ಹೀಗೆಂದು PLOS-1 ಪತ್ರಿಕೆ ವರದಿ ಮಾಡಿದೆ. ಪೆರುವಿನ ದಕ್ಷಿಣ ಕರಾವಳಿಯ ಗುಂಟ ಇದ್ದ ಚಿಂಚಾ ಸಾಮ್ರಾಜ್ಯ ಬೆಳೆದು ಸಿರಿವಂತವಾಗಲು ಅಲ್ಲಿನ ಸಮುದ್ರ ಹಕ್ಕಿಯ ಹಿಕ್ಕೆಯೇ ಕಾರಣವಾಗಿರಬೇಕು ಎಂದು ಹಲವು ಪುರಾವೆಗಳನ್ನು ಆಸ್ಟ್ರೇಲಿಯಾದ ಸಿಡ್ನಿ ವಿಶ್ವವಿದ್ಯಾನಿಲಯದ ಪುರಾತತ್ವ ವಿಜ್ಞಾನಿ ಜೇಕಬ್ ಬಾಂಗರ್ಸ್ ಒಟ್ಟು ಮಾಡಿ ಪ್ರಕಟಿಸಿದ್ದಾರೆ. ಅಮೆರಿಕ ಹಾಗೂ ಜರ್ಮನಿಯ ವಿಜ್ಞಾನಿಗಳ ಜೊತೆಗೂಡಿ ಚಿಂಚಾ ಸಾಮ್ರಾಜ್ಯ ಮೇರುಸ್ಥಿತಿಯಲ್ಲಿದ್ದಾಗಿನ ಪಳೆಯುಳಿಕೆಗಳು, ಅಂದಿನ ಸಸ್ಯಗಳು, ಸಮುದ್ರದ ಹಕ್ಕಿಗಳು ಮೊದಲಾದವುಗಳನ್ನು ಇವರು ಅಧ್ಯಯನ ಮಾಡಿದ್ದಾರೆ. ಇವೆಲ್ಲದರ ಫಲವಾಗಿ ಚಿಂಚನ್ನರು ಮೆಕ್ಕೆಜೋಳವನ್ನು ಕೃಷಿ ಮಾಡಲು ಅಲ್ಲಿನ ಸಮುದ್ರ ಹಕ್ಕಿಗಳ ಹಿಕ್ಕೆ ಗೊಬ್ಬರ ನೆರವಾಗಿರಬೇಕು. ಆದ್ದರಿಂದ ಅವರ ಸಾಮ್ರಾಜ್ಯ ಸಿರಿವಂತವಾಗಿರಬೇಕು ಎಂದು ತೀರ್ಮಾನಿಸಿದ್ದಾರೆ. ಚಿಂಚಾ ಹಾಗೂ ಇಂಕಾ ಪುರಾತನ ಪೆರುವಿನಲ್ಲಿ ಇದ್ದವೆನ್ನಲಾದ 2 ದೊಡ್ಡ ಸಾಮ್ರಾಜ್ಯಗಳು. ಇವುಗಳಲ್ಲಿ ಚಿಂಚಾ ಹೆಚ್ಚು ಪುರಾತನ. ದಕ್ಷಿಣ ಭಾರತದಲ್ಲಿ ಚಾಲುಕ್ಯ, ಚೋಳ, ಕದಂಬರು ರಾಜ್ಯವಾಳುತ್ತಿದ್ದ ಸಮಯದಲ್ಲಿ, ಅಂದರೆ ಕ್ರಿಸ್ತಶಕ 1000 ಕ್ರಿಸ್ತಶಕ 1500 ಚಿಂಚಾ ಸಾಮ್ರಾಜ್ಯ ಅಸ್ತಿತ್ವದಲ್ಲಿತ್ತು. ಪೆರುವಿನ ದಕ್ಷಿಣ ಭಾಗದಲ್ಲಿದ್ದ

0: ಚಿಂಚಾಕಣಿವಿಯಲ್ಲಿ 30,000ಕ್ಕೂ ಹೆಚ್ಚು ಪಾಳೆಯಗಳು ಈ ಸಾಮ್ರಾಜ್ಯದಲ್ಲಿದ್ದುವು ಎಂದು ದಾಖಲೆಗಳು ತಿಳಿಸುತ್ತವೆ. ಅನಂತರ 16ನೇ ಶತಮಾನದಲ್ಲಿ ಇಂಕಾ ಸಾಮ್ರಾಜ್ಯ ಹಾಗೂ ಯುರೋಪಿಯನ್ ದೇಶಗಳ ವಸಾಹತುಗಳು ತಲೆ ಎತ್ತಿದಂತೆ ಚಿಂಚಾ ಸಾಮ್ರಾಜ್ಯ ಕಳೆಗುಂದಿ ಮರೆಯಾಗಿತ್ತು. ಚಿಂಚಾ ಸಾಮ್ರಾಜ್ಯದ ಪಾಳೆಯಗಳು ಕೃಷಿಯಾಧಾರಿತ ಸಮಾಜಗಳಾಗಿದ್ದುವು. ಮೆಕ್ಕೆಜೋಳ ಅವುಗಳ ಪ್ರಮುಖ ಬೆಳೆಯಾಗಿತ್ತು. ಈ ಸಂಸ್ಕೃತಿ ಸುಮಾರು 14ನೇ ಶತಮಾನದಲ್ಲಿ ಮರೆಯಾಯಿತು. ಅದೇ ವೇಳೆ ಇಂಕಾ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಕ್ರಿಸ್ತಶಕ 1300ರಿಂದ 1500ರ ಅವಧಿಯಲ್ಲಿ ವೇಗವಾಗಿ ಬೆಳೆದಿತ್ತು. 16ನೇ ಶತಮಾನದಲ್ಲಿ ಕೊಲಂಬಸ್ ಅಮೆರಿಕ ಖಂಡವನ್ನು ಪತ್ತೆ ಮಾಡಿದ ನಂತರ ದಕ್ಷಿಣ ಅಮೆರಿಕದಲ್ಲಿರುವ ಚಿಲಿ ಹಾಗೂ ಪೆರು ಪ್ರದೇಶಗಳಿಗೆ ಯುರೋಪಿನ ಸ್ಪೇನಿಯರು, ಇಂಗ್ಲಿಷರು, ಜರ್ಮನರೇ ಮೊದಲಾದವರು ಲಗ್ಗೆ ಇಟ್ಟರು. ಈ ದಾಳಿಗಳೇ ಚಿಂಚಾ ಸಾಮ್ರಾಜ್ಯದ ಅವನತಿಗೆ ಕಾರಣವಾಗಿರಬೇಕು ಎಂದು ನಂಬಲಾಗಿದೆ. ಬಾಂಗರ್ಸ್ ಅವರ ಸಂಶೋಧನೆ ಈ ಎಲ್ಲದರ ಜೊತೆಗೆ ಮತ್ತೊಂದು ಕಾರಣವೂ ಇದ್ದಿರಬಹುದೆನ್ನುವ ಸ್ವಾರಸ್ಯಕರ ಅಂಶವನ್ನು ಬಯಲಾಗಿಸಿದೆ. ಅದು ವಾನಾ ಎನ್ನುವ ಹಿಕ್ಕೆ ಗೊಬ್ಬರ. ವಾನಾ ಅಥವಾ ಗ್ವಾನಾ ಎನ್ನುವುದು ದಕ್ಷಿಣ ಅಮೆರಿಕದ ಕಡಲ ತೀರದಲ್ಲಿ ಕಾಣುವ 1 ಕಿಲೋಮೀಟರ್ಗಿಂತ ಕಡಿಮೆ ಪ್ರದೇಶವಿರುವ ನಡುಗಡ್ಡೆಗಳು. ಕೋಟ್ಯಂತರ ವರ್ಷಗಳ ಹಿಂದೆ ಅಲ್ಲಿ ನಡೆದಿದ್ದ ಜ್ವಾಲಾಮುಖಿಯ ಸ್ಫೋಟದಿಂದ ಹುಟ್ಟಿದ ಬಂಡೆಗಳು. ಈ ಬಂಡೆಗಳದ್ದೊಂದು ವಿಶೇಷವಿದೆ. ನೀಲಿ ಸಾಗರದಲ್ಲಿ ಬಿಳಿಯ ಉಬ್ಬುಗಳಂತೆ ಇವು ತೋರುತ್ತವೆ. ಏಕೆಂದರೆ ಬಂಡೆಗಳ ಮೈಯೆಲ್ಲ ಕಡಲ ಹಕ್ಕಿಗಳು ಹಾಕಿದ ಬೆಳ್ಳಗಿನ ಹಿಕ್ಕೆ ತುಂಬಿರುತ್ತದೆ. ಈ ಹಿಕ್ಕೆಯ ಪ್ರಮಾಣವೂ ಕಡಿಮೆಯಲ್ಲ. 100-200 ಅಡಿಯಷ್ಟರಿಂದ 106 ಅಡಿಗಳಷ್ಟು ದಪ್ಪನಾಗಿರುವ ಮಲಮಣ್ಣು ಅದು. ಪ್ರಮುಖವಾಗಿ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷಿಯಂ ಲವಣಗಳಿರುವ ಮಲ ಅದು. ಯೂರಿಕಾಮ್ಲ, ಅಮೋನಿಯಂ ಆಕ್ಸಲೇಟ್, ಕ್ಯಾಲ್ಸಿಯಂ ಅಥವಾ ಸುಣ್ಣದ ಲವಣಗಳು ತುಂಬಿವೆ. ಹೀಗಾಗಿ ಇದು ಒಳ್ಳೆಯ ಗೊಬ್ಬರ. 16ನೇ ಶತಮಾನದಿಂದ 19ನೇ ಶತಮಾನದವರೆಗೆ ವಾನೋ ಗೊಬ್ಬರದ ವ್ಯಾಪಾರ ಜಾಗತಿಕ ರಾಜಕೀಯವನ್ನು ಪ್ರಭಾವಿಸಿತ್ತು ಎಂದರೆ ತಪ್ಪೇನಲ್ಲ. ಯುರೋಪಿನ ಸವಕಳಿ ಮಣ್ಣಿಗೆ ಮರು ಚೈತನ್ಯ ನೀಡಿದ್ದೇ ಈ ವಾನೋ ಗೊಬ್ಬರ. ಪೆರು, ಚಿಲಿಯಿಂದ ಗೊಬ್ಬರವನ್ನು ಆಮದು ಮಾಡಿಕೊಂಡು ಯುರೋಪಿನಲ್ಲಿ ಕೃಷಿ ಕ್ರಾಂತಿಯನ್ನು ನಡೆಸಿದ್ದರು. ಅತ್ತ ಈ ನಡುಗಡ್ಡೆಗಳ ಮೇಲಿನ ಒಡೆತನಕ್ಕಾಗಿ ಯುದ್ಧಗಳೂ ನಡೆದುವು. 19ನೇ ಶತಮಾನದಲ್ಲಿ ಪೆರು ಹಾಗೂ ಚಿಲಿ, ಸ್ಪೇನ್, ಇಂಗ್ಲೆಂಡ್, ಜರ್ಮನಿ ಮೊದಲಾದ ರಾಷ್ಟ್ರಗಳು ಈ ಗೊಬ್ಬರಕ್ಕಾಗಿ ಕಾದಾಡಿದುವು. ವಾನೋ ಯುದ್ಧ ಎಂದು ಒಂದು ಯುದ್ಧವೂ ನಡೆಯಿತು. ಅದೇ ವೇಳೆ ಅಮೆರಿಕ ವಾನೋ ತುಂಬಿರುವ ನಡುಗಡ್ಡೆಗಳನ್ನು ಯಾರಾದರೂ ಅಮೆರಿಕನ್ನರು ಪತ್ತೆ ಮಾಡಿದಲ್ಲಿ ಆ ನಡುಗಡ್ಡೆ ಅಮೆರಿಕದ ಆಸ್ತಿಯಾಗುತ್ತದೆ ಎಂಬ ಕಾನೂನನ್ನೂ ತಂದಿತು. ಗೊಬ್ಬರವನ್ನು ಹೆಕ್ಕುವುದಕ್ಕಾಗಿ ಚೀನಾ, ಆಫ್ರಿಕಾ ಹಾಗೂ ಭಾರತದಂತಹ ದೇಶಗಳಿಂದ ಕೂಲಿಗಳನ್ನು ಗುಲಾಮರನ್ನಾಗಿ ಕೊಂಡೊಯ್ಯಲಾಗಿತ್ತು. ಇಷ್ಟೆಲ್ಲ ಚರಿತ್ರೆ ಇರುವ ವಾನೋ ಗೊಬ್ಬರವೇ ಚಿಂಚಾದ ಉನ್ನತಿ ಹಾಗೂ ಅವನತಿಗೆ ಕಾರಣವಾಗಿರಬೇಕು ಎನ್ನುವುದು ಬಾಂಗರ್ಸ್ ಶೋಧ ಸೂಚಿಸಿದೆ. ಬಾಂಗರ್ಸ್ ಈ ಪ್ರದೇಶದಲ್ಲಿನ ಪುರಾತತ್ವ ಪಳೆಯುಳಿಕೆಗಳನ್ನು, ವಿವಿಧ ಸಂಗ್ರಹಾಲಯಗಳಲ್ಲಿ ಕಾದಿಟ್ಟಿದ್ದ ಇಲ್ಲಿನ ಕಡಲ ಹಕ್ಕಿಗಳು ಹಾಗೂ ಮೆಕ್ಕೆಜೋಳಗಳ ತೆನೆಗಳಲ್ಲಿರುವ ನೈಟ್ರೋಜನ್, ರಂಜಕ, ಕ್ಯಾಲ್ಸಿಯಂ ಹಾಗೂ ಪೊಟ್ಯಾಷಿಯಂ ಮೂಲ ವಸ್ತುಗಳನ್ನು ಅಧ್ಯಯನ ಮಾಡಿದರು. ಕ್ರಿಸ್ತಶಕ 1200ರಿಂದ ಕ್ರಿಸ್ತಶಕ 1250ರವರೆಗಿನ 2500 ವರ್ಷಗಳ ಅವಧಿಯಲ್ಲಿ ದೊರೆತ ಮಾದರಿಗಳೆಲ್ಲವನ್ನೂ ಈ ವಿಶ್ಲೇಷಣೆಗೆ ಒಡ್ಡಿದರು. 35 ಬಗೆಯ ಮೆಕ್ಕೆಜೋಳ ಹಾಗೂ 11 ಬಗೆಯ ಕಡಲ ಹಕ್ಕಿಗಳನ್ನು ಇವರು ಪರಿಶೀಲಿಸಿದರು. ಇವುಗಳಲ್ಲಿ ಈ ವಿವಿಧ ಮೂಲ ವಸ್ತುಗಳ ಐಸೋಟೋಪುಗಳ ಬಗೆಗಳು ಯಾವುವು, ಯಾವ ಪ್ರಮಾಣದಲ್ಲಿವೆ ಎಂದು ಗುರುತಿಸಿದರು. ಜೊತೆಗೆ ಅದೇ ಅವಧಿಯಲ್ಲಿ ಅಲ್ಲಿನ ಕೃಷಿಯ ವ್ಯಾಪ್ತಿ, ಬೆಳೆಗಳ ಸ್ವರೂಪ, ಪ್ರಮಾಣವನ್ನೂ ಪಟ್ಟಿ ಮಾಡಿಕೊಂಡರು. ಮೂಲ ವಸ್ತುಗಳ ವಿಶ್ಲೇಷಣೆಯ ಪ್ರಕಾರ ಕಡಲ ಹಕ್ಕಿಯಲ್ಲಿರುವ ಮೂಲ ವಸ್ತುಗಳ ಐಸೋಟೋಪುಗಳ ಪ್ರಮಾಣಕ್ಕೂ ಮೆಕ್ಕೆಜೋಳದಲ್ಲಿರುವ ಅದೇ ಮೂಲ ವಸ್ತುಗಳ ಐಸೋಟೋಪುಗಳ ಪ್ರಮಾಣಕ್ಕೂ ತಾಳೆಯಾಗುವುದನ್ನು ಗುರುತಿಸಿದರು. ಅಂದರೆ ಮೆಕ್ಕೆಜೋಳಕ್ಕೂ ಕಡಲ ಹಕ್ಕಿಗಳಿಗೂ ಸಂಬಂಧವಿದೆ. ಇದು ಕಡಲ ಹಕ್ಕಿಗಳ ಗೊಬ್ಬರದಿಂದ ಆಗಿರಬೇಕು ಎಂದು ತರ್ಕಿಸಿದರು. ಅರ್ಥಾತ್ ಕಡಲ ಹಕ್ಕಿಗಳು ಹಿಕ್ಕೆ ಹಾಕಿ ಆದ ವಾನೋ ಗೊಬ್ಬರವನ್ನು ಚಿಂಚಾ ಕಣಿವೆಯ ಜನ ಉಪಯೋಗಿಸುತ್ತಿದ್ದಿರಬೇಕು ಎನ್ನುವುದು ಇವರ ತರ್ಕ. ಏಕೆಂದರೆ ಈ ಕಣಿವೆ ವಾಣೋ ನಡುಗಡ್ಡೆಗಳಿರುವ ಕರಾವಳಿಯಿಂದ ಕೇವಲ 25 ಮೈಲಿ ದೂರದಲ್ಲಿರುವ ಬೆಟ್ಟಗಳ ತಪ್ಪಲಲ್ಲಿದೆ. ಆದರೆ ಅನಂತರ ಈ ಬೆಟ್ಟಗಳ ಮೇಲೆ ಹಾಗೂ ಕರಾವಳಿಯಲ್ಲಿ ಇಂಕಾ ಸಾಮ್ರಾಜ್ಯ ಬೆಳೆದದ್ದು ಹಾಗೂ ಯುರೋಪಿಯನ್ನರ ವಸಾಹತುಗಳು ನೆಲೆಯಾಗಿದ್ದು ಇವರಿಗೆ ತೊಂದರೆಯಾಗಿರಬೇಕು. ಏಕೆಂದರೆ 16ನೇ ಶತಮಾನದ ನಂತರ ಮೆಕ್ಕೆಜೋಳಗಳಲ್ಲಿರುವ ಐಸೋಟೋಪುಗಳ ಬಗೆಗಳು ಕಡಲ ಹಕ್ಕಿಗಳಲ್ಲಿರುವುದಕ್ಕೆ ಹೆಚ್ಚು ಹೋಲುವುದಿಲ್ಲ. ಈ ಎಲ್ಲ ವಿಷಯಗಳನ್ನು ತಳೆಹಾಕಿದರೆ ಇದೀಗ ನಾವು ನಂಬಿಕೊಂಡಿರುವುದಕ್ಕಿಂತಲೂ ಮುನ್ನವೇ ವಾನೋ ಗೊಬ್ಬರದ ಬಳಕೆ ಇತ್ತು. ಅದರ ಅನುಕೂಲದ ಬಗ್ಗೆ ಬೇರೆಯವರಿಗೆ ಅಲ್ಲದಿದ್ದರೂ ಚಿಂಚಾ ಜನರಿಗೆ ತಿಳಿದಿತ್ತು ಎಂದು ಇವರು ತೀರ್ಮಾನಿಸಿದ್ದಾರೆ. ಇದುವರೆವಿಗೂ ವಾನೋ ಗೊಬ್ಬರದ ಅತಿ ಪ್ರಾಚೀನ ಬಳಕೆ ಕೇವಲ 2000 ವರ್ಷಗಳ ಹಿಂದೆ ಆಗಿದ್ದಿರಬೇಕು ಎಂದು ಊಹಿಸಲಾಗಿತ್ತು. ರಾಸಾಯನಿಕಗಳ ಈ ವಿಶ್ಲೇಷಣೆ ಅದನ್ನು ಇನ್ನೂ ಹಿಂದಿನ ಕಾಲಕ್ಕೆ ಕೊಂಡೊಯ್ದಿದೆಯಷ್ಟೇ. ಆದರೂ ಈ ಗೊಬ್ಬರ ಅಂದೇ ಸಾಮ್ರಾಜ್ಯವೊಂದರ ಬೆಳವಣಿಗೆಗೆ ಆಧಾರವಾಗಿತ್ತು ಎನ್ನುವುದು ವಿಶೇಷ.
1: ಬೂಸ್ಟ್ ಬಟ್ಟೆ ಬೇಡಪ್ಪ ಬೇಡ, ಕಾಸು ಕೊಡೋದಲ್ಲ ಕೊಂಡ ಸೀರೆಯನ್ನು ಕಾಯೋದು ಕಷ್ಟ ಅಂತ ಮೊನ್ನೆ ಗೆಳತಿಯೊಬ್ಬಳು ಮೈಸೂರು ರೇಷ್ಮೆ ಸೀರೆ ಕೊಳ್ಳಲೇ ಇಲ್ಲ. ಮೈಸೂರಿನ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ನಲ್ಲಿ ಮೈಸೂರು ಸಿಲ್ಕ್ ಸೀರೆ ಖರೀದಿಸುವುದಕ್ಕೆ ಅಂತ ರಾತ್ರೋರಾತ್ರಿ ಬೇರೆ ಊರುಗಳಿಂದ ಹೆಂಗಳೆಯರ ದಂಡೆ ಬಂದು ಬಿಡುತ್ತದೆ. ಅಂಥದ್ದರಲ್ಲಿ ಸೀರೆ ಬೇಡ ಎನ್ನುವವರೂ ಇದ್ದಾರಲ್ಲ ಅಂತ ಅಚ್ಚರಿಪಟ್ಟೆ. ಅನಂತರ ಗೊತ್ತಾಯಿತು, ರೇಷ್ಮೆಯಂತಹ ಪ್ರೋಟೀನು ವಸ್ತುಗಳಿಗೆ ಬೂಸ್ಟಿನ ಕಾಟ ಜಾಸ್ತಿ ಅಂತ. ರೇಷ್ಮೆಯನ್ನು ಎಷ್ಟು ಜತನವಾಗಿ ಇಟ್ಟರೂ ಒಂದಿಷ್ಟು ತೇವ ಬಿದ್ದಲ್ಲಿ ಕೂಡಲೇ ಬೂಸ್ಟು ಅಂಟಿಕೊಳ್ಳುತ್ತದೆ. ಸೀರೆಯ ಬಣ್ಣ ವಾಸನೆ ಎಲ್ಲವನ್ನೂ ಕಸಿದು ಬಿಡುತ್ತದೆ. ರೇಷ್ಮೆಗೆ ಮಾತ್ರವಲ್ಲ, ಹತ್ತಿ ಬಟ್ಟೆಗೂ ಬೂಸ್ಟು ಹತ್ತುವುದು ಸಾಮಾನ್ಯ, ಉಣ್ಣೆಗೆ ಇನ್ನೂ ಹೆಚ್ಚು. ಹೀಗಾಗಿ ಬಟ್ಟೆಯನ್ನು ಬೂಸ್ಟಿನಿಂದ ಕಾಪಾಡಲು ನಾವು ಪಾಡು ಪಡುವುದುಂಟು. ಅದಕ್ಕಾಗಿ ಬಟ್ಟೆ ಇಡುವ ಕಬೋರ್ಡಿನೊಳಗೆ ಬಿಸಿ ದೀಪ ಉರಿಸುವವರುಂಟು. ಇನ್ನು ಕೆಲವರು ನ್ಯಾಫ್ಥಲಿನ್ ಅಥವಾ ಜಿರಲೆ ಗುಳಿಗೆಗಳನ್ನು ಇಡುವುದುಂಟು. ಇದು ರೇಷ್ಮೆ ಬಟ್ಟೆಯನ್ನು ಕೆಡಿಸುತ್ತದೆಯಾದ್ದರಿಂದ ಗಂಧದ ಪುಡಿ ಇಲ್ಲವೇ ಗಂಧದೆಣ್ಣೆಯ ಮೊರೆ ಹೋಗುವವರು ಉಂಟು. ಬಟ್ಟೆಯನ್ನು ಬೂಸ್ಟಿನಿಂದ ಕಾಪಾಡಲು ಇಷ್ಟೆಲ್ಲ ಕಷ್ಟಪಡುವವರಿಗೆ ಬೂಸ್ಟಿನಿಂದಲೇ ಮಾಡಿದ ಬಟ್ಟೆ ಬೇಕೇ ಎಂದರೆ ಏನೆನ್ನಬಹುದು? ಖಂಡಿತ ಮೂಗಿನ ಮೇಲೆ ಬೆರಳಿಡುತ್ತಾರಷ್ಟೆ. ಆದರೆ ಇದು ಸತ್ಯ, ಚೀನಾದ ವಿಜ್ಞಾನಿಗಳು ಇದೀಗ ಬೂಸ್ಟು ಒಂದನ್ನು ಬಳಸಿ ಬಟ್ಟೆಯನ್ನು ತಯಾರಿಸಿದ್ದಾರಂತೆ. ಅದು ವಿಶೇಷವಾದ ಬಟ್ಟೆ, ಚರ್ಮದಂತೆ ಜೀವಂತ, ಅಂದರೆ ಎಲ್ಲಾದರೂ ಹರಿದರೆ ತನ್ನಂತಾನೇ ರಿಪೇರಿ ಮಾಡಿಕೊಳ್ಳುವ ಬಟ್ಟೆ. ಚರ್ಮದಂತೆಯೇ ಇದಕ್ಕೂ ಮೇಕಪ್ ಮಾಡಿ ಬಣ್ಣ ಬಳಿಯಬಹುದು. ಆದರೆ ಆ ಮೇಕಪ್ ಕೂಡ ಜೀವಂತ ಮೇಕಪ್, ಬಣ್ಣ ಬಣ್ಣದ ಸೂಕ್ಷ್ಮ ಜೀವಿಗಳಿಂದ ಆದ ಮೇಕಪ್ ಎನ್ನುತ್ತದೆ ಈ ಸುದ್ದಿಯನ್ನು ವರದಿ ಮಾಡಿರುವ ಸೈನ್ಸ್ ಅಡ್ವಾನ್ಸಸ್ ಪತ್ರಿಕೆ. ಬಟ್ಟೆಯನ್ನು ತಿನ್ನುವ ಬೂಸ್ಟನ್ನೇ ಹೀಗೆ ಸದ್ಬಳಕೆಗೆ ತೊಡಗಿಸಿಕೊಂಡವರು ಚೀನಾದ ಶೆಂಡನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಸಂಸ್ಥೆಯ ಸಿಂಥೆಟಿಕ್ ಬಯಾಲಜಿ ತಜ್ಞರಾದ ಶಿನ್ಯು ವಾಂಗ್. ತಮ್ಮ ಸಂಗಡಿಗರ ಜೊತೆಗೂಡಿ ಇವರು ಕಾರ್ಡಿಸೆಪ್ಸ್ ಮಿಲಿಟಾರಿಸ್ ಎನ್ನುವ ಬೂಸ್ಟನ್ನು ಬಟ್ಟೆಯ ರೂಪದಲ್ಲಿ ಕೃಷಿ ಮಾಡಿದ್ದಾರೆ. ಬೂಸ್ಟು ಎಂದರೆ ಎಲೆಗಳು, ಕಿತ್ತಳೆ ಹಣ್ಣನ್ನು, ತೆಂಗಿನಕಾಯನ್ನು, ಬೆಡ್ಡನ್ನು ಹಾಗೆಯೇ ತೇವದ ಪರಿಸರದಲ್ಲಿ ಬಿಟ್ಟು ಬಿಡಿ. ಕೆಲವೇ ದಿನಗಳಲ್ಲಿ ಅವುಗಳ ಮೇಲೆ ಬೆಳ್ಳನೆಯ ಪೊರೆಯಂತಹ ವಸ್ತು ಬೆಳೆದಿರುತ್ತದೆ, ಇದು ಬೂಸ್ಟು. ಬೂಸ್ಟು ಒಂದು ಸೂಕ್ಷ್ಮಜೀವಿ, ಆದರೆ ಎಳೆಗಳ ರೂಪದಲ್ಲಿ ಬೆಳೆಯುವ ಜೀವಿ. ಇದರ ಜೀವಕೋಶಗಳು ಒಂದಕ್ಕೊಂದು ಬೆಸೆದುಕೊಂಡು ಉದ್ದನೆಯ ಹೈಫೆ ಎನ್ನುವ ಎಳೆಗಳಾಗಿರುತ್ತವೆ. ಈ ಎಳೆಗಳು ದೊಡ್ಡ ಬಲೆಯಂತೆ ಒಂದಕ್ಕೊಂದು ಹೆಣೆದುಕೊಂಡು ವಿಸ್ತರಿಸುತ್ತವೆ. ಒಮ್ಮೊಮ್ಮೆ ಎಳೆಗಳ ಮೇಲಿಂದ ಬೀಜವನ್ನು ಹುಟ್ಟಿಸುವ ಬೇರೆ ಅಂಗಗಳು ಹುಟ್ಟುತ್ತವೆ. ಅಣಬೆ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಅಣಬೆ ಎಂದು ನಾವು ಗುರುತಿಸುವುದು ಈ ಹೈಫೆಗಳಿಂದ ಹುಟ್ಟಿದ ಬೀಜವನ್ನು ಉತ್ಪಾದಿಸುವ ಅಂಗವನ್ನು. ಉಳಿದಂತೆ ಅಣಬೆಯ ಮೂಲ ದೇಹವೆಲ್ಲವೂ ಅಡಿಯಲ್ಲಿ ಎಳೆಗಳ ಬಲೆಯಾಗಿ ಹರಡಿಕೊಂಡಿರುತ್ತದೆ. ಮತ್ತೊಂದು ಪರಿಚಿತವಾದ ಬೂಸ್ಟು ಎಂದರೆ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಲು ಬಳಸುವ ಪೆನ್ಸಿಲಿನ್, ಸ್ಟ್ರೆಪ್ಟೊಮೈಸಿನ್ ಮೊದಲಾದ ಔಷಧಿಗಳನ್ನು ತಯಾರಿಸುವ ಬೂಸ್ಟುಗಳು. ಬೂಸ್ಟು ಜೀವಿಯ ಈ ಎಳೆಗಳಂತಹ ಸ್ವರೂಪವನ್ನೇ ನಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವುದು ವಾಂಗ್ ತಂಡದ ಆಸೆ. ಹೀಗೆ ಜೀವಿಗಳನ್ನೇ ವಸ್ತುಗಳನ್ನಾಗಿ ಬಳಸುವ ತಂತ್ರಜ್ಞಾನವನ್ನು ಇಂಜಿನಿಯರಿಂಗ್ ಲಿವಿಂಗ್ ಮೆಟೀರಿಯಲ್ಸ್ ಎಂದು ಕರೆಯುತ್ತಾರೆ. ಜೀವಿಗಳ ಉತ್ಪನ್ನಗಳ ಬದಲಿಗೆ ಜೀವಿಗಳನ್ನೇ ಬಟ್ಟೆ, ಇಟ್ಟಿಗೆ, ಗಾರೆ ಮೊದಲಾದ ವಸ್ತುಗಳಂತೆ ಬಳಸುವುದು ಸಾಧ್ಯವೇ ಎನ್ನುವುದು ಈ ತಂತ್ರಜ್ಞಾನದ ಕನಸು. ಉದಾಹರಣೆಗೆ, ಸಾಮಾನ್ಯವಾಗಿ ಒಂಟೊಂಟಿಯಾಗಿ ಬೆಳೆಯುವ ಬ್ಯಾಕ್ಟೀರಿಯಾಗಳನ್ನು ಪೊರೆಗಳಂತೆ ಒಟ್ಟಾಗಿ ಬೆಳೆಸಿದರೆ ಹೆಚ್ಚೆಚ್ಚು ವಸ್ತುಗಳನ್ನು ಉತ್ಪಾದಿಸಬಹುದು. ಈಗಾಗಲೇ ಕೆಲವು ಬ್ಯಾಕ್ಟೀರಿಯಾಗಳನ್ನು ಹೀಗೆ ಹತ್ತಿಯ ನಾರಿನಲ್ಲಿರುವ ಸೆಲ್ಯುಲೋಸ್ ನಾರನ್ನು ಹಾಗೂ ರೇಷ್ಮೆಯ ನಾರಿನಲ್ಲಿರುವ ಫೈಬ್ರೋಯಿನ್ ಪ್ರೋಟೀನನ್ನು ಪಡೆಯಲು ಬಳಸಲಾಗುತ್ತಿದೆ. ಅತಿ ಸೂಕ್ಷ್ಮ ಪ್ರಮಾಣದಲ್ಲಿರುವ ಜೈವಿಕ ವಸ್ತುಗಳನ್ನು ಗುರುತಿಸಲು ಸೆನ್ಸಾರುಗಳಲ್ಲಿ ಬ್ಯಾಕ್ಟೀರಿಯಾಗಳನ್ನು ಕೂಡಿಸುವ ಪ್ರಯೋಗಗಳು ಆಗಿವೆ. ಆದರೆ ಅಂತಹ ಸಾಧನಗಳಲ್ಲಿ ಈ ಜೀವಿಗಳು ಹೆಚ್ಚು ಎಂದರೆ ಮೇಲ್ಪದರದಲ್ಲಷ್ಟೇ ಬೆಳೆಯುತ್ತವೆ, ಸಾಧನದ ಒಳಗಡೆ ಬೇರೆ ವಸ್ತು ಇರಬೇಕಾಗುತ್ತದೆ. ಬೂಸ್ಟನ್ನು ಬಳಸಿದರೆ ಈ ತೊಂದರೆ ಇರುವುದಿಲ್ಲವಲ್ಲ ಎನ್ನುವುದು ವಾಂಗ್ ತಂಡದ ತರ್ಕ. ಕಾರಣವೇನೆಂದರೆ ಬೂಸ್ಟು ತಾನು ಬೆಳೆಯುವ ಆಧಾರದ ಒಳಗೂ ಹೈಫೆಗಳನ್ನು ಬೆಳೆಸಿಕೊಳ್ಳಬಲ್ಲದು. ಕಿತ್ತಳೆಯ ಸಿಪ್ಪೆಯ ಮೇಲ್ಗಡೆಯಲ್ಲಿ ಮಾತ್ರ ಬೆಳ್ಳನೆಯ ಮಚ್ಚೆ ಇರುವುದಿಲ್ಲ, ಸಿಪ್ಪೆಯ ಒಳಗೆ ಎಲ್ಲೆಡೆಯೂ ಹೈಫೆಗಳು ಹರಡಿಕೊಂಡಿರುತ್ತವೆ. ಇಡೀ ಸಿಪ್ಪೆಯನ್ನು ಕೊಳೆಸಿ ಕರಗಿಸಿ ಬಿಡುತ್ತವೆ. ಹೀಗೆ ಒಳಗೆಲ್ಲ ಹರಡಿಕೊಳ್ಳಬಲ್ಲ ಬೂಸ್ಟನ್ನು ಸರಿಯಾಗಿ ಬೆಳೆಸಿದರೆ ಎಲ್ಲೆಡೆಯೂ ಬೂಸ್ಟಿನ ಎಳೆಗಳೇ ಇರುವ ವಸ್ತು ಸಿಗಬಹುದಲ್ಲವೇ? ಆ ವಸ್ತು ಎಳೆದರೆ ಹರಿಯದಷ್ಟು ಗಟ್ಟಿಯಾಗಿದ್ದರೆ ಬಟ್ಟೆಯಾಗುತ್ತದೆಯಲ್ಲವೇ? ಈ ತರ್ಕವನ್ನು ಬೆಂಬತ್ತಿದ ವಾಂಗ್ ತಂಡ ಮೊದಲಿಗೆ ಕಾರ್ಡಿಸೆಪ್ಸ್ ಮಿಲಿಟಾರಿಸ್ ಬೂಸ್ಟಿನ ಬೀಜಗಳನ್ನು ಬಿತ್ತಿ ಬೆಳೆಸಿದ್ದಾರೆ. ಬೂಸ್ಟುಗಳದ್ದೊಂದು ವಿಶೇಷ ಗುಣವಿದೆ, ನೀರು ಇಲ್ಲದ ಜಾಗದಲ್ಲಿ ಅವು ಒಣಗಿ ನಿಲ್ಲುತ್ತವೆ ಆದರೆ ಸಾಯುವುದಿಲ್ಲ. ಎಂದಾದರೂ ತೇವ ದೊರೆತಾಗ ಮರಳಿ ಜೀವ ತಳೆಯುತ್ತವೆ. ಇಂತಹ ಬೀಜಗಳನ್ನು ಸ್ಪೋರ್ಗಳು ಎನ್ನುತ್ತಾರೆ. ಮುಂಗಾರು ಬಂದ ಕೂಡಲೇ ಬಯಲಿನಲ್ಲಿ ಅಣಬೆಗಳು ಹುಟ್ಟಿಕೊಳ್ಳುವುದು ಹೀಗೆಯೇ. ಅಣಬೆಯ ಹೈಫೆಗಳು ಒಣಗಿದ್ದರೂ ಜೀವಂತವಾಗಿರುತ್ತವೆ. ತೇವಾಂಶ ದೊರೆತ ಕೂಡಲೇ ಚಿಗುರಿಕೊಳ್ಳುತ್ತವೆ, ಹೊಸ ಹೈಫೆಗಳು ಮೊಳೆಯುತ್ತವೆ. ವಾಂಗ್ ತಂಡ ಕಾರ್ಡಿಸೆಪ್ಸ್ ಮಿಲಿಟಾರಿಸ್ ಬೂಸ್ಟಿನ ಇಂತಹ ಸ್ಪೋರುಗಳನ್ನು ಮೊದಲಿಗೆ ದ್ರವವೊಂದರಲ್ಲಿ ಬೆಳೆಸಿತು. ಅನಂತರ ದ್ರವವನ್ನು ಸೋಸಿ ಬೀಜಗಳನ್ನಷ್ಟೇ ಸಂಗ್ರಹಿಸಿತು. ಇವನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಉಂಡೆಗಳು ಬೆಳೆಯುವಂತೆ ಮಾಡಿತು. ಹೀಗೆ ಬೆಳೆಸಿದ ಉಂಡೆಗಳನ್ನು ಅನಂತರ ಕೂಡಿಸಿ ಒತ್ತಿ ಒಣಗಿಸಿತು. ಒಣಗಿದ ಸ್ಪೋರುಂಡೆಗಳು ಒಂದಕ್ಕೊಂದು ಕೂಡಿಕೊಂಡು ಬಟ್ಟೆಯಂತೆ ದಪ್ಪನೆಯ ಪೊರೆಯಾಯಿತು. ಈ ಪೊರೆಯನ್ನು ಇನ್ನಷ್ಟು ಒಣಗಿಸಿ ಗಟ್ಟಿಯಾದ ದೃಢವಾದ ಪೊರೆಯನ್ನಾಗಿಸಿದರು. ಆರಂಭದಲ್ಲಿ ಈ ಪೊರೆಯನ್ನು ಎಳೆದರೆ ಪುಡಿಯಾಗುವಂತಿತ್ತು, ಹೀಗಾಗಿ ಅದನ್ನು ಗ್ಲಿಸರಾಲಿನಲ್ಲಿ ಅದ್ದಿ ಸಂಸ್ಕರಿಸಿದರು. ಗ್ಲಿಸರಾಲ್ ನೀರನ್ನು ಹಿಂಡಿ ತೆಗೆಯುತ್ತದೆ. ಹೀಗೆ ಒಣಗಿಸಿದ ಬೂಸ್ಟು ಬಟ್ಟೆ ಸುಲಭವಾಗಿ ಹರಿಯಲಿಲ್ಲ ಎನ್ನುತ್ತಾರೆ ವಾಂಗ್. ಆ ಬಟ್ಟೆಯನ್ನು ಅನಂತರ ಇತರೆ ಹಲವು ಉಪಯುಕ್ತ ಬ್ಯಾಕ್ಟೀರಿಯಾಗಳ ಜೊತೆಗೆ ಬೆಳೆಸಿದ್ದಾರೆ. ಈ ಬ್ಯಾಕ್ಟೀರಿಯಾಗಳು ಬಟ್ಟೆಯ ಒಳಗೂ ಹೊರಗೂ ಕೂಡಿಕೊಂಡು ಬೆಳೆದಾಗ ಬಟ್ಟೆಗೆ ಹೊಸ ಗುಣಗಳು ಪ್ರಾಪ್ತವಾದುವು. ಉದಾಹರಣೆಗೆ ಆಸ್ಪರ್ಜಿಲ್ಲಸ್ ನೈಜರ್ ಎನ್ನುವ ಸೂಕ್ಷ್ಮಜೀವಿಯನ್ನು ಈ ಬೂಸ್ಟು ಬಟ್ಟೆಯೊಳಗೆ ಹುದುಗಿಸಿದ್ದಾರೆ. ಆಸ್ಪರ್ಜಿಲ್ಲಸ್ ವಿವಿಧ ಬಣ್ಣಗಳನ್ನು ಸ್ರವಿಸುವಂತೆ ಅದರ ತಳಿಯನ್ನು ಬದಲಿಸಬಹುದು. ವಿವಿಧ ಬಣ್ಣ ಕೊಡುವ ತಳಿಗಳನ್ನು ಬಟ್ಟೆಯೊಳಗೆ ಹುದುಗಿಸಿ ವರ್ಣಮಯ ಬಟ್ಟೆಗಳನ್ನು ತಯಾರಿಸಿದ್ದಾರೆ. ಹಾಗೆಯೇ ಬಟ್ಟೆಯ ಮೇಲ್ಮೈಯಲ್ಲಿಯಷ್ಟೇ ಬೆಳೆಯುವ ಕಪ್ಪು ಬಣ್ಣದ ಮೆಲನಿನ್ ಸೂಸುವ ಜೀವಿಯನ್ನು ಕೂಡಿಸಿ ಚರ್ಮದಂತಹ ಬಟ್ಟೆಯನ್ನು ತಯಾರಿಸಿದ್ದಾರೆ. ಇದು ಬಿಸಿಲಿನಲ್ಲಿರುವ ಯುವಿ ಕಿರಣಗಳನ್ನು ಹೀರಿಕೊಳ್ಳಬಲ್ಲುದು. ಇದೇ ರೀತಿಯಲ್ಲಿ ವಿವಿಧ ಬಗೆಯ ಇತರೆ ಜೀವಿಗಳನ್ನು ಹುದುಗಿಸಿದರೆ ಈ ಜೀವಂತ ಬಟ್ಟೆ ಅವಶ್ಯಕ ವಸ್ತುಗಳನ್ನು ಬೆವರುವ ಜೀವಂತ ಬಟ್ಟೆಯೂ ಆಗಬಲ್ಲುದು ಎನ್ನುವುದು ವಾಂಗ್ ಅವರ ತರ್ಕ. ಆಂಟಿಬಯೋಟಿಕ್ಕುಗಳನ್ನು ಸುರಿಸಿ ಬ್ಯಾಕ್ಟೀರಿಯಾಗಳಿಂದ ರಕ್ಷಿಸುವ ಬಟ್ಟೆ ಇದ್ದರೆ ಯಾರಿಗೆ ತಾನೇ ಬೇಡ? ಸದ್ಯಕ್ಕೆ ವಾಂಗ್ ಮತ್ತು ತಂಡ ಕೆಲವು ಚದರ ಸೆಂಟಿಮೀಟರು ಅಗಲದ ಬಟ್ಟೆಯನ್ನಷ್ಟೇ ತಯಾರಿಸಿದೆ. ಆದರೆ ಸರಳವಾದ ತಯಾರಿಕೆಯ ವಿಧಾನಗಳಿಂದಾಗಿ ಇದನ್ನು ಬೃಹತ್ ಪ್ರಮಾಣದಲ್ಲಿ ಬೆಳೆಸುವುದು ಕಷ್ಟವಲ್ಲ ಅನ್ನುವುದು ಅವರ ಅಭಿಪ್ರಾಯ. ಈ ಬಟ್ಟೆಯನ್ನು 3D ತಂತ್ರದ ಮೂಲಕ ವಿವಿಧ ಆಕಾರಕ್ಕೆ ಕತ್ತರಿಸಿದ್ದಾರೆ. ಚರ್ಮದಲ್ಲಿ ತೂತು ಕೊರೆಯುವ ಹಾಗೆ ರಂಧ್ರಗಳನ್ನು ಮಾಡಿದ್ದಾರೆ. ಸಣ್ಣ ಸಣ್ಣ ಪಟ್ಟಿಗಳನ್ನಾಗಿ ಕತ್ತರಿಸಿ ನುಲಿದು ಹಗ್ಗದಂತೆ ಮಾಡಿ ನೋಡಿದ್ದಾರೆ. ಈ ರೀತಿಯಲ್ಲಿ ನೂಲಿನಂತೆ ಎಲ್ಲ ಬಗೆಯಲ್ಲಿಯೂ ಇದನ್ನು ಬಳಸುವುದು ಸಾಧ್ಯ ಎಂದು ವಾಂಗ್ ತಂಡ ಪ್ರದರ್ಶಿಸಿದೆ. ಈ ಬಟ್ಟೆಯ ವಿಶೇಷವೇನೆಂದರೆ ಅದು ಜೀವಂತ ಬಟ್ಟೆ. ಬಟ್ಟೆಯಲ್ಲಿರುವ ಬೂಸು ಬೆಳೆದು ದೊಡ್ಡದಾಗದಿದ್ದರೂ ಪರಿಸರದಲ್ಲಿನ ಶಾಖ ಅಥವಾ ತೇವಾಂಶಕ್ಕೆ ತಕ್ಕಂತೆ ಹೊಂದಿಕೊಳ್ಳಬಲ್ಲುದು. ಎಲ್ಲಾದರೂ ಹರಿದು ಹೋದರೆ ಅಲ್ಲಿ ಒಂದೆರಡು ಸ್ಪೋರುಂಡೆಗಳನ್ನು ಮೆತ್ತಿದರೆ ಸಾಕು, ಬಟ್ಟೆ ತನ್ನಂತಾನೆ ತೇಪೆ ಹಾಕಿಕೊಳ್ಳುತ್ತದೆ, ಹರಕು ಮುಚ್ಚಿಕೊಳ್ಳುತ್ತದೆ. ಅಬ್ಬಾ, ರೇಷ್ಮೆಯು ಹೀಗೆ ಇದ್ದಿದ್ದರೆ ಎಷ್ಟು ಚೆನ್ನ ಎಂದಿರಾ? ಆಗ ಬಹುಶಃ ಇನ್ನೂ ದೊಡ್ಡ ಕ್ಯೂ ನಿಲ್ಲಬೇಕಾಗುತ್ತಿತ್ತೇನು.
2: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಕೊಳ್ಳೇಗಾಲ ಶರ್ಮಾ, ಬಿ ಅಮೃತೇಶ್ವರಿ ಹಾಗೂ ಶ್ರೀಮತಿ ಭಾರತಿ.
3: ಇದುವರೆಗೂ ಪ್ರಸಾರವಾಯಿತು ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣಸುದ್ದಿ ವಿಶೇಷ ಕಾರ್ಯಕ್ರಮ. ಇದು ಕೆಎಲ್ಇ ವೇಣುಧ್ವನಿ 90.4 FM ಪ್ರಸ್ತುತಿ. ನಮಸ್ಕಾರ.
4: Hello everyone, I am Dr. Vinayak Koparde. I am Children Adolescent Psychiatrist working in the Department of Pediatric Neurology at KLES Dr. Prabhakar Kore Hospital. Today we are going to see about Attention Deficit Hyperactivity Disorder, which is commonly known as ADHD. Many a times parents complain that their child is hyperactive, does not focus, cannot concentrate in the school, which starts affecting their academics. So when do we call someone having ADHD? They should have at least few symptoms, from inattention, where they are forgetful in their daily activities, they cannot focus or concentrate in the studies, it's affecting their writing, that they have become slow in their writing, or they cannot have patience to wait at something. Similarly, they can have hyperactive behavior, in which they are seen as someone who is very talkative, cannot sit quietly at one place, being fidgety and always moving their hands and feet, and is risk taking. So the impulsive behaviors can affect as if they are impatient, cannot control their anger, they may lash out, hit, push someone, would not think twice before doing something. So the ADHD will have three types of symptoms, that is inattention, hyperactivity and impulsivity. It is a very common disorder, what we call it as a neurodevelopmental condition. At least 3-5% of the children will have this, more commonly seen in boys compared to girls. Girls will have mostly inattention symptoms and less of hyperactivity. Once it starts affecting their school life, that there are lot of concerns from the classroom, that they are not concentrating, they are leaving their seat, they are disturbing other children, they are unable to complete their classwork, and they are having lot of behavioral issues in the classroom. That is one indication. The next is when children are difficult to adjust in the neighborhood or with kids or at home, getting into dangerous or risky behaviors. That is the time we need to come across and see that it is a problem. What to do about ADHD? First of all, consulting an expert, whether a psychiatrist or a psychologist or a pediatrician, about the concerns is very important. The psychiatrist or the psychologist will run through some assessments to find out what are the problems related to concentration, what are the problems in the school, how is the child doing academically. Some tests may be required, such as hemoglobin, when it is low, can present with lack of concentration. Similarly, children who are having epilepsy or seizures may need evaluations. What can we do when we find that child has ADHD? Child will need good amount of support from the family, in the classroom, and from the professionals. In the family, child will need good amount of physical activity, at least 45 minutes to 1 hour of sports or outdoor activities will help reduce hyperactivity. Reducing sugar content, excess sugar content in the food will help to reduce hyperactivity. Similarly, parents trained to communicate with the child in a proper way, using rewards to improve their behaviors will help. The second aspect is about classroom management, where child is helped by sitting in the front, giving responsibilities in the classroom, praising a lot of good behaviors and involving in overall caretaking of the class will definitely help. Children who have moderate to severe ADHD will be helped by use of medication along with other interventions what we mentioned. The medicines which are used are safe, are tolerable and mostly given on the school days to improve their concentration. Overall, you should remember that ADHD is a common condition, usually mislabeled, and some of the famous personalities also had ADHD, but when the energy is channelized in the right way and direction, it can help grow the child into a useful human being. Thank you.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331, ಧ್ವನಿ ಧ್ವನಿ 7036 2, ಮೊಬೈಲ್ ಸಂಖ್ಯೆ 9448998

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ವರ್ಟಿಗೋ ಮತ್ತು ಬ್ಯಾಲೆನ್ಸ್ ಅವೇರ್ನೆಸ್ ವೀಕ್ ನ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಕಿವಿ ಮೂಗು ಗಂಟಲು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಹಾಗೂ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಅಪೂರ್ವ ಪಿ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಮೇಡಮ್, ಇವಾಗ ನಾವು ಸಾಮಾನ್ಯವಾಗಿ ನಮಗೆ ತಲೆ ಸುತ್ತ ಇರುತ್ತೆ ಅದಕ್ಕೆ ತಾವು ವರ್ಟ್ಯಾಗೋ ಅಂತ ಕರೀತೀರಾ, ಹಾಗಿದ್ರೆ ವರ್ಟ್ಯಾಗೋ ಅಂದ್ರೇನು? ಇವಾಗ ಸಾಮಾನ್ಯವಾಗಿ ತಲೆ ಸುತ್ತೋದಕ್ಕೂ ಈ ವರ್ಟ್ಯಾಗೋಗೂ ಏನಾದರೂ ವ್ಯತ್ಯಾಸ ಇದೆಯಾ?
1: ಹೌದು ಮೇಡಮ್, ಸಾಮಾನ್ಯವಾಗಿ ಮೋಸ್ಟ್ ಆಫ್ ದ ಪೇಷಂಟ್ ತಲೆ ಸುತ್ತುವಿಕೆ ಅಂತ ಹೇಳ್ತಾರೆ ಇದಕ್ಕೆ. ಇಟ್ ಇಸ್ ಆಕ್ಚುಲಿ ಫಾಲ್ಸ್.

0: ಸೆನ್ಸ್ ಆಫ್ ಮೋಷನ್ ಮೇಡಮ್. ಅಂದ್ರೆ ಈಗ ಚಲನೆ ಇಲ್ದಿದ್ರು ಚಲನೆ ಆಗ್ತಾ ಇದೆ ಅಂತ ಭಾವನೆ ಬರೋದಕ್ಕೆ ವರ್ಟಿಗೋ ಅಂತ ಹೇಳ್ತಾರೆ. ಮೋಸ್ಟ್ ಆಫ್ ದ ಟೈಮ್ಸ್ ಪೇಷಂಟ್ ಏನ್ ಹೇಳ್ತಾರೆ ಅಂತಂದ್ರೆ, ಅವ್ರು ಸ್ಥಿರವಾಗಿದ್ರು ಸುತ್ತಲಿನ ವಾತಾವರಣ ತಿರುಗ್ತಾ ಇದೆ ಅಂತ ಹೇಳ್ತಾರೆ, ಗಿರಗಿರನೆ. ಇಲ್ಲ, ಸುತ್ತಲಿನ ವಾತಾವರಣ ಸ್ಥಿರವಾಗಿದ್ರು ಅವ್ರು ತಿರುಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ನಾವು ವರ್ಟಿಗೋ ಅಂತ ಹೇಳ್ತೀವಿ ಮೇಡಮ್.
1: ಮೇಡಮ್, ಇವಾಗ ಈ ಒಂದು ವರ್ಟಿಗೋ ಉಂಟಾಗಿದೆ ಅಂತ ಹೇಗೆ ಪತ್ತೆ ಹಚ್ಚೋದು ಮೇಡಮ್? ಲಕ್ಷಣಗಳು ಯಾವ ರೀತಿ ಇರುತ್ತೆ?
0: ಬಹಳಷ್ಟು ಲಕ್ಷಣಗಳಿದಾವೆ ಮೇಡಮ್. ಮೋಸ್ಟ್ ಕಾಮನ್ಲಿ ಪೇಷಂಟ್ಸ್ ಏನ್ ಹೇಳ್ತಾರೆ, ಈಗ ಮಲ್ಕೊಂಡಾಗ ಆ ಕಡೆ ಈ ಕಡೆ ತಿರುಗ್ದಾಗ ತಲೆ ಸುತ್ತಿದೆ ಅಂತ ಹೇಳ್ತಾರೆ. ಇಲ್ಲ, ಏನಾದ್ರೂ ಕೆಳಗಡೆ ಬಿದ್ದಾಗ ಅದನ್ನ ತಗೊಳಕ್ ಹೋದಾಗ ತಲೆ ತಿರುಗ್ತಿದೆ ಅಂತ ಹೇಳ್ತಾರೆ. ಮೋಸ್ಟ್ ಕಾಮನ್ಲಿ ಈಗ ಶೂ ಲೇಸ್ ಏನಾದ್ರೂ ಕಟ್ಕೊಳಕ್ ಹೋದ್ರೆ, ಇಲ್ಲ ಕೆಳಗಡೆ ಏನಾದ್ರೂ ಬಿತ್ತಂದ್ರೆ ಅದನ್ನ ತಗೊಳಕ್ ಹೋದ್ರೆ ಹಾ ಸಡನ್ ಆಗಿ ತಲೆ ತಿರುಗ್ತು ಅಂತ ಹೇಳ್ತಾರೆ. ಇಲ್ಲ, ಮಲ್ಕೊಂಡು ಎದ್ ಕೂಡ್ಲೇ ತಲೆ ತಿರುಗುತ್ತೆ ಅಂತ ಹೇಳ್ತಾರೆ. ಕುತ್ಕೊಂಡು ಎದ್ ಕೂಡ್ಲೆ ತಲೆ ತಿರುಗುತ್ತೆ ಅಂತ ಹೇಳ್ತಾರೆ. ಇಲ್ಲ, ನಡ್ಕೊಂಡು ಹೋಗ್ಬೇಕಾದ್ರೆ ಆ ಕಡೆ ಕಡೆ ತಿರುಗ್ದಾಗ ತಲೆ ತಿರುಗುತ್ತೆ ಅಂತ ಹೇಳ್ತಾರೆ. ಇಲ್ಲ, ನಡ್ಕೊಂಡು ಹೋಗ್ಬೇಕಾದ್ರೆ ಆ ಕಡೆ ಕಡೆ ವಾಲ್ದಂಗ್ ಆಗುತ್ತೆ ಒಂದ್ ಸೈಡು ಅಂತ ಹೇಳ್ತಾರೆ. ಅಂಡ್ ಸೂಪರ್ ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಅಲ್ಲಿ ಇದ್ದಾಗ ಬಹಳಷ್ಟು ವಸ್ತುಗಳು ನೋಡಿದಾಗ ಒಮ್ಮೊಮ್ಮೆ ಕಣ್ ಮಂಜಾಗೋದು, ಪ್ಲಸ್ ತಲೆ ಸುತ್ತ ಬರೋದು. ಸೊ ಇದೆಲ್ಲ ಲಕ್ಷಣಗಳು ಮೇಡಮ್.
1: ನಮ್ಮ ಇವಾಗ ತಲೆ ಸುತ್ತ ಇದೆ ಅಥವಾ ನಂದು ದೇಹದ ಸಮತೋಲನೆ ತಪ್ತಾ ಇದೆ ಅನ್ನೋದಕ್ಕೆ ಇದಕ್ಕೆ ಒಂದು ಪ್ರಮುಖ ಕಾರಣಗಳು ಏನೆಲ್ಲ ಇರಬಹುದು ಮೇಡಮ್, ಈ ತಲೆ ಸುತ್ತೋದಕ್ಕೆ, ಈ ವರ್ಟಿಗೋಗೆ?
0: ವರ್ಟಿಗೋಗೆ ಬಹಳಷ್ಟು ಕಾರಣಗಳಿದಾವೆ ಮೇಡಮ್ ತಲೆ ಸುತ್ತುವಿಕೆಗೆ. ಲೈಕ್ ಈವನ್ ಸಿಂಪಲ್ ರಕ್ತದೊತ್ತಡ ಜಾಸ್ತಿ ಆಗೋದು ಇಲ್ಲ ಕಡಿಮೆ ಆಗೋದು, ಶುಗರ್ ಜಾಸ್ತಿ ಆಗೋದು ಕಡಿಮೆ ಆಗೋದು, ಥೈರಾಯ್ಡ್ ತೊಂದರೆ ಇರಲಿ, ಅನಿಮಿಯಾ ಅಂದ್ರೆ ರಕ್ತಹೀನತೆ ಹಿಮೋಗ್ಲೋಬಿನ್ ಕಡಿಮೆ ಆದಾಗ, ಇಲ್ಲ ಈವನ್ ಡಿಹೈಡ್ರೇಷನ್ ಆದ್ರೂ ತಲೆ ಸುತ್ತೆ ಅಂತ ಹೇಳಾರ. ಅಂಡ್ ಮೋಸ್ಟ್ ಕಾಮನ್ಲಿ ಮೇಡಮ್ ಒಳ ಕಿವಿ ತೊಂದರೆ ಇದ್ದಾಗ, ಫಾರ್ ಎಕ್ಸಾಂಪಲ್ ನಾವು BPPV ಅಂತ ಹೇಳ್ತೀವಿ, ಮೀನಿಯಾಸ್ಟಿಸಿಸ್ ಅಂತ ಹೇಳ್ತೀವಿ. ಸೊ ಇದು ಒಳ ಕಿವಿ ತೊಂದರೆ ಇದ್ದಾಗ ಬಹಳ ತಲೆ ತಿರುಗೋದು ಕಾಮನ್ ಮೇಡಮ್.
1: ಮೇಡಮ್, ಈಗ ತಾವ್ ಹೇಳ್ತಾ ಇದ್ರಿ ಇವಾಗ ಒಳ ಕಿವಿದು ಏನಾದ್ರೂ ತೊಂದರೆ ಇದ್ರೆ ತಲೆ ತಿರುಗುತ್ತೆ ಅಂತ ಹೇಳ್ತಾ ಇದ್ದೀರಾ, ಹಾಗಿದ್ರೆ ಒಳ ಕಿವಿ ಹಾಗೇನೆ ಈ ಒಂದು ಕಣ್ಣುಗಳು ಹಾಗೇನೆ ಮೆದುಳಿನ ಪಾತ್ರ ಏನು ಮೇಡಮ್?
0: ಹಾ, ಒಳ ಕಿವಿ ಕಣ್ಣು ಹಾಗೂ ಪ್ರೋಪ್ರಿಯೋಸೆಪ್ಷನ್ ಜಾಯಿಂಟ್ಸ್ ಅಂತ ಹೇಳ್ತೀವಿ ಮೇಡಮ್. ಇದು ನರಗಳಿಂದ ಮೆದುಳಿಗೆ ಸಿಗ್ನಲ್ಸ್ ಕಳಿಸ್ಕೊಡ್ತವೆ, ಸಂಕೇತ ಕಳಿಸ್ಕೊಡ್ತವೆ. ಅಂದ್ರೆ ದೇಹದ ಚಲನೆ ಮತ್ತೆ ತಲೆಯ ಸ್ಥಿರತೆ ಏನಿರುತ್ತೆ, ಸೊ ಅದ್ ಹೇಗಿದೆ ಅಂತ ಹೇಳಿ ಇದೆಲ್ಲಾನು ಸಂಕೇತ ಕಳಿಸ್ಕೊಡುತ್ತೆ. ಸೊ ಇದೆಲ್ಲಾನು ಸೇರಿ ವೆಸ್ಟಿಬುಲಾರ್ ಸಿಸ್ಟಮ್ ಆಗಿ ವರ್ಕ್ ಮಾಡ್ತವೆ ಮೇಡಮ್. ಸೊ ಸಮತೋಲನೆ ಮೇಂಟೈನ್ ಮಾಡಕ್ಕೆ ಇದೆ ಮೇನ್ ಮೇಡಮ್.
1: ಇನ್ನು ಕಣ್ಣುಗಳು ಹಾಗೇನೆ ಈ ಮೆದುಳಿನ ಪಾತ್ರ ಏನು ಮೇಡಮ್?
0: ಕಣ್ಣು, ಮೆದುಳು, ಕಿವಿ, ಒಳ ಕಿವಿ, ಪ್ರೋಪ್ರಿಯೋಸೆಪ್ಷನ್ ಇದೆಲ್ಲಾನು ಸೇರಿ ಅಲಾಂಗ್ ವಿತ್ ನರಗಳ ಜೊತೆ ಮೆದುಳಿಗೆ ಸಂಕೇತ ಕಳಿಸ್ಕೊಡುತ್ತೆ. ಸೊ ಈ ಸಿಸ್ಟಮ್ ಎಲ್ಲಾನು ಸೇರಿ ವೆಸ್ಟಿಬುಲಾರ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಆದ್ರೂ ಅಸಮತೋಲನೆ ಆಗೋ ಚಾನ್ಸಸ್ ಇರುತ್ತೆ, ಹಾಗೂ ಒಟ್ಟಿಗೂ ಬರೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಳ ಕಿವಿದು ಬಹಳಷ್ಟು ತೊಂದರೆಗಳಿದಾವೆ ಮೇಡಮ್. ಫಾರ್ ಎಕ್ಸಾಂಪಲ್ BPPV ಅಂತ ಹೇಳ್ತೀವಿ, ಬಿನಾಯಿನ್ ಪ್ಯಾರಾಕ್ಸಿಮಲ್ ಪೊಸಿಷನಲ್ ವರ್ಟಿಗೋ, ಹಾಗೆ ವೆಸ್ಟಿಬುಲರ್ ಮೈಗ್ರೇನ್ ಅಂತ ಹೇಳ್ತೀವಿ, ಅಂಡ್ ವೆಸ್ಟಿಬುಲರ್ ನ್ಯೂರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಥರ ಬಹಳಷ್ಟು ಕಾಸಸ್ ಇದಾವೆ, ಮೀನಿಯಸ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಮೋಸ್ಟ್ ಕಾಮನ್ ಒಳ ಕಿವಿ ತೊಂದರೆ ಅಂತ ಅಂದರೆ BPPV, ಬಿನಾಯಿನ್ ಪ್ಯಾರಾಕ್ಸಿಮಲ್ ಪೊಸಿಷನಲ್ ವರ್ಟಿಗೋ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಒಳ ಕಿವಿಯಲ್ಲಿ ದ್ರವ ಇರುತ್ತೆ, ಇದು ರೊಟೇಟರಿ ಸೆನ್ಸೇಷನ್ ಮೇಂಟೈನ್ ಮಾಡೋಕ್ಕೆ, ಇದಕ್ಕೆ ನಾವು ಸೆಮಿ ಸರ್ಕಲ ಕೆನಾಲ್ ಅಂತ ಹೇಳ್ತೀವಿ. ಸೊ ಅದ್ರ ಪಕ್ಕದಲ್ಲೇ ಓಟೋಕೋನಿಯಾ ಅಂತಿರುತ್ತೆ, ಅಂದರೆ ಕ್ಯಾಲ್ಶಿಯಂ ಕ್ರಿಸ್ಟಲ್ಸ್. ಸೊ ಅದು ಅದರ ಜಾಗ ಬಿಟ್ಬಿಟ್ಟು ಈ ಸೆಮಿ ಸರ್ಕಲ ಕೆನಲ್ಸ್ ಅಂತ ಏನು ಹೇಳ್ತೀವಿ, ದ್ರವ ತುಂಬಿರೋ ಜಾಗಕ್ಕೆ ಹೋದಾಗ ಸೊ ಸಡನ್ ಆಗಿ ತಲೆ ಸುತ್ತುವಿಕೆ ಬರುತ್ತೆ. ಇದು ಮೋಸ್ಟ್ ಕಾಮನ್ ಕಂಡೀಷನ್ ಆಫ್ ಒಳ ಕಿವಿದು ಮೇಡಮ್, ಇದರಿಂದ ವರ್ಟಿಗೋ ಆಗುತ್ತೆ. ಅಂಡ್ ಈ ಕಂಡೀಷನ್ ಇದ್ದಾಗ ಏನಾಗುತ್ತೆ ಅಂತ ಅಂದರೆ, ಪೇಷಂಟ್ಸ್ ಮಲ್ಕೊಂಡಾಗ ಬೆಡ್ಡಲ್ಲಿ ಆ ಕಡೆ ಈ ಕಡೆ ತಿರುಗಿದ್ರೆ ಸಡನ್ ಆಗಿ ತಲೆ ತಿರುಗೋದು ಬರ್ತಿದೆ ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ಸಡನ್ ಆಗಿ ಬೊಗ್ಗಿದಾಗ ಏನಾದರೂ ತಗೊಳಕ್ ಹೋದಾಗ ತಲೆ ತಿರುಗೋದಾಗ್ತಿದೆ ಅಂತ ಹೇಳ್ತಾರೆ. ಸೊ ಹೀಗೆ ಬಹಳಷ್ಟು ಕಾಸಸ್ ಇದಾವೆ. ಅಂಡ್ ಒಳ ಕಿವಿ ಬಹಳನೇ ಪ್ರಮುಖ ಇಂಪಾರ್ಟೆನ್ಸ್ ಇದೆ ವೆಸ್ಟಿಬಲ ಸಿಸ್ಟಮ್ ಅಲ್ಲಿ.
1: ಈಗ ಮೇಡಮ್ ತಾವ್ ಹೇಳ್ತಾ ಇದ್ರಿ ಮಲಗಿದ ತಕ್ಷಣ ಎದ್ದ ತಕ್ಷಣ ಮಲಗಿದಾಗ ಮಲಗಿದ ನಂತರ ಎದ್ದ ತಕ್ಷಣ ತಲೆ ಸುತ್ತುತ್ತೆ ಅಂತ ಹೇಳ್ತಾ ಇದ್ರಿ, ಇದಕ್ಕೆ ಕಾರಣ ಏನಿರ್ಬೋದು ಮೇಡಮ್?
0: ಮಲಗಿದ್ದಾಗಿಂದ ಎದ್ದ ಕೂಡಲೇ ಏನಾಗುತ್ತೆ ಒಂದೊಂದು ಪೇಷಂಟ್ಸಲ್ಲಿ, ಮೋಸ್ಟ್ ಕಾಮನ್ಲಿ ವಯೋವೃದ್ಧರಲ್ಲಿ, ಇಲ್ಲ BP ಇರೋರಲ್ಲಿ, ಅದಕ್ಕೆ ಮೆಡಿಕೇಷನ್ಸ್ ತೊಗೊಂತಿರೋರಲ್ಲಿ, ಇನ್ನು ಬೇರೆ ಬೇರೆ ಮೆಡಿಕೇಷನ್ಸ್ ತೊಗೊಂತಿರೋರಲ್ಲಿ, ಸೊ ಸಡನ್ ಆಗಿ BP ಕಡಿಮೆ ಆಗುತ್ತೆ. ಇದಕ್ಕೆ ನಾವು ಪೋಶ್ಚರಲ್ ಹೈಪೋಟೆನ್ಷನ್ ಅಂತ ಹೇಳ್ತೀವಿ. ಸೊ ಆ ಪೇಷಂಟ್ಸಲ್ಲಿ ಏನಾಗುತ್ತೆ ಅಂತ ಅಂದರೆ, ಮಲಗಿದ್ದಾಗ ಎದ್ದು ಕೂಡಲೇ, ಇಮಿಡಿಯೇಟ್ ಆಗಿ ಎದ್ದು ಕೂಡಲೇ ತಲೆ ಸುತ್ತ ಬರುತ್ತೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ನಾವು ಪೋಶ್ಚರಲ್ ಹೈಪೋಟೆನ್ಷನ್ ಅಂತ ಹೇಳ್ತೀವಿ
1: ಮೇಡಮ್. ಇನ್ನು ಕೆಲವರಿಗೆ ಏನಾಗುತ್ತೆ ಅಂದ್ರೆ, ತಲೆ ಸುತ್ತುವುದರ ಜೊತೆಯಲ್ಲಿ ಕಿವಿಯಲ್ಲಿ ಒಂಥರ ಗುಯಿ ಅನ್ನುವಂತಹ ಶಬ್ದ ಕೇಳುತ್ತೆ, ಹಾಗೆಯೇ ಕಿವಿ ಸರಿಯಾಗಿ ಕೇಳದೇ ಇರುವುದು ಅಥವಾ ಕಿವಿ ತುಂಬಿದ ಹಾಗೆ ಅನಿಸ್ತಾ ಇರುತ್ತೆ, ಇದು ಏನನ್ನ ನಮಗೆ ಸೂಚಿಸುತ್ತೆ ಅಂತ ಮೇಡಮ್?
0: ಹೌದು ಮೇಡಮ್, ಒಳ ಕಿವಿ ತೊಂದರೆ ಇದ್ದಾಗ ಮೀನಿಯಾಸ್ ಡಿಸೀಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಇದೆಲ್ಲ ಲಕ್ಷಣಗಳು ಕಾಣ್ಬರ್ತವೆ. ಸೊ ಈ ಡಿಸೀಸ್ ಅಲ್ಲಿ ಏನಾಗುತ್ತೆ, ತಲೆ ಸುತ್ತೋದ್ರ ಜೊತೆಗೆ ಒಳ ಕಿವಿ ಬಂದ್ ಆದೋ ಹಾಗಾಗುತ್ತೆ, ಹಾಗೂ ಕಿವಿಯಲ್ಲಿ ಗುಯಿ ಅಂತ ಆವಾಜ್ ಬರುತ್ತೆ, ಆಮೇಲೆ ಕಿವಿ ಕಡಿಮೆ ಕೇಳುತ್ತೆ. ಸೊ ಇದೆಲ್ಲ ಎಪಿಸೋಡಿಕ್ ಮೇಡಮ್. ಸೊ ಇದಕ್ಕೆ ನಾವು ಮೀನಿಯರ್ಸ್ ಡಿಸೀಸ್ ಅಂತ ಹೇಳ್ತೀವಿ.
1: ಮೇಡಮ್, ಈಗ ಮೀನಿಯರ್ಸ್ ಡಿಸೀಸ್ ಅಂತ ತಾವು ಹೇಳಿದ್ರಿ, ಈ ಒಂದು ಮೀನಿಯರ್ಸ್ ಡಿಸೀಸ್ಗೂ ಹಾಗೇನು ಒಟೆಗೂ ಏನಾದರೂ ನಡುವೆ ಸಂಬಂಧ ಇದೆಯಾ?
0: ಹಾಂ, ಮೀನಿಯರ್ಸ್ ಡಿಸೀಸ್ ಅಂದರೆ ಒಳಗಿನ ಕಿವಿ ತೊಂದರೆ ಮೇಡಮ್. ಇದ್ರೊಳಗೆ ಏನಾಗುತ್ತೆ ಅಂತ ಅಂದರೆ ಕಿವಿಯಲ್ಲಿ ದ್ರವ ಇರುತ್ತಲ್ವ, ಅದ್ರ ಶೇಖರಣೆ ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ಇಂಬ್ಯಾಲೆನ್ಸ್ ಆಗಿ ತಲೆಸುತ್ತುವಿಕೆ ಬರುತ್ತೆ.
1: ಖಂಡಿತ ಮೇಡಮ್. ಸ್ನೇಹಿತರೇ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮೇಣಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ.
2: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: केली सोसाइटीज डॉक्टर प्रभाकर कोरे सुपर स्पेशलिटी हॉस्पिटल क्योर फॉर ऑल हेल्थ रिलेटेड प्रॉब्लम्स एक्सपीरियंस डॉक्टर्स एंड अल्ट्रा मॉडर्न फैसिलिटीज के साथ केली सोसाइटीज डॉक्टर प्रभाकर कोरे सुपर स्पेशलिटी हॉस्पिटल एंड मेडिकल रिसर्च सेंटर नेहरू नगर बेलागावी कॉल 08312473777
1: ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಜವಾಹರ್ಲಾಲ್ ನೆಹರೂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಕಿವಿ ಮೂಗು ಗಂಟಲು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಹಾಗೂ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಅಪೂರ್ವ ಪಿ ಅವರು. ಮೇಡಮ್, ಇನ್ನು ಈ ಒಂದು ಒರ್ಟಿಗೆ ಈಗ ಒತ್ತಡದ ಜೀವನ ಶೈಲಿ ಆಗಿರ್ಬೋದು, ನಿದ್ರೆಯ ಕೊರತೆ ಇದೆಲ್ಲ ಕಾರಣ ಆಗುತ್ತಾ? ಇದನ್ನೆಲ್ಲ ನಾವು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅಂತ?
2: ಹೌದು, ತುಂಬಾ ಒತ್ತಡ, ಸ್ಟ್ರೆಸ್ ಹಾಗೂ ಕಡಿಮೆ ನಿದ್ದೆ ಆಗೋದ್ರಿಂದ ಅಂಡ್ ಮೇನ್ಲಿ ಡಿಹೈಡ್ರೇಷನ್ ಆಗೋದ್ರಿಂದನೂ ಹಾಗೂ ಆಹಾರ ಪದ್ಧತಿ ರಿಲೇಟೆಡ್, ಫಾರ್ ಎಕ್ಸಾಂಪಲ್ ಒಂದು ಕೆಲವು ಟ್ರಿಗರ್ಸ್ ಇರ್ತವೆ ಒಂದು ಕೆಲವು ಕಂಡೀಷನ್ಸ್ಗೆ. ಸೊ ಇದರಿಂದನೂ ಫಾರ್ ಎಕ್ಸಾಂಪಲ್ ಜಾಸ್ತಿ ಕಾಫಿ ತೊಗೊಳ್ಳೋದು, ಟೀ ತೊಗೊಳ್ಳೋದು, ಇಲ್ಲ ಧೂಮಪಾನದಿಂದ, ಮದ್ಯಪಾನದಿಂದ. ಸೊ ಇದೆಲ್ಲದರಿಂದನೂ ಸ್ಥಳೀಯ ಸುತ್ತುವಿಕೆ ಬರುತ್ತೆ. ಸೊ ಒನ್ ಆಫ್ ದ ಕಾಮನ್ ಕಂಡೀಷನ್ಸ್ ಮೇಡಮ್ ಈಗ ರೀಸೆಂಟಾಗಿ ಅಂತ ಅಂದರೆ ವೆಸ್ಟಿಬುಲಾ ಮೈಗ್ರೇನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ ಸರ್ಟನ್ ಟ್ರಿಗರ್ಸ್ ಇರ್ತವೆ, ಲೈಕ್ ಭಾಳ ಸೌಂಡ್ ಎಕ್ಸ್ಪೋಜರ್ ಆಗೋದು, ಸ್ಟ್ರೆಸ್ಗೆ ಲೈಟ್ ಎಕ್ಸ್ಪೋಜರ್ ಆಗೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಕಣ್ಣು ಮಂಜಾದಂಗೆ ಆಗುತ್ತೆ, ಹಾಗೆ ತಲೆ ಸುತ್ತುವಿಕೆ ಬರುತ್ತೆ. ಸೊ ಇದು ಒನ್ ಆಫ್ ದ ಕಾಮನ್ ಕಂಡೀಷನ್ಸ್ ರೀಸೆಂಟ್ಲಿ. ಆ್ಯಂಡ್ ಏನು ಪೇಷಂಟ್ಸ್ ಇನ್ನೂ ಏನು ಹೇಳ್ತಾರೆ ಅಂತ ಅಂದರೆ ಸಡನ್ನಾಗಿ ಮಾರ್ಕೆಟಲ್ಲಿದ್ದಾಗ ಆ ಕಡೆ ಕಡೆ ತುಂಬ ವಸ್ತುಗಳನ್ನ ನೋಡಿದಾಗ ತಲೆ ಸುತ್ತುವಿಕೆ ಬರ್ತಿದೆ ಅಂತ ಹೇಳ್ತಾರೆ, ಹಾಗೂ ತುಂಬ ಸ್ಟ್ರೆಸ್ ಇದ್ದಾಗ ಸೊ ತಲೆನೋವು ಬಂದು ಈ ಥರ ತಲೆ ತಿರುಗೋದು ಬರ್ತಿದೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ನಾವು ವೆಸ್ಟಿಬುಲಾ ಮೈಗ್ರೇನ್ ಅಂತ ಹೇಳ್ತೀವಿ. ಸೊ ಆ ಥರ ಇದ್ದಾಗ ಅವ್ರ ಆಹಾರ ಪದ್ಧತಿ ಆಗಲಿ, ಸ್ಟ್ರೆಸ್ ಆಗಲಿ, ಹಾಗೂ ನಿದ್ದೆ ಆಗಲಿ, ಸೊ ಇದೆಲ್ಲನೂ ಎಫೆಕ್ಟ್ ಆಗುತ್ತೆ.
1: ಮೇಡಮ್, ಇವಾಗ ಹೊಟ್ಟೆಗೋ ಕಾಣಿಸ್ಕೊಂಡಾಗ ತಕ್ಷಣದಲ್ಲಿ ತಲೆ ಸುತ್ತುವಿಕೆ ಕಂಡು ಬಂದಾಗ ಮನೆ ಮಟ್ಟದಲ್ಲಿ ಅಂದರೆ ಮನೆಯಲ್ಲೇ ಏನಾದರೂ ನಾನು ಬಳಸಿ ಮನೆ ವಸ್ತುಗಳನ್ನೇ ಬಳಸಿ ನಾನೇನಾದರೂ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ತೀನಿ ಅನ್ನೋದಾದರೆ ಏನು ಮಾಡಬೇಕು ಅಂತ?
2: ತುಂಬ ಪೇಷಂಟ್ಸ್ಗೆ ಹೇಗಾಗುತ್ತೆ ಅಂತ ಅಂದರೆ ಅವ್ರ ಮನೇಲಿದ್ದಾಗ ಸಡನ್ನಾಗಿ ತಲೆ ತಿರ್ಗೋದು ಬರುತ್ತೆ, ಇಲ್ಲ ಹೊರಗಡೆ ಇದ್ದಾಗೂ, ಇಲ್ಲ ಗಾಡಿ ಓಡಿಸ್ತಿರ್ಬೇಕಾದ್ರೆ, ಮೆಟ್ಲು ಹತ್ತಿರ್ಬೇಕಾದ್ರೆ ತಲೆ ಸುತ್ತೋದು ಬರುತ್ತೆ. ಸೊ ಹಾಗಿದ್ದಾಗ ಒಂದು ಕೆಲವು ಮುನ್ನೆಚ್ಚರಿಕೆ ತೊಗೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಏನಾದರೂ ಸಡನ್ನಾಗಿ ತಲೆ ಸುತ್ತೋದು ಬಂತು ಅಂತ ಅಂದರೆ ಅವ್ರ ಪಕ್ಕಕ್ಕೇನಿರುತ್ತೆ ಸಪೋರ್ಟ್ ಇಟ್ಕೊಳ್ಳೋದು, ಇಲ್ಲ ಸಡನ್ನಾಗಿ ಬೇಗ ಕುತ್ಕೊಳ್ಳೋದು, ಇಲ್ಲ ಮಲ್ಕೊಳ್ಳೋದು ಮಾಡಬೇಕಾಗುತ್ತೆ. ವಯೋವೃದ್ಧರಲ್ಲಿ ಇದು ಮೋರ್ ಕಾಮನ್. ಆ್ಯಂಡ್ ಆಗಲೇ ಡಿಸ್ಕಸ್ ಮಾಡ್ದಂಗೆ ಪೋಸ್ಚರಲ್ ಹೈಪೋಟೆನ್ಷನ್ ಏನಂತ ಹೇಳ್ತೀವಿ. ಸೊ ಆ ಕಂಡೀಷನಲ್ಲಿ ಏನಾಗುತ್ತೆ, ಮಲ್ಕೊಂಡು ಸಡನ್ನಾಗಿ ಎದ್ದ ಕೂಡಲೇ ತಲೆ ಸುತ್ತುವಿಕೆ ಬರುತ್ತೆ. ಸೊ ಆಗ ಏನು ಮಾಡಬೇಕು ಅಂತಂದರೆ ಮಲ್ಕೊಂಡಾಗ ಸಡನ್ನಾಗಿ ಎದ್ದಳ್ಬಾರ್ದು. ಸೊ ಒಂದು ಸ್ವಲ್ಪ ಎದ್ದು ಕುತ್ಕೊಂಡು ಆಮೇಲೆ ಕೈಕಾಲೆಲ್ಲ ಅಳ್ಳಾಡಿಸಿ, ಕಾಲಳ್ಳಾಡಿಸಿ ಒಂದು ಸ್ವಲ್ಪ ನೀರು ಕುಡಿದು ಒಂದು ಸ್ವಲ್ಪ ನಿಂತು ಆಮೇಲೆ ಓಡಾಡೋಕ್ಕೆ ಶುರು ಮಾಡಬೇಕು. ಸೊ ಆ್ಯಂಡ್ ಒಮ್ಮೊಮ್ಮೆ ಡ್ರೈವಿಂಗ್ ಮಾಡಿದಾಗ ಆ ಕಡೆ ಕಡೆ ನೋಡಿದಾಗೂ ತಲೆ ಸುತ್ತು ಬರುತ್ತೆ ಅಂತ ಹೇಳ್ತಾರೆ. ಸೊ ಇನ್ ಸಚ್ ಪೇಷಂಟ್ಸ್ ಏನು ಹೇಳೋದು ಅಂತ ಅಂದರೆ, ಒಂದು ಸ್ವಲ್ಪ ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ ಕಂಟಿನ್ಯೂ ಮಾಡಬಾರ್ದು, ಸೈಡಲ್ಲಿ ಹಾಕಿ ಸ್ಟಾಪ್ ಮಾಡಬೇಕು. ಒಂದೊಂದು ಕೆಲವು ಪೇಷಂಟ್ಸಲ್ಲಿ ಮೆಟ್ಲು ಹತ್ತಬೇಕಾದ್ರೆ ತಲೆ ಸುತ್ತು ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವ್ರು ಸಪೋರ್ಟ್ ಇಟ್ಕೊಳ್ಳೋದು ಒಳ್ಳೇದು. ಸೊ ಇದೆಲ್ಲ ಮುನ್ನೆಚ್ಚರಿಕೆ ತೊಗೊಳ್ಳೋದು ಒಳ್ಳೇದು.
1: ಮೇಡಮ್, ಇವಾಗ ಈ ತಲೆ ಸುತ್ತುವಿಕೆಗೆ ಚಿಕಿತ್ಸೆ ಯಾವ ರೀತಿ ನೀಡಲಾಗುತ್ತೆ? ಎಲ್ರಿಗೂ ಒಂದೇ ರೀತಿ ಚಿಕಿತ್ಸೆ ಇರುತ್ತಾ ಹೇಗೆ?
2: ಇಲ್ಲ, ಆ್ಯಕ್ಚುಲಿ ವರ್ಟಿಗೋ ಆರ್ ತಲೆ ಸುತ್ತುವಿಕೆ ಅಂತ ಅಂದರೆ ಇದು ರೋಗ ಅಲ್ಲ, ಇದು ಒಂದು ರೋಗದ ಲಕ್ಷಣ. ಸೊ ಈ ಬಹಳಷ್ಟು ರೋಗಗಳಿಂದ ಈ ಥರ ರೋಗದ ಲಕ್ಷಣ ಬರುತ್ತೆ. ಸೊ ಹಾಗಾಗಿ ಎಲ್ಲದಕ್ಕೂ ಒಂದೇ ಟ್ರೀಟ್ಮೆಂಟ್ ಇರೋಲ್ಲ. ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ BP PV ಅಂತ ಏನು ಡಿಸ್ಕಸ್ ಮಾಡಿದ್ವಿ. ಸೊ ಅದು ಹೇಗಾಗುತ್ತೆ ಅಂತಂದರೆ, ಸಡನ್ ಹೆಡ್ ಮೂಮೆಂಟಿಂದ ಮಲ್ಕೊಂಡಾಗ ಆ ಕಡೆ ಕಡೆ ತಿರುಗಿದಾಗ ತಲೆ ಸುತ್ತುವಿಕೆ ಬರುತ್ತೆ. ಸೊ ಅದು ಕ್ಯಾಲ್ಶಿಯಂ ಕ್ರಿಸ್ಟಲ್ಸ್ ಆ ಪೊಸಿಷನ್ ಬಿಟ್ಟು ಬ್ಯಾಲೆನ್ಸ್ ಏನು ಮೇಂಟೈನ್ ಮಾಡುತ್ತೆ, ರೋಟೇಟ್ರಿ ಬ್ಯಾಲೆನ್ಸ್, ಆ ಜಾಗಕ್ಕೆ ಹೋದಾಗ ಈ ಥರ ತಲೆ ಸುತ್ತುವಿಕೆ ಬರುತ್ತೆ. ಸೊ ಅದಕ್ಕೆ ಮೇನ್ ಅಂತ ಅಂದರೆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಏನು ಉಪಯೋಗ ಆಗಲ್ಲ. ಸೊ ಇದಕ್ಕೆ ಮೇನ್ ಅಂತ ಅಂದರೆ ಎಕ್ಸಸೈಸೇ ಟ್ರೀಟ್ಮೆಂಟ್. ಸೊ ಹೀಗೆ ಬೇರೆ ಬೇರೆ ಡಿಸೀಸಸ್ಗೆ ಅಂದರೆ ನಾವು ಅದ್ರ ತಕ್ಕಂಗೆ ಅದನ್ನು ಕಂಡು ಹಿಡಿದು ಅದಕ್ಕೆ ತಕ್ಕಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಎಲ್ಲ ಡಿಸೀಸಸ್ಗೂ ಒಂದೇ ಟ್ರೀಟ್ಮೆಂಟ್ ಇರಲ್ಲ, ಡಿಪೆಂಡಿಂಗ್ ಆನ್ ದ ಡಿಸೀಸ್ ಟ್ರೀಟ್ಮೆಂಟ್ ಕೊಡ್ತೀವಿ ಅದಕ್ಕೆ.
1: ಮೇಡಮ್, ಇವಾಗ ಎಕ್ಸಸೈಸ್ ಬಹಳ ಮುಖ್ಯವಾಗುತ್ತೆ ಅಂತ ತಾವು ಹೇಳಿದ್ರಿ. ಈ ಒಂದು ಎಕ್ಸಸೈಸ್ ಅನ್ನುವುದು, ಈ ಒಂದು ಬ್ಯಾಲೆನ್ಸ್ ಎಕ್ಸಸೈಸ್ ಅನ್ನುವುದು ಯಾರಿಗೆ ಸಹಾಯ ಆಗುತ್ತೆ ಅಂತ?
2: ಹಾ, ಈಗ ದೀರ್ಘಕಾಲದಿಂದ ಒಳಕಿವಿ ಸಮಸ್ಯೆ ಇರೋರಿಗೆ ಅಸಮತೋಲನ ಇರುತ್ತಲ್ವ, ಸೊ ಅಂಥ ಪೇಷಂಟ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಏನಾಗುತ್ತೆ ಅಂತ ಅಂದರೆ, ಈ ಎಕ್ಸಸೈಸಸ್ ಮಾಡೋದ್ರಿಂದ ಇದಕ್ಕೆ ನಾವು ವೆಸ್ಟಿಬುಲಾ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ, ಅವ್ರ ಬ್ಯಾಲೆನ್ಸ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ಈ ವ್ಯಾಯಾಮಗಳು ಮಾಡೋದ್ರಿಂದ ಏನಾಗುತ್ತೆ, ಮೆದುಳಿಗೆ ಮತ್ತು ಕಣ್ಣುಗಳಿಗೆ ಹಾಗೂ ಒಳಕಿವಿಯಿಂದ ಏನಾಗುತ್ತೆ ಅಂದ್ರೆ ದೇಹದ ಸಮತೋಲನ ಮತ್ತೆ ಮರುಕಲಿಯಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಕಾಂಪೆನ್ಸೇಷನ್ ಅಂತ ಹೇಳ್ತೀವಿ. ಈಗ ಒಂದೊಂದು ಪೇಷಂಟ್ಸ್ ಹೇಗಿರ್ತಾರೆ ಅಂತ ಅಂದ್ರೆ ಅವ್ರಿಗೆ ಬಹಳ ದೀರ್ಘಕಾಲದಿಂದ ತಲೆಸುತ್ತುವಿಕೆ ಇರುತ್ತೆ ಅಂಡ್ ಅವ್ರದ್ದು ಡೇ ಟು ಡೇ ಆಕ್ಟಿವಿಟೀಸು ರಿಸ್ಟ್ರಿಕ್ಟ್ ಆಗಿರುತ್ತೆ. ಒಮ್ಮೊಮ್ಮೆ ಮುಂಚೆ ಫ್ರೀಕ್ವೆಂಟ್ ಪಾಸ್ಟ್ ಎಕ್ಸ್ಪೀರಿಯನ್ಸಿಂದನೂ ಏನಾಗುತ್ತೆ ಅಂತ ಅಂದರೆ ಅವರು ನಡೆದಾಡೋಕ್ಕೂ ಭಯ ಪಡ್ತಾರೆ, ಹಾಗೂ ಮಲ್ಕೊಂಡು ಎಲ್ಲಿ ಎದ್ರೆ ಇಲ್ಲ ಓಡಾಡಿದ್ರೆ ಎಲ್ಲಿ ತಲೆ ತಿರುಗುತ್ತೆ ಅಂತ ಹೇಳಿ ಭಯ ಪಡ್ತಾರೆ. ಸೊ ಅಂಥ ಪೇಷಂಟ್ಸ್ಗೆ ವೆಸ್ಟಿಬ್ಯುಲರ್ ರಿಹಾಬಿಲಿಟೇಷನ್, ಬ್ಯಾಲೆನ್ಸ್ ಎಕ್ಸಸೈಸಸ್ ಎಲ್ಲನೂ ತುಂಬಾ ಹೆಲ್ಪ್ ಆಗುತ್ತೆ.
3: ಮೇಡಮ್, ಇವಾಗ ತಲೆ ಸುತ್ತುವಿಕೆ ಬಂದಾಗ ಏನಾದರೂ ತಲೆ ಸುತ್ತುತ್ತೆ ಅಂದರೆ ನಾವು ಸೆಲ್ಫ್ ಮೆಡಿಕೇಷನ್, ಸ್ವಯಂ ಔಷಧಿಯನ್ನು ತಗೊಳ್ತೀವಿ, ಇದು ಎಷ್ಟು ಸರಿ ಅಂತ?
2: ಇಲ್ಲ, ಹೌದು, ಬಹಳಷ್ಟು ಜನ ಈಗ ಹೋಗಿ ಓವರ್ ದ ಕೌಂಟರ್ ಮೆಡಿಕಲ್ ಸ್ಟೋರಲ್ಲಿ ನಂಗೆ ತಲೆ ತಿರುಗ್ತಿದೆ ಟ್ಯಾಬ್ಲೆಟ್ ಕೊಡ್ರಿ ಅಂತ ಹೇಳಿ ಹೋಗಿ ತೊಗೊಂತಾರೆ. ಈ ಥರ ಮಾಡಬಾರ್ದು, ಯಾಕಂದರೆ ಎಲ್ಲ ವರ್ಟಿಗೋ ಕಾಸಸ್ಗೂ ಮೆಡಿಸಿನೇ ಟ್ರೀಟ್ಮೆಂಟ್ ಅಲ್ಲ. ಸೊ ಒಂದೊಂದ್ಸಲ ಏನಾಗುತ್ತೆ, ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದನೂ ಅದು ಹೆಚ್ಚಾಗಬಹುದು. ಸೊ ಹೀಗಾಗಿ ಅಂದರೆ ಅದು ಏನು ಯಾವುದ್ರಿಂದ ಆಗ್ತಿದೆ ಅಂತ ಹೇಳಿ ವೈದ್ಯರ ಹತ್ರ ಹೋಗಿ ನಮ್ಮ ಹತ್ರ ಬಂದು ಅದನ್ನ ತಕ್ಕಾಗಿ ಚಿಕಿತ್ಸೆ ತಗೊಳ್ಳೋದು ಒಳ್ಳೆಯದು, ಸ್ವಯಂ ಅವರೇ ಔಷಧಿ ತಗೊಳ್ಳೋದು ಒಳ್ಳೆಯದಲ್ಲ.
3: ಮೇಡಮ್, ಇವಾಗ ಹೇಳ್ತಾ ಇದ್ರಿ ಮಲ್ಗಿ ತಕ್ಷಣ ಎದ್ದಾಗ ತಲೆ ಸುತ್ತುತ್ತೆ, ಹಾಗೇನೆ ಗಾಡಿ ಓಡಿಸುವಾಗ ಆ ಕಡೆ ಈ ಕಡೆ ನೋಡಿದ್ರೆ ತಲೆ ಸುತ್ತುತ್ತೆ ಅಂತ ಹೇಳ್ತಾ ಇದ್ರಿ. ಇವಾಗ ಯಾವ ಸಂದರ್ಭದಲ್ಲಿ ಈ ಒಂದು ತಲೆ ಸುತ್ತುವಿಕೆಯನ್ನ ನಾವು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ವೈದ್ಯರನ್ನ ಸಂಪರ್ಕ ಮಾಡಬೇಕು ಅಂತ?
2: ಈಗ ತಲೆ ತಿರುಗುವಿಕೆಗೆ ಬರೀ ಒಳಕಿವಿದು ಹಾಗೂ ಕಣ್ಣಿಂದು ಹಾಗೂ ನರಗಳದು ಇದಷ್ಟೇ ಬಿಟ್ಟು ಇದೇನ್ ಸಂಕೇತ ಮೆದುಳಿಗೆ ಕಳ್ಸಿಕೊಡುತ್ತೆ. ಸೊ ಮೆದುಳಿಂದ ಏನಾದರೂ ತ್ರಾಸಿದ್ರೆ, ಫಾರ್ ಎಕ್ಸಾಂಪಲ್ ಒಮ್ಮೊಮ್ಮೆ ಮೆದುಳಿನಲ್ಲಿ ರಕ್ತ ಸ್ರಾವ ಆಗೋದ್ರಿಂದ ಇಲ್ಲ ರಕ್ತ ಅಂದರೆ ಬ್ಲಾಕ್ ಆಗೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಸಡನ್ನಾಗಿ ಪೇಷಂಟ್ಸ್ಗೆ ತುಂಬಾ ತಲೆ ಚಕ್ಕರ್ ಬರುತ್ತೆ, ತಲೆ ತಿರುಗೋದಾಗುತ್ತೆ. ಸೊ ಆ ಪೇಷಂಟ್ಸ್ಗೆ ಒಮ್ಮೊಮ್ಮೆ ಮೂರ್ಛೆ ಹೋಗ್ತಾರೆ, ಎದ್ದಳಕ್ಕೂ ಆಗಲ್ಲ ಆ್ಯಂಡ್ ಮಾತು ತೊದಲೋದು ಬರುತ್ತೆ, ಕೈಕಾಲೂ ದೌರ್ಬಲ್ಯ ಆಗುತ್ತೆ. ಸೊ ಇದೆಲ್ಲ ಲಕ್ಷಣಗಳನ್ನು ಗಂಭೀರವಾಗಿ ಲೈಕ್ ಪರಿಗಣಿಸ್ಬೇಕು ಹಾಗೂ ಇಮಿಡಿಯೇಟ್ ಆಗಿ ವೈದ್ಯರನ್ನ ಸಂಪರ್ಕಿಸ್ಬೇಕು.
3: ಖಂಡಿತ ಮೇಡಮ್. ಮೇಡಮ್, ಇನ್ನು ಮಕ್ಕಳಲ್ಲೂ ಸಹ ಈ ಒಂದು ವಟೆಗು ಅನ್ನೋದು ಕಾಣಿಸ್ಕೊಳ್ಳುತ್ತಾ ಹೇಗೆ ಅಂತ?
2: ಹೌದು, ಖಂಡಿತ, ಮಕ್ಕಳಲ್ಲಾಗ್ಲಿ ಮಧ್ಯ ವಯಸ್ಕರಲ್ಲಾಗ್ಲಿ ಹಾಗೂ ವಯೋವೃದ್ಧರಲ್ಲಿ ಎಲ್ಲರಲ್ಲೂ ವಟಿಗೋ ಕಾಣಿಸ್ಕೊಳ್ಬಹುದು. ಈಗ ಮಕ್ಕಳಲ್ಲೂ ಕೂಡ ನಾವು ಬಹಳ ತಲೆ ತಿರುಗುವಿಕೆ ಕಾಣ್ತಾ ಇದ್ದೀವಿ, ವಟಿಗೋ ಕಾಸ್ ಕಾಣ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಮಕ್ಕಳಲ್ಲಿ ಸಡನ್ ಆಗಿ ತಲೆ ತಿರುಗುತ್ತೆ ಅಂತ ಹೇಳ್ತಾರೆ ವಿತ್ ಪೊಸಿಷನ್ ಚೇಂಜ್ ಅಗೇನ್, ಇಲ್ಲ ವಿತ್ ಹೆಡ್ಡೇಕ್ ಅಂತಾನು ಹೇಳ್ತಾರೆ, ಇಲ್ಲ ಕಣ್ಣು ಮಂಜಾಗೋದು ಅವ್ರು ಬಹಳಷ್ಟು ಸೌಂಡಿಗೆ ಲೈಟಿಗೆ ಎಕ್ಸ್ಪೋಸ್ ಆದಾಗ ಆಗುತ್ತೆ ಅಂತ ಹೇಳ್ತಾರೆ. ಸೊ ಮೋಸ್ಟ್ ಕಾಮನ್ ಕಾಸಸ್ ಮಕ್ಕಳಲ್ಲಿ ಈಗ ನಾವು ಬಿನೈನ್ ಪ್ಯಾರಾಕ್ಸಿಮಲ್ ವರ್ಟಿಗೋ ಆಫ್ ಚೈಲ್ಡ್ಹುಡ್ ಅಂತ ಹೇಳ್ತೀವಿ, ಹಾಗೂ ಇನ್ನೊಂದು ಕಂಡೀಷನ್ ಚೈಲ್ಡ್ಹುಡ್ ಮೈಗ್ರೇನ್. ಸೊ ಈವನ್ ಮಕ್ಕಳಲ್ಲೂ ಸಹ ಬಹಳಷ್ಟು ಕೇಸಸ್ ಇದ್ದಾವೆ ವರ್ಟಿಗೋದು. ಆ್ಯಂಡ್ ವೃದ್ಧರಲ್ಲಿ ಕಾಮನ್ ಆಗಿದೆ, ಯಾಕಂದರೆ ಏಜ್ ಆಗ್ತಾ ಆಗ್ತಾ ಸೊ ವೆಸ್ಟಿಬ್ಯುಲರ್ ಸಿಸ್ಟಮ್ ಏಜ್ ಆಗುತ್ತೆ, ಅಲಾಂಗ್ ವಿತ್ ದ್ಯಾಟ್ ಬಹಳಷ್ಟು ಕೋಮಾರ್ಬಿಡಿಟೀಸ್, ಫಾರ್ ಎಕ್ಸಾಂಪಲ್ ಬಿ ಪಿ ಆಗಲಿ, ಶುಗರ್ ಆಗಲಿ, ಇನ್ನು ಹಾರ್ಟಿನ ತೊಂದರೆ ಆಗಲಿ, ಇದೆಲ್ಲನೂ ಅಸೋಸಿಯೇಟೆಡ್ ಇರ್ತವೆ. ಸೊ ವಯೋವೃದ್ಧರಲ್ಲಿ ಕಾಮನ್, ಬಟ್ ಎಲ್ಲ ವಯಸ್ಕರಲ್ಲೂ ಮಕ್ಕಳಲ್ಲಿ ಮಧ್ಯ ವಯಸ್ಕರಲ್ಲಿ ಹಾಗೂ ಏಜ್ಡ್ ಓಲ್ಡ್ ಏಜ್ ಅಲ್ಲೂ ನಾವು ನೋಡ್ಬೋದು.
3: ಖಂಡಿತ ಮೇಡಮ್. ಮೇಡಮ್, ಈಗ ಒಮ್ಮೆ ವಟಗು ಬಂದು ಅದಕ್ಕೆ ನಾನು ಚಿಕಿತ್ಸೆಯನ್ನು ತೆಗೆದುಕೊಂಡ ಮೇಲೆ ಮತ್ತೆ ಅದು ಬರುವಂತಹ ಸಾಧ್ಯತೆ ಇರುತ್ತಾ?
2: ಹೌದು, ಡಿಪೆಂಡಿಂಗ್ ಆನ್ ದ ಡಿಸೀಸ್ ಮತ್ತೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ, ರಿಕರೆನ್ಸ್ ರೇಟ್ಸ್ ಇದಾವೆ ಮೇಡಮ್. ಹಾಗೆ ಒಂದ್ಸಲ ನಾ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟೆ ಮುಗೀತು ಅಂತ ಏನೂ ಇಲ್ಲ, ಬಟ್ ಈಗ ಫಾರ್ ಎಕ್ಸಾಂಪಲ್ ಬಿ ಪಿ ಪಿ ವಿ ಅಂತ ಏನು ನಾವು ಡಿಸ್ಕಸ್ ಮಾಡಿದ್ವಿ ಅದು ಮತ್ತೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ ಪೇಷೆಂಟ್ಸಲ್ಲಿ, ಅಂದರೆ ವರ್ಷಕ್ಕೆ ಒಂದ್ಸಲ ಬರ್ಬೋದು, ಇಲ್ಲ ಎರಡು ವರ್ಷಕ್ಕೆ ಒಂದ್ಸಲ ಬರ್ಬೋದು, ವರ್ಷದಲ್ಲೇ ಒಂದು ಮೂರ್ನಾಲ್ಕು ಸಲ ಬರ್ಬೋದು, ಸಡನ್ ಪೊಸಿಷನ್ ಚೇಂಜಿಂದನೂ ರಿಕರ್ ಆಗುತ್ತೆ. ಆ್ಯಂಡ್ ವೆಸ್ಟಿಬ್ಯುಲರ್ ಮೈಗ್ರೇನ್ ಅಂತ ಏನು ನಾವು ಡಿಸ್ಕಸ್ ಮಾಡಿದ್ವಿ ಅದನ್ನು ರಿಕರೆನ್ಸ್ ಆಗುತ್ತೆ, ಮೇನ್ಲಿ ಅದಕ್ಕೆ ಟ್ರಿಗರ್ಸ್ ಇರುತ್ತೆ, ಬಹಳಷ್ಟು ಸೌಂಡ್ ಎಕ್ಸ್ಪೋಜರ್ ಆಗಲಿ ಲೈಟ್ ಎಕ್ಸ್ಪೋಜರ್ ಆಗಲಿ, ಸೊ ಅದಕ್ಕೆ ತಕ್ಕನಾಗಿ ಲೈಫ್ ಸ್ಟೈಲ್ ಚೇಂಜಸ್ ಮಾಡೋದಿರುತ್ತೆ. ಸೊ ರಿಕರೆನ್ಸ್ ಇದೆ ಬೇಸ್ಡ್ ಆನ್ ದ ಡಿಸೀಸ್ ಯಾವುದು ಅಂತ ಹೇಳಿ ಅದರ ಪ್ರಕಾರ ರಿಕರೆನ್ಸ್ ಇದೆ.
3: ಖಂಡಿತ ಮೇಡಮ್. ಮೇಡಮ್, ಇನ್ನು ಈ ಒಂದು ವಟಿಗು ಅನ್ನುವಂಥದ್ದು ವಂಶ ಪಾರಂಪರವಾಗಿ ಬರುತ್ತಾ ಹೇಗೆ?
2: ಇಲ್ಲ, ಆ ಥರ ವಂಶ ಪಾರಂಪರಿಕ ಏನೂ ಅಲ್ಲ ವಟಿಗು. ಒನ್ ಆಫ್ ದ ಕಂಡೀಷನ್ ವೆಸ್ಟಿಬ್ಯುಲರ್ ಮೈಗ್ರೇನ್ ಅಂತ ಹೇಳಿದ್ವಿ. ಸೊ ಆ ಪೇಷೆಂಟ್ಸಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಈಗ ಅವ್ರ ಪೇರೆಂಟ್ಸಿಗಾಗಲಿ ಸಿಬ್ಲಿಂಗ್ಸಿಗಾಗಲಿ ಸೊ ಮೈಗ್ರೇನ್ ಇರುತ್ತೆ, ಸೊ ಅವರಲ್ಲಿ ಅದು ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ.
3: ಖಂಡಿತ ಮೇಡಮ್. ಮೇಡಮ್, ಇನ್ನು ಈ ಒಂದು ವರ್ಟಿಗೋದಿಂದ ಬಳಲ್ತಾ ಇರುವಂಥವರು ಅವರ ಜೀವನ ಶೈಲಿಯನ್ನು ಯಾವ ರೀತಿ ಬದಲಾಯಿಸ್ಕೊಳ್ಬೇಕು ಅಂತ ತಾವು ಹೇಳ್ತೀರಾ?
2: ಈಗ ಕಣ್ಣು ಆಗಲಿ ಒಳಕಿವಿ ಆಗಲಿ ನರಗಳಾಗಲಿ ಪ್ರೋಪಿಯೋಸೆಪ್ಷನ್ ಆಗಲಿ ಇದೇನು ವೆಸ್ಟಿಬ್ಯುಲರ್ ಸಿಸ್ಟಮ್ ಏನಿದೆ ಅದನ್ನು ಮರು ಕಲಿಕೆಗೆ ಹೆಲ್ಪ್ ಮಾಡೋಕ್ಕೆ, ಅಂದರೆ ಈ ಥರ ಆಲ್ರೆಡಿ ಬಳಲ್ತಿರೋರು ಅಂದರೆ ಬಹಳ ದೀರ್ಘಕಾಲದಿಂದ ಒಳಕಿವಿ ತೊಂದರೆಯಿಂದ ಬಳಲ್ತಿರೋರು ಅಸಮತೋಲನ ಇರೋರು ಈ ಎಕ್ಸಸೈಸಸ್ ಅಂತ ಇರುತ್ತೆ, ಬ್ಯಾಲೆನ್ಸ್ ಎಕ್ಸಸೈಸಸ್. ಸೊ ಈ ಸಿಸ್ಟಮ್ನ ಅಂದರೆ ಕಾಂಪೆನ್ಸೇಷನ್ ಮತ್ತು ಮರು ಕಲಿಕೆ ಆಗೋಕ್ಕೆ ವೆಸ್ಟಿಬ್ಯುಲರ್ ರಿಹಾಬಿಲಿಟೇಷನ್ ಎಕ್ಸಸೈಸಸ್ ಅಂತ ಏನಿರ್ತೀವಿ, ಸೊ ಅದು ಮಾಡಬೇಕಾಗುತ್ತೆ. ಹಾಗೂ ಜೀವನ ಶೈಲಿ ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ, ವ್ಯಾಯಾಮ ಮಾಡಬೇಕಾಗುತ್ತೆ, ಯೋಗ ಮಾಡಬೇಕಾಗುತ್ತೆ, ಹಾಗೂ ಆಹಾರದಲ್ಲಿ ಉಪ್ಪಾಗ್ಲಿ ಮತ್ತು ಸಕ್ಕರೆ ಆಗ್ಲಿ ಮಿತಿಯಾಗಿ ಬಳಸಬೇಕಾಗುತ್ತೆ. ಅಂಡ್ ಚೆನ್ನಾಗಿ ನೀರು ಕುಡಿಬೇಕು, ಒಳ್ಳೆ ನಿದ್ದೆ ಮಾಡೋದು ಒಳ್ಳೆಯದು. ಸೊ ಈ ಥರ ಎಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡ್ರೆ ಇಂಪ್ರೂವ್ ಆಗುತ್ತೆ.
1: ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
4: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸು ಗುಸು ಆದಂಗೆ. ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸೋದು ರೇಡಿಯೋದ ಕೆಲಸ.

0: ಸ್ನೇಹಿತರೆ, ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಕಿವಿ ಮೂಗು ಗಂಟಲು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಹಾಗೂ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಅಪೂರ್ವ ಪಿ ಅವರು ಇವರು ಒಟ್ಟಿಗೋ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ. ಮೇಡಮ್, ಇನ್ನು ಈ ಒಂದು ಒಟ್ಟಿಗೋಗೆ ಸಂಬಂಧಿಸಿದಂತೆ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಯಾವ ರೀತಿಯ ಒಂದು ಚಿಕಿತ್ಸಾ ಸೌಲಭ್ಯಗಳು ಲಭ್ಯ ಇದೆ ಅಂತ?
1: ನಮ್ಮ ಕೆಎಲ್ಇ ಆಸ್ಪತ್ರೆಯಲ್ಲಿ ಮೇಡಮ್, ENT ವಿಭಾಗದಲ್ಲಿ ಇಮಿಡಿಯೇಟ್ ಆಗಿ ಈ ತರ ಅಸಮತೋಲನ ಅವ್ರ ವರ್ಟಿಗೋ ಪೇಷಂಟ್ಸ್ ಬಂದಾಗ ನಾವು ಮೊದಲು ಹಿಸ್ಟ್ರಿ ಎಲ್ಲ ತಗೊಂತೀವಿ, ಯಾವಾಗಿಂದ ಈ ತರ ಆಗ್ತಿದೆ, ಪ್ಲಸ್ ಎಕ್ಸಾಕ್ಟ್ ಆಗಿ ಏನಾಗ್ತಿದೆ, ಪ್ಲಸ್ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಏನಾದರೂ ಇದಾವ, ಬೇರೆ ಏನಾದರೂ ಲಕ್ಷಣಗಳಿದಾವ ಅದೆಲ್ಲಾನು ನೋಡಿ ಅದ್ರ ತಕ್ಕಂಗೆ ನಾವು ಟೆಸ್ಟ್ಗಳು ಮಾಡ್ತೀವಿ ಮೇಡಮ್. ಹಾಗೂ ನಮ್ಮ ಆಸ್ಪತ್ರೆಯಲ್ಲಿ ಒಂದು ಅಡ್ವಾನ್ಸ್ಡ್ ಮೆಷಿನ್ ಇದೆ, ಅದಕ್ಕೆ VENG ಮೆಷಿನ್ ಅಂತ ಹೇಳ್ತೀವಿ, ವಿಡಿಯೋ ಎಲೆಕ್ಟ್ರಾನಿಸ್ಟಾಗ್ಮೋಗ್ರಫಿ ಮೆಷಿನ್ ಅಂತ ಹೇಳಿ. ಸೊ ಇದು ಅಸಮತೋಲನ ಸಮಸ್ಯೆಗಳಿದ್ದಾಗ ಅದನ್ನು ಕರೆಕ್ಟಾಗಿ ಪತ್ತೆ ಹಚ್ಚಲು ಭಾಳ ಉಪಯೋಗ ಆಗುತ್ತೆ ಈ ಮೆಷಿನಿಂದ. ಇದು ನಾನ್ ಇನ್ವೇಸಿವ್ ಮೇಡಮ್, ಹಾಗೂ ಪೇನ್ಲೆಸ್. ಇದರಲ್ಲಿ ಏನಾಗುತ್ತೆ ಅಂತಂದರೆ ನಾವು ಒಂದು ಗಾಗಲ್ಸ್ ಕೊಡ್ತೀವಿ. ಸೊ ಆ ಗಾಗಲ್ಸಲ್ಲಿ ನಮ್ಮ ಕಣ್ಣಿನ ಚಲನ ಏನಿರುತ್ತಲ್ಲ ಅದೆಲ್ಲನೂ ಟ್ರ್ಯಾಕ್ ಮಾಡುತ್ತೆ, ರೆಕಾರ್ಡ್ ಮಾಡುತ್ತೆ. ಸೊ ಹೀಗಾಗಿ ನಾವು ತಲೆನ ಹಾಗೂ ಬಾಡಿನ ಅದನ್ನು ಕರೆಕ್ಟ್ ಪೊಸಿಷನ್ ತೊಗೊಂಡು ಹೋದಾಗ, ನಿರ್ದಿಷ್ಟ ಪೊಸಿಷನಿಗೆ ತೊಗೊಂಡು ಹೋದಾಗ ಕಣ್ಣಿನ ಚಲನೂ ಟ್ರ್ಯಾಕ್ ಆಗುತ್ತೆ. ಸೊ ಹೀಗಾಗಿ ಅದ್ರ ಮೇಲೆ ನಾವು ಡಯಾಗ್ನೋಸ್ ಮಾಡ್ತೀವಿ ಆ ಪೇಷಂಟ್ಗೆ ಯಾವ ರೀತಿ ತೊಂದರೆ ಇದೆ ಅಂತ ಹೇಳಿ. ಸೊ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಈ ಮಷಿನ್ ಇಂದ ಡಯಾಗ್ನೋಸಿಸ್ಗೆ ನಿಖರತೆಗೆ ಭಾಳ ಹೆಲ್ಪ್ ಆಗುತ್ತೆ. ಆಮೇಲೆ ನಾವು ಮುಂಚೆ ಈಗ ಡಿಸ್ಕಸ್ ಮಾಡ್ದಂಗೆ ವೆಸ್ಟಿಬ್ಯುಲಾರ್ ರಿಹ್ಯಾಬಿಲಿಟೇಷನ್, ಬ್ಯಾಲೆನ್ಸ್ ಎಕ್ಸಸೈಸಸ್ ಏನಿರುತ್ತೆ, ಸೊ ಅದಕ್ಕೇನು ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ.
0: ಮೇಡಮ್, ಈ ಒಂದು ವಟಿಗೋ ಮತ್ತು ಬ್ಯಾಲೆನ್ಸ್ ಅವೇರ್ನೆಸ್ ವೀಕ್ಗೆ ಸಂಬಂಧಿಸಿದಂತೆ ಕೆಎಲ್ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಏನಾದರೂ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ?
1: ಹೌದು, ಪ್ರತಿ ವರ್ಷ ನಮ್ಮ ಬೆಳಗಾವಿಯ ಪ್ರತಿಷ್ಠಿತ ಆಸ್ಪತ್ರೆಯಾದ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ನಾವು ಸೆಪ್ಟೆಂಬರ್ 3ನೇ ವಾರದಲ್ಲಿ ಬ್ಯಾಲೆನ್ಸ್ ಅವೇರ್ನೆಸ್ ವೀಕ್ ಅಂತ ಮಾಡ್ತೀವಿ. ಅಂದರೆ ಈ ಅಸಮತೋಲನ ಇರೋ ಪೇಷಂಟ್ಸ್ನೇ ಉಚಿತ ತಪಾಸಣೆ ಆಗುತ್ತೆ. ಸೊ ಈ ವರ್ಷ ನಾವು ಸೆಪ್ಟೆಂಬರ್ 21st ಇಂದ ಸೆಪ್ಟೆಂಬರ್ 26th ವರೆಗೆ ಅವೇರ್ನೆಸ್ ವೀಕ್ ಇಟ್ಟಿದ್ದೀವಿ. ಮೇನ್ಲಿ ಅಸಮತೋಲನೆ ಬಗ್ಗೆ, ವರ್ಟಿಗೋ ಬಗ್ಗೆ ಜಾಗೃತಿ ಮೂಡಿಸೋಕ್ಕೆ ಪೇಷಂಟ್ಸ್ಗೆ ಹಾಗೂ ಪೇಷಂಟ್ಸ್ ರಿಲೇಟಿವ್ಸ್ಗೆ. ಸೊ ಈ ವೀಕಲ್ಲಿ ನಾವು ಎಲ್ಲ ಈ ಥರ ಅಸಮತೋಲನೆಯಿಂದ ಬಳಲ್ತಿರೋ ಪೇಷಂಟ್ಸ್ಗೆ ಉಚಿತ ತಪಾಸಣೆ ಮಾಡ್ತೀವಿ, ಅದಕ್ಕೆ ತಕ್ಕಂಗೆ ಡಯಾಗ್ನೋಸ್ ಮಾಡಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡ್ತೀವಿ. ಹಾಗೂ ಸೆಪ್ಟೆಂಬರ್ 21st ಅಂದರೆ ಇವತ್ತು ನಾವು ಡಾಕ್ಟರ್ಸ್ಗೆ, ಪ್ಯಾರಾಮೆಡಿಕಲ್ ಟೀಮ್ಗೆ, ನರ್ಸಸ್ಗೆ ಎಲ್ಲರಿಗೂ CME ಹಮ್ಮಿಕೊಂಡಿದ್ದೀವಿ, ಅಡ್ವಾನ್ಸ್ಡ್ ವೆಸ್ಟಿಬ್ಯುಲಾರ್ ಡಿಸಾರ್ಡರ್ಸ್ ಮತ್ತು ಬ್ಯಾಲೆನ್ಸ್ ಅವೇರ್ನೆಸ್ ವೀಕ್ ಈ ಅಸಮತೋಲನೆ ಬಗ್ಗೆ ಜಾಗೃತಿ ಮೂಡಿಸೋಕ್ಕೆ. ಬೆಂಗಳೂರಿನಿಂದ ಪರಿಣಿತ ವೈದ್ಯರು ಬಂದು ಇದ್ರ ಬಗ್ಗೆ CME ಇದು ಮಾಡಿಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲರೂ ಬಂದು ಇದ್ರದ್ದು ಒಳ್ಳೆ ಉಪಯೋಗ ತಗೋಬೇಕು ಅಂತ ಹೇಳಿ ಕೇಳ್ಕೊತೀನಿ. ಮೋಸ್ಟ್ ಆಫ್ ದ ಪೇಷಂಟ್ಸ್ ತುಂಬ ಭಯ ಪಡ್ತಾರೆ, ನಂಗೆ ತಲೆ ತಿರ್ಗೋದು ಹೀಗೆ ಇರುತ್ತೇನೋ ಅಂತ ಹೇಳಿ ಆಕ್ಸೆಪ್ಟ್ ಮಾಡಿಬಿಟ್ಟಿರ್ತಾರೆ. ಭಯ ಪಡದೆ ಎಲ್ಲರೂ ಬಂದ್ಬಿಟ್ಟು ಇದು ತಕ್ಕನಾಗಿ ಸೂಕ್ತ ಚಿಕಿತ್ಸೆ ತಗೊಂಡ್ರೆ ಹೆಲ್ಪ್ ಆಗುತ್ತೆ. ಸೊ ಎಲ್ಲರೂ ಬಂದು ಇದರದ್ದು ಉಪಯೋಗ ಪಡ್ಕೋಬೇಕಂತ ಹೇಳಿ ಕೇಳ್ಕೊಡ್ತೀನಿ.
0: ಖಂಡಿತ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ನಮ್ಮ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಓಕೆ, ವರ್ಟಿಗೋ ಬಂದು ಇದು ರೋಗ ಅಲ್ಲ, ಇದು ರೋಗದ ಲಕ್ಷಣ. ಇದಕ್ಕೆ ಬಹಳಷ್ಟು ಕಾಸಸ್ ಇದ್ದಾವೆ. ಸೊ ಹೀಗಾಗಿ ಈ ವರ್ಟಿಗೋ ಅವ್ರ ತಲೆ ತಿರುಗುವಿಕೆ ಬಂದ ಕೂಡಲೇ ತಾವಾಗ ತಾವೇ ಟ್ಯಾಬ್ಲೆಟ್ ತಗೊಳ್ಳಾರ್ದೆ ಬಂದು ತಕ್ಷಣ ವೈದ್ಯರಲ್ಲಿ ಸಂಪರ್ಕಿಸಿ ಅದಕ್ಕೆ ತಕ್ಕನಾಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ ಅಂತ ಹೇಳಿ ಹೇಳ್ತೀನಿ. ಹಾಗೂ ಈ ಥರ ಬಂದ ಕೂಡಲೇ ಎಲ್ಲನೂ ಮೊದಲಿನ ತ್ರಾಸಿಂದನೇ ಆಗುತ್ತೆ ಅಂತ ತಿಳ್ಕೊಳ್ಳದೆ ಅದಕ್ಕೆಲ್ಲನೂ ಟ್ರೀಟ್ಮೆಂಟ್ ಇರುತ್ತೆ. ಸೊ ತಕ್ಕನಾಗಿ ಚಿಕಿತ್ಸೆ ತಗೊಳ್ಳೋದು ಒಳ್ಳೆಯದು. ಸೊ ಇದ್ರ ಮೂಲಕ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ವರ್ಟಿಗೋ ಭಾಳ ಕಾಮನ್, ಪ್ಲಸ್ ಇದು ರೋಗ ಅಲ್ಲ, ರೋಗದ ಲಕ್ಷಣ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಪೇಷಂಟ್ಸ್ ಈ ಥರ ತಲೆ ತಿರ್ಗೋದು ಬರ್ತಿದೆ ಅಂತ ಅಂದರೆ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಆ ತಲೆ ತಿರುಗೋ ಮಾತ್ರೆ ತೊಗೊಂಡ್ರೆ ಕಮ್ಮಿ ಆಗಿಬಿಡುತ್ತೆ, ಈ ಥರ ಅಂದ್ಕೊಳ್ಳೋದು ತಪ್ಪು, ಆ ಥರ ಮಾಡಬೇಡಿ. ಹಾಗೂ ಭಯ ಪಡಬೇಡಿ ಈ ಥರ ತಲೆ ತಿರುಗೋದು ಬರ್ತಿದೆ ಅಂತ ಅಂದರೆ. ಹಾಗೂ ನಿರ್ಲಕ್ಷ್ಯನೂ ಮಾಡಬೇಡ್ರಿ, ಬಂದುಬಿಟ್ರು ನಮ್ಮ ಕಡೆ ತೋರಿಸ್ಕೊಂಡು ಅದಕ್ಕೆ ತಕ್ಕಂಗೆ ಚಿಕಿತ್ಸೆ ತಗೊಳ್ಳಿ, ಕಡಿಮೆ ಆಗುತ್ತೆ.
0: ಖಂಡಿತ ಮೇಡಮ್. ಮೇಡಮ್, ಈ ಒಂದು ವರ್ಟಿಗೋಗೆ ಸಂಬಂಧಿಸಿದಂತೆ ಅದು ಬರೋದಕ್ಕೆ ಕಾರಣಗಳೇನು, ಲಕ್ಷಣಗಳೇನು, ಅದಕ್ಕೆ ಇರುವಂತಹ ಚಿಕಿತ್ಸೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ವಟಿಗೋ ಮತ್ತು ಬ್ಯಾಲೆನ್ಸ್ ಅವೇರ್ನೆಸ್ ವೀಕ್ನ ಕುರಿತು ಮಾಹಿತಿಯನ್ನು ಹಂಚಿಕೊಂಡವರು ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಕಿವಿ ಮೂಗು ಗಂಟಲು ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕುರೆ

ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಅಪೂರ್ವ ಪಿ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
1: ಹಂಗಲ್ಲ, ಅದೇ ಇದ ಕೆಲ್ಸ.
0: ಯಾಕ ಮುಖ ಹೇಳದತ್ತಲ್ಲ?
1: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
2: ಸ್ವಲ್ಪ ಮನ್ಯಾಗ ಕಷ್ಟ ಆಗತೈತಿ.
0: ಇದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿಗೆ ಎಲ್ಲಿಗೆ ಹೋಗ? ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ, ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ ನೋಡುವ.
1: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೇನೆ.
3: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केल अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. अलर्जी, त्वचा रोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: कभी कभी माँ बनने का सफर होता है थोड़ा लंबा, बट यू आर नॉट अलोन। खेली फर्टिलिटी सेंटर इज विथ यू विथ साइंस, सोल एंड सेंसिटिविटी। जिंदगी को दो नई शुरुआत खेली IVF के साथ। खेली फर्टिलिटी सेंटर, OPD नंबर 97, शरावती सेकेंड फ्लोर, खेली डॉक्टर प्रभाकर पोरे हॉस्पिटल एंड MRC बेलगावी। फोन नंबर 08312551530 एंड 247377 एक्सटेंशन 1530।
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365. ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಕಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದ ಅಕ್ಟೋಬರ್ 20ರಿಂದ ಜಾರಿಗೆ. ಯುದ್ಧ ಟ್ಯಾಂಕ್ಗಳಿಗೆ ವಿದ್ಯುತ್ ಘಟಕ ಒದಗಿಸಲು 586 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ರಕ್ಷಣಾ ಸಚಿವಾಲಯ ಸಹಿ. ರಷ್ಯಾದಿಂದ ತೈಲ ಖರೀದಿಸುವವರ ಮೇಲೆ ಅಮೆರಿಕ ಸುಂಕ, ಅಧ್ಯಯನ ನಂತರ ಸೂಕ್ತ ಕ್ರಮ, ಸಚಿವ ಪಿಯೂಷ್ ಗೋಯಲ್. ಹಾಗೂ ಏಷ್ಯನ್ ಗೇಮ್ಸ್ ಪುರುಷರ ಬ್ಯಾಡ್ಮಿಂಟನ್ ತಂಡ ಸ್ಪರ್ಧೆಯಲ್ಲಿ ಬಾಂಗ್ಲಾದೇಶ ವಿರುದ್ಧ ಗೆದ್ದು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಈ ವರ್ಷದ ಅಕ್ಟೋಬರ್ 20ರಿಂದ ಜಾರಿಗೆ ಬರಲಿದೆ. ಈ ಕುರಿತು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಈ ಒಪ್ಪಂದ ನ್ಯೂಜಿಲೆಂಡ್ಗೆ ರಫ್ತಾಗುವ ಭಾರತೀಯ ಸರಕುಗಳಿಗೆ 100% ಸುಂಕಮುಕ್ತ ಪ್ರವೇಶ ಕಲ್ಪಿಸುತ್ತದೆ ಎಂದು ತಿಳಿಸಿದರು. ಈ ಕಾರ್ಯತಂತ್ರದ ಪಾಲುದಾರಿಕೆಯು ಮುಂದಿನ 4-5 ವರ್ಷಗಳಲ್ಲಿ ಸರಕು ಮತ್ತು ಸೇವೆಗಳ ದ್ವಿಪಕ್ಷೀಯ ವ್ಯಾಪಾರವನ್ನು ಸುಮಾರು 35,000 ಕೋಟಿ ರೂಪಾಯಿಗಳಿಗೆ ದ್ವಿಗುಣಗೊಳಿಸುವ ಗುರಿ ಹೊಂದಿದೆ ಎಂದು ಅವರು ಹೇಳಿದರು. ಇದು ಜವಳಿ ಮತ್ತು ಉಡುಪುಗಳು, ಚರ್ಮ ಮತ್ತು ಪಾದರಕ್ಷೆಗಳು, ಎಂಜಿನಿಯರಿಂಗ್ ಸರಕುಗಳು, ಔಷಧಗಳು, ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳು ಸೇರಿದಂತೆ ಭಾರತೀಯ ರಫ್ತುಗಳಿಗೆ ಹೊಸ ಅವಕಾಶಗಳನ್ನು ತೆರೆದುಕೊಡಲಿದೆ. ಅದೇ ಸಮಯದಲ್ಲಿ ನ್ಯೂಜಿಲೆಂಡ್ನ ಮರ, ಉಣ್ಣೆ, ಕುರಿ, ಮಾಂಸ ಮತ್ತು ಕಚ್ಚಾ ಚರ್ಮದಂತಹ ಉತ್ಪನ್ನಗಳಿಗೆ ಭಾರತೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರವೇಶ ಪಡೆಯಲಿದೆ. ಈ ಒಪ್ಪಂದವು ಸೇವೆಗಳು, ಹೂಡಿಕೆ ಹಾಗೂ ವೃತ್ತಿಪರರು, ವಿದ್ಯಾರ್ಥಿಗಳು ಮತ್ತು ಯುವಜನರ ಚಲನಶೀಲತೆಯ ಕ್ಷೇತ್ರಗಳಲ್ಲಿಯೂ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಇದರಲ್ಲಿ ಭಾರತೀಯ ವೃತ್ತಿಪರರು ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳು ಸೇರಿವೆ. ಇದು ಭಾರತದಲ್ಲಿ 20 ಬಿಲಿಯನ್ ಅಮೆರಿಕನ್ ಡಾಲರ್ ಹೂಡಿಕೆಗೆ ಅವಕಾಶ ಕಲ್ಪಿಸುತ್ತದೆ. ಕೃಷಿ, ಔಷಧಗಳು ಮತ್ತು ವೈದ್ಯಕೀಯ ಉಪಕರಣಗಳು, ಸಾಂಪ್ರದಾಯಿಕ ವೈದ್ಯ ಪದ್ಧತಿ ಮತ್ತು ಆಯುಷ್, ವ್ಯಾಪಾರ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲಪಡಿಸುತ್ತದೆ. T-72 ಮತ್ತು T-90 ಯುದ್ಧ ಟ್ಯಾಂಕ್ಗಳಿಗೆ ಸಹಾಯಕ ವಿದ್ಯುತ್ ಘಟಕಗಳನ್ನು ಖರೀದಿಸಲು ನವದೆಹಲಿಯಲ್ಲಿ ಅಕ್ಯುರೇಟ್ ಇಂಡಸ್ಟ್ರಿಯಲ್ ಕಂಟ್ರೋಲ್ಸ್ ಪ್ರೈವೇಟ್ ಲಿಮಿಟೆಡ್ನೊಂದಿಗೆ 586 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ರಕ್ಷಣಾ ಸಚಿವಾಲಯ ಸಹಿ ಹಾಕಿದೆ. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಮಾಡಲಾಯಿತು. ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಈ ಘಟಕಗಳು ಯುದ್ಧ ಟ್ಯಾಂಕ್ಗಳ ಅಗ್ನಿ ನಿಯಂತ್ರಣ ವ್ಯವಸ್ಥೆ, ಗುಂಡು ಹಾರಿಸುವ ವ್ಯವಸ್ಥೆ ಹಾಗೂ ಪಿಸ್ತೂಲ್ ಸ್ಥಿರೀಕರಣ ವ್ಯವಸ್ಥೆಗೆ ಪರ್ಯಾಯ ವಿದ್ಯುತ್ ಮೂಲವಾಗಿ ಕಾರ್ಯನಿರ್ವಹಿಸಲಿವೆ. ಇವುಗಳ ಸೇರ್ಪಡೆಯಿಂದ ಭಾರತೀಯ ಸೇನೆಯ ಯಾಂತ್ರೀಕೃತ ಪಡೆಗಳ ಕಾರ್ಯಾಚರಣಾ ಸನ್ನದ್ಧತೆ, ವಿಶ್ವಾಸಾರ್ಹತೆ ಮತ್ತು ನಿರ್ವಹಣಾ ಸಾಮರ್ಥ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆ ಕುರಿತು ಒಂದು ವರದಿ. ಭಾರತವನ್ನು ಜಾಗತಿಕ ಮಟ್ಟದ ಸ್ಪರ್ಧಾತ್ಮಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವ ಉದ್ದೇಶದಿಂದ 2014ರಲ್ಲಿ ಪ್ರಾರಂಭಿಸಲಾದ ಮೇಕ್ ಇನ್ ಇಂಡಿಯಾ ಅಭಿಯಾನ ದೇಶದ ಉತ್ಪಾದನಾ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿ ಉಂಟುಮಾಡಿದೆ. ಸುಲಭ ವಹಿವಾಟು ವಾತಾವರಣ ನಿರ್ಮಿಸುವುದು, ವಿದೇಶಿ ಹೂಡಿಕೆ ಆಕರ್ಷಿಸುವುದು ಮತ್ತು ದೇಶೀಯ ಸಾಮರ್ಥ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೈಗೊಂಡ ವಿವಿಧ ಕ್ರಮಗಳು ಅತ್ಯುತ್ತಮ ಫಲಿತಾಂಶ ನೀಡುತ್ತಿವೆ. ದೇಶದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯು 2014-15ರಲ್ಲಿ

0: ಇದ್ದ 1.9 ಲಕ್ಷ ಕೋಟಿ ರೂಪಾಯಿಗಳಿಂದ 2025-26 ವೇಳೆಗೆ 13.11 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ರಫ್ತು 4.24 ಲಕ್ಷ ಕೋಟಿ ರೂಪಾಯಿ ತಲುಪಿದೆ. ಪ್ರಮುಖವಾಗಿ ಮೊಬೈಲ್ ಫೋನ್ ರಫ್ತು 171 ಪಟ್ಟು ಹೆಚ್ಚಾಗಿದ್ದು, ಭಾರತ ಮೊಬೈಲ್ ಆಮದು ಮಾಡಿಕೊಳ್ಳುವ ದೇಶದಿಂದ ರಫ್ತು ಮಾಡುವ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹೊಸ ಕಾನೂನಿನ ಅಡಿಯಲ್ಲಿ ರಷ್ಯಾದಿಂದ ತೈಲ ಖರೀದಿಸುವವರ ಮೇಲೆ ಅಮೆರಿಕ ವಿಧಿಸಬಹುದಾದ ಸುಂಕಗಳ ವಿವರಗಳನ್ನು ಭಾರತ ಮೊದಲು ಅಧ್ಯಯನ ಮಾಡಲಿದೆ ಮತ್ತು ನಂತರವಷ್ಟೇ ಸೂಕ್ತ ಸಮಯದಲ್ಲಿ ಈ ವಿಷಯದ ಬಗ್ಗೆ ಚರ್ಚಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗಷ್ಟೇ ಸಹಿ ಹಾಕಿ ಜಾರಿಗೆ ತಂದಿರುವ ರಷ್ಯಾ ಮತ್ತು ಇರಾನ್ ಮೇಲಿನ ನಿರ್ಬಂಧಗಳ ಕಾಯ್ದೆ ಕುರಿತಾದ ಪ್ರಶ್ನೆಗಳಿಗೆ ಸಚಿವರು ಪ್ರತಿಕ್ರಿಯಿಸಿದರು. ರಷ್ಯಾದ ತೈಲ ಮತ್ತು ಅನಿಲವನ್ನು ಖರೀದಿಸುವುದನ್ನು ಮುಂದುವರಿಸುವ ದೇಶಗಳ ಮೇಲೆ 100% ಸುಂಕ ವಿಧಿಸಲು ಈ ಹೊಸ ಕಾನೂನು ಅಮೆರಿಕ ಆಡಳಿತಕ್ಕೆ ಅವಕಾಶ ಕಲ್ಪಿಸುತ್ತದೆ. ಈ ಕ್ರಮದಿಂದಾಗಿ ಭಾರತ ಮತ್ತು ಚೀನಾದಂತಹ ಪ್ರಮುಖ ಖರೀದಿದಾರರು ಅಮೆರಿಕಕ್ಕೆ ಮಾಡುವ ರಫ್ತುಗಳ ಮೇಲಿನ ಹೆಚ್ಚಿನ ಸುಂಕ ಎದುರಿಸಬೇಕಾಗಬಹುದು. ಇನ್ನೊಂದೆಡೆ ಭಾರತ ಮತ್ತು ಅಮೆರಿಕ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಕ್ಕಾಗಿ ಮಾತುಕತೆ ನಡೆಸುತ್ತಿವೆ. ಈ ವಿಷಯದಲ್ಲಿ ಎರಡೂ ಕಡೆಯವರು ನಿಯಮಿತ ಸಂಪರ್ಕದಲ್ಲಿದ್ದಾರೆ. ಈ ತಿಂಗಳ ಕೊನೆಯಲ್ಲಿ ಮಿಲ್ವಾಕಿಯಲ್ಲಿ ನಡೆಯಲಿರುವ G20 ವಾಣಿಜ್ಯ ಸಚಿವರ ಸಭೆಯಲ್ಲಿ ಸಚಿವ ಪಿಯೂಷ್ ಗೋಯಲ್ ಅಮೆರಿಕ ವಾಣಿಜ್ಯ ಸಚಿವ ಜೇಮಿಸನ್ ಗ್ರೀರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವ ನಿರೀಕ್ಷೆ ಇದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ಕೇವಡಿಯಾದ ಏಕತಾನಗರದಲ್ಲಿ ನಾಳೆ ನಡೆಯಲಿರುವ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಇದೇ ವೇಳೆ ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಯನ್ನು ಗುರುತಿಸಿ ಹಿರಿಯ ನಟ ಅನಂತ್ನಾಗ್ ಅವರಿಗೆ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಾಳೆ ನವದೆಹಲಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ಮಾದಕ ವಸ್ತು ನಿಯಂತ್ರಣ ದಳ ಆಯೋಜಿಸುತ್ತಿರುವ ಈ 2 ದಿನಗಳ ಸಮ್ಮೇಳನ ಭವಿಷ್ಯದ ಪೀಳಿಗೆಯನ್ನು ಮಾದಕ ವಸ್ತುಗಳ ಪಿಡುಗಿನಿಂದ ರಕ್ಷಿಸಲು ಒಂದು ಪ್ರಬಲ ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ. ಒಗ್ಗಟ್ಟಿನ ಸಂಕಲ್ಪ, ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಆಧಾರದ ಮೇಲೆ ನಡೆಯಲಿರುವ ಈ ಸಮ್ಮೇಳನದಲ್ಲಿ ಮಾದಕ ವಸ್ತು ನಿಯಂತ್ರಣದ ನಿಗದಿತ ಗುರಿ ಸಾಧಿಸುವಲ್ಲಿ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಪಾತ್ರದ ಕುರಿತು ಚರ್ಚಿಸಲಾಗುವುದು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿಯು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಸಹಯೋಗದೊಂದಿಗೆ ಮೈ ಭಾರತ್ ಪೋರ್ಟಲ್ನಲ್ಲಿ ಸಿಎಸ್ಐಆರ್ ವಿಜ್ಞಾನ ಮತ್ತು ನಾವೀನ್ಯತೆ ರಸಪ್ರಶ್ನೆಯನ್ನು ಪ್ರಾರಂಭಿಸಿದೆ. ಸಿಎಸ್ಐಆರ್ 85ನೇ ಸ್ಥಾಪನಾ ದಿನದ ಅಂಗವಾಗಿ ನಿನ್ನೆ ಪ್ರಾರಂಭಿಸಲಾದ ಈ ರಸಪ್ರಶ್ನೆಯು ಇದೇ 26ರವರೆಗೆ ನಡೆಯಲಿದ್ದು, ಎಲ್ಲಾ ಭಾರತೀಯ ನಾಗರಿಕರಿಗೆ ಇದರಲ್ಲಿ ಭಾಗವಹಿಸಲು ಅವಕಾಶವಿದೆ. ಯುವಜನರನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಲಾಗಿರುವ ಈ ರಸಪ್ರಶ್ನೆಯು ವೈಜ್ಞಾನಿಕ ಅರಿವು, ಕುತೂಹಲ ಮತ್ತು ವಿಜ್ಞಾನದೊಂದಿಗೆ ಸಾರ್ವಜನಿಕರ ಒಡನಾಟ ಉತ್ತೇಜಿಸುವ ಗುರಿ ಹೊಂದಿದೆ. ಇದರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಇರಲಿದ್ದು, ಸಿಎಸ್ಐಆರ್ನ ವೈಜ್ಞಾನಿಕ ಸಾಧನೆ, ತಂತ್ರಜ್ಞಾನ, ನಾವೀನ್ಯತೆ, ಸಂಸ್ಥೆಗಳು ಹಾಗೂ ಸಮಾಜ ಮತ್ತು ರಾಷ್ಟ್ರಕ್ಕೆ ನೀಡಿದ ಕೊಡುಗೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಒಳಗೊಂಡಿರುತ್ತದೆ. ಜಪಾನ್ನ ಇಚಿನೋಮಿಯಾ ಸಿಟಿ ಮುನ್ಸಿಪಲ್ ಜಿಮ್ನಾಷಿಯಂನಲ್ಲಿ ಇಂದು ನಡೆದ ಏಷ್ಯನ್ ಗೇಮ್ಸ್ನ ಪುರುಷರ ಬ್ಯಾಡ್ಮಿಂಟನ್ ತಂಡ ಸ್ಪರ್ಧೆಯಲ್ಲಿ ಭಾರತ ಬಾಂಗ್ಲಾದೇಶವನ್ನು 3-0 ಅಂತರದಿಂದ ಸೋಲಿಸಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದೆ. ಈ 3 ಪಂದ್ಯಗಳಲ್ಲಿ ಲಕ್ಷ್ಯ ಸೇನ್ ಜಮಾನ್ ಹೈಮನ್ ಇಬ್ನ್ ಅವರನ್ನು ಸೋಲಿಸಿದರೆ ನಂತರ ಆಯುಷ್ ಶೆಟ್ಟಿ ಗೌರವ್ ಸಿಂಘ ವಿರುದ್ಧ ಜಯ ಸಾಧಿಸಿದರು. ಅಂತಿಮವಾಗಿ ಕಿಡಂಬಿ ಶ್ರೀಕಾಂತ್ ಜುಮಾರ್ ಅಲ್ ಅಮಿನ್ ಅವರನ್ನು ಸೋಲಿಸುವ ಮೂಲಕ ಭಾರತದ ಗೆಲುವು ಖಚಿತಪಡಿಸಿದರು. ಲಕ್ಷ್ಯ ಸೇನ್ ಐಮನ್ ಇಬ್ನ್ ಅವರನ್ನು 21-4, 21-12 ಅಂತರದಿಂದ ಸುಲಭವಾಗಿ ಸೋಲಿಸಿ ಭಾರತಕ್ಕೆ 1-0 ಮುನ್ನಡೆ ತಂದುಕೊಟ್ಟರು. ಆಯುಷ್ ಶೆಟ್ಟಿ ಸಿಂಘ ವಿರುದ್ಧ 21-4, 21-13

0: ನಂತರದ ಸ್ಪಷ್ಟ ಗೆಲುವು ಸಾಧಿಸಿದರು. ಬಳಿಕ ಶ್ರೀಕಾಂತ್ ಜುಮಾರ್ ಅಲ್ ಅಮೀನ್ ವಿರುದ್ಧ 21-15 21-9 ಅಂತರದ ಗೆಲುವು ದಾಖಲಿಸುವ ಮೂಲಕ ಭಾರತ 3-0 ಅಂತರದಿಂದ ಜಯ ಸಾಧಿಸಿತು. ನಾಳೆ ನಡೆಯಲಿರುವ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು ಎದುರಿಸಲಿದೆ. ಭಾರತೀಯ ಮಹಿಳಾ ತಂಡ ಕೂಡ ನಾಳೆ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದ ಅಕ್ಟೋಬರ್ 20 ಜಾರಿಗೆ. ಯುದ್ಧ ಟ್ಯಾಂಕ್ಗಳಿಗೆ ವಿದ್ಯುತ್ ಘಟಕ ಒದಗಿಸಲು 586 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ರಕ್ಷಣಾ ಸಚಿವಾಲಯ ಸಹಿ. ರಷ್ಯಾದಿಂದ ತೈಲ ಖರೀದಿಸುವವರ ಮೇಲೆ ಅಮೆರಿಕ ಸುಂಕ, ಅಧ್ಯಯನ ನಂತರ ಸೂಕ್ತ ಕ್ರಮ, ಸಚಿವ ಪಿಯೂಷ್ ಗೋಯಲ್. ಹಾಗೂ ಏಷ್ಯನ್ ಗೇಮ್ಸ್ ಪುರುಷರ ಬ್ಯಾಡ್ಮಿಂಟನ್ ತಂಡ ಸ್ಪರ್ಧೆಯಲ್ಲಿ ಬಾಂಗ್ಲಾದೇಶ ವಿರುದ್ಧ ಗೆದ್ದು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ಮಣುಧ್ವನಿ 90.4 FM. ನಿಮ್ಮೊಂದಿಗೆ ನಾನು ಅನುಪಮಾ. ಸ್ನೇಹಿತರೆ, ವಿಶ್ವ ಅಲ್ಝೈಮರ್ಸ್ ಡೇ ದಿನದ ಅಂಗವಾಗಿ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ನಮ್ಮ ಸುತ್ತಮುತ್ತ ವಯಸ್ಸಾದವರು ಕೆಲವೊಮ್ಮೆ ಸಣ್ಣ ಪುಟ್ಟ ವಿಷಯಗಳನ್ನ ಮರೆತು ಬಿಡುವುದನ್ನ ನಾವು ನೋಡ್ತಾ ಇರ್ತೀವಿ. ಆದ್ರೆ ಈ ಮರವು ಯಾವಾಗ ಸಾಮಾನ್ಯ, ಯಾವಾಗ ಎಚ್ಚರಿಕೆಯ ಸಂಕೇತ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ವಿಶೇಷವಾಗಿ ಅಲ್ಝೈಮರ್ಸ್ ಕಾಯಿಲೆಯ ಬಗ್ಗೆ ಸರಿಯಾದ ಮಾಹಿತಿ ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾಗುತ್ತೆ. ಈ ಕಾಯಿಲೆಯ ಕಾರಣಗಳು, ಲಕ್ಷಣಗಳು, ಚಿಕಿತ್ಸೆ ಮತ್ತು ಕುಟುಂಬದವರು ಈ ಕಾಯಿಲೆಯಿಂದ ಬಳಲ್ತಾ ಇರೋರನ್ನ ಹೇಗೆ ನೋಡಿಕೊಳ್ಬೇಕು ಅನ್ನುವ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಮನೋವೈದ್ಯರು ಹಾಗೂ ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಭೀಮಸೇನ್ ಟೆಕ್ಕಳಿಕಿ ಅವರು. ಸರ್ ನಮಸ್ತೆ,
1: ಕಾರ್ಯಕ್ರಮಕ್ಕೆ
0: ಸ್ವಾಗತ. ಸರ್, ಮೊದಲಿಗೆ ಇಂದು ವಿಶ್ವ ಅಲ್ಝೈಮರ್ಸ್ ಡೇ ಅನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಹಿಂದಿನ ಉದ್ದೇಶ ಏನು ಸರ್?
1: ಇದರ ಹಿಂದಿನ ಉದ್ದೇಶ ಏನಂದ್ರೆ, ಜನರಲ್ಲಿ ಅಲ್ಝೈಮರ್ಸ್ ಡಿಸೀಸ್ ಅಂತ ನಾವು ಇದನ್ನ ಇಂಗ್ಲಿಷಲ್ಲಿ ಹೇಳ್ತೀವಿ, ಕನ್ನಡದಲ್ಲಿ ಸರಳ ಭಾಷೆಯಲ್ಲಿ ಹೇಳೋದಾದ್ರೆ ಮರುವಿನ ರೋಗ. ಸೊ ಈ ಮರುವಿನ ರೋಗದ ಬಗ್ಗೆ ಜನರಲ್ಲಿ ಅರಿವು ಮೂಡಲಿ ಅನ್ನೋ ಉದ್ದೇಶದಿಂದ 1994 ಈ ದಿನವನ್ನು ಪ್ರತಿ ವರ್ಷ September 21 ಆಚರಿಸ್ತಾರೆ. ಇದರ ಮಹತ್ವ ಏನಂತಂದ್ರೆ, ಎರಡು ಒಂದು ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಈ ಒಂದು ದಿವಸದ ಮಹತ್ವ ನಮಗೆ ಅರ್ಥ ಆಗ್ತದೆ. ಮೊದಲನೇದು, ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೆಚ್ಚಾಗ್ತಾ ಇದೆ. ಅಂದರೆ ಒಬ್ಬ ವ್ಯಕ್ತಿಯ ಆಯುಷ್ಯಾವಧಿ, ನಮ್ಮ ಒಂದು ಮೆಡಿಕಲ್ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ, ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಇಂಪ್ರೂವ್ ಆದಂಗೆಲ್ಲ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೆಚ್ಚಾಗ್ತಾ ಇದೆ ಎಲ್ಲ ದೇಶಗಳಲ್ಲಿ, ಭಾರತದಲ್ಲೂ ಕೂಡ. ಅಂದರೆ ಈಗ ಹೆಚ್ಚು ಹೆಚ್ಚು ಹಿರಿಯ ನಾಗರಿಕರನ್ನ ನೀವು ಕಾಣ್ತೀರಿ, ಯಾಕಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೆಚ್ಚಾಗ್ತಾ ಇದೆ, ಒಂದನೇದ್ದು. ಎರಡನೇದ್ದು, ಅವೇರ್ನೆಸ್ ಕೂಡ ಹೆಚ್ಚಾಗ್ತಾ ಇದೆ. ಮೊದಲು ಏನಿತ್ತು, ಮರು ಅನ್ನೋದು 60 ಅರಳು ಮರಳು ಅಂತೇಳಿ ಅದನ್ನೆಲ್ಲರೂ ನೆಗ್ಲೆಕ್ಟ್ ಮಾಡಿಬಿಡ್ತಿದ್ರು. ಅದು ಒಂದು ಒಂದು ಸಮಸ್ಯೆ, ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಬೇಕು ಅನ್ನುವಂಥ ಅರಿವು ಇದ್ದಿದ್ದಿಲ್ಲ. ಸೊ ಈಗ ಹಿರಿಯ ನಾಗರಿಕರಿಗೆ ಕೂಡ ಅವರ ಜನಸಂಖ್ಯೆ ಹೆಚ್ಚಿದೆ. ಎರಡನೇದ್ದು, ಜನರಲ್ಲಿ ಅವೇರ್ನೆಸ್ ಇದೆ ಅನ್ನೋ ಕಾರಣಕ್ಕೆ ಇನ್ನೂ ಹೆಚ್ಚಿಗೆ ಇದ್ರ ಬಗ್ಗೆ ಜನರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ದಿವಸವನ್ನು ಆಚರಿಸ್ತಾರೆ.
0: ಸರ್, ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯದಡಿಯಲ್ಲಿ ಈ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಈ ವರ್ಷದ ಘೋಷವಾಕ್ಯ,
1: ಈ ವರ್ಷದ ಘೋಷವಾಕ್ಯ ಅಂದರೆ ಟು ನೋ ಅರ್ಲಿ ಆ್ಯಂಡ್ ಟು ಡೂ ಮೋರ್. ಅಂದರೆ ನಾವು ಮುಂಚಿತವಾಗಿ ಈ ರೋಗದ ಬಗ್ಗೆ ಅರಿವು ಇಟ್ಕೊಂಡಿದ್ರೆ, ನಾವು ಅದನ್ನು ತಡೆಗಟ್ಟೋದ್ರಲ್ಲಾಗಲಿ ಅಥವಾ ಅದನ್ನು ಸರಿಯಾದ ಸಮಯಕ್ಕೆ ಗುರುತಿಸಿ ಅದಕ್ಕೆ ಸಾಧ್ಯ ಆದಷ್ಟು ಟ್ರೀಟ್ಮೆಂಟ್ ಮಾಡೋದ್ರಾಗಲಿ ಅದಕ್ಕೆ ಸಹಾಯ ಆಗ್ತದೆ ಅನ್ನುವಂಥ ಅರ್ಥ ಕೊಡುವಂಥ ಘೋಷವಾಕ್ಯ ಈ ವರ್ಷ ಇದೆ.
0: ಸರ್, ಹಾಗಿದ್ರೆ ಈ ಒಂದು ಅಲ್ಝೈಮರ್ಸ್ ಅಂದ್ರೇನು, ಸಾಮಾನ್ಯ ಜನರಿಗೆ ಸರಳವಾಗಿ ಹೇಳಬೇಕಂದ್ರೆ ಇದನ್ನು ಹೇಗೆ ಅರ್ಥೈಸಬಹುದು ಅಂತ ಸರ್?
1: ಸೊ ಇದನ್ನು ಅತ್ಯಂತ ಸರಳವಾಗಿ ಹೇಳಬೇಕು ಅಂತಂದರೆ, ಮರುವಿನ ರೋಗ. ಮರುವು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡುಬರುವಂಥ ಒಂದು ಪ್ರಕ್ರಿಯೆ. ಅಂದರೆ ಅದಕ್ಕೆ ವಯಸ್ಸಿನ ಭೇದ ಭಾವ ಇಲ್ಲ. ಅಂದರೆ ಸಣ್ಣ ವಯಸ್ಸಿನಲ್ಲೂ ಕೂಡ ಸ್ವಲ್ಪ ಮರುವು ಏನೋ ಒಂದು ಕೇಳಿದ್ದು, ನೋಡಿದ್ದು, ಓದಿದ್ದು ಎಲ್ಲರೂ ಮರಿತೇ ಮರಿತಾರೆ. ಇದನ್ನು ಫಸ್ಟ್ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಮರುವು ಅಂದ ಕೂಡಲೇ ಅದು ರೋಗ ಅಂತ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ಮರುವಿನ ರೋಗ ಅಂತ ನಾವೇನಂತೀವಲ್ಲ, ಅದು ಸಾಮಾನ್ಯವಾದಂಥ ಮರುವಕ್ಕಿಂತ ಭಿನ್ನವಾದದ್ದು. ಈ ಮರುವಿನ ರೋಗ ಏನಿದೆ ಅಲ್ಲ, ಇದು ಸಾಮಾನ್ಯವಾಗಿ ಅಲ್ಝೈಮರ್ಸ್ ಡಿಸೀಸ್. ಇದು 60 ನಂತರ ಹೆಚ್ಚಾಗಿ ಕಂಡು ಬರುವಂಥ ಒಂದು ರೋಗ. ಸೊ ಕೆಲವೊಮ್ಮೆ 60 ಮುಂಚೆನೂ ಕಂಡು ಬರಬಹುದು, ಬಟ್ ಅದು ವಿರಳ. ಸೊ ಹೆಚ್ಚಿಗೆ ಇದು 60 ನಂತರನೇ ಕಂಡು ಬರ್ತದೆ. ಈ ರೋಗದ ಸಾಮಾನ್ಯವಾಗಿ ಈ ರೋಗದ ಲಕ್ಷಣಗಳೇನಂತಂದರೆ, ಒಂದು ಅತಿಯಾದಂಥ ಮರು. ನೋಡಿ, ಎಲ್ಲರಿಗೂ ಮರು ಆಗ್ತದೆ ಅಂತ ನಾನು ಹೇಳಿದೆ, 60 ಅಂಕರೂ ಮರು ಹೆಚ್ಚಿಗೆನೇ ಆಗ್ತದೆ. ಆದರೆ ಇದು ಅತಿಯಾದಂಥ ಮರು, ಅದರಿಂದ ಆ ವ್ಯಕ್ತಿಯ ದೈನಂದಿನ ಚಟುವಟಿಕೆಗಳು ಕೂಡ ಅದು ಅದ್ರ ಮೇಲೆ ಹೊಡೆತ ಬೀಳಲಿಕ್ಕತ್ತು, ಪರಿಣಾಮ ಆಗ್ಲಿಕ್ಕತ್ತು. ಆ ವ್ಯಕ್ತಿಯ ದೈನಂದಿನ ಚಟುವಟಿಕೆಗಳು ಸರಿಯಾಗಿ ಆಗದೇ ಇದ್ದಾಗ, ಅವನ ಮರುವಿನಿಂದಾಗಿ ಆ ವ್ಯಕ್ತಿಯ ಮತ್ತು ಅವನ ಒಂದು ಕುಟುಂಬಸ್ಥರಿಗೆ, ಕುಟುಂಬದ ಸದಸ್ಯರಿಗೆ ತೊಂದರೆಗಳಾಗ್ತಾ ಇದ್ದಾಗ, ಆ ಮರುವಿನಿಂದ ಅವನಿಗೆ ಸ್ವಂತ ಅಪಾಯಗಳು ಬರ್ತಾ ಇದ್ದಾಗ, ಅಂಥ ಒಂದು ಕಂಡೀಷನ್ಗೆ, ಸಮಸ್ಯೆಗೆ ಅವಾಗ ನಾವು ಅದನ್ನು ಮರುವಿನ ರೋಗ ಅಥವಾ ಅಲ್ಝೈಮರ್ಸ್ ಅಂತೀವಿ. ಸೊ ಇದರ ಲಕ್ಷಣಗಳು, ಒಂದು ಮರು ಅಂದರೆ ಹೆಚ್ಚಿಗೆ ಇತ್ತೀಚೆಗೆ ಆದಂಥ ಘಟನೆಗಳನ್ನು ಜಾಸ್ತಿ ಮರಿತಾನೆ ವ್ಯಕ್ತಿ ಈ ರೋಗದಲ್ಲಿ. ಹಳೆಯ ಘಟನೆಗಳು ಚೆನ್ನಾಗಿ ನೆನಪಿರ್ತಾರೆ, ನನ್ನ ಬಾಲ್ಯದಲ್ಲಿ ಏನಾಯ್ತು, ನಾನು ಸ್ಕೂಲ್ಗೆಲ್ಲಿ ಹೋದೆ, ಹಳೆಯ ಘಟನೆಗಳು ಮರೆಯೋದು ಭಾಳ ಲೇಟ್ ಸ್ಟೇಜಸ್ಸಲ್ಲಿ. ಆದರೆ ಇತ್ತೀಚಿನ ಘಟನೆಗಳು, ನಿನ್ನೆ ಯಾವ ಹಬ್ಬ ಇತ್ತು, ಇವತ್ತು ನಾನು ಏನು ನಾಷ್ಟ ಮಾಡಿದೆ, ನಿನ್ನೆ ಯಾರು ಭೇಟಿ ಆಗ್ಲಿಕ್ಕೆ ಬಂದಿದ್ರು, ನಾಳೆ ಎಲ್ಲಿ ಹೋಗೋದಿದೆ, ಸೊ ಈ ರೀತಿ ಇತ್ತೀಚಿನ ಒಂದು ಘಟನೆಗಳನ್ನು ಮರೆಯೋದು, ಮತ್ತು ಜನಗಳನ್ನು ಅವರ ಮುಖ ನೋಡಿ ಗುರುತಿಸಲಿಕ್ಕೆ ಕಷ್ಟ ಆಗೋದು, ಮತ್ತು ಮೊದಲು ಸರಳವಾಗಿ ಮಾಡ್ತಿರುವಂಥ ದೈನಂದಿನ ಕೆಲಸಗಳು, ಅದು ಶೇವಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು, ತಲೆ ಬಾಚ್ಕೊಳ್ಳೋದಾಗಿರ್ಬೋದು, ಜಡೆ ಹಾಕ್ಕೊಳ್ಳೋದಾಗಿರ್ಬೋದು, ಸೀರೆ ಉಟ್ಕೊಳ್ಳೋದಾಗಿರ್ಬೋದು, ಈ ರೀತಿ ಸಾಮಾನ್ಯವಾದಂಥ ದೈನಂದಿನ ಕೆಲಸಗಳು ಕೂಡ ತಪ್ಪಾಗ್ಲಿಕ್ಕತ್ತಾಗ, ಮತ್ತೆ ಅವನ ಒಂದು ಭಾಷೆಯಲ್ಲೂ ಕೂಡ ಮಾತಿನಲ್ಲೂ ಕೂಡ ಏರುಪೇರು ಆಗ್ತಾ ಇದ್ದಾಗ ಈ ರೀತಿಯಾದಂತಹ ಒಂದು ಲಕ್ಷಣಗಳು. ಆದರೆ ಮುಖ್ಯವಾದಂತಹ ಲಕ್ಷಣ ಮರುವು.
0: ಸರ್, ಈ ಒಂದು ಅಲ್ಜಮರ್ಸ್ ಬರೋದಕ್ಕೆ ಪ್ರಮುಖ ಕಾರಣಗಳು ಏನೆಲ್ಲ ಇರಬಹುದು ಅಂತ?
1: ಇದಕ್ಕೆ ಇನ್ನೂ ನಿಖರವಾದಂತಹ ಕಾರಣ ಇದೆ ಅಂತ ಇನ್ನೂ ವೈಜ್ಞಾನಿಕವಾಗಿ ಸ್ಪಷ್ಟವಾಗಿಲ್ಲ. ಆದರೆ ಇದಕ್ಕೆ ಕೆಲವೊಂದು ಕಾರಣಗಳನ್ನು ನಾವು ಗುರುತಿಸಬಹುದು. ಒಂದು, ಮೆದುಳು ಮುದುಡ್ತಾ ಹೋಗೋದು, ಅಟ್ರೋಫಿ ಅಂತೀವಿ ನಾವು. ಹೀಗೆ ಹಂಗೆ ಒಂದು ಹೂ ಬಾಡ್ತದಲ್ಲ, ಹಂಗೆ ಮೆದುಳು ವಯಸ್ಸಾದಂಗೆಲ್ಲ ಬಾಡ್ತಾ ಹೋಗ್ತದೆ, ಮುದುಡ್ತಾ ಹೋಗ್ತದೆ. ಅಂದರೆ ಅಲ್ಜೈಮರ್ಸ್ ಇರುವಂತಹ ವ್ಯಕ್ತಿಗಳ ಸ್ಕ್ಯಾನ್ಗಳಲ್ಲಿ ನಾವು ಮೆದುಳು ಮುದುಡಿರೋದನ್ನ ನೋಡಬಹುದು. ಅದಲ್ಲದೆ ಕೆಲವೊಂದು ಕೆಮಿಕಲ್ಸ್, ರಾಸಾಯನಿಕಗಳು ಮೆದುಳಲ್ಲಿ ಹೆಚ್ಚಾಗಿ ಶೇಖರಣೆ ಆಗ್ತಾ ಹೋಗೋದು, ಟೌ ಪ್ರೋಟೀನ್ಸ್ ಮುಂತಾದಂತಹ ಒಂದು ಕೆಮಿಕಲ್ಸ್ ಇರ್ತವೆ. ಸೊ ಆ ಒಂದು ಕೆಮಿಕಲ್ಗಳು ಮೆದುಳಲ್ಲಿ ಹೆಚ್ಚು ಹೆಚ್ಚು ಶೇಖರಣೆ ಆಗ್ತಾ ಹೋದಂತೆಲ್ಲ ಈ ರೀತಿ ಮರುವಿನ ಸಮಸ್ಯೆ ಬರ್ತದೆ. ಇದು ಕೆಲವೊಮ್ಮೆ ಅನುವಂಶಿಕವಾಗಿಯೂ ಆಗಿರಬಹುದು. ಸೊ ಈ ಎಲ್ಲ ಒಂದು ಕಾರಣಗಳಿಂದ, ಆಮೇಲೆ ಕೆಲವೊಮ್ಮೆ ಈಗ ನಾವು ಅಲ್ಜೈಮರ್ಸ್ ಅಲ್ಲದೆ ಇದ್ರೂ ಕೂಡ ಬೇರೆ ರೀತಿಯಾದಂಥ ಡಿಮೆನ್ಷಿಯಾ, ಫಾರ್ ಎಕ್ಸಾಂಪಲ್ ನಾವು ಪೋಸ್ಟ್ ಸ್ಟ್ರೋಕ್ ಡಿಮೆನ್ಷಿಯಾ ಅಂತೀವಿ, ಅಂದರೆ ಸ್ಟ್ರೋಕ್ ಆದ ನಂತರ ನಾವು ಲಕ್ವಾ ಪ್ಯಾರಾಲಿಸಿಸ್ ಅಂತೀವಲ್ಲ, ಸೊ ಆ ರೀತಿ ಸ್ಟ್ರೋಕ್ ಆದ ನಂತರ ಕೂಡ ಕೆಲವೊಬ್ಬರಿಗೆ ಈ ರೀತಿ ಮರುವಿನ ರೋಗ ಬರಬಹುದು. ಅಥವಾ ಬಹಳ ವರ್ಷಗಳಿಂದ ಅತಿಯಾದಂಥ ಬಿ ಪಿ, ಅನ್ಕಂಟ್ರೋಲ್ಡ್ ಬಿ ಪಿ ಶುಗರ್ ಇರೋರಲ್ಲೂ ಕೂಡ ನಿಧಾನವಾಗಿ ಈ ರೀತಿ ಬದಲಾವಣೆಗಳು ಕಂಡು ಬರಬಹುದು. ಸೊ ಅದಕ್ಕೆ ಕಾರಣಗಳು ಹಲವಾರು, ಫ್ರಾಂಟೋ ಟೆಂಪೊರಲ್ ಡಿಮೆನ್ಷಿಯಾ ಅಂತೀವಿ. ಸೊ ಅಲ್ಜೈಮರ್ಸ್ ಅನ್ನೋದು ಡಿಮೆನ್ಷಿಯಾಗಳಲ್ಲಿ ಒಂದು ವಿಧ ಮಾತ್ರ.
0: ಖಂಡಿತ ಸರ್. ಸರ್, ಈಗ ತಾವು ವಂಶ ಪಾರಂಪರವಾಗಿ ಬರುವಂತಹ ಸಾಧ್ಯತೆ ಇದೆ ಅಂತ ತಿಳಿಸಿದ್ರಿ. ಈಗ ಕುಟುಂಬದಲ್ಲಿ ಇದು ಯಾರಿಗಾರು ಮುಂಚೆ ಇದ್ರೆ ಆತಂಕ ಪಡಬೇಕಾ ಅಥವಾ ಹೇಗೆ?
1: ಸಾಮಾನ್ಯವಾಗಿ ಆತಂಕ ಪಡುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ವಂಶ ಪಾರಂಪರವಾಗಿ ಬರೋದು ಬಹಳ ವಿರಳ. ಆ ರೀತಿ ಒಂದೇ ಫ್ಯಾಮಿಲಿಯಲ್ಲಿ ಈ ರೀತಿ ತಂದೆಗೆ ಅವ್ರ ಮಗಗೆ ಅವ್ರ ಮಗಗೆ ಈ ರೀತಿ ಬಹಳ ವಿರಳ. ಹಿಂಗಾಗಿ ನಿಮ್ಮ ಫ್ಯಾಮಿಲಿಯಲ್ಲಿ ಈ ಕೆಳಗರಲ್ಲಿ ಯಾರಾದ್ರೂ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಯಾರಿಗಾದ್ರೂ ಅಲ್ಜೈಮರ್ಸ್ ಇದ್ರೆ ಅವ್ರ ಮನೆಯಲ್ಲಿ ಎಲ್ಲರೂ ಭಯ ಪಡುವ ಅವಶ್ಯಕತೆ ಇಲ್ಲ. ಸೊ ಅದು ವಿರಳವಾದಂತಹ ಕೇಸ್.
0: ಸರ್, ಈಗ ವಯೋಸಹಜವಾಗಿ ಬರುವಂತಹ ಈ ಒಂದು ಮಧುಮೇಹ ಆಗಿರ್ಬೋದು, ರಕ್ತದೊತ್ತಡ, ಹೃದಯ ಸಂಬಂಧಿ ಸಮಸ್ಯೆಗಳು, ಇವಕ್ಕೂ ಹಾಗೇನೆ ಈ ಅಲ್ಜೈಮರ್ಸ್ಗೂ ಏನಾದರೂ ನಡುವೆ ಸಂಬಂಧ ಇದೆಯಾ?
1: ಹಾ, ಅಂದರೆ ಡಿಮೆನ್ಷಿಯಾದ ಬಗ್ಗೆ ಮಾತಾಡಿದಾಗ ಈ ರಕ್ತದೊತ್ತಡ ಮತ್ತು ಶುಗರ್ ಈ ಎರಡೂ ರೋಗಗಳು ಬಹಳಷ್ಟು ಅಂದರೆ ವರ್ಷಗಳವರೆಗೂ ಸರಿಯಾಗಿ ಅದಕ್ಕೆ ಚಿಕಿತ್ಸೆ ಆಗದೆ ಕಂಟ್ರೋಲ್ ಆಗದೆ ಇದ್ದಾಗ ಅಂಥ ವ್ಯಕ್ತಿಗಳಲ್ಲಿ ಆಗುವಂಥ ಒಂದು ರಕ್ತನಾಳಗಳಲ್ಲಿ ಆಗುವಂಥ ಚೇಂಜಸ್ಸಿಂದ ಸೊ ಮೆದುಳಿನಲ್ಲಿ ಕೆಲವೊಂದು ಭಾಗಗಳಲ್ಲಿ ರಕ್ತ ಸಂಚಲನೆ ಕಡಿಮೆ ಆಗ್ತಾ ಹೋಗ್ತದೆ ನಿಧಾನವಾಗಿ. ಹಂಗಾದಾಗ ಮರುವಿನ ರೋಗ ಬರಬಹುದು. ಆದರೆ ಪ್ರತಿಯೊಬ್ಬರಿಗೂ ಈ ರೀತಿ ಆಗ್ತದಂತ ಮತ್ತೆ ಭಯಪಡೋ ಅವಶ್ಯಕತೆ ಇಲ್ಲ, ಬಟ್ ಅದು ಕೂಡ ಒಂದು ಕಾರಣ ಆಗಬಹುದು.
0: ಸರ್, ಇದನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚೋದು ಎಷ್ಟು ಮುಖ್ಯವಾಗುತ್ತೆ?
1: ಬಹಳ ಮುಖ್ಯ, ಯಾಕಂದ್ರೆ ಡಿಮೆನ್ಷಿಯಾ ಅಥವಾ ಅಲ್ಜೈಮರ್ಸ್ ರೋಗಗಳಿಗೆ ಇನ್ನೂ ಬಹಳ ಪರಿಣಾಮಕಾರಿಯಾದಂತಹ ಟ್ರೀಟ್ಮೆಂಟ್ ಇಲ್ಲ. ಹಿಂಗಾಗಿ ಅದನ್ನು ಪ್ರಿವೆನ್ಷನ್, ಅದರನ್ನು ತಡೆಗಟ್ಟೋದು ಬಹಳ ಮುಖ್ಯ ಆಗುತ್ತೆ. ಸೊ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚೋದು ಈ ಒಂದು ದೃಷ್ಟಿಯಿಂದ ಬಹಳ ಮುಖ್ಯವಾಗುತ್ತೆ. ಅದಕ್ಕೆ ಈ ರೀತಿ ಥೀಮ್ ಈ ವರ್ಷ ಆಯ್ಕೆ ಮಾಡಿಕೊಂಡಾರೆ.
0: ಸರ್, ಈಗ ತಾವು ಮಾತನಾಡುವಾಗ ತಿಳಿಸ್ತಾ ಇದ್ರಿ ತಮ್ಮ ವಯಸ್ಸಾದವರು ತಮ್ಮ ಒಂದು ದೈನಂದಿನ ಚಟುವಟಿಕೆಗಳನ್ನೇ ಸ್ವಲ್ಪ ಮರಿತಾ ಇರ್ತಾರೆ ಅಂತ ತಿಳಿಸಿದ್ರಿ. ಅಂತಹ ಸಂದರ್ಭದಲ್ಲಿ ಕುಟುಂಬಸ್ಥರು ಅದನ್ನು ಯಾವ ರೀತಿ ಗಂಭೀರವಾಗಿ ಪರಿಗಣಿಸಬೇಕು ಅಂತ?
1: ಸೊ ಈ ರೀತಿ ಮರುವು ನಿಧಾನವಾಗಿ ಹೆಚ್ಚಾಕೋತ ಹೋಯ್ತು ಮತ್ತೆ ನಿಧಾನವಾಗಿ ಬೇರೆ ಬೇರೆ ಕೆಲಸದಲ್ಲಿ ಮರುವು ಕಾಣ್ತಾ ಹೋಯಿತು, ಅದರಿಂದ ಆ ವ್ಯಕ್ತಿಯ ಒಂದು ಕೆಲಸಗಳು ಹೆಚ್ಚಿಗೆ ತಪ್ಪಾಗ್ತಾ ಹೋದಾಗ ಅವಾಗ ಅವರ ಒಂದು ಪರಿವಾರದವರು ಅದನ್ನು ನೋಟಿಸ್ ಮಾಡಿ ಸರಿಯಾದ ಸಮಯಕ್ಕೆ ಅವರನ್ನ ನೀವು ವೈದ್ಯರ ಹತ್ರ ನೀವು ಕರ್ಕೊಂಡು ಹೋದರೆ ಅದು ಒಬ್ಬ ವ್ಯಕ್ತಿಯ ನೆನಪಿನ ಶಕ್ತಿಯನ್ನು ಎಷ್ಟರ ಮಟ್ಟಿಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಟೆಸ್ಟ್ಗಳಿರ್ತವೆ, ಮನೋವೈಜ್ಞಾನಿಕ ಟೆಸ್ಟ್ಗಳಿರ್ತವೆ. ಸೊ ಆ ಟೆಸ್ಟ್ಗಳ ಮೂಲಕ ಆ ವ್ಯಕ್ತಿಗೆ ನಿಜವಾಗಿಯೂ ಮರುವು ನಾರ್ಮಲ್ಗೂ ಹೆಚ್ಚಿದೆನೋ ಏನೋ, ಇದು ಮರುವಿನ ರೋಗ ಅಂತ ಅನ್ಸ್ಕೋತದೋ ಏನೋ ಅಂತ ನಾವು ನೋಡಬೇಕಾಗ್ತದೆ. ಸೊ ಆ ರೀತಿ ಆ ವ್ಯಕ್ತಿಗಳು ಮೊದಲು ಮಾಡಬೇಕಾಗಿರೋದು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಅಂಥ ವ್ಯಕ್ತಿಗಳನ್ನು ವೈದ್ಯರ ಹತ್ರ ಕರ್ಕೊಂಡು ಹೋಗೋದು.
0: ಖಂಡಿತ ಸರ್. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ವಿಶ್ವ ಆಲ್ಜಮರ್ ಡೇ ದಿನದ ಅಂಗವಾಗಿ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಮನೋವೈದ್ಯರು ಹಾಗೂ ಕೆಎಲ್ಇ ಜವಾಹರ್ಲಾಲ್

0: ಬೇಕಾಗಬಹುದು ಕನ್ಫರ್ಮೇಷನ್ಗೆ. ಸೊ ಈ ರೀತಿಯಾದಂಥ ಕ್ಲಿನಿಕಲ್ ಅಂಡ್ ಲ್ಯಾಬೊರೇಟರಿ ಟೆಸ್ಟ್ಸ್ ಕೂಡ ಸಹಾಯ ಆಗ್ತದೆ. ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು, ಕೆಲವೊಂದು ಸರ್ತಿ ಡಿಮೆನ್ಷಿಯಾದ ದಂಗೆ ಕಾಣುವಂಥ ಆದರೆ ಡಿಮೆನ್ಷಿಯಾ ಅಲ್ಲದೇ ಇರುವಂಥ ಕೆಲವೊಂದು ಸಮಸ್ಯೆಗಳು ನಮ್ಮಲ್ಲಿ ವಿಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸಿ ಕೂಡ ಕೆಲವೊಮ್ಮೆ ಮರುವಿಗೆ ಕಾರಣ ಆಗಬಹುದು. ಥೈರಾಯ್ಡ್ ಹಾರ್ಮೋನ್ ಒಂದು ಕಡಿಮೆ ಇದ್ದಾಗ ಕೂಡ ಮರುವಿಗೆ ಕಾರಣ ಆಗಬಹುದು. ಕೆಲವೊಮ್ಮೆ ಡಿಪ್ರೆಷನ್ ಕೂಡ ಹಿರಿಯ ನಾಗರಿಕರಲ್ಲಿ ಅದು ಹೆಚ್ಚಾಗಿ ಮರುವಿನ ರೋಗದಂತೆ ಕಾಣಬಹುದು, ಆದರೆ ಅದು ಮರುವಿನ ರೋಗ ಇರಲಿಕ್ಕಿಲ್ಲ, ಅದು ಡಿಪ್ರೆಷನ್ ಆಗಿರಬಹುದು. ಇವೆಲ್ಲ ಯಾಕೆ ಇಂಪಾರ್ಟೆಂಟ್ ಆಗ್ತವೆ ಅಂದರೆ ಇವೆಲ್ಲಕ್ಕೆ ಪೂರ್ತಿ ಟ್ರೀಟ್ಮೆಂಟ್ ಸಾಧ್ಯ ಇದೆ. ಹಿಂಗಾಗಿ ಇವನ್ನ ಫಸ್ಟ್ ಗುರುತಿಸೋದು, ಈ ಟೆಸ್ಟ್ಗಳನ್ನು ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲ ಇಲ್ಲ ಅಂದಾಗ ನಾವು ಅದನ್ನು ಡಿಮೆನ್ಷಿಯಾ ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ.
1: ಸರಿ, ಈಗ ಕೇಳಿ ಡಾಕ್ಟರ್ ಪ್ರಭಾಕರ್ ಕೋರೆ, ಆಸ್ಪತ್ರೆಯಲ್ಲಿ ಈ ಒಂದು ಅಲ್ಜೈಮರ್ಸ್ಗೆ ಇರುವಂತಹ ಚಿಕಿತ್ಸೆಗಳ ಕುರಿತು ಮಾತನಾಡೋದಾದ್ರೆ
0: ನಮ್ಮಲ್ಲಿ ಅಲ್ಜೈಮರ್ಸ್ಗೆ ಚಿಕಿತ್ಸೆ ಖಂಡಿತ ಇದೆ. ಈ ನಾನು ಹೇಳಿದ್ರಂಥ ಎಲ್ಲ ಟೆಸ್ಟ್ಗಳು ಕೂಡ ಇಲ್ಲಿ ಲಭ್ಯ ಇದೆ. ಅದು ಒಂದು ಸಿಂಪಲ್ ಆದಂಥ ಒಂದು ಪ್ರಶ್ನಾವಳಿಯಾದ MMS ಇಂದ ಹಿಡಿದು ಪೆಟ್ ಸ್ಕ್ಯಾನ್ವರೆಗೂ ಕೂಡ ಎಲ್ಲ ಸೌಲಭ್ಯ ಇಲ್ಲಿದೆ. ನಮ್ಮಲ್ಲಿ ಸೈಕ್ಯಾಟ್ರಿ ಮತ್ತು ನ್ಯೂರಾಲಜಿ ವಿಭಾಗಗಳಲ್ಲಿ ಈ ಒಂದು ಡಿಮೆನ್ಷಿಯಾ ಒಂದು ರೋಗದ ಒಂದು ಪತ್ತೆ ಹಚ್ಚುವಿಕೆ ಮತ್ತು ಟ್ರೀಟ್ಮೆಂಟ್ ಎರಡೂ ಕೂಡ ಖಂಡಿತವಾಗಿಯೂ ಸ್ಟೇಟ್ ಆಫ್ ದ ಆರ್ಟ್ ಟ್ರೀಟ್ಮೆಂಟ್ ಲಭ್ಯ ಇದೆ.
1: ಸರ್, ಚಿಕಿತ್ಸೆಯಿಂದ ಸಂಪೂರ್ಣವಾಗಿ ಗುಣಪಡಿಸಬಹುದಾ?
0: ಹಾಂ, ಈಗ ನೋಡ್ರಿ, ಚಿಕಿತ್ಸೆ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಯಾವುದೇ ಒಂದು ಡಿಮೆನ್ಷಿಯಾದಿಂದ ಬಳಲುತ್ತಿರುವಂಥ ವ್ಯಕ್ತಿಯಲ್ಲಿ ಎರಡು ರೀತಿ ಸಮಸ್ಯೆಗಳನ್ನು ನಾವು ಗುರುತಿಸ್ತೀವಿ. ಒಂದು ಕಾಗ್ನಿಟಿವ್ ಸಿಂಪ್ಟಮ್ಸ್, ಅಂದರೆ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಥ ಸಿಂಪ್ಟಮ್ಸ್, ಅದು ಮರು ಆಗಿರಬಹುದು, ಮತ್ತು ವ್ಯಕ್ತಿಗಳನ್ನು ಗುರುತಿಸದೇ ಇರೋದಾಗಿರಬಹುದು, ಕೆಲಸ ಕಾರ್ಯಗಳಲ್ಲಿ ತಪ್ಪಾಗೋದಾಗಿರಬಹುದು, ಇದು ಒಂದು ಸೆಟ್ ಆಫ್ ಸಿಂಪ್ಟಮ್ಸ್. ಇನ್ನೊಂದು ಸೆಟ್ ಆಫ್ ಸಿಂಪ್ಟಮ್ಸ್ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಅಂತೀವಿ ನಾವು, ನಾನ್ ಕಾಗ್ನೇಟಿವ್ ಬಿಹೇವಿಯರಲ್ ಪ್ರಾಬ್ಲಮ್ಸ್. ಅಂದರೆ ಡಿಮೆನ್ಷಿಯಾ ಇರುವಂಥ ವ್ಯಕ್ತಿಯಲ್ಲಿ ನಿಧಾನವಾಗಿ ಅವರ ನಡವಳಿಕೆ ಕೂಡ ಚೇಂಜ್ ಆಗ್ತಾ ಹೋಗ್ತದೆ. ಅವರು ಹೆಚ್ಚು ಸಿಟ್ಟು ಮಾಡೋದು, ಅನವಶ್ಯಕವಾಗಿ ಸಂಶಯ ಮಾಡೋದು ಮಂದಿ ಮೇಲೆ, ನಮ್ಮ ಮನೆ ಕಳ್ಳರು ಬರ್ತಾರೆ ನಮ್ಮ ಮನೆಯಿಂದ ಎಲ್ಲ ತೊಗೊಂಡು ಹೋಗ್ತಾರೆ, ಅಥವಾ ಯಾರು ಇಲ್ಲದೆ ಇದ್ದಾಗೂ ಅವರಿಗೆ ಒಂದು ಯಾರೋ ಮಾತಾಡಿದಂಗೆ ಕೇಳಲಿಕ್ಕೆ ಶುರು ಆಗೋದು, ನಾವು ಹ್ಯಾಲುಸಿನೇಷನ್ಸ್ ಅಂತೀವಿ, ಅಥವಾ ಅತಿರೇಕವಾದಂಥ ಅಳೋದು ಅಥವಾ ಸಿಟ್ಟು ಮಾಡ್ಕೊಳ್ಳೋದು, ರಾತ್ರಿ ಮಲಗದೆ ಇರೋದು, ಈ ರೀತಿ ಬಿಹೇವಿಯರಲ್ ಪ್ರಾಬ್ಲಮ್ ಕೂಡ ಡಿಮೆನ್ಷಿಯಾ ರೋಗಿಗಳಲ್ಲಿ ಬಹಳ ಸಾಮಾನ್ಯವಾಗಿ ನಾವು ನೋಡ್ತೀವಿ. ಇವೆರಡೂ ಒಂದು ಸೆಟ್ ಆಫ್ ಸಿಂಪ್ಟಮ್ಸ್ಗೆ ಚಿಕಿತ್ಸೆ ಇದೆ. ಆದರೆ ಬೌದ್ಧಿಕ ಒಂದು ಸಮಸ್ಯೆಗಳು, ಬುದ್ಧಿ ಶಕ್ತಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಅಂದರೆ ನೆನಪಿನ ಶಕ್ತಿ ಇನ್ನಿತರೆ ಸಮಸ್ಯೆಗಳಿಗೆ ಚಿಕಿತ್ಸೆ ಇದೆ. ಆದರೂ ಕೂಡ ಅದರ ಒಂದು ಪರಿಣಾಮ ಫಲಿತಾಂಶ ಬಹಳ ಸೆಟಿಸ್ಫ್ಯಾಕ್ಟ್ರಿ ಅಲ್ಲ ಅಂತಲೇ ನಾವು ಅನ್ನಬೇಕು. ಆದರೂ ಕೂಡ ಇದು ಪೂರ್ತಿ ನೆನಪಿನ ಶಕ್ತಿಯನ್ನು ಮೊದಲಿನಂತೆ ಮಾಡದೇ ಇದ್ದರೂ ಕೂಡ ರೋಗದ ವೇಗವನ್ನು ತಡೆಗಟ್ಟಲಿಕ್ಕೆ, ರೋಗ ಇನ್ನೂ ಬಹಳ ಫಾಸ್ಟಾಗಿ ಅಡ್ವಾನ್ಸ್ ಆಗದೇ ಇರೋದನ್ನು ತಡೆಗಟ್ಟಲಿಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಇದೆ. ಆ ರೀತಿಯಾದಂಥ ಒಂದು ಔಷಧಿಗಳು ಇದೆ. ಇನ್ನು ಸೆಕೆಂಡ್ ಸೆಟ್ ಆಫ್ ಸಿಂಪ್ಟಮ್ಸ್, ಬಿಹೇವಿಯರಲ್ ಪ್ರಾಬ್ಲಮ್ ಅಂತ ನಾ ಹೇಳಿದ್ನಲ್ಲ, ಅತಿಯಾದಂಥ ಸಿಟ್ಟು ಅಥವಾ ಸಂಶಯ ಅಥವಾ ಹ್ಯಾಲುಸಿನೇಷನ್ಸ್, ನಿದ್ದೆ ಬರದೇ ಇರೋದು, ಸೊ ಈ ಸಿಂಪ್ಟಮ್ಸ್ಗೆ ಖಂಡಿತವಾಗಿಯೂ ನಾವು ಕೂಡ ಸೆಟಿಸ್ಫ್ಯಾಕ್ಟ್ರಿ ಟ್ರೀಟ್ಮೆಂಟನ್ನು ಕೊಟ್ಟು ಆ ವ್ಯಕ್ತಿಯನ್ನು ಸಮಾಧಾನದಿಂದ ಶಾಂತದಿಂದ ರೀತಿಯಿಂದ ಇರುವಂತೆ ಮಾಡಿ ಅದರಿಂದ ಸಾಕಷ್ಟು ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ರಿಲೀಫ್ ಸಿಗುತ್ತೆ. ಸೊ ಅದನ್ನು ನಾವು ಮಾಡ್ಬೋದಾಗಿದೆ.
1: ಸರಿ, ಈಗ ಚಿಕಿತ್ಸೆ ಔಷಧಿಯ ಜೊತೆಗೆ ಜೀವನ ಶೈಲಿಯಲ್ಲಿ ಯಾವ ರೀತಿಯ ಬದಲಾವಣೆ ಮುಖ್ಯವಾಗುತ್ತೆ?
0: ಜೀವನ ಶೈಲಿ ಪ್ರಿವೆನ್ಷನ್ನಲ್ಲಿ ಬಹಳ ಮುಖ್ಯ. ಯಾವ ವ್ಯಕ್ತಿಗಳು ನಿಯಮಿತವಾಗಿ ವ್ಯಾಯಾಮ ಮಾಡ್ತಾರೆ ಅವರಲ್ಲಿ ಡಿಮೆನ್ಷಿಯಾ ಆಗುವಂಥ ಸಂಭಾವನೆ ಕಡಿಮೆ ಇರುತ್ತೆ, ಚಾನ್ಸಸ್ ಕಡಿಮೆ ಇರುತ್ತೆ. ಯಾವ ವ್ಯಕ್ತಿ ತಮ್ಮ BP ಮತ್ತು ಶುಗರನ್ನು ಚೆನ್ನಾಗಿ ಕಂಟ್ರೋಲ್ ಆಗಿಟ್ಕೊಂಡಿರ್ತಾರೆ ಅವರಲ್ಲೂ ಕೂಡ ಡಿಮೆನ್ಷಿಯಾ ಪ್ರೋಗ್ರೆಸ್ ಅಥವಾ ಡಿಮೆನ್ಷಿಯಾ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಸರಿಯಾದ ಆಹಾರ ಪದ್ಧತಿ, ಅಂದರೆ ನಾವು ಹೆಚ್ಚೆಚ್ಚು ಹಣ್ಣು ಹಂಪಲುಗಳನ್ನು ತಿನ್ನೋದ್ರಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಸೊ ಬ್ರೈನ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ನಮ್ಮ ಆಹಾರ ಪದ್ಧತಿ ಮತ್ತು ಆಲ್ಕೋಹಾಲ್ ಇನ್ನಿತರೆ ಒಂದು ವ್ಯಸನಗಳಿಂದ ದೂರ ಇರೋದ್ರಿಂದ, ಸ್ಟ್ರೆಸ್ ಫ್ರೀ ಆಗಿರೋದ್ರಿಂದ, ಸೊ ಮಾನಸಿಕ ಒತ್ತಡ ಕೂಡ ಬಹಳ ವರ್ಷಗಳಿಂದ ಇರುವಂಥ ಡಿಪ್ರೆಷನ್ ಕೂಡ ಮುಂದೆ ಡಿಮೆನ್ಷಿಯಾಕ್ಕೆ ದಾರಿ ಮಾಡಿಕೊಡಬಹುದು. ಸೊ ಒತ್ತಡ ಒಂದು ನಿರ್ವಹಣೆ ಕೂಡ ಇಂಪಾರ್ಟೆಂಟು. ಸೊ ಯೋಗ, ಪ್ರಾಣಾಯಾಮ ಇವುಗಳು ಒತ್ತಡ ನಿರ್ವಹಣೆಯಲ್ಲಿ ಸಹಾಯ ಮಾಡೋದ್ರಿಂದ ಅದರಿಂದ ಕೂಡ ನಾವು ತಕ್ಕಮಟ್ಟಿಗೆ ಪ್ರಿವೆನ್ಷನನ್ನು ನಾವು ಕೈಗೊಳ್ಳಬಹುದು ಅಂತ ನನಗನ್ನಿಸ್ತದೆ.
1: ಸರ್, ಅದರ ಜೊತೆ ಜೊತೆಗೆ ಓದೋದಾಗಿರ್ಬೋದು, ಬರೆಯೋದು,
0: ಹಾಂ ಇದು ಬಹಳ ಇಂಪಾರ್ಟೆಂಟು. ಸೊ ವ್ಯಕ್ತಿ ತನ್ನ ಮೆದುಳಿಗೆ ಎಷ್ಟು ಕೆಲಸ ಕೊಡ್ತಾ ಇರ್ತಾನೆ, ಎಸ್ಪೆಷಲಿ ಹಿರಿಯ ನಾಗರಿಕರು ಎಷ್ಟು ತಮ್ಮ ಮೆದುಳಿಗೆ ವ್ಯಾಯಾಮ, ಮೆದುಳಿಗೆ ಕಸರತ್ತು ಅಂದರೆ ಈಗ ನೀವು ಹೇಳ್ದಂಗೆ ಓದೋದು ಅಥವಾ ಈ ಒಂದು ಯಾವುದೋ ಒಂದು ಪದಬಂಧ ಬಿಡಿಸೋದಾಗಿರೋದಾಗಲಿ, ಸೂಡೋಕು ಬಿಡಿಸೋದಾಗಿರೋದಾಗಲಿ, ಚೆಸ್ ಆಡೋದಾಗಿರೋದಾಗಲಿ, ಈ ರೀತಿ ಮೆದುಳಿಗೆ ಒಂದು ಕಸರತ್ತನ್ನು ಕೊಡುವಂತಹ ಕೆಲಸಗಳನ್ನು ಮಾಡೋದ್ರಿಂದ ಮೆದುಳನ್ನು ನಾವು ಚುರುಕಾಗಿಟ್ಕೋಬಹುದು, ಮೆದುಳನ್ನು ನಾವು ವೀಕ್ ಆಗದೇ ಇರುವಂಗೆ ಅಥವಾ ಡಿಮೆನ್ಷಿಯಾ ಆಗದೇ ಇರುವಂಗೆ ನಾವು ತಡೆಗಟ್ಟಬಹುದು. ಸೊ ಅತಿಯಾದಂಥ ಸ್ಮಾರ್ಟ್ ಫೋನ್ ಬಳಕೆ ಹಿರಿಯ ನಾಗರಿಕರಲ್ಲಿ ಇತ್ತೀಚೆಗೆ ಬಹಳ ಹೆಚ್ಚಾಗಿದೆ. ಇದರ ಪರಿಣಾಮ ಏನಂತ ಇನ್ನೂ ನಮ್ಗೆ ಗೊತ್ತಿಲ್ಲ, ಆದರೆ ಅದನ್ನು ಬಿಟ್ಟು ನಾವು ಸಕ್ರಿಯವಾಗಿ ಮೆದುಳನ್ನು ಆಕ್ಟಿವ್ ಆಗಿಟ್ಕೊಳ್ಳಿಕ್ಕೆ ಈ ರೀತಿಯಾದಂಥ ಚಟುವಟಿಕೆಯಲ್ಲಿ ಭಾಗವಹಿಸೋದು ಇಂಪಾರ್ಟೆಂಟ್ ಅಂತ ನನಗನ್ನಿಸ್ತದೆ.
1: ಖಂಡಿತ ಸರ್. ಸರ್, ಇನ್ನು ಈ ಒಂದು ಕಾಯಿಲೆಯಿಂದ ಬಳಲುತ್ತಾರಿರುವಂತಹ ವ್ಯಕ್ತಿಯೊಂದಿಗೆ ಕುಟುಂಬದವರು ಹೇಗೆ ಮಾತನಾಡಬೇಕು ಅಂತ?
0: ಇದು ಬಹಳ ಮುಖ್ಯವಾದಂಥ ವಿಷಯ. ಅಂದರೆ ಒಂದು ಆ ವ್ಯಕ್ತಿ ಆಯಿತು, ಆ ವ್ಯಕ್ತಿ ಅವನ ರೋಗ ಅವನ ಪ್ರಾಬ್ಲಮ್ಗಳು, ಆದರೆ ಆ ವ್ಯಕ್ತಿಗೆ ಯಾರು ಆರೈಕೆ ಮಾಡ್ತಿರ್ತಾರಲ್ಲ ಅವರು ಕೂಡ ಬಹಳಷ್ಟು ಕಷ್ಟವನ್ನು ಎದುರಿಸ್ತಾರೆ. ಯಾಕಂದರೆ

0: ಇದು ಒಂದು ಹೆಚ್ಚಾಗ್ತಾನೆ ಹೋಗುವಂತಹ ಸಮಸ್ಯೆ. ಇದನ್ನ ಪೂರ್ಣವಾಗಿ ನಾವು ಬೇರ್ ಸಮೇತ ಕಿತ್ ಹಾಕದೇ ಇರುವಂತಹ, ಪೂರ್ಣವಾಗಿ ತಡೆಗಟ್ಟಲಿಕ್ಕೆ ಆಗದೆ ಇರುವಂತಹ ಒಂದು ಸಮಸ್ಯೆ. ಹಿಂಗಾಗಿ ಅಂತ ಒಂದು ವ್ಯಕ್ತಿ ನಿಧಾನವಾಗಿ ಅವರ ಒಂದು ಕಂಡೀಷನ್ ಇನ್ನೂ ಅಂದ್ರೆ ಹೆಚ್ಚು ಹೆಚ್ಚು ಸಮಸ್ಯೆ ಎದುರಾಗ್ತಾನೆ ಹೋಗ್ತದೆ, ಅವರ ನೆನಪಿನ ಶಕ್ತಿ ಕಡಿಮೆ ಆಗ್ತಾನೆ ಹೋಗಬಹುದು. ಅಂತ ಸಂದರ್ಭದಲ್ಲಿ ಅವರ ಒಂದು ಕುಟುಂಬದವರಿಗೆ ಸಾಕಷ್ಟು ತೊಂದರೆಗಳು, ಎಮೋಷನಲ್ ಪ್ರಾಬ್ಲಮ್ ಆಗಲಿ ಅಥವಾ ಅವರ ಆರೈಕೆ ಮಾಡೋ ಸಮಸ್ಯೆಗಳಾಗಲಿ ಬಂದೇ ಬರ್ತವೆ. ಅಂಥ ಸಂದರ್ಭದಲ್ಲಿ ಒಂದು ಕುಟುಂಬದ ಎಲ್ಲ ವ್ಯಕ್ತಿಗಳು ಸಮಪಾಲಾಗಿ ಅಂದರೆ ಆನ್ ರೊಟೇಷನ್ ಬೇಸಿಸ್ ಈ ವ್ಯಕ್ತಿಯ ಕಾಳಜಿ ಮಾಡಲಿಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಾಗ್ತದೆ. ಯೂಶ್ವಲಿ ಏನಾಗ್ತದೆ, ಒಬ್ಬರು ಯಾರೋ ಮನೆಯಲ್ಲಿ ಹೆಣ್ಮಗಳು ಅವ್ರ ಮೇಲೆ ಆ ವ್ಯಕ್ತಿ ಆರೈಕೆ ಬಿಡೋದು ಬಹಳ ಅದು ತಪ್ಪಾಗ್ತದೆ. ಯಾಕಂದರೆ ಡಿಮೆನ್ಷಿಯಾದಿಂದ ಬಳಲ್ತಿರುವಂಥ ಒಬ್ಬ ವ್ಯಕ್ತಿಗೆ ನಾವು 24/7 ಆರೈಕೆ ಮಾಡಬೇಕಾಗ್ತದೆ, ಒಂದು ಫುಲ್ ಟೈಮ್ ಜಾಬ್ ಇದ್ದಂಗದು. ಸೊ ಒಬ್ಬರೇ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ಮನೆಯವರೆಲ್ಲ ರೊಟೇಷನ್ ಬೇಸಿಸ್ ಅಲ್ಲಿ ಮಾಡೋದಾಗಲಿ ಅಥವಾ ಹಾಸ್ಪೈಸ್ ಅಂತ ನಾವು ಅಂತೀವಿ ಅಂದ್ರೆ ಹೋಮ್ ಬೇಸ್ಡ್ ಕೇರ್ ಆಗಲಿ ನರ್ಸಿಂಗ್ ಕೇರ್ ಆಗಲಿ, ಸಾಧ್ಯವಾದವರಿಗೆ ಯಾರು ಅಫೋರ್ಡ್ ಮಾಡ್ತಾರೆ ಅವರು ಆ ಒಂದು ಸವಲತ್ತನ್ನು ತಗೋಬಹುದು. ಆಮೇಲೆ ಈ ಒಂದು ವ್ಯಕ್ತಿಗೆ ಆರೈಕೆ ಮಾಡ್ತಿರುವಂತಹ ವ್ಯಕ್ತಿಗಳು ಸ್ವತಃ ಮಾನಸಿಕವಾಗಿ ಖಿನ್ನರಾಗುವಂತಹ ಸಾಧ್ಯತೆ ಇರ್ತದೆ. ಹಿಂಗಾಗಿ ಅವರು ತಮ್ಮ ಮಾನಸಿಕ ಆರೋಗ್ಯದ ಒಂದು ಕಾಳಜಿ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಒಂದು ವಾರ ಅವರು ಬ್ರೇಕ್ ತಗೊಂಡು ಸ್ವಲ್ಪ ಬೇರೆ ಒಂದು ಊರಿಗೆ ಹೋಗೋದಾಗಲಿ ಅಥವಾ ಮನಸ್ಸಿಗೆ ಒಂದು ಸಮಾಧಾನಕ್ಕಾಗಲಿ ರಿಕ್ರಿಯೇಷನ್ಗಾಗಲಿ ನಾವು ಈ ರೀತಿಯಾದಂತಹ ಒಂದು ಕೆಲಸಗಳನ್ನು ಮಾಡಬೇಕಾಗುತ್ತೆ. ಅವರು ಸ್ವತಃ ತಮ್ಮ ಆರೋಗ್ಯ, ತಮ್ಮ ವ್ಯಾಯಾಮ ಅದನ್ನು ಕೂಡ ಅವರು ನೋಡ್ಕೋಬೇಕಾಗುತ್ತೆ.
1: ಇನ್ನು ಸರ್, ಈ ಒಂದು ಅಲ್ಝೈಮರ್ನಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳ ಜೊತೆಗೆ ಕುಟುಂಬಸ್ಥರು ಯಾವ ವಿಷಯಗಳನ್ನು ಮುಖ್ಯವಾಗಿ ಗಮನದಲ್ಲಿಟ್ಕೊಂಡು ಅವ್ರ ಜೊತೆ ಮಾತಾಡಬೇಕಾಗುತ್ತೆ?
0: ಅದೇ, ಒಂದು ಅವರಿಗೆ ಒಂದು ಚಿಕ್ಕ ಮಗುವನ್ನು ನೋಡ್ಕೊಂಡಂಗೆ ನೋಡ್ಕೋಬೇಕಾಗುತ್ತೆ ಪ್ರಾಕ್ಟಿಕಲಿ. ಎರಡನೇದು, ಅವರನ್ನು ಒಬ್ಬರನ್ನೇ ಬಿಡೋದು ಸೇಫ್ಟಿ ದೃಷ್ಟಿಯಿಂದ ಕೆಲವೊಂದು ಸರ್ತಿ ಸರಿ ಆಗಲಿಕ್ಕಿಲ್ಲ, ಅವ್ರನ್ನ ಒಬ್ಬರನ್ನೇ ಹೊರಗಡೆ ಬಿಡೋದು, ಮನೆಯಲ್ಲಿ ಕೂಡ ಒಬ್ಬರನ್ನೇ ಬಿಡೋದು. ಮೂರನೇದು, ಅವರನ್ನು ಈಗ ಒಂದು ಪ್ರಾಬ್ಲಮ್ ಏನಾಗುತ್ತೆ ಸೀನಿಯರ್ ಸಿಟಿಸನ್ಸಲ್ಲಿ, ಅವರು ಬಿದ್ದರೆ ಅಂದರೆ ಮನೆಯಲ್ಲಿ ಬಿದ್ದಾಗ ಫ್ರ್ಯಾಕ್ಚರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗಾಗಿ ಅವ್ರನ್ನ ಬಾತ್ರೂಮ್ ಕರ್ಕೊಂಡು ಹೋಗೋದಾಗಲಿ, ಎಸ್ಪೆಷಲಿ ರಾತ್ರಿ ವೇಳೆಯಲ್ಲಿ ಯಾರಾದರೂ ಜೊತೆಗಿರೋದು ಒಳ್ಳೆಯದು. ಮನೆಯಲ್ಲಿ ಅವರು ಬೀಳದೇ ಇರುವಂಗೆ ಸ್ಟೆಪ್ಸ್ಗಳೇನಾದ್ರೂ ಇದ್ದರೆ ಅವನ್ನ ತೆಗೆಸೋದು ಒಳ್ಳೆಯದು. ಮನೆಯಲ್ಲಿ ಮಕ್ಕಳಿದ್ದರೆ ನೀರು ಚೆಲ್ಲಿ ಕಾಲು ಜಾರುವಂಗೆ ಆಗ್ಬೋದು, ಇಂಥದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಮತ್ತೆ ಕೆಲವೊಂದು ಲೀಗಲ್ ಆಸ್ಪೆಕ್ಟ್ಸು, ಅವರು ಅಂದರೆ ಅವರಲ್ಲಿ ಹೆಸರಲ್ಲಿರುವ ಆಸ್ತಿ ಅಥವಾ ಬ್ಯಾಂಕ್ ಅಕೌಂಟಲ್ಲಿರುವ ದುಡ್ಡು, ಅದನ್ನೆಲ್ಲ ನಾವು ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಲಾಯರ್ ಜೋಡಿ ಡಿಸ್ಕಸ್ ಮಾಡಿ ಅಂತ ವ್ಯಕ್ತಿ. ಯಾಕಂದ್ರೆ ಅವರಿಗೆ ಅದರ ಅರಿವು ಇರೋದಿಲ್ಲ ಅಥವಾ ಅವರಿಗೆ ಆ ರೀತಿ ಅದರ ಬಗ್ಗೆ ಡಿಸಿಷನ್ಸ್ ತಗೊಳ್ಳುವಂಥ ಕೆಪಾಸಿಟಿನೂ ಇರೋದಿಲ್ಲ. ಸೊ ಅದು ಕೂಡ ಅವರು ಚರ್ಚೆ ಮಾಡಿ ಅದಕ್ಕೆ ಪ್ರೊಟೆಕ್ಟಿವ್ ಮೆಷರ್ಸ್ ತಗೋಬೇಕಾಗುತ್ತೆ.
1: ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ಕೆಎಲ್ಇ ವಿಶ್ವವಿದ್ಯಾಲಯ, ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಸ್ತ್ರೀರೋಗ ಹಾಗೂ ಪ್ರಸೂತಿ ಶಸ್ತ್ರ ವಿಭಾಗದಿಂದ ಉಚಿತ ಸೇವಾ ಸೌಲಭ್ಯಗಳು ಲಭ್ಯ. ನಾರ್ಮಲ್ ಅಥವಾ ಸರ್ಜರಿ ಹೆರಿಗೆ, ಸಿಸೇರಿಯನ್ ಅಥವಾ ಶಸ್ತ್ರಚಿಕಿತ್ಸೆ ಹೆರಿಗೆ, ರಕ್ತ ಮತ್ತು ಮೂತ್ರ ತಪಾಸಣೆ, ವೈದ್ಯರು ಹಾಗೂ ನರ್ಸಿಂಗ್ ಸ್ಟಾಫ್ಗಳ ಸೇವೆ ಮತ್ತು ಉಚಿತ ಊಟ ಹಾಸಿಗೆ ಕೂಡ ಲಭ್ಯ. ಹೆರಿಗೆಗೆ ಬರುವ ಪ್ರತಿಯೊಬ್ಬ ಮಹಿಳೆಗೆ ಅತ್ಯುತ್ತಮ ಗುಣಮಟ್ಟದ ಸೇವೆಯನ್ನು ಸಲ್ಲಿಸುವುದೇ ನಮ್ಮ ಮುಖ್ಯ ಉದ್ದೇಶ. 24 ಗಂಟೆಗಳ ಸೇವಾ ಸೌಲಭ್ಯಗಳೊಂದಿಗೆ ಅನುಭವಿ ಹಾಗೂ ನುರಿತ ಪ್ರಸೂತಿ ತಜ್ಞ ವೈದ್ಯರು ಹಾಗೂ ನರ್ಸಿಂಗ್ ಸ್ಟಾಫ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಬೆಳಗಾವಿ. ಮೊಬೈಲ್ ಸಂಖ್ಯೆ 7353690198. ಸಾರ್ವಜನಿಕರು ಈ ಎಲ್ಲಾ ಉಚಿತ ಸೇವಾ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಿ.

0: ನಮಸ್ಕಾರ. ನನ್ನ ಹೆಸರು ಮಾತಾಬಿ ಮಂಜಮ್ಮ ಜೋಗುತಿ ಅಂತ, ಜೋಗುತಿ ನೃತ್ಯ ಕಲಾವಿದೆ. ಇವತ್ತು ನನಗೆ ಇಲ್ಲಿ ಸಮಯ ಕಳೆದಿದ್ದು ತುಂಬ ಸಂತೋಷದ ದಿನ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಬೆಂಗಳೂರು ಆಕಾಶವಾಣಿ, ಧಾರವಾಡ ಆಕಾಶವಾಣಿ, ಹೊಸಪೇಟೆ ಆಕಾಶವಾಣಿಯಲ್ಲಿ ಮಾತ್ರ ಸಂದರ್ಶನವನ್ನು ಕೊಡ್ತಿದ್ದೆ. ಇವತ್ತು ಬೆಳಗಾವಿಯ ವೇಣುಧ್ವನಿ 90.4 FM KLE ಕನಸು ಇವತ್ತು ನನ್ನನ್ನು ಕರೆದು ನನ್ನನ್ನು ಸಂದರ್ಶನ ಮಾಡಿದ್ದಾರೆ. ಎಲ್ಲ ಕೇಳುಗರಿಗೂ ಮಂಜಮ್ಮ ಜೋಗತಿ ಅನಂತ ಅನಂತ ನಮಸ್ಕಾರಗಳು. ಈ ಕೇಂದ್ರದಲ್ಲಿ ಪ್ರಸಾರವಾಗತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ತಾವು ಕೇಳಿ ಆನಂದಿಸಬೇಕು ಮತ್ತು ಆರೈಸಬೇಕು. ನಾವು ಮತ್ತೆ ಹಿಂದಕ್ಕೆ ಹೋಗೋಣ, ಸುಮಾರು 100 ವರ್ಷಗಳ ಹಿಂದಕ್ಕೆ ಹೋಗಿ ಆಕಾಶವಾಣಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಮತ್ತೊಮ್ಮೆ ಎಲ್ಲ ಕೇಳುಗರಿಗೂ ಮಂಜಮ್ಮ ಜೋಗತಿಯ ಅನಂತ ಅನಂತ ನಮಸ್ಕಾರಗಳು.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ವಿಶ್ವ ಆಲ್ಝೈಮರ್ಸ್ ಡೇ ದಿನದ ಅಂಗವಾಗಿ ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಮನೋವೈದ್ಯ

0: ಹಾಗೂ ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರೂ ಆದಂತಹ ಡಾಕ್ಟರ್ ಭೀಮಸೇನ್ ಟೆಕ್ಕಳಿಕಿ ಅವರು. ಸರ್, ಇವಾಗ ಮನೆಯಿಂದ ಹೊರಗಡೆ ನಾವು ಈ ಒಂದು ಕಾಯಿಲೆಯಿಂದ ಬಳಲ್ತಾ ಇರೋರನ್ನ ಕಳಿಸ್ಬೇಕು ಅನ್ನೋದಾದ್ರೆ ಯಾವೆಲ್ಲ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ?
1: ಮೊದಲನೇದಾಗಿ ಅಂದರೆ ಆ ವ್ಯಕ್ತಿಗೆ ಡಿಮೆನ್ಷಿಯಾ ಇದೆ ಅನ್ನೋದು ಖಾತ್ರಿನೇ ಆಗಿತ್ತು ಅಂದರೆ ಒಬ್ಬರನ್ನೇ ಕಳಿಸೋದು ಒಳ್ಳೆಯದಲ್ಲ. ಎಸ್ಪೆಷಲಿ ಮಾಡ್ರೇಟ್ ಟು ಸಿವಿಯರ್ ಡಿಮೆನ್ಷಿಯಾ ಇದ್ದಾಗ ಮಾತ್ರ ಕಳಿಸೋದು ಮಾತ್ರ ಬಹಳ ರಿಸ್ಕಿ ಆಗಬಹುದು. ಅವ್ರ ಜೊತೆಗೆ ಯಾರಾದರೂ ಹೋಗೋದು ಒಳ್ಳೆಯದು. ಮತ್ತು ಅಂಥ ವ್ಯಕ್ತಿಗಳಿಗೆ ಅವರ ಒಂದು ಜೇಬಲ್ಲಿ ಒಂದು ಅಡ್ರೆಸ್ ಕಾರ್ಡು, ಫೋನ್ ನಂಬರು ಬರೆದಿಡೋದು ಮುಖ್ಯ ಆಗ್ತದೆ. ಅಥವಾ ನಾವು ಯೂಶ್ವಲಿ ಏನು ಸಜೆಸ್ಟ್ ಮಾಡ್ತೀವಿ, ಒಂದು ಒಂದು ತಾಮ್ರದ್ದು ಹಿತ್ತಾಳೆದು ಬ್ರೇಸ್ಲೆಟ್ ಅದರ ಮೇಲೆ ಫೋನ್ ನಂಬರು ಇರುವಂಥದ್ದು. ಅಂದರೆ ಆ ವ್ಯಕ್ತಿ ಇನ್ ಕೇಸ್ ತಪ್ಪಿಸ್ಕೊಂಡ್ರೆ ಯಾರಾದರೂ ಆ ವ್ಯಕ್ತಿಯ ಒಂದು ಕಾಂಟ್ಯಾಕ್ಟನ್ನು ಅವನ ಅಂದರೆ ಆ ವ್ಯಕ್ತಿಯ ಅಡ್ರೆಸ್ಸನ್ನು ಗುರುತಿಸಿ ಅವರ ಫ್ಯಾಮಿಲಿ ಮೆಂಬರ್ಸನ್ನು ಕಾಂಟ್ಯಾಕ್ಟ್ ಮಾಡುವಂಥ ಒಂದು ಪ್ರಿಕಾಷನ್ಸನ್ನು ನಾವು ತಗೋಬೇಕಾಗತ್ತೆ. ಒಬ್ಬರನ್ನೇ ಕಳಿಸೋದು ಯೂಶ್ವಲಿ ಇಟ್ಸ್ ನಾಟ್ ಎ ಗುಡ್ ಐಡಿಯಾ.
0: ಸರ್, ಈಗ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಕಾಯಿಲೆಯಿಂದ ಬಳಲ್ತಾ ಇರುವಂಥವ್ರು ಒಂದೇ ಪ್ರಶ್ನೆಯನ್ನು ಪದೇ ಪದೇ ಕೇಳ್ತಾ ಇರ್ತಾರೆ. ಇದರಿಂದ ಮನೆಯವರಿಗೆ ಕುಟುಂಬಸ್ಥರಿಗೆ ಕಿರಿಕಿರಿ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿ ಪ್ರತಿಕ್ರಿಯೆ?
1: ಕಿರಿಕಿರಿ ಆಗೋದು ಸಹಜ, ಆದರೆ ಆ ವ್ಯಕ್ತಿ ಇದನ್ನ ಬೇಕು ಅಂತೆ ಮಾಡ್ತಾ ಇಲ್ಲ. ಆ ವ್ಯಕ್ತಿಗೆ ತಾನೇನು ಕೇಳ್ತಾ ಇದ್ದೇನೆ ಅನ್ನೋ ಅರಿವು ಕೂಡ ಇಲ್ಲ, ಇದನ್ನು ಮುಂಚೆ ಕೇಳಿದ್ದೀನಿ ಅನ್ನೋ ನೆನಪು ಕೂಡ ಇಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಸ್ವಲ್ಪ ಮಟ್ಟಿಗೆ ನಮ್ಮ ಫ್ರಸ್ಟ್ರೇಷನ್ ಕಡಿಮೆ ಆಗಬಹುದು. ಆ ಟೈಮಲ್ಲಿ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ಬೋದು. ಒಂದೇ ವಿಷಯಕ್ಕೆ ಅವರು ಜೋತು ಬಿದ್ದು ಅದನ್ನೇ ಮತ್ತೆ ಕೇಳ್ತಾ ಇದ್ದಾಗ ಅವ್ರನ್ನ ಒಂದು ಸ್ವಲ್ಪ ಟೈಮ್ ವರೆಗೂ ಡಿಸ್ಟ್ರಾಕ್ಟ್ ಮಾಡಬಹುದು. ಅವ್ರಿಗೆ ಏನೋ ಒಂದು ಬೇರೆ ಏನಾದರೂ ಹೇಳಿ, ಬೇರೆ ಏನಾದರೂ ಅವರಿಗೆ ಅವ್ರ ಮುಂದೆ ಏನಾದರೂ ವಸ್ತುವನ್ನಿಟ್ಟು ಅವ್ರಿಗೆ ಏನಾದರೂ ಟಾಸ್ಕು ಇಂಥದ್ದೇನಾದರೂ ಮಾಡಿ ಡಿಸ್ಟ್ರಾಕ್ಟ್ ಮಾಡಬಹುದು. ರಿಅಶ್ಯೂರೆನ್ಸ್, ಆಯಿತು ಮಾಡೋಣ, ಸ್ವಲ್ಪ ಸಮಾಧಾನದಿಂದ ಅದನ್ನು ರಿಅಶ್ಯೂರೆನ್ಸ್ ಮಾಡೋದಾಗಲಿ, ಅದು ಕೂಡ ಹೆಲ್ಪ್ ಆಗುತ್ತೆ. ಇಂಥ ವ್ಯಕ್ತಿಗಳಿಗೆ ಕೆಲವೊಮ್ಮೆ ಪೆಟ್ ಅಂದರೆ ಅರೋಮಾ ಥೆರಪಿ ಅಂತಾರೆ, ಅಂದರೆ ಅದು ಕೂಡ ಅವರನ್ನು ಸಮಾಧಾನದಿಂದ ಇಡ್ಲಿಕ್ಕೆ ಸಹಾಯ ಆಗ್ಬೋದು. ಮನೆಯಲ್ಲಿ ಪೆಟ್ಸ್ಗಳಿದ್ದರೆ ಅಂದರೆ ಕೆಲವೊಬ್ರು ಸಾಕಿರ್ತಾರೆ ಸಾಕು ನಾಯಿ ಬೆಕ್ಕು, ಅಂಥವು ಕೂಡ ಈ ವ್ಯಕ್ತಿಗಳನ್ನು ಸ್ವಲ್ಪ ಸಮಾಧಾನದಿಂದ ಇಡಲಿಕ್ಕೆ, ಅವರ ಮನಸ್ಸು ಶಾಂತಿ ಇಡಲಿಕ್ಕೆ ಸಹಾಯ ಆಗಬಹುದು ಅಂತ ಅನ್ನಿಸ್ತದೆ.
0: ಸರ್, ಈಗ ಅಲ್ಝೈಮರ್ಸ್ನಿಂದ ಬಳಲ್ತಾ ಇರೋರನ್ನು ಆರೈಕೆ ಮಾಡುವಂತಹ ಕುಟುಂಬಸ್ಥರು ಕೂಡ ತಾವು ಹೇಳಿದ್ರಿ ಮಾನಸಿಕವಾಗಿ ಆರೋಗ್ಯವಾಗಿ ಸ್ವಲ್ಪ ಬಳಲ್ತಾ ಇರ್ತಾರೆ ಅಂತ, ಅವರು ತಮ್ಮ ಆರೋಗ್ಯವನ್ನು ಮಾನಸಿಕ ಆರೋಗ್ಯ ಜೊತೆಗೆ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನೋದಾದ್ರೆ ಅವ್ರು ಏನು ಮಾಡಬೇಕು ಅಂತ?
1: ಸೊ ಮೊದಲನೇದು ಶೇರ್ಡ್ ರೆಸ್ಪಾನ್ಸಿಬಿಲಿಟಿ. ಒಬ್ಬರೇ ಆ ವ್ಯಕ್ತಿಯ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ನಾನು ಒಬ್ಬರೇ ಆ ವ್ಯಕ್ತಿಯನ್ನು ಆರೈಕೆ ಮಾಡ್ತೀನಿ ಅಂತ ಅನ್ನೋದು ಸಾಧ್ಯ ಇಲ್ಲ. ಹೀಗಾಗಿ ಮನೆಯಲ್ಲಿರೋರೆಲ್ಲರೂ ರೆಸ್ಪಾನ್ಸಿಬಿಲಿಟಿಯನ್ನು ಶೇರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಅಂದರೆ ಡಿವೈಡ್ ಮಾಡ್ಕೋಬಹುದು, 4 hours ನಾನು ನೋಡ್ಕೋತೀನಿ, 4 hours ನೀನು ನೋಡ್ಕೊ, ಆ ರೀತಿ ಡಿವೈಡ್ ಮಾಡ್ಕೋಬಹುದು. ಆಮೇಲೆ ನಾನು ಹೇಳ್ದಂಗೆ ಈಗ ಸ್ವಲ್ಪ ಹಾಸ್ಪೈಸ್ ಫೆಸಿಲಿಟೀಸ್ ಇಂಪ್ರೂವ್ ಆಗಿದೆ, ಅಂದರೆ ಮನೆಯಲ್ಲೇ ಕೂಡ ನರ್ಸಿಂಗ್ ಫೆಸಿಲಿಟಿ ಅಥವಾ ಕೇರ್ ಟೇಕರ್ ಫೆಸಿಲಿಟಿ ಈಗ ಇಂಪ್ರೂವ್ ಆಗಿದೆ. ಸೊ ಎಷ್ಟೋ ಜನ ಇಂಥ ಪೇಷಂಟ್ಸಿಗೆ ಅಟ್ಲೀಸ್ಟ್ ನೈಟ್ ರಾತ್ರಿ ನೋಡ್ಕೊಳ್ಳಿಕ್ಕೆ ಕೇರ್ ಟೇಕರನ್ನು ಅಂದರೆ ಸಂಬಳ ಕೊಟ್ಟು ಇಟ್ಕೊಂಡಿರ್ತಾರೆ. ಸೊ ಯಾರಿಗೆ ಸಾಧ್ಯ ಇದೆ ಅವರು ಈ ರೀತಿಯಾದಂಥ ಒಂದು ಫೆಸಿಲಿಟಿಯನ್ನು ಯೂಸ್ ಮಾಡ್ಕೋಬಹುದು. ಸೊ ಆಮೇಲೆ ಅಂಥ ಒಂದು ಫ್ಯಾಮಿಲಿ ಮೆಂಬರ್ಸು ನಿಯಮಿತವಾಗಿ ತಾವು ತಮ್ಮ ವ್ಯಾಯಾಮ, ತಮ್ಮ ಮಾನಸಿಕ ಆರೋಗ್ಯದ ಕಡೆ ಲಕ್ಷ್ಯ ಕೊಡಬೇಕಾಗ್ತದೆ. ಅವರಲ್ಲಿ ಏನಾದರೂ ನಿದ್ರೆ ಕೊರತೆ, ಅವರ ಒಂದು ಭಾವನೆಗಳು ಬಹಳ ಡಿಸ್ಟರ್ಬ್ ಆಗ್ತಾ ಇದ್ರೆ ಅವರು ಕೂಡಲೇ ಅದಕ್ಕೆ ಸಹಾಯವನ್ನು ತಗೋಬೇಕಾಗ್ತದೆ.
0: ಸರ್, ಈಗ ಈ ಒಂದು ಅಲ್ಝೈಮರ್ಸ್ನ ಕುರಿತು ಸಾಕಷ್ಟು ತಪ್ಪು ಕಲ್ಪನೆ ಇದೆ. ಜನರು ಸಾಮಾನ್ಯವಾಗಿ ಯಾವ ವಿಷಯಗಳನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ?
1: ಮೊದಲನೇದು 60 ಆದ್ಮೇಲೆ ಅರಳು ಮರಳು, ಇದೇನು ಬಿಡು ನಡೀತದೆ, ಇದು ಏನು, ಇದಕ್ಕೇನು ಡಾಕ್ಟ್ರಿಗೆ ತೋರಿಸೋದು ಅನ್ನುವಂಥ ಭಾವನೆ. ಯಾಕಂದರೆ ಭಾಳ ಜಲ್ದಿನೇ ನೀವು ಅದನ್ನು ಗುರುತಿಸಿದರೆ ಅದನ್ನು ಸಾಕಷ್ಟು ಮಟ್ಟಿಗೆ ನಾವು ಡಿಲೇ ಮಾಡಬಹುದು, ಪ್ರಿವೆಂಟ್ ಮಾಡಲಿಕ್ಕೆ ಆಗದೇ ಇದ್ರೂ ಕೂಡ ಡಿಲೇ ಮಾಡಬಹುದು. ಎರಡನೇದು ಎಷ್ಟೋ ಸರ್ತಿ ನಾನು ಹೇಳಿದ್ನಲ್ಲ, ಈಗ ರೀಸೆಂಟ್ ಮೆಮೊರಿ ಮೊದಲು ಹೋಗೋದು, ಅಂದರೆ ಇವತ್ತು ನಿನ್ನೆದು ಮರ್ತು ಹೋಗಿರ್ತದೆ, ಆದರೆ ಹಳೇದೆಲ್ಲ ನೆನಪಿರ್ತದೆ. ಸೊ ಎಷ್ಟೋ ಸರ್ತಿ ಏನು ಅನಿಸ್ತದೆ, ಇವರು ಬೇಕಂತೆ ಮಾಡ್ತಿದ್ದಾರೆ, ಇಷ್ಟು ಹಳೇದೆಲ್ಲ ನೆನಪಿಟ್ಕೊಂಡಿರ್ತಾರೆ, ಇವತ್ತು ನಿನ್ನದು ಹೆಂಗೆ ಮರೀತಾರೆ, ಇವರು ನಾಟಕ ಮಾಡ್ತಿರ್ಬೋದು, ಈ ರೀತಿ ಕೂಡ ಕೆಲವೊಮ್ಮೆ ಫ್ಯಾಮಿಲಿ ಮೆಂಬರ್ಸ್ ಆ ರೀತಿ ನಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಅದು ಕೂಡ ತಪ್ಪು, ಆ ರೀತಿ ಇರೋದಿಲ್ಲ, ಈ ರೋಗದಲ್ಲಿ ಹಿಂಗೆ ಆಗ್ತದೆ. ಹಳೆ ನೆನಪುಗಳು ಇದ್ರೂ ಕೂಡ ಇತ್ತೀಚೆಗೆ ಆದಂತಹ ಘಟನೆಗಳು ಮರಿತಾ ಹೋಗ್ತವೆ. ಸೊ ಈ ಒಂದು ಮುಖ್ಯವಾದಂತಹ ಒಂದು ತಪ್ಪು ಕಲ್ಪನೆಗಳನ್ನ ಸಮಾಜ ಸ್ವಲ್ಪ ಸರಿಪಡಿಸ್ಕೋಬೇಕಾಗ್ತದೆ ಅಂತ ನನಗೆ ಅನಿಸ್ತದೆ.
0: ಸರ್, ಈಗ ಈ ಕಾಯಿಲೆಯಿಂದ ಬಳಲ್ತಾ ಇರುವಂತವರಿಗೆ ನಿದ್ರೆಯಲ್ಲೂ ಏನಾದರೂ ತೊಂದರೆ
1: ಆಗ್ತದೆ? ಆಗ್ತದೆ, ಅಂದ್ರೆ ಡಿಸೀಸ್ ಪ್ರೋಗ್ರೆಸ್ ಆದಂಗೆಲ್ಲ, ರೋಗ ಹೆಚ್ಚಾದಂಗೆಲ್ಲ ನಿದ್ರೆ ಕಡಿಮೆ ಆಗೋದು, ರಾತ್ರಿಯಲ್ಲೇ ಎದ್ದು ಕೂಡೋದು, ರಾತ್ರಿ ಇನ್ನೊಬ್ರಿಗೆ ಡಿಸ್ಟರ್ಬ್ ಮಾಡೋದು, ಒದ್ರಕೋತಿರೋದು, ಚೀರ್ಕೋತಿರೋದು, ಅಥವಾ ನಾನು ಹೇಳ್ದಂಗೆ ಕಳ್ಳರು ಬಂದರು ಆ ರೀತಿ ಸಂಶಯ ಮಾಡೋದು, ಸೊ ಈ ರೀತಿ ಸಿಂಪ್ಟಮ್ಸ್ ಬರೋದು ಬಹಳ ಕಾಮನ್ ಆಗಿರ್ತದೆ. ಸೊ ಅದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ಮಾಡಿ ಅದನ್ನ ಕಂಟ್ರೋಲ್ ಮಾಡಬಹುದಾಗಿದೆ.
0: ಸರ್, ಈ ಒಂದು ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಹೊಸ ಬೆಳವಣಿಗೆಗಳು ಆಗ್ತಾ ಇದೆ?
1: ಹೊಸ ಬೆಳವಣಿಗೆಗಳು ಆಗ್ತಾ ಇವೆ, ಅಂದರೆ ಹೊಸ ಹೊಸ ಔಷಧಿಗಳನ್ನು ರಿಸರ್ಚ್ಗಳು ರಿಸರ್ಚ್ ನಡೀತಾ ಇದೆ. ಎಸ್ಪೆಷಲಿ ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್ ಅಂತ ನಾವು ಅಂತೀವಿ, ಆ ಒಂದು ರಿಸರ್ಚ್ ನಡೀತಾ ಇದೆ. ಬಟ್ ಇನ್ನೂ ಅದು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಮೊದಲು ಬರೀ ಟ್ಯಾಬ್ಲೆಟ್ಸ್ ಇರ್ತಿತ್ತು, ಈಗ ಕೆಲವೊಂದು ಪ್ಯಾಚಸ್ ಬಂದಿದೆ. ಅಂದರೆ ಆ ವ್ಯಕ್ತಿಗಳು ನುಂಗೋದಿಲ್ಲ ಅಥವಾ ನುಂಗ್ಲಿಕ್ಕೆ ತೊಂದರೆ ಇದೆ ಅಂತಂದರೆ ಪ್ಯಾಚ್ಗಳು ಅಂದರೆ 24 hours ಆ ಒಂದು ಪ್ಯಾಚು ಚರ್ಮದ ಮೂಲಕ ಔಷಧಿಯನ್ನು ರಕ್ತದಲ್ಲಿ ಕಳಿಸುವಂಥ ಪ್ಯಾಚ್ಗಳು ಬಂದಿದೆ. ಈ ರೀತಿ ಬದಲಾವಣೆಗಳು ಆಗ್ತಾ ಇದೆ, ಬಟ್ ಇನ್ನೂ ಅದರಲ್ಲಿ

0: ಸಾಕಷ್ಟು ಬದಲಾವಣೆಗಳು ಅಥವಾ ರಿಸರ್ಚ್ ಆಗುವ ಅವಶ್ಯಕತೆಯೂ ಕೂಡ ಇದೆ.
1: ಸರಿಗ, ಈ ಒಂದು ಆಲ್ಝೈಮರ್ ಕಾಯಿಲೆ ಬಂದರೆ ಜೀವನವೇ ಮುಗೀತು ಅನ್ಕೊಳ್ತಾರೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ?
0: ಆ ರೀತಿ ಸಂಪೂರ್ಣವಾಗಿ ನಿರಾಶೆ ಆಗುವ ಅವಶ್ಯಕತೆ ಇಲ್ಲ. ಸರಿಯಾದ ಸಮಯಕ್ಕೆ ಗುರುತಿಸಿ ಅದಕ್ಕೆ ಸರಿಯಾದ ಸಮಯಕ್ಕೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಶುರು ಮಾಡಿದರೆ ಸಾಕಷ್ಟು ಮಟ್ಟಿಗೆ ನಾವು ಡಿಲೇ ಮಾಡಬಹುದು ಪ್ರೋಗ್ರೆಸ್ಸನ್ನು, ಮತ್ತು ಆ ಒಂದು ರೋಗವನ್ನು ಅರ್ಥಕೊಂಡು ಅದನ್ನು ಆ ರೋಗ ಮತ್ತು ರೋಗಿಯನ್ನು ಆರೈಕೆ ಮಾಡುವಂಥ ಸರಿಯಾದ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಂಡ್ರೆ ಸಾಕಷ್ಟು ಡಿಸ್ಟ್ರೆಸ್ ಕೂಡ ಫ್ಯಾಮಿಲಿ ಮೆಂಬರ್ಸ್ಗೆ ಕಡಿಮೆ ಆಗ್ತದೆ. ಸೊ ಅವೇರ್ನೆಸ್ ಇಸ್ ಇಂಪಾರ್ಟೆನ್ಸ್, ಅವೇರ್ನೆಸ್ ಬಂದ ನಂತರ ಅಕ್ಸೆಪ್ಟೆನ್ಸ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ಪ್ಲಾನಿಂಗ್ ಅಹೆಡ್, ಅಂದರೆ ಯಾವ ರೀತಿ ಈ ವ್ಯಕ್ತಿಯನ್ನು ನಾವು ಆರೈಕೆ ಮಾಡೋಣ ಅಂತ ಅದನ್ನು ಸರಿಯಾಗಿ ಪ್ಲ್ಯಾನ್ ಮಾಡಿಕೊಂಡು, ಎಷ್ಟೋ ಸಪೋರ್ಟ್ ಗ್ರೂಪ್ ಇದೆ ಈ ರೀತಿ ಅಲ್ಝೈಮರ್ಸ್ ಇಂದ ಬಳತಿರುವಂಥ ವ್ಯಕ್ತಿಯ ಫ್ಯಾಮಿಲಿ ಮೆಂಬರ್ಸ್ ಒಂದು ಈ ರೀತಿ ಗ್ರೂಪ್ ಮಾಡಿಕೊಂಡು ಸಪೋರ್ಟ್ ಗ್ರೂಪ್ ಮಾಡಿಕೊಂಡು ಅವರು ಅವಾಗವಾಗ ಮೀಟ್ ಆಗಿ ತಮ್ಮ ಕಷ್ಟ ಸುಖಗಳನ್ನು ಹಂಚ್ಕೋಬಹುದು, ಹೊಸ ಹೊಸ ಇನ್ನೋವೇಟಿವ್ ಐಡಿಯಾಗಳನ್ನು ಹುಡುಕಬಹುದು ಆ ವ್ಯಕ್ತಿಯ ಒಂದು ನಡವಳಿಕೆಯನ್ನು ಒಂದು ಕಂಟ್ರೋಲ್ ಮಾಡಲಿಕ್ಕೆ. ಸೊ ಸಂಪೂರ್ಣವಾಗಿ ಆ ರೀತಿ ನಿರಾಶರಾಗುವ ಅವಶ್ಯಕತೆ ಇಲ್ಲ.
1: ಖಂಡಿತ ಸರ್. ಸರ್, ಇನ್ನು ಕೊನೆಯದಾಗಿ ಈ ಒಂದು ದಿನದ ಅಂಗವಾಗಿ ಕೇಳಿ ವೇಣು ಧ್ವನಿಯ ಮೂಲಕ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗೆ?
0: ಹಿರಿಯ ನಾಗರಿಕರು, ನಮ್ಮ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೆಚ್ಚಾದ್ರಿಂದ ಹೆಚ್ಚು ಹೆಚ್ಚು ಹಿರಿಯ ನಾಗರಿಕರು ಈಗ ನಾವು ನಮ್ಮ ಸಮಾಜದಲ್ಲಿ ಇದ್ದಾರೆ. ಮುಂಚೆ ಎಂದೂ ಇಲ್ಲದೇ ಇರುವಷ್ಟು ಹೆಚ್ಚು ಹಿರಿಯ ನಾಗರಿಕರ ಒಂದು ಪ್ರಪೋರ್ಷನ್ ನಮ್ಮ ಸಮಾಜದಲ್ಲಿದೆ. ಆ ಹಿರಿಯ ನಾಗರಿಕರ ಆರೋಗ್ಯ ಕಾಪಾಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಸೊ ಡಿಮೆನ್ಷಿಯಾ ರೋಗವನ್ನು ಅರ್ಥಕೊಂಡು ಅದು ಬರದೇ ಇರುವಂತೆ ತಡೆಗಟ್ಟಲಿಕ್ಕೆ ನಾನು ಹೇಳಿದಂತೆ ನಿಯಮಿತ ವ್ಯಾಯಾಮ, ಶುಗರ್ ಮತ್ತು ಬಿ ಪಿಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು, ಸರಿಯಾದಂಥ ಆಹಾರ ಪದ್ಧತಿ ಮತ್ತು ಸ್ಟ್ರೆಸ್ ಫ್ರೀ ಆದಂತಹ ಒಂದು ಜೀವನ ಶೈಲಿ ಮತ್ತು ಮೆದುಳನ್ನು ಸಕ್ರಿಯವಾಗಿ ಇಟ್ಕೊಳ್ಳಿಕ್ಕೆ ಕೆಲವೊಂದು ನಾನು ಸಜೆಷನ್ಸ್ ಅನ್ನು ಕೊಟ್ಟೆ, ಅದನ್ನೆಲ್ಲ ಪಾಲನೆ ಮಾಡೋದ್ರ ಮೂಲಕ ಸಾಧ್ಯವಾದಷ್ಟು ನಾವು ಇದನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಯಾರು ಆಲ್ರೆಡಿ ಈ ರೀತಿ ಲಕ್ಷಣಗಳು ಯಾರಲ್ಲಿ ಬಂದಿದೆ ಅವರಿಗೆ ವೈದ್ಯರನ್ನು ಭೇಟಿಯಾಗಿ ಈ ಒಂದು ರೋಗದ ಒಂದು ಗುರುತಿಸುವಿಕೆ ಅತಿ ಜಲ್ದಿ ಆಗೋದ್ರಿಂದ ಅದನ್ನು ನಾವು ರೋಗ ಬಹಳ ವೇಗವಾಗಿ ಪ್ರೋಗ್ರೆಸ್ ಆಗೋದನ್ನು ತಡೆಯೋಣ ಅಂತ ನಾನು ಎಲ್ಲರಲ್ಲಿ ಹೇಳ ಬಯಸ್ತೇನೆ.
1: ಖಂಡಿತ ಸರ್. ಸರ್, ಆಲ್ಝೈಮರ್ಸ್ ಕುರಿತು ಮುಖ್ಯವಾದ ವಿಚಾರಗಳನ್ನು ತುಂಬ ಸರಳವಾಗಿ ತಿಳಿಸ್ಕೊಟ್ರಿ, ಧನ್ಯವಾದ. ಸ್ನೇಹಿತರೆ, ವಿಶ್ವ ಆಲ್ಝೈಮರ್ಸ್ ಡೇ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಮನೋವೈದ್ಯರು ಹಾಗೂ ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಭೀಮಸೇನ್ ಟೆಕ್ಕಳಿಕಿ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774. ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಅಲ್ಝೈಮರ್ಸ್. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಶ್ರುತಿ ಐ ಬೋರ್ಗಲ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಶ್ರುತಿ ಅವರೇ, ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್.

0: ಒಂದಿಗೆ ಇದ್ದಾರೆ ಸ್ನೇಹಿತರೆ ಕವಿ, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಾರ್ ಬೆಳಗಾವಿ ಅಂದ್ರೆ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಾರ್ ಬೆಳಗಾವಿ ಸುಹಾನಾ ಕೋಲ್ಕರ್ ಅವರು ಕಾರ್ಯಕ್ರಮದಲ್ಲಿ ತಮಗೂ ಸ್ವಾಗತ ಹಾಗೂ ನಮಸ್ಕಾರ.
1: ಧನ್ಯವಾದ.
0: ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾರಂಭ ಮಾಡೋಣ. ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಎಂದ್ರೇನು ಅಲ್ಲಿಂದ?
1: ಸೊ ಇಂದು ವಿಶ್ವ ಅಲ್ಝೈಮರ್ ದಿನದ ಸಂದರ್ಭದಲ್ಲಿ ಜನರಲ್ಲಿ ಮೆದುಳಿನ ಆರೋಗ್ಯ ಬಗ್ಗೆ, ವಿಶೇಷವಾಗಿ ಡಿಮೆನ್ಷಿಯಾ ಅಂದ್ರೆ ಮರುವಿನ ಕಾಯಿಲೆ ಮತ್ತು ಅಲ್ಝೈಮರ್ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ಸಂತೋಷದ ವಿಷಯ. ಸೊ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಬಗ್ಗೆ ಹೇಳಬೇಕಾದ್ರೆ, ಕಭಿ ಇದು ಒಂದು ಕಾರ್ಯಕ್ರಮ 2023 ನಿಮ್ಹಾನ್ಸ್ ಬೆಂಗಳೂರು ಮತ್ತು ನೀತಿ ಆಯೋಗ ಮಾರ್ಗದರ್ಶನದಲ್ಲಿ ಕರ್ನಾಟಕ ಸರ್ಕಾರ ಜೊತೆ ಸೇರಿ ಈ ಒಂದು ಪ್ರೋಗ್ರಾಮ್ ಲಾಂಚ್ ಆಗಿದೆ 2023. ಸೊ ಈ ಪ್ರೋಗ್ರಾಮ್ ಮೂಲಕ ನಾವು ಪ್ರತಿಯೊಂದು ಜಿಲ್ಲಾಲಿ, ಲೈಕ್ ಆಲ್ ಓವರ್ ಕರ್ನಾಟಕ, ಪ್ರತಿಯೊಂದು ಜಿಲ್ಲಾಲಿ ಒಂದು ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಂತ ಸ್ಥಾಪನೆ ಮಾಡಿದ್ದೀವಿ. ಸೊ ಅದೇ ರೀತಿ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ 18 ಒಪಿಡಿಯಲ್ಲಿ ನಾವು ಒಂದು ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಂತ ಸ್ಥಾಪನೆ ಮಾಡಿದ್ದೀವಿ. ಆಬ್ಜೆಕ್ಟಿವ್ ಫಾರ್ ದಿಸ್ ಪ್ರೋಗ್ರಾಮ್ ಇಸ್ ಲೈಕ್ ಮೆದುಳಿನ ಆರೋಗ್ಯ ಬಗ್ಗೆ ಅಡಿ ಮೂಡಿಸುವುದು, ಮತ್ತೆ ನರ ಸಂಬಂಧಿ ಕಾಯಿಲೆಗಳನ್ನು ಆರಂಭದಲ್ಲೇ ಗುರುತಿಸುವುದು, ಮತ್ತೆ ಸೂಕ್ತ ಚಿಕಿತ್ಸೆ ಮತ್ತು ಪುನರ್ವಸತಿ ಸೇವೆಗಳನ್ನು ಒದಗಿಸುವುದು, ಹಾಗೂ ಜನರಿಗೆ ಸುಲಭವಾಗಿ ನರ ಆರೋಗ್ಯ ಸೇವೆಗಳು ದೊರೆಯುವಂತೆ ಮಾಡುವುದು. ಸೊ ಇದು ನಮ್ದು ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಪ್ರೋಗ್ರಾಮ್.
0: ಬಹಳ ಉತ್ತಮವಾಗಿ ತಿಳಿಸಿದ್ರಿ ಉದ್ದೇಶದ ಬಗ್ಗೆ, ಅದೇ ಒಂದು ಪ್ರಶ್ನೆ ಆಗಿತ್ತು, ಆದ್ರೆ ಅದನ್ನ ನೀವು ತಿಳಿಸಿದ್ರಿ. ಬ್ರೈನ್ ಹೆಲ್ತ್ ಕ್ಲಿನಿಕ್ ನಲ್ಲಿ ಯಾರು ಬಂದು ಅಂದ್ರೆ ಯಾವ ರೀತಿಯ ಚಿಕಿತ್ಸೆ ಪಡೆಯಬಹುದು, ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
1: ಎಸ್ ಸರ್, ಖಂಡಿತ. ಸೊ ಈ ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಲ್ಲಿ ವಿವಿಧ ನರ ಸಂಬಂಧಿ ಕಾಯಿಲೆಗಳಿರುವ ರೋಗಿಗಳಿಗೆ ಅಗತ್ಯವಾದ ಆರೋಗ್ಯ ಸೇವೆಗಳನ್ನು ಒದಗಿಸಲಾಗುತ್ತಿದೆ. ಉದಾಹರಣೆಗೆ ಹೇಳಬೇಕಾದ್ರೆ ಸ್ಟ್ರೋಕ್ ಅಂದ್ರೆ ಪಾರ್ಶ್ವಾಯು, ಸ್ಟ್ರೋಕ್ ಇರಲಿ, ಎಪಿಲೆಪ್ಸಿ ಅಂದ್ರೆ ಅಪಸ್ಮಾರ, ಚಟಕ ಅಂತ ಹೇಳ್ತೀವಿ ಸರ್ ನಮ್ಮ ಆಡು ಭಾಷೆಯಲ್ಲಿ. ಸೊ ಸ್ಟ್ರೋಕ್, ಪಾರ್ಶ್ವಾಯು, ಎಪಿಲೆಪ್ಸಿ, ಮತ್ತೆ ತಲೆನೋವು, ಹೆಡ್ಡೇಕ್, ಇನ್ನೊಂದು ಡಿಮೆನ್ಷಿಯಾ ಅಂದ್ರೆ ಮರುವಿನ ಕಾಯಿಲೆ. ಸೊ ಈ ತರ ನರ ಸಂಬಂಧಿ ಕಾಯಿಲೆಗಳು ಕುರಿತು ಮೌಲ್ಯಮಾಪನ, ಮಾರ್ಗದರ್ಶನ ಮತ್ತು ಅಗತ್ಯ ಸೇವೆಗಳನ್ನು ನೀಡಲಾಗುತ್ತದೆ. ಸೊ ಇದರದ್ದು ವಿಶೇಷತೆ ಏನಂದ್ರೆ, ಬ್ರೈನ್ ಹೆಲ್ತ್ ಕ್ಲಿನಿಕ್ ವಿಶೇಷತೆ ಏನಂದ್ರೆ, ಇಲ್ಲಿ ಕೇವಲ ವೈದ್ಯಕೀಯ ಚಿಕಿತ್ಸೆ ಅಷ್ಟೇ ಅಲ್ಲದೆ ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ, ಮತ್ತೆ ಮಾನಸಿಕ ಆರೈಕೆ ಮತ್ತು ನರ್ಸಿಂಗ್ ಕೇರ್ ಸೇರಿದಂತೆ ಪುನರ್ವಸತಿ ಸೇವೆಗಳಿಗೂ ಒತ್ತು ನೀಡಲಾಗುತ್ತದೆ. ಸೊ ನಮ್ಮ ಬೆಳಗಾವಿ ಜಿಲ್ಲೆಯ ಕಾರ್ಯಕ್ರಮದ ಚಟುವಟಿಕೆಗಳು ಜಿಲ್ಲಾ ಕುಷ್ಠರೋಗ ಅಧಿಕಾರಿ ಹಾಗೂ ಕಭಿಯ ನೋಡಲ್ ಅಧಿಕಾರಿ ಡಾಕ್ಟರ್ ಗೀತಾ ಕಾಂಬ್ಲೆ ಮ್ಯಾಮ್ ಮಾರ್ಗದರ್ಶನದಲ್ಲಿ ನಡೆಯುತ್ತಿವೆ.
0: ಅಂತ ಸಂದರ್ಭದಲ್ಲಿ ತಾವು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಾರ್ ಕಭಿ ಅಂತ ಹೇಳಿದ್ರೆ, ಅಂತ ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ತಾವು ಏನ್ ಮಾಡ್ತೀರಾ ಈ ಒಂದು ವಿಷಯದಲ್ಲಿ ತಿಳಿಸಬಹುದಾ?
1: ಎಸ್ ಸರ್, ಖಂಡಿತ. ಸೊ ಬೇಸಿಕಲಿ ನನ್ನ ರೋಲ್ ಬಂದ್ಬಿಟ್ಟು ಸರ್ ಅವೇರ್ನೆಸ್ ಮಾಡುವುದು, ಯಾಕಂದ್ರೆ ಬಿಕಾಸ್ ಇದು ಒಂದು ಹೊಸ ಪ್ರೋಗ್ರಾಮ್, ಜನಕ್ಕೆ ಅಷ್ಟು ಗೊತ್ತಿಲ್ಲ, ಅಷ್ಟು ಮಾಹಿತಿ ಇಲ್ಲ ಈ ಪ್ರೋಗ್ರಾಮ್ ಬಗ್ಗೆ. ಬೇಸಿಕಲಿ ನನ್ನ ಲೈಕ್ ವರ್ಕ್ ರೋಲ್ ಇನ್ಕ್ಲೂಡ್ ಆಗುತ್ತೆ ಅವೇರ್ನೆಸ್ ಮಾಡುವುದು ಸರ್. ಅಂಡ್ ಬೇಸಿಕಲಿ ನಾವು ಸ್ಕ್ರೀನಿಂಗ್ ಮಾಡ್ತೀವಿ ಸರ್ ಫಾರ್ ನ್ಯೂರೋ ಡಿಸಾರ್ಡರ್ಸ್. ಸೊ ಸ್ಕ್ರೀನಿಂಗ್ ಮಾಡುವುದು, ಮತ್ತೆ ನಮ್ಮ ಬೆಳಗಾಂ ಬಂದ್ಬಿಟ್ಟು ಒಂದು ದೊಡ್ಡ ಡಿಸ್ಟ್ರಿಕ್ಟ್ ಸರ್, ಇಟ್ ಕನ್ಸಿಸ್ಟ್ ಆಫ್ 10, ನಾವಂತೂ 15 ತಾಲೂಕಾ ಕೂಡ ಆಡ್ ಆಗಿದಾವು. ಸೊ ಈ 15 ತಾಲೂಕಲ್ಲಿ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲಿ, ಮತ್ತೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ, ಜನರಲ್ ಹಾಸ್ಪಿಟಲ್, ತಾಲೂಕಾ ಹಾಸ್ಪಿಟಲ್ ಇರಲಿ, ಸೊ ಇಂಥ ಎಲ್ಲ ಮೇನ್ ಹಾಸ್ಪಿಟಲ್ ಎಲ್ಲ ಹೋಗಿ ಸೊ ಬೇಸಿಕಲಿ ಅವೇರ್ನೆಸ್ ಮಾಡುವುದು ನಂದು ಒಂದು ಮೇನ್ ವರ್ಕ್ ಆಗಿರುತ್ತೆ ಸರ್.
0: ಈಗ ಅಂತ ಸಂದರ್ಭದಲ್ಲಿ ಜನರ ಬಗ್ಗೆ ಮಾತನಾಡೋಣ ವಿತ್ ರಿಸ್ಪೆಕ್ಟ್ ಟು ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್, ಎಸ್ಪೆಷಲಿ ಬ್ರೈನ್ ಹೆಲ್ತ್ ಕ್ಲಿನಿಕ್.
1: ಎಸ್ ಸರ್.
0: ಜನರು ಇದರ ಬಗ್ಗೆ ಎಷ್ಟು ಅವೇರ್ ಆಗಿದ್ದಾರೆ, ಜಾಗೃತಿ ಅದರ ಬಗ್ಗೆ ತಿಳಿಸಿ.
1: ಎಸ್ ಸರ್. ಸೊ ಬೇಸಿಕಲಿ ಸರ್ ಬ್ರೈನ್ ಹೆಲ್ತ್ ಬಗ್ಗೆ ಮಾತಾಡಬೇಕಾದ್ರೆ, ಬ್ರೈನ್ ಅಂದ್ರೆ ಮೋಸ್ಟ್ ಕಾಮನ್ಲಿ ಡಿಸೀಸ್ ನಾವು ಯಾವ್ದು ನೋಡ್ತಾ ಇದ್ದೀವಿ ಅಂದ್ರೆ ಪಾರ್ಶ್ವಾಯು, ಸ್ಟ್ರೋಕ್. ಸೊ ನಮ್ಮಲ್ಲಿ ಎಸ್ಪೆಷಲಿ ಇನ್ ನಾರ್ತ್ ಕರ್ನಾಟಕ ಪಾರ್ಶ್ವಾಯು ಅಂದ್ರೆ ಲಕ್ವ ಆದ್ರೆ ಜನ ಏನ್ ಅನ್ಕೊಂತಾರೆ, ಲೈಕ್ ಮೋಸ್ಟ್ ಆಫ್ ದಮ್ ದೇ ವಿಲ್ ಗೋ ಟು ಕ್ವಾಕ್ಸ್, ಕ್ವಾಕ್ಸ್ ಹತ್ರ ಹೋಗುದು ಅಂದ್ರೆ ಪಾರಿವಾಳ ರಕ್ತ ಕುಡಿಸಿದ್ರೆ ನಮ್ಗೆ ಆರಾಮ್ ಆಗ್ಬಿಡುತ್ತೆ. ಸೊ ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಡಾಕ್ಟರ್ ಜನ ಏನ್ ಮಾಡ್ತಾರೆ, ಇಂಥ ಎಲ್ಲ ಕ್ವಾಕ್ಸ್ ಹತ್ರ ಹೋಗ್ತಾವ್ ಸರ್. ಸೊ ಇದು ಮೇನ್ ಆಗಿ ಮಿತ್ ಒಂದು ನಾವು ಇದನ್ ಮಾಡ್ಬೇಕು. ಇನ್ನೊಂದು ಏನಾಗ್ತಿತ್ತು ಅಂದ್ರೆ ಸರ್, ಮುಂಚೆ ಲಕ್ವ ಆಗ್ಲಿ, ಎಪಿಲೆಪ್ಸಿ ಆಗ್ಲಿ, ಇಂಥ ಯಾವ್ದೋ ನರ ಸಂಬಂಧ ಕಾಯಿಲೆ ಆಗ್ಲಿ, ಜನ ಏನ್ ಮಾಡ್ತಿದ್ರು, ಇಲ್ಲಿಂದ ನಿಮ್ಹ್ಯಾನ್ಸಿಗೆ ಹೋಗ್ತಿದ್ರು. ಅದು ಅಷ್ಟು ಈಸಿ ಇಲ್ಲ ನಿಮ್ಹ್ಯಾನ್ಸ್ ಹೋಗುದು, ಯಾಕಂದ್ರೆ ಇಲ್ಲಿಂದ ನಿಮ್ಹ್ಯಾನ್ಸ್ ಹೋಗ್ಬೇಕಾದ್ರೆ ಅಟ್ ಲೀಸ್ಟ್ ನಿಮ್ಗೆ ಒಂದ್ ನೈಟ್ ಆದ್ರೂ ಯು ಹ್ಯಾವ್ ಟು ಸ್ಪೆಂಡ್, ಅಂಡ್ ಇಲ್ಲಿಂದ ಬೆಂಗಳೂರು ಹೋಗುದು ಅಷ್ಟು ಈಸಿ ಇಲ್ಲ ಸರ್. ಸೊ ಆಮೇಲೆ ಇಲ್ಲಿಂದ ಬೆಂಗಳೂರು ಹೋದ್ಮೇಲೆ ಏನು ನಿಮ್ ಹ್ಯಾಂಡ್ಸ್ ಅಲ್ಲಿ ನಿಮ್ದು ಟರ್ನ್ ಬರ್ಬೇಕಾದ್ರೆ, ನಿಮ್ದು ಪಾಳೆ ಅಲ್ಲಿ ಬರ್ಬೇಕಾದ್ರೆ ಇಟ್ ವಿಲ್ ಟೇಕ್ ಒನ್ ವೀಕ್ ಅಟ್ ಲೀಸ್ಟ್ ಸರ್. ಸೊ ದಟ್ ಮಚ್ ಕ್ರೌಡೆಡ್ ವಿಲ್ ಬಿ ನಿಮ್ ಹ್ಯಾಂಡ್. ಸೊ ಹಂಗಾಗಿ ಅಲ್ಲೇ ಸಿಗೋ ಸೇವೆಗಳು ನಮ್ಗೆ ನಮ್ ಹಂತದಲ್ಲಿನೆ ಸಿಗ್ಲಿ ಅಂತ ಈ ಒಂದು ಪ್ರೋಗ್ರಾಮ್. ಅಂಡ್ ಇನ್ನೊಂದು ಇದು ಅವೇರ್ನೆಸ್ ಬಗ್ಗೆ ಕೇಳಿದ್ರಲ್ಲ, ಸೊ ಪಾರ್ಶ್ವಾಯು, ಎಸ್ ಸರ್. ಸೊ ಬೇಸ್ಡ್ ಆನ್ ದಿಸ್ ಪ್ರೋಗ್ರಾಮ್ ಬಹಳಷ್ಟು ಜನಗೆ ಈ ಪ್ರೋಗ್ರಾಮ್ ಬಗ್ಗೆ ಗೊತ್ತಾಗಿದೆ ಸರ್. ಅಂಡ್ ಬಿಕಾಸ್ ನಾವು

0: they know about this program. Most of them people are quack satra hogu badli. They are preferring to come to brain health clinics now. ಆ್ಯಂಡ್ ಇನ್ನೊಂದು ವಿಶೇಷವಾಗಿ ಏನು ಹೇಳಬೇಕಂದ್ರೆ, ಜನ ನಮ್ಮಲ್ಲಿ ಟ್ರೀಟ್ಮೆಂಟ್ ಮೇಲೆ ಅಷ್ಟೇ ಫೋಕಸ್ ಮಾಡ್ತಿದ್ರು ಸರ್. ಸೊ ಬೇಸ್ಡ್ ಆನ್ ಆರ್ ಪ್ರೋಗ್ರಾಮ್, ನಮ್ಮಲ್ಲಿ ಪಾರ್ಶ್ವಾಯು ಆದರೆ ಅವರಿಗೆ ನಡಕ್ ಬರೋದಿಲ್ಲ ಸರ್, ಅವರಿಗೆ ಮಾತಿನಲ್ಲಿ ತೊಂದರೆ ಇರುತ್ತೆ. ಸೊ ಅವರಿಗೆಲ್ಲ ನಾವು ರೀಹ್ಯಾಬಿಲಿಟೇಷನ್ ಅಂತ ಪ್ರೊವೈಡ್ ಮಾಡಬೇಕಾಗುತ್ತೆ ಸರ್. ಸೊ ಈ ರೀಹ್ಯಾಬಿಲಿಟೇಷನ್ ನಿಮಗೆಲ್ಲ ನಮ್ಮ ಬ್ರೈನ್ ಹೆಲ್ತ್ ಕ್ಲಿನಿಕಲ್ಲಿನೇ ಸಿಗುತ್ತೆ. ಸೊ ನಮ್ಮ ಪ್ರೋಗ್ರಾಮ್ ಬಂದಮೇಲೆ ಲೈಕ್ ಆಸ್ ಫಾರ್ ಆಸ್ ಐ ನೋ ಬಹಳಷ್ಟು ಜನ ನಮ್ಮಲ್ಲಿ ರೀಹ್ಯಾಬಿಲಿಟೇಷನ್ಗೆ ಬಂದಿದ್ದಾರೆ ಸರ್. ಸೊ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ, ಜೊತೆಗೆ ನಾವು ರೀಹ್ಯಾಬಿಲಿಟೇಷನ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಐ ಥಿಂಕ್ ಇಟ್ಸ್ ಗೋಯಿಂಗ್ ವೆಲ್ ಸರ್. ನಾವು
1: ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಆಲ್ಝೈಮರ್ಸ್ ಹಾಗೂ ಕಭಿ, ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಬಗ್ಗೆ ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಶ್ರುತಿ ಐ ಬೋರ್ಗಲ್ ಅವರು. ಹಾಗೆ ಅವರೊಂದಿಗೆ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ನ ಕೋಆರ್ಡಿನೇಟರ್ ಫಾರ್ ಬೆಳಗಾವಿ ಸುಹಾನ ಕೋಲ್ಕರ್ ಅವರು. ಈಗ ಬ್ರೈನ್ ಹೆಲ್ತ್ ಕ್ಲಿನಿಕ್ ಬಗ್ಗೆ, ಅವೇರ್ನೆಸ್ ಬಗ್ಗೆ ನಾವು ಮಾತನಾಡ್ತೀವಿ. ವಿತ್ ರಿಸ್ಪೆಕ್ಟ್ ಟು ಟ್ರೀಟ್ಮೆಂಟ್, ಚಿಕಿತ್ಸೆ, ಸೇವೆಗಳು, ಇಲ್ಲಿ ಲಭ್ಯವಿರೋ ಸೇವೆಗಳಿಗೆ ಇಸ್ ದೇರ್ ಎನಿ ಚಾರ್ಜಸ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ನೋ ಸರ್, ಬಿಕಾಸ್ ಇಟ್ಸ್ ಅ ಗವರ್ಮೆಂಟ್ ಆಫ್ ಕರ್ನಾಟಕ ಪ್ರೋಗ್ರಾಮ್, ಇದು ಸರ್ಕಾರದನ್ನೇ ಪ್ರೋಗ್ರಾಮ್ ಸರ್. ಸೊ ಇಲ್ಲೇ ಯಾವ ಚಾರ್ಜಸ್ನೂ ನಾವು ತಗೊಂಡಂಗಿಲ್ಲ ಸರ್. ಸೊ ಬೇಸಿಕ್ಲಿ ಏನಾಗುತ್ತೆ ಅಂದ್ರೆ, ಬರೇ ಒಪಿಡಿ ಚೀಟಿ ಚಾರ್ಜಸ್ ಅಷ್ಟೇ ಸರ್ ನಿಮಗೆ. ದಟ್ ಈಸ್ ಆಲ್ಸೋ ವೆರಿ ಲೆಸ್, ಬಹಳ ಕಡಿಮೆ ರೇಟ್ ಸರ್. 5 rupees ಅಥವಾ 10 rupees ಇದೆ ಅಷ್ಟೇ ಚಾರ್ಜಸ್. ಅದು ಬಿಟ್ಟರೆ ಎಲ್ಲ ಸರ್ವಿಸಸ್ ಫ್ರೀನೇ ಸರ್, ಉಚಿತವಾಗಿನೇ ನಿಮಗೆ ಎಲ್ಲ ಸರ್ವಿಸಸ್ ಸಿಗುತ್ತೆ ಸರ್.
1: ಬ್ರೈನ್ ಹೆಲ್ತ್ ಕ್ಲಿನಿಕ್ ಬೆಳಗಾವಿಯಲ್ಲಿ ಎಲ್ಲಿದೆ ಅದರ ಬಗ್ಗೆ ಸ್ವಲ್ಪ.
0: ಎಸ್, ಸೊ ನಮ್ಮ ಬೆಳಗಾವಿ ಜಿಲ್ಲಾ ಹಾಸ್ಪಿಟಲ್ ಅಲ್ಲಿ ಸರ್, ಓಪಿಡಿ ನಂಬರ್ 18, ದಟ್ ಇಸ್ ಕೊಠಡಿ ಸಂಖ್ಯೆ 18 ಬ್ರೈನ್ ಹೆಲ್ತ್ ಕ್ಲಿನಿಕ್ ಸ್ಥಾಪನೆ ಆಗಿದೆ ಸರ್.
1: ಈಗ ಕರೆಂಟ್ಲಿ ಎಷ್ಟು ಜನ ಇದರಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅಂಡ್ ಸಕ್ಸೆಸ್ ರೇಟ್ ಬಗ್ಗೆ ಸ್ವಲ್ಪ ತಿಳಿಸಬಹುದು?
0: ಎಸ್ ಎಸ್, ಖಂಡಿತ ಸರ್. ಸೊ ಓವರ್ ಆಲ್ ಇದು ಸ್ಟಾರ್ಟ್ ಆಗಿದ್ದು 2023 ಸರ್, 2023 ಮಾರ್ಚ್ ಮಂತ್ ಅಲ್ಲಿ ಇದು ಸ್ಟಾರ್ಟ್ ಆಗಿದ್ದು. ಸೊ ಅವಾಗ್ಲಿಂತ ಇಲ್ಲಿ ಮಟ್ಟ ಅಪ್ರಾಕ್ಸಿಮೇಟ್ಲಿ ಮೋರ್ ದನ್ 5,000 ಸರ್, 5,000 ಜಾಸ್ತಿ ಮಂದಿಗೆ ನಾವು ಟ್ರೀಟ್ಮೆಂಟ್ ಜೊತೆಗೆ ರೀಹ್ಯಾಬಿಲಿಟೇಷನ್ ಪ್ರೊವೈಡ್ ಮಾಡಿದೀವಿ ಸರ್. ಎಸ್ ಸರ್.
1: ಟ್ರೀಟ್ಮೆಂಟ್ ಬಗ್ಗೆ ಅಂದ್ರೆ ಗೊತ್ತಾಯ್ತು, ಚಿಕಿತ್ಸೆ, ರೀಹ್ಯಾಬಿಲಿಟೇಷನ್ ಅಂದ್ರೆ ಏನು ಸಂಕ್ಷಿಪ್ತವಾಗಿ ತಿಳಿಸಬಹುದಾ?
0: ಸೊ ರೀಹ್ಯಾಬಿಲಿಟೇಷನ್ ಅಂದ್ರೆ ಸರ್, ನಾನು ಇವಾಗಲೇ ಹೇಳಿದೆ ಅಂದ್ರೆ, ಪಾರ್ಶ್ವಾಯು ಕೇಸಸ್ ಅಲ್ಲಿ, ಸ್ಟ್ರೋಕ್ ಕೇಸಸ್ ಅಲ್ಲಿ ಜನಕ್ಕೆಲ್ಲ ಮಾತಾಡೋದು ತೊಂದರೆ ಇರುತ್ತೆ ಸರ್. ಲೈಕ್ ಪೇಷಂಟ್ ಡಿಪೆಂಡೆಂಟ್ ಆಗ್ಬಿಡ್ತಾನೆ ಸರ್ ಬೇರೆ ಅವ್ರ ವ್ಯಕ್ತಿ ಮೇಲೆ. ಸೊ ಆ ಡಿಪೆಂಡೆನ್ಸಿ ರೇಷಿಯೋನ ಕಡಿಮೆ ಮಾಡಕ್ಕೆ, ಡಿಸೆಬಿಲಿಟಿ ರೇಟ್ನ ಕಡಿಮೆ ಮಾಡಕ್ಕೆ ನಾವು ಸ್ಪೆಷಲೈಸ್ಡ್ ತರಬೇತಿನ ಪ್ರೊವೈಡ್ ಮಾಡ್ತೀವಿ. ಸ್ಪೆಷಲೈಸ್ಡ್ ಥೆರಪಿ ದಟ್ ಇನ್ಕ್ಲೂಡ್ಸ್ ಫಿಸಿಯೋಥೆರಪಿ ಸರ್, ಅವರಿಗೆ ವ್ಯಾಯಾಮ ಹೇಳ್ಕೊಡೋದು ಮತ್ತೆ ಸ್ಟ್ರೋಕ್ ಪೇಷಂಟ್ ಎಲ್ಲ ತದುಲ್ಸುದು ಮಾಡ್ತಾರೆ ಸರ್, ನಮ್ಮಂಗ ಸ್ಪಷ್ಟವಾಗಿ ಮಾತಾಡಲ್ಲ. ಸೊ ಅದಕ್ಕೇನು ಒಂದು ಸ್ಪೀಚ್ ಥೆರಪಿ ಅಂತ ಸ್ಪೆಷಲೈಸ್ಡ್ ತರಬೇತಿ ಇರುತ್ತೆ ಸರ್. ಸೊ ಅದನ್ನು ನಾವು ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಇನ್ನೊಂದು ಏನಾಗುತ್ತೆ ಅಂದ್ರೆ, ನಮ್ಗೆ ಯಾವ್ದಾದ್ರೂ ರೋಗ ಬಂದ್ರೆ ಜನಕ್ಕೆ ಏನ್ ಅನ್ಸ್ಬಿಡುತ್ತೆ, ದೇವ್ರು ಇದು ರೋಗ ನನ್ಗೆ ಎದಕ್ ಕೊಟ್ನಪ್ಪ, ಅಂದ್ರೆ ನಾನೇ ಸಿಕ್ಕಿದ್ನ ಈ ರೋಗಗೆ. ಸೊ ಅಂತ ಸಿಚುವೇಶನ್ ಅಲ್ಲಿ ವ್ಯಕ್ತಿದು ಮಾನಸಿಕ ಸಂತುಲನ ಅಷ್ಟು ಸರಿಯಾಗಿ ಇರೋದಿಲ್ಲ ಸರ್. ಸೊ ಅಂತ ಪೇಷಂಟ್ ಗೆ ನಾವು ಮೆಂಟಲ್ ಕೌನ್ಸಿಲಿಂಗ್ ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಸೊ ಇದನ್ನು ಒಂದು ಸ್ಪೆಷಲೈಸ್ಡ್ ಥೆರಪಿ ನಮ್ಮಲ್ಲಿ ನಮ್ಮ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅವರು ಪ್ರೊವೈಡ್ ಮಾಡ್ತಾರೆ.
1: ಅಂತ ಸಂದರ್ಭದಲ್ಲಿ ಸುಹಾನ ಅವರೇ, ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಬಗ್ಗೆ ವಿವರವಾದ ಮಾಹಿತಿಯನ್ನ ನಾವು ನಿಮ್ಮ ಕಡೆಯಿಂದ ಪಡ್ಕೊಂಡ್ವಿ. ಇನ್ನೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಸ್ನೇಹಿತರಿಗೆ ಈ ಒಂದು ಇನಿಷಿಯೇಟಿವ್ ಬಗ್ಗೆ?
0: ಈ ಒಂದು ಇನಿಷಿಯೇಟಿವ್, ಎಸ್ ಸರ್. ಸೊ ಮುಂಚೆ ಏನಾಗ್ತಿದ್ದು ಸರ್, ಬಿಮ್ಸ್ ಸಿವಿಲ್ ಹಾಸ್ಪಿಟಲ್ ಅಲ್ಲಿ ನರದ ಯಾವುದು ಡಿಪಾರ್ಟ್ಮೆಂಟೇ ಇರಲಿಲ್ಲ ಸರ್, ನ್ಯೂರೋ ಡಿಪಾರ್ಟ್ಮೆಂಟ್ ಇರಲಿಲ್ಲ. ಸೊ ಈ ಪ್ರೋಗ್ರಾಮ್ ಮೂಲಕ ನಾವು ಹೊಸದು ಒಂದು ಬ್ರೈನ್ ಹೆಲ್ತ್ ಕ್ಲಿನಿಕ್ ಸ್ಥಾಪನೆ ಮಾಡಿದೀವಿ. ಮುಂಚೆ ಎಲ್ಲ ಜನ ನಮ್ಮ ನರ ಸಂಬಂಧ ಕಾಯಿಲೆ ಬಂತಂದ್ರೆ ನಮ್ಮ ಬಿಮ್ಸ್ ಅಲ್ಲಿ ಬಂದ್ರೆ ಜನ ಲೈಕ್ ಯೂಶಲಿ ಅವರು KLEಗೆ ರೆಫರ್ ಮಾಡ್ತಿದ್ರು, ಲೈಕ್ ದೋಸ್ ಹೂ ಕ್ಯಾನ್ ಅಫರ್ಡ್, ಅಂಡ್ ದೋಸ್ ಹೂ ಕುಡ್ ನಾಟ್ ಅಫರ್ ಅವರು ಕಿಮ್ಸ್ ಹುಬ್ಳಿಯಲ್ಲಿ ರೆಫರ್ ಮಾಡ್ತಿದ್ರು. ಸೊ ಇವಾಗ ಇದು ಪ್ರೋಗ್ರಾಮ್ ಮೂಲಕ ವಿ ಆರ್ ಪ್ರೊವೈಡಿಂಗ್ ಸಚ್ ಗುಡ್ ಸರ್ವಿಸಸ್. ಅಪಾರ್ಟ್ ಫ್ರಮ್ ದಿಸ್ ಸರ್, ನಮ್ಮಲ್ಲಿ ಇವಾಗ ಸದ್ಯಕ್ಕೆ ನ್ಯೂರೋಲಜಿಸ್ಟ್ ಮತ್ತೆ ನ್ಯೂರೋಸರ್ಜನ್ ನಾವು ಈ ಸೇವೆಗಳನ್ನು ಸ್ಟಾರ್ಟ್ ಮಾಡಿದೀವಿ, ಮುಂಚೆ ಇದು ಇರಲಿಲ್ಲ. ಆಮೇಲೆ ಅಪಾರ್ಟ್ ಫ್ರಮ್ ದಿಸ್ ನಾವು ಟೆಲಿ ನ್ಯೂರೋಲಜಿ ಅಂತ ಒಂದು ಕಾನ್ಸೆಪ್ಟ್ ನಿಮ್ ಹ್ಯಾಂಡ್ಸ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಸರ್. ಸೊ ಟೆಲಿ ನ್ಯೂರೋಲಜಿ ಅಂದ್ರೆ ಯಾವುದೋ ಎಮರ್ಜೆನ್ಸಿ ಕೇಸ್ ಬಂದ್ರೂ ಇನ್ ಆಬ್ಸೆನ್ಸ್ ಆಫ್ ಡಾಕ್ಟರ್, ಅಂದ್ರೆ ನಮ್ಮಲ್ಲಿ ಫಿಸಿಕಲಿ ಡಾಕ್ಟರ್ ಪ್ರೆಸೆಂಟ್ ಇಲ್ಲ ಅಂದ್ರೆ ನಾವು ಟೆಲಿ ನ್ಯೂರೋಲಜಿ ಲೈಕ್ ವಿಡಿಯೋ ಕಾಲ್ ಮುಖಾಂತರ ನಾವು ನಿಮ್ ಹ್ಯಾಂಡ್ಸ್ ಗೆ ಡೈರೆಕ್ಟ್ ಕನೆಕ್ಟ್ ಮಾಡಬಹುದು. ಕನೆಕ್ಟ್ ಮಾಡಿ ಅಲ್ಲಿ ನಿಮ್ ಹ್ಯಾಂಡ್ಸ್ ಇಂದ ನಮ್ಗೆ ಸ್ಪೆಷಲೈಸ್ಡ್ ನ್ಯೂರೋಲಜಿಸ್ಟ್ ಅಥವಾ ನ್ಯೂರೋಸರ್ಜನ್ ಅವರು ನಮ್ಗೆ ಕನೆಕ್ಟ್ ಮಾಡಬಹುದು. ಸೊ ನಾವು ಅಷ್ಟೇ ಅಲ್ಲ, ಪ್ರಾಥಮಿಕ ಹಂತದಲ್ಲಿನೂ ಇದು ಆಗ್ತಿದೆ ಸರ್. ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಾವುದೋ ಕೇಸ್ ಬಂದ್ರು ಅಲ್ಲಿಂದ ಅವರು ಡಾಕ್ಟರ್ಸ್ ಗೆ ಏನಾದ್ರೂ ಡೌಟ್ ಇದ್ರೆ, ಅಂದ್ರೆ ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ನ್ಯೂರೋ ಪ್ರಾಬ್ಲಮ್ ಗೆ ಸಾಲ್ವ್ ಮಾಡಕ್ಕೆ, ಅವರು ಡೈರೆಕ್ಟ್ ನಿಮ್ ಹ್ಯಾಂಡ್ಸ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಈ ಒಂದು ಟೆಲಿ ನ್ಯೂರೋಲಜಿ ಕಾನ್ಸೆಪ್ಟ್ ಬಗ್ಗೆ ಹೇಳೋ ಇಷ್ಟ ಇತ್ತು ಸರ್ ನನಗೆ.
1: ಆಚೆ ಕೇಳುಗರಲ್ಲಿ ಯಾರಾದರೂ ಇಂಥ ಪೇಷಂಟ್ ಇದ್ದೇ ಇರುತ್ತಾರೆ. ಅಂಥ ಸಂದರ್ಭದಲ್ಲಿ ತಾವು ಹೇಳಿರುವ ಅಡ್ರೆಸ್ ಬ್ರೈನ್ ಹೆಲ್ತ್ ಕ್ಲಿನಿಕ್ಕಿಗೆ ಅವರು ಹೇಗೆ ಬರ್ಬೋದು? ಕ್ಯಾನ್ ಯು ಟೆಲ್ ದ ಪ್ರೋಸೆಸ್ ಆಫ್ ಅಡ್ಮಿಷನ್?
0: ಎಸ್ ಸರ್, ಪ್ರೋಸೆಸ್ ಆಫ್ ಅಡ್ಮಿಷನ್ ಅಂದರೆ ಅದು ಏನಿಲ್ಲ ಸರ್. ಯೂಶಲಿ ನಮ್ಮ ಸಿವಿಲ್ ಹಾಸ್ಪಿಟಲಲ್ಲಿ ಬರೋ ಜನ ಅಂತೂ ಯೂಶಲಿ ಬಡವ್ರ ಜನನೇ ಜಾಸ್ತಿ ಬರೋದು ಸರ್ ನಮ್ಮಲ್ಲಿ. ಏನಿಲ್ಲ ಅಂದರೆ ಬೇಸಿಕ್ಲಿ ಅವ್ರದ್ದು ಆಧಾರ್ ಕಾರ್ಡ್ ಅವ್ರು ತೊಗೊಂಬಂದ್ರೆ ಅಷ್ಟೇ ಸಾಕು ಸರ್. OPDಯಿಂದ ಡೈರೆಕ್ಟ್ ರೆಫರ್ ನಮ್ಮ ಬ್ರೈನ್ ಕ್ಲಿನಿಕ್ಗೆ ಮಾಡಬಹುದು.
1: ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಹಾಗೂ ಅಲ್ಝೈಮರ್ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ನ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಾರ್ ಬೆಳಗಾವಿ ಸುಹಾನ ಕುಲ್ಕರ್ ಅವರು ಹಾಗೂ ಅವರೊಂದಿಗೆ ಶ್ರುತಿ ಐ ಬೋರ್ಗಲ್ ಅವರು, ಕ್ಲಿನಿಕಲ್ ಸೈಕಾಲಜಿಸ್ಟ್ ಇವರು. ಕವಿ ಬಗ್ಗೆ ನಾವು ಬಹಳಷ್ಟು ವಿಷಯಗಳನ್ನು ಮಾತನಾಡಿದ್ವಿ, ಈಗ ಅಲ್ಝೈಮರ್ ಬಗ್ಗೆ. ಅಲ್ಝೈಮರ್ಸ್ ಅಂದರೆ ಏನು ಶ್ರುತಿ ಅವರ?
2: ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ ಸರ್. ಸೊ ಈಗ ಬ್ರೀಫ್ಲಿ ಆಗಿ ಅಲ್ಝೈಮರ್ ಮತ್ತು ಡಿಮೆನ್ಷಿಯಾ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ ಇದೊಂದು ಮರವಿನ ಕಾಯಿಲೆ ಅಂತ ನಾವು ಹೇಳಬಹುದು. ಯಾಕೆ ಆ್ಯಂಡ್ ಮರವಿನ ಕಾಯಿಲೆ ಬಂದಾವಾಗ ಏನೆಲ್ಲ ಚೇಂಜಸ್ ಆಗುತ್ತೆ, ಯಾಕೆ ನಾವು ಅದಕ್ಕೆ ಡಿಮೆನ್ಷಿಯಾ ಅಂತಲೇ ಕನ್ಸಿಡರ್ ಮಾಡ್ತೀವಿ, ಅದನ್ನು ಕೂಡ ನಾವು ಐಡೆಂಟಿಫೈ ಮಾಡ್ಕೋಬಹುದು ಇನ್ ದಿಸ್ ಸೆಷನ್ದಲ್ಲಿ. ಸೊ ವಯಸ್ಸಾಗುತ್ತಿದ್ದಂತೆ 60ಕ್ಕೆ ಅರಳು ಮರಳು ಅಂತ ಒಂದು ನಾವು ಸ್ಲೋಗನ್ ಕೇಳಿರ್ತೀವಿ. ಎಸ್, ಸೊ ಅದೇ ರೀತಿ ಸರ್ ಲೈಕ್ ಮುಖ್ಯವಾದ ವಿಷಯ ಇವತ್ತು ಅಲ್ಝೈಮರ್ ಬಗ್ಗೆ ಹೇಳಬೇಕಂದ್ರೆ ಲೈಕ್ ಆಫ್ಟರ್ ಏಜಿಂಗ್ ಇಟ್ ಮೈಟ್ ಬಿ ದ 60+ ಆರ್ 50+. ಫಸ್ಟ್ ನಾವು 60ಕ್ಕೆ ಅರಳು ಮರಳು ಅಂತ ಹೇಳ್ತಿದ್ವಿ, ಬಟ್ ಈಗ ಸ್ವಲ್ಪ ಬೇಗನೆ ಇದು ಸ್ಟಾರ್ಟ್ ಆಗ್ತಾ ಇದೆ ಲೈಕ್ 50+ ಆಗಿರಬಹುದು. ಸೊ ವಯಸ್ಸಾಗುತ್ತಿದ್ದಂತೆ ಸ್ವಲ್ಪ ಮರವು ಬರುವುದು ಲೈಕ್ ಕಾಮನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸ್ವಲ್ಪ ಏಜ್ ಆಗಿದ್ದಾರೆ, ಏನೋ ಒಂದು ಚಿಕ್ಕ ಪುಟ್ಟ ಥಿಂಗ್ಸ್ನ ಮರಿತಾ ಇದ್ದಾರೆ ಅಂತ. ಅದೇ ರೀತಿ ಲೈಕ್ ಅವರ ದೈನಂದಿನ ಜೀವನದಲ್ಲಿ ಇದು ಅಡೆತೊಡೆ ಆಗ್ತಾ ಇದೆ, ಲೈಕ್ ಅವರ ಡೈಲಿ ಆಕ್ಟಿವಿಟೀಸ್ಗೆ ಡಿಫಿಕಲ್ಟ್ ಆಗ್ತಾ ಇದೆ ಅಂದಾವಾಗ ನಾವು ಇದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಇಟ್ ಮೈ ಬಿ ದ ಅಲ್ಝೈಮರ್, ಇಟ್ ಮೈ ಬಿ ದ ಡಿಮೆನ್ಷಿಯಾ. ಸೊ ಇದು ಒಂದು ಮರವಿನ ಕಾಯಿಲೆ ಆಗಿದ್ದು ಇದು ನರರೋಗ ಕಾಯಿಲೆ ಆಗಿದೆ.
1: ಹಾಗೂ ಕಾರಣದ ಬಗ್ಗೆ ತಿಳಿಸಿ.
2: ಸೊ ಕಾರಣ ಅಂತ ಬಂದಾವಾಗ ತುಂಬಾ ಇದೆ ಸರ್, ಲೈಕ್ ಈಗ ಲೈಫ್ ನೀವು ಕನ್ಸಿಡರ್ ಮಾಡಿದ ಪ್ರಕಾರ ಎಷ್ಟು ಸ್ಪೀಡ್ ಆಗಿ ಲೈಫ್ ಹೋಗ್ತಾ ಇದೆ. ಲೈಕ್ ಮೈಂಡ್ಫುಲ್ನೆಸ್ ಆಗಿ ನಾವು ಒಂದು ಊಟ ಕೂಡ ಮಾಡ್ತಿಲ್ಲ, ಒಂದು ಕೆಲಸ ಕೂಡ ನಾವು ಮನಸ್ಫೂರ್ತಿಯಾಗಿ ಮಾಡ್ತಿಲ್ಲ, ಒಂದೇನೋ ರಿಲ್ಯಾಕ್ಸ್ ಆಗಿ ಮಾಡ್ತಿದೀವಿ ಅಂದ್ರೆ ಅದನ್ನು ಕೂಡ ತುಂಬಾ ಹರಿಬರಿ ಆಗಿ ನಾವು ಮಾಡ್ತಾ ಇದೀವಿ. ಇಟ್ ಮೈಟ್ ಬಿ ಅದನ್ನ ಕನ್ಸಿಡರ್ ಮಾಡ್ಬೋದಾಗಿರ್ಬೋದು. ಇಟ್ ಮೈಟ್ ಬಿ ಅರ್ಲಿ ಡಯಾಬಿಟಿಕ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬಹುದು, ತುಂಬಾ ಇದೆ ಸರ್. ಲೈಕ್ ಇದಕ್ಕೆ ಅಂತ ಟಾರ್ಗೆಟ್ ಮಾಡೋದ್ಕಿಂತ ತುಂಬಾ, ಇಟ್ ಮೈಟ್ ಬಿ ಲೈಕ್ ಏನೋ ಮೆದುಳಿಗೆ ಪೆಟ್ಟಾಗಿರ್ಬಹುದು, ಅದು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಆ್ಯಂಡ್ ಲೈಫ್ ಸ್ಟೈಲ್ ಆಗಿರ್ಬಹುದು, ಸ್ಟ್ರೆಸ್ ಆಗಿರ್ಬಹುದು, ಊಟದ ಪದ್ಧತಿ ಆಗಿರ್ಬಹುದು, ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ.
1: ಅಲ್ಝೈಮರ್ ಲಕ್ಷಣಗಳ ಬಗ್ಗೆ ತಿಳಿಸಬಹುದು?
2: ಇದು ಒಂದು ಲೈಕ್ ಮರವಿನ ಕಾಯಿಲೆ ಆಗಿದ್ದು ವ್ಯಕ್ತಿಯ ದೈನಂದಿನ ಜೀವನದಲ್ಲಿ ಇದು ಅಡೆತೊಡೆ ಆಗುತ್ತೆ. ಇಟ್ ಕೈಂಡ್ ಆಫ್ ಅ ಮೆಮರಿ ಅಂತ ಹೇಳಬಹುದು. ಈಗ ಮೆಮರಿ ಆಯ್ತು, ಅಟೆನ್ಷನ್ ಆಯ್ತು, ಲ್ಯಾಂಗ್ವೇಜ್ ಆಯ್ತು, ಫ್ಲೂವೆನ್ಸಿ ಆಯ್ತು. ಸೊ ಇದು ಒಂದೇ ಪರ್ಟಿಕ್ಯುಲರ್ ಇಲ್ಲ, ಲೈಕ್ ಕೈಂಡ್ ಆಫ್ ಅ 5 domains ಅಂತ ಹೇಳಬಹುದು. ಲೈಕ್ ಒಂದು ವ್ಯಕ್ತಿ ಇದಾನೆ ಅಂದ್ರೆ ಆ ವ್ಯಕ್ತಿಯ ದೈನಂದಿನ ಜೀವನದಲ್ಲಿ ಏನೆಲ್ಲ ಮಾಡ್ತಾನೆ ಅದು ಎಲ್ಲರ ಮೇಲೂ ಎಫೆಕ್ಟ್ ಆಗುತ್ತೆ. ಸರಿ, ಈಗ ಒಂದು ಜಜ್ಮೆಂಟಲ್ ಸ್ಕಿಲ್ ಆಗಿರ್ಬೋದು, ಒಂದು ಸಣ್ಣ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಆಗಿರ್ಬೋದು, ಇದೆಲ್ಲರ ಮೇಲೂ ಇದು ಎಫೆಕ್ಟ್ ಆಗುತ್ತೆ ಸರ್.
1: ಬಹಳ ಮುಖ್ಯವಾಗಿ ತಾವು ಹೇಳಿದ್ರಿ, ಮುಂಚೆ ಈ ಒಂದು 60+ ಇತ್ತು ಅಲ್ಝೈಮರ್ಸ್, ಈಗ ಜಲ್ದಿ ಬರ್ತಾ ಇದೆ, ಅತಿ ಶೀಘ್ರದಲ್ಲಿ ಅಂದ್ರೆ ಕಮ್ಮಿ ಆಗ್ತಾ ಬರ್ತಾ ಇದೆ. ಕಾರಣ
2: ಅದೇ ಹೇಳಿದೆ ಸರ್, ಲೈಕ್ ಬಿಕಾಸ್ ಆಫ್ ದ ಟೇಕಿಂಗ್ ಅ ಲಾಟ್ಸ್ ಆಫ್ ಸ್ಟ್ರೆಸ್ ಆಗಿರಬಹುದು. ಸೊ ದೈನಂದಿನ ಜೀವನದಲ್ಲಿ ಲೈಕ್ ನೆಮ್ಮದಿಯಿಂದ ಇಲ್ಲದೆ ಇರೋ ಸಿಚುವೇಶನ್ಸ್ ಆಗಿರಬಹುದು. ಸೊ ವಯಸ್ಸಂತ ನಾವು ಒಂದು ಕನ್ಸಿಡರ್ ಮಾಡೋಣ ಸರ್, ವಯಸ್ಸಂತ ಆಗಿರಬಹುದು. ಆಮೇಲೆ ಲೈಕ್ ತುಂಬಾ ಲೈಕ್ ಡಯಾಬಿಟಿಕ್ ಆಗಿರ್ಬೋದು, ಸ್ಟ್ರೋಕ್ ಪೇಷಂಟ್ ನಲ್ಲಿ ನಾವು ಜಾಸ್ತಿ ಇದನ್ನ ಕಂಡ್ಕೊಳ್ಬಹುದಾಗಿರ್ಬಹುದು. ಸೊ ಈ ತರ ಇದೆ ಸರ್.
1: ಬಹಳ ಒಂದು ಏನಂತಾರೆ, ಯಾವುದೇ ಒಂದು ರೋಗ ಬಂದ್ರೆ ಅಥವಾ ಬರದೇ ಇರೋಕೆ ಎರಡು ವಿಚಾರ ನಾವು ಮಾತನಾಡಬಹುದು. ಸೊ ಈಗ ಬಂದ್ರೆ ಅಲ್ಝೈಮರ್ಸ್ ಏನೆಲ್ಲ ಮಾಡಬಹುದು ಅದ್ರ ಬಗ್ಗೆ?
2: ಓಕೆ ಸರ್, ಅಂದ್ರೆ ನಾನು ಮೊದಲಿಗೆ ನಿಮ್ಗೆ ನಾನು ಹೇಳಿಕೆ ಇಷ್ಟಪಡ್ತೀನಿ. ಇದು ವರ್ಲ್ಡ್ ಅಲ್ಝೈಮರ್ ಡೇ, ನಾವು September 21 ನಾವು ವರ್ಲ್ಡ್ ವೈಡ್ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಫಸ್ಟ್ ವಿ ಫೋಕಸ್ ಆನ್ ದ ಅವೇರ್ನೆಸ್ ಆಲ್ಸೋ. ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶನ್ ಸರ್, ಲೈಕ್ ಬಂದರೆ ಏನು ಮಾಡಬೇಕು ಅಂತ. ಸೊ ಫಸ್ಟ್ ನಾವು ಬಂದರೆ ಈಗ ಕುಟುಂಬದವರು ಒಂದು ವ್ಯಕ್ತಿನ ಕರ್ಕೊಂಡು ಬರ್ತಾರೆ, ಗೊತ್ತಿಲ್ಲ ಮೇಡಮ್ ಅವರೇ ತುಂಬ ಅಗ್ರೆಸಿವ್ ಬಿಹೇವ್ ಮಾಡ್ತಿದ್ದಾರೆ, ಒಬ್ಬಂಟಿಯಾಗಿ ಕೂತ್ಕೋತಿದ್ದಾರೆ. ಈಗ ನಮ್ಮ ನೆರೆಹೊರೆಯಲ್ಲಿ ನಮ್ಮ ಮನೆಯಲ್ಲಿ ಹಿಡ್ಕೊಂಡು ಹೇಳ್ಬೋದಾಗಿದ್ರೆ ನಾವು ಐಡೆಂಟಿಫೈ ಮಾಡ್ತೀವಿ. ಸ್ವಲ್ಪ ಅಜ್ಜಿ ತಾತ ಅವರೆಲ್ಲ ಇರ್ತಾರೆ, ಏನೋ ಸಂಜೆ ಒಂದು ಹಾಲಲ್ಲಿ ಏನೋ ಒಂದು ಟೀ ಕಾಫಿ ಕುಡಿತಾ ಇರಬೇಕಾದ್ರೆ ಅವರು ಸಡನ್ ಆಗಿ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಹೋಗಿ ಕೂತ್ಕೊಳ್ಳೋದಾಗಿರ್ಬೋದು, ಇಲ್ಲ ಅಂದ್ರೆ ರ್ಯಾಶ್ ಆಗಿ ಮಾತಾಡೋದಾಗಿರ್ಬೋದು. ಇದೆಲ್ಲ ಚಿಕ್ಕ ಚಿಕ್ಕ ಐಡೆಂಟಿಫಿಕೇಶನ್. ಸೊ ಇದು ಕುಟುಂಬದವರಿಗೆ ಕಂಡ್ಕೊಂಡು ಬರುತ್ತೆ. ಇಟ್ ಮೈ ಬಿ ಚಶ್ಮಾನ ಎಲ್ಲೋ ಟೇಬಲ್ ಮೇಲೆ ಇಟ್ಟಿರ್ತಾರೆ, ಇಡೀ ಮನೆಯೆಲ್ಲ ಹುಡ್ಕೊಂಡು ಬರ್ತಾರೆ ಕಿ ಎಲ್ಲೋಯ್ತು ನನ್ನ ಸ್ಪೆಕ್ಟು, ಎಲ್ಲೋಯ್ತು ಅಂತ. ಸೊ ಈ ತರ ಚಿಕ್ಕ ಚಿಕ್ಕ ಲಕ್ಷಣಗಳು ಕುಟುಂಬದವರು ಅವ್ರನ್ನ ಕರ್ಕೊಂಡು ಬರ್ತಾರೆ, ಇಲ್ಲ ಯಾಕೋ ಗೊತ್ತಿಲ್ಲ ಮೇಡಮ್ ಒಂದು 5-6 ತಿಂಗಳಿಂದ ಯಾಕೋ ಮರಿತಾ ಇದ್ದಾರೆ. ಸೊ ಈ ತರ ನಮ್ಗೆ ಕನ್ಸಿಡರ್ ಲಕ್ಷಣಗಳು ಗೊತ್ತಾಯ್ತಂದ್ರೆ ನಾವು ಅದಕ್ಕೆ ಸೂಕ್ತವಾದ ಆ ತರದೇ ಆದಂತಹ ಮೌಲ್ಯಮಾಪನಗಳ ನಾವು ಕಾಗ್ನೇಟಿವ್ ಅಸೆಸ್ಮೆಂಟ್ ಅಂತ ಹೇಳಬಹುದು. ಅದರಲ್ಲಿ ಏಸ್ ಅಂತ ಇದೆ, ಮೋಕಾ ಅಂತ ಇದೆ, ಎಚ್ ಎಂ ಎಸ್ ಸಿ ಅಂತ ಇದೆ. ಸೊ ಇದರಲ್ಲಿ ಏನಾಗುತ್ತೆ, ಆ ವ್ಯಕ್ತಿ ಎಷ್ಟರ ಮಟ್ಟಿಗೆ ಮರಿತಾ ಇದ್ದಾನೆ ಅನ್ನೋದು ನಾವು ಐಡೆಂಟಿಫೈ ಮಾಡ್ಕೋಬಹುದು. ಈಗ ನಿಮ್ಗೆ ನಾನು ಫೀವರ್ಗೆ ನಾವು ಕೊಟ್ಟರೆ ನೀವು ಟೆಸ್ಟ್ ಮಾಡ್ತಿರ್ಗಿ ಎಷ್ಟು ಪ್ರಮಾಣದಲ್ಲಿ ನನಗೆ ಫೀವರ್ ಇದೆ, ಟೆಂಪರೇಚರ್ ಇದೆ ಅಂತ. ಸೊ ಅದೇ ರೀತಿ ಈಗ ಒಂದು ಕಾಗ್ನೇಟಿವ್ ಅಸೆಸ್ಮೆಂಟ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಈ ವ್ಯಕ್ತಿ ಎಷ್ಟು ಪ್ರಮಾಣದಲ್ಲಿ ಅವನಿಗೆ ಮೆಮರಿ ಇಂಪೇರ್ಡ್ ಆಗ್ತಾ ಇದೆ ಅಂತ ನಾವು ಅಸೆಸ್ಮೆಂಟ್ ಮಾಡ್ಕೋಬಹುದು.
1: ಬರದೇ ಇರೋದಕ್ಕೆ ಏನು ಮಾಡೋದು?
2: ಓಕೆ ಸರ್, ಲೈಕ್ ನಮ್ಮ ಕಡೆಯಿಂದ ನಾವು ಅದೇ ಪ್ರೇ ಮಾಡೋದು, ಯಾವುದು ಜನರಲ್ಲಿ ಈ ತರ ಕಾಯಿಲೆ ಕಾಣಿಸ್ಕೋಬಾರ್ದು ಅಂತಾನೇ ನಾವು ಪ್ರೇ ಮಾಡಬಹುದು. ಬಟ್ ದ ಥಿಂಗ್ ಈಸ್, ಈಗ ಬಂತು ಬಿಕಾಸ್ ಆಸ್ ವಿ ಆರ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಬರುತ್ತೆ. ಸೊ ಫಸ್ಟ್ ಒಂದು ಪೇಷಂಟ್ ಬಂದು ನನ್ನ ಮುಂದೆ ಕುತ್ಕೊಂಡಿದ್ದಾರೆ ಅಂತ ಅದಕ್ಕೆ ನಾನು ತುಂಬಾ ಅಯ್ಯೋ ನಿಮಗೆ ಬಂತ ಅನ್ನೋದ್ಕಿಂತ ಓಕೆ, ಸೊ ಬರಲ್ದೇ ಇರೋದಕ್ಕೆ ನಾವೇನು ಮಾಡ್ಬೋದು ಅಂದರೆ ಲೈಫ್ ಸ್ಟೈಲ್ನ ಚೆನ್ನಾಗಿಟ್ಕೋಬಹುದು. ಇಟ್ ಮೈಟ್ ಬಿ ಲೈಕ್ ಡೈಲಿ ವಾಕಿಂಗ್ ಆಗಿರ್ಬೋದು, ಯೋಗಾಸನ ಆಗಿರ್ಬೋದು, ಯೋಗಾಭ್ಯಾಸ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಇದಕ್ಕೆ ನಾವು ಜಾಸ್ತಿ ಒತ್ತು ಕೊಡೋದಾಗಿರ್ಬೋದು. ಆ್ಯಂಡ್ ಹೆಲ್ದಿ ಈಟಿಂಗ್, ಸೊ ಕನ್ಸಿಡರಿಂಗ್ ದ ಹೆಲ್ದಿ ಈಟಿಂಗ್, ಲೈಕ್ ಯಾರು ಈಗ ಹೆಲ್ದಿ ಈಟಿಂಗ್ ಮಾಡ್ತಾ ಇಲ್ಲ ಇನ್ಕ್ಲೂಡಿಂಗ್ ಮೀ. ಇಫ್ ಲೈಕ್ ಜನರಲ್ ಆಗಿ ಮಾತಾಡಿದರೆ ಲೈಕ್ ಸಮ್ಟೈಮ್ಸ್ ವಿ ಸ್ಕಿಪ್ ಅವರ್ ಬ್ರೇಕ್ಫಾಸ್ಟ್, ಆ್ಯಂಡ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದು ತುಂಬ ಇಂಪ್ಯಾಕ್ಟ್ ಆಗುತ್ತೆ ಮೈಂಡಿಗೆ. ಸೊ ಸಮ್ ಪೀಪಲ್ ಕಮ್ಸ್ ಲೈಕ್ ಮ್ಯಾಮ್ ಮುಂಚಾನೆ ಬ್ರೇಕ್ಫಾಸ್ಟ್ ಮಾಡೋದು ಮರಿತೀನಿ ರೀ ಕೆಲಸದಲ್ಲಿ. ಸೊ ಇದು ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಮಾರ್ನಿಂಗ್ ಲೈಕ್ ಈಟಿಂಗ್ ಸ್ಟೈಲ್ ಗುಡ್ ಮಾಡ್ಕೊಳ್ಳೋದಾಗಿರ್ಬೋದು, ಸ್ಪೆಷಲಿ ನಿದ್ದೆ. ಜಾಸ್ತಿ ಜನ ಅಜ್ಜಿ ತಾತ ಆಗಿರ್ಬೋದು ಯಾರೇ ಇರಲಿ, ನಾವು ಸ್ಲೀಪ್ ಸೈಕಲ್ ತುಂಬ ಡಿಸ್ಟರ್ಬ್ ಆಗಿದೆ. ಸೊ ಅದನ್ನು ಕೂಡ ನಾವು ಮಾಡಿಫೈ ಮಾಡ್ಕೋಬೇಕಾಗುತ್ತೆ. ಸೊ ಲೈಕ್ ಬರಲ್ದೇ ಇರಬಾರ್ದು ಅಂತ ನೋಡ್ಕೊಳ್ಳಿಕ್ಕೆ ಇವೆಲ್ಲ ಸ್ಟೆಪ್ಸ್ ಇದೆ. ಇಟ್ ಮೈಟ್ ಬಿ ದ ವಾಕಿಂಗ್ ಆಗಿರ್ಬೋದು, ಹೆಲ್ದಿ ಈಟಿಂಗ್ ಆಗಿರ್ಬೋದು, ಆಮೇಲೆ ಯೋಗಾಸನ ಎಲ್ಲ ಮಾಡ್ಕೊಂಡಾಗಿರ್ಬೋದು, ಆಮೇಲೆ ಒಬೆಸಿಟಿ ಇವೆಲ್ಲ ಬರಬಾರ್ದು ಅಂತ ಎಲ್ಲ ತಡೆಗಟ್ಕೊಳ್ಬೋದಾಗಿರ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಆ್ಯಡ್ ಮಾಡಬೇಕು ಅಂದರೆ ಲೈಕ್ ದ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀನಿ, ಇಟ್ ಮೈ ಬಿ ದ ಆಲ್ಕೋಹಾಲ್ ಆಗಿರ್ಬೋದು, ಯಾ ಇಟ್ ಮೈ ಬಿ ದ ಸ್ಮೋಕಿಂಗ್ ಆಗಿರ್ಬೋದು, ಇಟ್ ಮೈ ಬಿ ದ ಟೊಬ್ಯಾಕೋ ಆಗಿರ್ಬೋದು, ಅದನ್ನು ನಾವೆಲ್ಲ ಮಾಡಲಿಕ್ಕೆ ಹೋಗಬಾರ್ದು, ಲೈಕ್ ನಮಗೇನು ಆಗಬಾರ್ದು ಅಂತ.
1: ಬಹಳ ಉತ್ತಮವಾಗಿ ತಿಳಿಸಿದ್ರೆ. ಈ ಒಂದು ದಿನದ ಬಗ್ಗೆ ತಾವು ಹೇಳಿದ್ರಲ್ಲ, ವರ್ಲ್ಡ್ ಅಲ್ಝೈಮರ್ಸ್ ಡೇ, ಅದರ ಬಗ್ಗೆ ಏನಾದರೂ ತಿಳಿಸ್ಬೋದು?
2: ವರ್ಲ್ಡ್ ಅಲ್ಝೈಮರ್ ಡೇ ಇವತ್ತು ಲೈಕ್ 21st September ಇದನ್ನ ನಾವು ವರ್ಲ್ಡ್ ವೈಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಟು ಗಿವಿಂಗ್ ಅ ಅವೇರ್ನೆಸ್ ಆಫ್ ದ ಪೀಪಲ್. ಬಿಕಾಸ್ ಈಗ ನೆಗಡಿ ಶೀತ ಅಂತ ಬಂದವಾಗ ವಿ ಆಲ್ ಅವೇರ್ ಅಬೌಟ್ ದಟ್, ಈವನ್ ವಿ ಆರ್ ಅವೇರ್ ಅಬೌಟ್ ದ ಲೈಕ್ ಡೆಂಗಿ ಫೀವರ್ ಆಗಿರ್ಬೋದು, ಇನ್ನೊಂದೇನೋ ಆಗಿರ್ಬೋದು, ವಿ ಆಲ್ ಆರ್ ಅವೇರ್. ಸೊ ವೆನ್ ಇಟ್ ಕಮ್ಸ್ ಟು ದ ಡೆಮೆನ್ಶಿಯಾ ಅಂತ ಹೇಳಿದವಾಗ ನಾವು ಅಷ್ಟೊಂದು ಫೋಕಸ್ ಮಾಡಲ್ಲ. ಈವನ್ ಮನೆಯಲ್ಲಿ ಈಗ ಯಾರೋ ಒಬ್ರು ಅಜ್ಜಿ ಅಜ್ಜ ಮರಿತಾ ಇದ್ದಾರೆ ಅಂದ್ರೆ ವಿ ಟೇಕ್ ಇಟ್ ಆಸ್ ಅ ವೆರಿ ಲೈಟ್ ಕಿ ಮರಿತಿರ್ತಾರೆ ಬಿಡ, ಅಜ್ಜ ವಯಸ್ಸಾಗೈತಿ ಮರಿತಿರ್ತಾರೆ ಬಿಡು ಅಂತ. ಸೊ ಅದಕ್ಕನೇ ಈ ಸತಿ ನಾವು ಒಂದು ಸ್ಲೋಗನ್ನ ತಗೊಂಡು ಬಂದಿದ್ದೀವಿ. ಈ ದಿನದ ಉದ್ದೇಶ ಅಂದ್ರೆ ದ ಅರ್ಲಿಯರ್ ಯು ನೋ ದ ಮೋರ್ ಯು ಕ್ಯಾನ್ ಡೂ, ಡೆಮೆನ್ಷಿಯಾ ಡಯಾಗ್ನೋಸಿಸ್ ಮ್ಯಾಟರ್ಸ್ ಅಂತ. ಅದೇ ರೀತಿ ಸರಳ ಕನ್ನಡದಲ್ಲಿ ಹೇಳಬೇಕಾದ್ರೆ ಮೊದಲೇ ತಿಳಿದಷ್ಟು ಹೆಚ್ಚು ಮಾಡಲು ಸಾಧ್ಯ. ಡೆಮೆನ್ಷಿಯಾ ರೋಗ ನಿರ್ಣಯ ಬಹಳ ಮುಖ್ಯ. ಸೊ ಈ ದಿನದ ಒಂದು ಉದ್ದೇಶ ಆಗಿದೆ, ಒಂದು ದ ವರ್ಡ್ ಲೈಕ್ ಸ್ಲೋಗನ್ ವರ್ಡ್ ಅಂತ ಹೇಳಬಹುದು. ಸೊ ಈ ಸಂದೇಶದ ಅರ್ಥ ನಾವು ಫೋಕಸ್ ಮಾಡೋದಾದ್ರೆ ಆರಂಭದಲ್ಲಿ ಈ ಲಕ್ಷಣವನ್ನು ಗುರುತಿಸಿ ನಮ್ಮ ಹತ್ರ ತಗೊಂಡು ಬಂದ್ರೆ ಮುಂದೆ ಕಾಗ್ನೇಟಿವ್ ಇಂಪೇರ್ಡ್ ಆಗೋದನ್ನ ನಾವು ಸ್ವಲ್ಪ ಮಟ್ಟಿಗೆ ತಡಿಬಹುದು, ವಿತ್ ಅ ಮೆಡಿಕಲ್ ಎಕ್ಸಾಮಿನೇಷನ್ ಆಗಿರ್ಬಹುದು, ವಿತ್ ಅ ಕಾಗ್ನೇಟಿವ್ ಅಸೆಸ್ಮೆಂಟ್ ಆಗಿರ್ಬಹುದು, ಅಂಡ್ ಅದರದೇ ಆದಂತಹ ಚಿಕಿತ್ಸೆ ಕೊಟ್ಟು ನಾವು ಇದನ್ನ ಇದ್ ಮಾಡಬಹುದು. ಅಂಡ್ ಕುಟುಂಬದವರಿಗೂ ಕೂಡ ನಾವು ಅವೇರ್ನೆಸ್ ಕೊಡೋದಾಗಿರ್ಬಹುದು, ಇದ್ರ ಬಗ್ಗೆ ಮಾಹಿತಿ ಕೊಡೋದಾಗಿರ್ಬಹುದು, ಅದು ಲೈಕ್ ನಾವು ಮಾಡಬಹುದು. ಸೊ ಈಗ ತುಂಬಾ ಜನ ಕುಟುಂಬದವರು ಬರ್ತಾರೆ, ಅವ್ರಿಗೆ ಲೈಕ್ ಹಳ್ಳಿಗಳಿಂದ ಬರ್ತಾರೆ, ದಿ ಕೇಮ್ ವಿತ್ ಅ ವೆರಿ ರಿಮೋಟ್ ಏರಿಯಾ ಅಂಡ್ ದಿ ಪೀಪಲ್ ಡೋಂಟ್ ನೋ ಅಬೌಟ್ ದ ಡೆಮೆನ್ಷಿಯಾ, ಏನು ನರ ರೋಗದ ಬಗ್ಗೆ ಗೊತ್ತಿರಲ್ಲ. ಸೊ ಅವ್ರಿಗೆ ನಾವು ನೀಟಾಗಿ ಲೈಕ್ ಪೇಷಂಟ್ನ ಫಸ್ಟ್ ಸೈಡ್ ಇಟ್ಟು ಫಸ್ಟ್ ಕೇರ್ ಗಿವರ್ಸ್ಗೆ ನಾವು ಕೌನ್ಸಿಲಿಂಗ್ ಕೊಡಬೇಕಾಗತ್ತೆ, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡಬೇಕಾಗತ್ತೆ, ಯಾಕಾಗತ್ತೆ, ಆದ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನಾವು ಹೋಗ್ಬೋದು.
1: ಆಸ್ ಅ ಕ್ಲಿನಿಕಲ್ ಸೈಕಾಲಜಿಸ್ಟ್, ತಾವು ತಮ್ಮ ಕಡೆ ಬಂದಿರೋ ಪೇಷಂಟಿಗೆ ನೀವು ಹೆಂಗೆ ತಿಳಿಸ್ತೀರಾ ಕಿ ನಿಮಗೆ ಈ ಒಂದು ರೋಗ ಬಂದಿದೆ, ಅಂಡ್ ಹೌ ಇಸ್ ದೇರ್ ರಿಯಾಕ್ಷನ್? ಈ ಪ್ರಶ್ನೆ ಉದ್ದೇಶ ಆಚೆ ಕೇಳುಗರಿಗೆ ಗೊತ್ತಾಗ್ಲಿಕ್ಕೆ, ಪಿಕ್ಚರೈಸ್ ಮಾಡ್ಲಿಕ್ಕೆ ಯಾವ ರೀತಿ, ಅಂಡ್ ಮೆಂಟಲಿ ಸ್ಟ್ರಾಂಗ್ ಇರ್ಲಿಕ್ಕೆ ಅವ್ರು ಯಾವ ರೀತಿಯಾದಂತಹ ಸ್ಟೆಪ್ಸ್ ನೀವು ಸಜೆಸ್ಟ್ ಮಾಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ?
2: ಒಳ್ಳೆಯ ಕ್ವೆಶನ್. ಸೊ ಹಾಗಾಗ್ಲಿ ನಮ್ಮ ಸುಹಾನ ಮ್ಯಾಮ್ ಹೇಳಿದಂಗೆ, ಸೊ ಪೇಷಂಟ್ಗೆ ಅವೇರ್ನೆಸ್ ಕೊಡೋದು, ಈಗ ಥಿಂಕ್ ದಾಟ್ ಈಗ ನನ್ನ ಮುಂದೆ ಒಬ್ರು ವ್ಯಕ್ತಿ ಬಂದು ಕೂತ್ಕೊಂಡಿದ್ದಾರೆ, ಹೇಳಿದ್ರು ಮ್ಯಾಮ್ ಏಕೆ ಗೊತ್ತಿಲ್ಲ ಲೈಕ್ ಇನ್ನೊಂದು ಸ್ವಲ್ಪ ಚಿಕ್ಕ ಪುಟ್ಟ ಥಿಂಗ್ಸ್ನ ಮರಿತಾ ಇದ್ದೀನಿ. ಸೊ ಐ ವಿಲ್ ಗೋ ವಿತ್ ಅಸೆಸ್ಮೆಂಟ್ ಸರ್, ಆಸ್ ಆಮ್ ಅ ಕ್ಲಿನಿಕಲ್ ಸೈಕಾಲಜಿಸ್ಟ್ ಐ ವಿಲ್ ಗೋ ವಿತ್ ಅಸೆಸ್ಮೆಂಟ್ ಆಫ್ ದ ಇಟ್ ಮೈ ಬಿ ಎಮ್ ಎಮ್ ಎಸ್ ಸಿ ಆಗಿರ್ಬೋದು, ಎಚ್ ಎಮ್ ಎಸ್ ಸಿ ಆಗಿರ್ಬೋದು, ಅದರಲ್ಲಿ ನನಗೆ ಕಂಡ್ಕೊಳ್ಳಕ್ಕೆ ಬಂತ ಅಕಸ್ಮಾತ್ ಆ ಪರ್ಸನ್ ಈಗ ರೀಸೆಂಟ್ ಮೆಮರಿ ಮರಿತಿದ್ದಾರೆ, ಅದಕ್ಕೆ ಒಂದು ಸಿಕ್ತ ವರ್ಡ್ ಇದೆ. ಸೊ ನಿಂಬು ಚಂಡು ಕೀಲಿ ಈ ಮೂರು ವರ್ಡ್ನ ವ್ಯಕ್ತಿಗೆ ಹೇಳ್ತೀನಿ ನನ್ನ ಜೊತೆಗೆ ರಿಪೀಟ್ ಮಾಡಿ ಅಂತ. ಅವ್ರು ಹೇಳ್ತಾರೆ ಲೈಕ್ ನಿಂಬು ಚಂಡು ಕೀಲಿ ಅಂತ, ಆಮೇಲೆ ಒಂದು ವಾರದ ಹೆಸರುಗಳನ್ನ ಹೇಳಿ, ಲೈಕ್ ಇದು ಬೇಸಿಕ್ ಕ್ವೆಶನ್ ಆಯ್ತು ಸರ್ ನಾವು ಪೇಷಂಟ್ಗೆ ಕಂಡಕ್ಟ್ ಮಾಡೋದು. ಆಮೇಲೆ ಒಂದು ವಾರಗಳ ಹೆಸರು ಹೇಳಿ, ಸೋಮವಾರ ಮಂಗಳವಾರ ಈ ಥರ ಹೇಳಿ. ಈಗ ನಾನು ಮೂರು ಶಬ್ದ ಕೇಳಿದ್ದೆಲ್ಲ ಅವನ್ನ ರಿಪೀಟ್ ಮಾಡಿ. ಸೊ ದಿಸ್ ಇಸ್ ಅ ವೆರಿ ಕ್ವಿಕ್ ದಿಸ್ ಥಿಂಗ್ ವಿ ಕ್ಯಾನ್ ಗೋ ವಿತ್ ಅ ಪೇಷಂಟ್. ಸೊ ಇದರಿಂದ ಏನಾಗುತ್ತೆ, ಅವ್ರು ಅಕಸ್ಮಾತ್ ಅವ್ರಿಗೆ ಮರುವಿನ ಕಾಯಿಲೆ ಏನಾದ್ರು ಸಿಂಪ್ಟಮ್ಸ್ ಇತ್ತು, ಏನ ಸಿಂಪ್ಟಮ್ಯಾಟಿಕ್ ಇತ್ತು ಅಂದ್ರೆ ನಮ್ಗೆ ಈಸಿ ಐಡೆಂಟಿಫೈ ಆಗುತ್ತೆ ಈ ವ್ಯಕ್ತಿಗೆ ಇನ್ನ ಮುಂದಿನ ಪ್ರೊಸೆಸ್ ಬೇಕು ಅಂತ. ಮುಂದಿನ ಪ್ರೊಸೆಸ್ ಅಂದ್ರೆ ಇಟ್ ಮೇ ಬಿ ದ ಏಸ್ ಆಗಿರ್ಬೋದು, ಸಿಟಿ ಸ್ಕ್ಯಾನ್ ಆಗಿರ್ಬೋದು, MRI ಆಗಿರ್ಬೋದು. ಅಂಡ್ ದ ನ್ಯೂರಾಲಜಿಸ್ಟ್ ಒಪಿನಿಯನ್ ತುಂಬಾ ಅತ್ಯಗತ್ಯ ಇರುತ್ತೆ. ನಾವು ಇಷ್ಟು ಮಾಡಿ ಕಳಿಸಿ ಮೈಲ್ಡ್ ಕಾಗ್ನೇಟಿವ್ ಕಾಗ್ನೇಟಿವ್ ಇಂಪೇರ್ಡ್ ಅಂತ ಮಾಡಿ ಕಳಿಸಿದ್ರೆ ಅವ್ರು ಹ್ಯಾಂಡಲ್ ಮಾಡ್ತಾರೆ. ಸೊ ಇದೊಂದು ಪ್ರೊಸೀಜರ್ ಇರುತ್ತೆ, ವಿಲ್ ಗೋ ವಿತ್ ದಟ್. ಅಂಡ್ ಅಪಾರ್ಟ್ ಫ್ರಮ್ ದಟ್, ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶನ್ ಸರ್, ಸೊ ಈಗ ವ್ಯಕ್ತಿ ಬಂದ್ರು ಅಯ್ಯೋ ಅಂತ ಫಸ್ಟ್ ಹೇಳೋದು ಅಯ್ಯೋ ನನ್ಗೆ ಯಾಕಾಯ್ತು. ಆಗ್ಲೇ ನಮ್ಮ ಮೇಡಮ್ ಹೇಳಿದ ಪ್ರಕಾರ ಈವನ್ ಶೀತ ಕೂಡ ಆಯ್ತಂದ್ರೆ ನಾವು ಎರಡನೇ ಥಾಟ್ ಅಂದ್ರೆ ನನ್ಗೆ ಯಾಕಾಗಬೇಕಾಗಿತ್ತು, ವೈ ಮೀ. ವಿ ಹ್ಯಾವ್ ಟು ಪುಟ್ ಒನ್ ಬಿಗ್ ಕ್ವೆಶನ್ ಟು ಅವರ್ ಸೆಲ್ಫ್, ವೈ ಮೀ. ಅದರಿಂದ ತುಂಬಾ ಜನ ಹೊರಗೆ ಬರೋಕ್ ಆಗಲ್ಲ. ಸೊ ಅವ್ರಿಗೆ ನಾವು ಎಷ್ಟಾಗುತ್ತೆ ಅಷ್ಟು ಜನರಲೈಸ್ ಮಾಡಿ ಅವರ ಭಾಷೆಗೆ ತಕ್ಕಂತೆ ಸಿಂಪ್ಟಮ್ಸ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನಿಮಗೆ ಸ್ವಲ್ಪ ಮಟ್ಟಿಗೆ ಡಯಾಬಿಟಿಕ್ ಇದೆ, ಏನೋ ಪಾಸ್ ಹಿಸ್ಟ್ರಿ ಆಫ್ ಸ್ಟ್ರೋಕ್ ಇದೆ, ಸೊ ನಿಮ್ಮಲ್ಲಿ ಬರುವ ಸಾಧ್ಯತೆ ಇತ್ತು. ಇದರಿಂದ ಹೆಂಗೆ ಹೊರಗೆ ಬರಬೇಕು ಅಂತ ಅಂದರೆ ಆ ವ್ಯಕ್ತಿನ ಪೂರ್ತಿ ಹೊರಗೆ ತರಕ್ ಆಗಲ್ಲ, ಬಟ್ ವಿ ಹ್ಯಾವ್ ಟು ಮ್ಯಾನೇಜ್ ಇಟ್. ಸೊ ಈಗ ಆಗಲೇ ಈಗ ಸ್ಟ್ರೋಕ್ ಹೇಳಿದ್ವಿ, ಏನೋ ಒಂದು ಕೈಕಾಲು ಬಲಹೀನ ಆಗಿದೆ ಅಂದರೆ 4 ಅವರಲ್ಲಿ ಗೋಲ್ಡನ್ ಅವರಲ್ಲಿ ಬಂದರೆ ನಾವು ಅದನ್ನು ಲೈಕ್ ಪೂರ್ತಿ ಇನ್ನೂ ಮಾಡಬಹುದು, ಬಟ್ 4 ಅವರ್ ಬಿಟ್ಟು ಬಂದು ಅಲ್ಲಿ ಇಲ್ಲಿ ಹೋಗಿ ಬಂತಂದರೆ ಸ್ವಲ್ಪ ಮಟ್ಟಿಗೆ ಡಿಸಬಿಲಿಟಿ ಇರುತ್ತೆ, ಬಟ್ ದೇ ಕ್ಯಾನ್ ಅಟ್ ಲೀಸ್ಟ್ ವಾಕ್, ದೇ ಕ್ಯಾನ್ ಟೇಕ್ ಅ ಶಾವರ್, ಯಾ ಈ ಥರ ನಾವು ಮಾಡ್ಬೋದು. ಸೊ ಅಗೇನ್ ಕಮಿಂಗ್ ಬ್ಯಾಕ್ ಟು ಡೆಮೆನ್ಷಿಯಾ ಪೇಷಂಟ್ಗೆ ನಾವು ಮಾಡಿಫೈ ಮಾಡ್ಕೊಳ್ಳೋಕೆ ಹೇಳ್ಬೋದು, ಇಟ್ ಮೈ ವಿ ದ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳ್ಬೋದು. ಅವ್ರಿಗೆ ಗೊತ್ತಿರಲ್ಲ, ಬಿಕಾಸ್ ಇದೊಂದು ಮರವಿನ ಕಾಯಿಲೆ ಇದ್ದಿರ ಪ್ರಕಾರ ಅವ್ರಿಗೆ ಗೊತ್ತಿರಲ್ಲ, ಏನೋ ಟಾವೆಲ್ನ ಇಲ್ಲೇ ಇಟ್ಟಿರ್ತಾರೆ ಟೇಬಲ್ ಮೇಲೆ, ಕಣ್ಮುಂದೆ ಇರುತ್ತೆ, ಆ್ಯಂಡ್ ಮನೆಯೆಲ್ಲ ಹುಡುಕ್ತಾರೆ. ಸೊ ಈ ಪಾಯಿಂಟಲ್ಲಿ ನಾವು ಅವರ ಕುಟುಂಬದವರಿಗೆ ಅವ್ರ ಜೊತೆಗೆ ಕುಂದಿಸ್ಕೊಂಡು ನಾವು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಥಿಂಕ್ ದಾಟ್ ಈಗ ಅಜ್ಜಿ ಅಜ್ಜ ಸ್ಪೆಷಲಿ ಈಗ ನೀವು ನೋಡಿರ್ತೀರ, ಹೋಗ್ಬೇಡ ಜಾತ್ರೆಗೆ ಒಬ್ಬರೇ ಹೋಗ್ಬೇಡ ಅಂತ ಅಂದ್ರೆ ಇಲ್ಲ ನಾನು ಹೋಗೋಕೆ, ನೀವೇನ್ ಮಾಡ್ತೀರಿ ಮಾಡ್ರಿ ನಾನು ಹೋಗೋಕೆ ಹಠ. ಸೊ ತುಂಬಾ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಅವ್ರಿಗೆ ಐಡಿ ಕಾರ್ಡ್ ಮಾಡಿಸ್ಕೊಡ್ಬೇಕಾಗತ್ತೆ, ಅವ್ರ ಹೆಸರು, ಅವ್ರ ಮನೆ ವಿಳಾಸ. ಈಗ ನೀವು ತುಮಕೂರು ಸರ್, ಈಗ ಅಂದ್ರೆ ಎಲ್ಲೋ ಪಬ್ಲಿಕ್ ಪ್ಲೇಸ್ ಅಂತ ಕನ್ಸಿಡರ್ ಮಾಡೋಣ, ಪಾರ್ಕ್ ಆಗಿರಬಹುದು, ಬಸ್ ಸ್ಟಾಪ್ ಆಗಿರಬಹುದು, ತುಂಬಾ ಜನ ಅಜ್ಜಿ ಅಜ್ಜ ಕುತ್ಕೊಂಡಿರ್ತಾರೆ, ಅಯ್ಯ ಯಾವ ಊರಿಗೆ ಹೋಗಕ್ಕೆ ಹಾ ಅಂತ ಕೇಳ್ತಾರೆ. ಅಂಡ್ ದೇ ಆಸ್ಕ್ ಸ್ಟಾರ್ಟ್ ರಿಪೀಟಿಂಗ್ ಆಸ್ಕಿಂಗ್ ದ ಸೇಮ್ ಕ್ವೆಶನ್, ಕಿ ಯಾವ ಊರಿಗೆ ಹೋಗೋಕ್ಕೆ, ಯಾವರಿಂದ ಬಂದಿ ಅಜ್ಜಿ, ಅಲ್ಲಿ ಅಲ್ಲಿಂದ ಬಂದಿನಿ, ಅಲ್ಲಿಂದ ಬಂದಿನಿ, ಎಲ್ಲಿಂದ ಬಂದಿ. ದೇ ಸ್ಟಾರ್ಟ್ ಫಾರ್ಗಟಿಂಗ್ ದ ವರ್ಡ್ ಲೈಕ್ ಗೋಕಾಕ್ ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಅದನ್ನು ಕೂಡ ಅವ್ರು ಮರೆಯೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಈ ಕಂಡೀಷನ್ದಲ್ಲಿ ನಾವು ಪೇಷಂಟ್ಗೆ ಎಷ್ಟು ಹೇಳಿದ್ರು ಸಮ್ ಹೌ ದಿ ಸ್ಟಾರ್ಟ್ ಫಾರ್ಗಟಿಂಗ್. ಸೊ ಅದಕ್ಕೆ ನಾವು ಪ್ಲಸ್ ಪಾಯಿಂಟ್ ಅವ್ರನ್ನ ಫ್ಯಾಮಿಲಿನ ಆ್ಯಡಪ್ ಮಾಡ್ಕೋತೀವಿ, ಅವರು ಮಗ ಸೊಸೆ ಆಗಿರ್ಬೋದು, ಅವ್ರ ಮನೇಲಿ ಚಿಕ್ಕ ಮಕ್ಕಳಿದ್ರು ಕೂಡ ಅವ್ರನ್ನ ಆ್ಯಡಪ್ ಮಾಡ್ಕೋತೀವಿ. ಸೊ ಇದರಿಂದ ಲೈಕ್ ಅವ್ರಿಗೆ ನಾವು ನೀಟಾಗಿ ಕೌನ್ಸಿಲಿಂಗ್ ಕೊಟ್ಟು ನೀಟಾಗಿ ಸೈಕೋ ಎಜುಕೇಷನ್ ಅಂತ ಹೇಳ್ತೀವಿ ಡೆಮೆನ್ಷಿಯಾ ಬಗ್ಗೆ. ಸೊ ಈ ಥರ ಮರವಿನ ಕಾಯಿಲೆ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಸಿಂಪ್ಟಮ್ಯಾಟಿಕ್ ಇದೆ, ಈಗ ನೀವೇನು ಮಾಡಬೇಕು, ಕಾಗ್ನಿಟಿವ್ ಸ್ಟಿಮ್ಯುಲೇಷನ್ ಥೆರಪಿ ಅಂತ ನಾನು ಹೇಳ್ಕೊಡ್ತೀನಿ ಕುಟುಂಬದವರಿಗೆ.
1: ಈ ಒಂದು ರೋಗ ಅಲ್ಝೈಮರ್ ಅಂತ ಬಂದಾಗ ಇದರಲ್ಲಿರೋ ಲಕ್ಷಣಗಳ ಬಗ್ಗೆ ತಾವು ತಿಳಿಸಿದ್ರಿ, ತೀವ್ರವಾದ ಲಕ್ಷಣಗಳ ಬಗ್ಗೆನೂ ಸ್ವಲ್ಪ ತಿಳಿಸಿ, ವಿಚ್ ಇಸ್ ದ ಏನಂತಾರೆ ಸಿಂಪ್ಟಮ್ಸ್, ವಿಚ್ ಇಸ್ ಹೈಯೆಸ್ಟ್ ಲೆವೆಲ್ ಆಫ್ ಸಿಂಪ್ಟಮ್ಸ್, ಏನಾಗುತ್ತೆ ಇತರದ ಎಂಡ್ ಏನಿದೆ ಅದರ ಬಗ್ಗೆನೂ ಸ್ವಲ್ಪ.
2: ಓಕೆ ಸರ್, ಖಂಡಿತ. ಬಿಕಾಸ್ ಡೆಮೆನ್ಷಿಯಾ ಅಂತ ಒಂದು ವರ್ಡ್ ನಾವು ಕನ್ಸಿಡರ್ ಮಾಡ್ರಿ, ಇಟ್ಸ್ ಅ ಕೈಂಡ್ ಆಫ್ ಅ ಅಂಬ್ರೆಲಾ ಟರ್ಮ್, ಒಂದು ಕೊಡೆ ಹೇಗೆ ಇರುತ್ತೆ ಅಲ್ವಾ ಆ ಥರ ಇರುತ್ತೆ. ಇದ್ರ ಕೆಳಗಡೆ ತುಂಬ ಬರುತ್ತೆ, ಇಟ್ ಮೈ ಬಿ ಈ ಫ್ರಂಟೋ ಟೆಂಪೋರಲ್ ಡೆಮೆನ್ಷಿಯಾ ಆಗಿರ್ಬೋದು, ಇಟ್ ಮೈ ಬಿ ದ ಲ್ಯೂವಿ ಬಾಡಿ ಆಗಿರ್ಬೋದು, ಇಟ್ ಮೈ ಬಿ ದ ವಸ್ಕ್ಯುಲರ್ ಡೆಮೆನ್ಷಿಯಾ ಆಗಿರ್ಬೋದು, ಇಟ್ ಮೈ ಬಿ ದ ಅಲ್ಝೈಮರ್ ಆಗಿರ್ಬೋದು. ಸೊ ಈಗ ಒಂದು ಪೇಷಂಟ್ ಬಂದು, ಒಬ್ಬರು ವ್ಯಕ್ತಿ ಬಂದು ನಮಗೆ ಹೇಳ್ತಿದ್ದಾರೆ ಮ್ಯಾಮ್ ನಾನು ಮರಿತಾ ಇದ್ದೀನಿ ಅಂದರೆ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ. ಆ್ಯಂಡ್ ವಿ ಡೋಂಟ್ ಕಮ್ ವಿತ್ ಅ ವೆರಿ ಜಜ್ಮೆಂಟಲ್ ದ ಡಯಾಗ್ನೋಸಿಕ್ ಏ ಮರವಿನ ಕಾಯಿಲೆ. ಆ್ಯಂಡ್ ಇದು ತುಂಬ ಲೈಕ್ ಅಕ್ಯೂಟ್ ಸ್ಟ್ರೆಸ್ನಲ್ಲಿದ್ದಾಗ, ಒಂದು ವ್ಯಕ್ತಿ ತುಂಬ ಸ್ಟ್ರೆಸ್ ಔಟ್ ಅಲ್ಲಿದ್ದಾನೆ, ಪರ್ಸ್ನಲ್ ಲೈಫಲ್ಲಿ ತೊಂದರೆ ಉಂಟಾಗ್ತಿದೆ, ಲೈಕ್ ಫ್ಯಾಮಿಲಿ ಲೈಫ್ ಲೈಕ್ ವರ್ಕ್ ಪ್ಲೇಸಲ್ಲಿ ತುಂಬ ಸ್ಟ್ರೆಸ್ ಉಂಟಾಗ್ತಿದೆ, ಸೊ ಆ ವ್ಯಕ್ತಿಗಳನ್ನು ಕೂಡ ಸ್ವಲ್ಪ ಸ್ವಲ್ಪ ಮರಿತಿರ್ತಾರೆ. ಆ್ಯಂಡ್ ವ್ಯಕ್ತಿಗೆ ಏನೋ ಡಯಾಬಿಟಿಕ್ ಆಗಿದೆ, ತುಂಬ ಲೈಕ್ ಏನೋ ಒಂದು ಅಕ್ಯೂಟ್ ಡಿಸೀಸ್ ಆಗಿದೆ, ಸೊ ಆ ವ್ಯಕ್ತಿಯಲ್ಲೂ ಕಂಡ್ಕೊಂಡ್ಬಹುದು. ಬಟ್ ವಿ ಡೋಂಟ್ ಜಂಪ್ ಟು ದ ಕನ್ಕ್ಲೂಷನ್ ಕಿ ಇವರಿಗೆ ಅಲ್ಝೈಮರ್ ಆಗಿದೆ, ಇವರಿಗೆ ಡೆಮೆನ್ಷಿಯಾ ಆಗಿದೆ ಅಂತ ಸಡನ್ ಆಗಿ ಹೇಳಲಿಕ್ಕಾಗಲ್ಲ, ಅದರ ರೀತಿಯಿಂದ ಮೌಲ್ಯಮಾಪನ ಇರುತ್ತೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶನ್ ಸರ್, ಲೈಕ್ ತುಂಬ ಜಾಸ್ತಿ ತೀವ್ರ ಮಟ್ಟಿಗೆ ಅಂದರೆ ಲೈಕ್ ನಮ್ಮ ಜೊತೆಗೆ ಒಬ್ಬರು ಇದ್ದಾರೆ XYZ ಅಂತ ನಾನು ಕನ್ಸಿಡರ್ ಮಾಡ್ತೀನಿ, ಎಸ್. ಸೊ ದೇ ಆರ್ ಅ ಬಸ್ ಡ್ರೈವರ್, ಸೊ ಸ್ವಲ್ಪ ಮೆದುಳಿಗೆ ಪೆಟ್ಟಾಗಿ ವಾಕ್ ಎಲ್ಲ ಮಾಡ್ತಾರೆ ಮಾತಾಡ್ತಾರೆ. ಆ್ಯಂಡ್ ಅವರು ಇಲ್ಲೇ ನಿಯರ್ ಬೈ ಊರವರೇ, ನಾನು ತುಂಬ ಬಸ್ಸಲ್ಲಿ ಕೂಡ ಭೇಟಿ ಆಗಿದ್ದೀನಿ ಅವ್ರಿಗೆ. ಎವ್ರಿ ಟೈಮ್ ನಾವು ಅವ್ರು ಭೇಟಾದವಾಗ ದೇಸ್ ಚೇಂಜ್ ದರ್ ಐಡೆಂಟಿಫಿಕೇಶನ್ ಕಿ ಇವತ್ತು ನಾನು ರಮೇಶ್ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಅವರು ನಾನು ರಾಹುಲ್ ಅಂತ ಹೇಳ್ತಾರೆ. ಆ್ಯಂಡ್ ಇವತ್ತು ನಾನು ಅನ್ಮ್ಯಾರಿಡ್ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ನನಗೆ ಮ್ಯಾರಿಡ್ ಇದ್ದಾರೆ, ನನ್ನ ಮಕ್ಕಳು ಹಿಂಗಿದ್ದಾರೆ. ಸೊ ದಿ ಸ್ಟಾರ್ಟ್ ಫೈಂಡಿಂಗ್ ಅ ನ್ಯೂ ಥಿಂಗ್. ಯಾ ಸೊ ಅವ್ರಿಗೆ ಗೊತ್ತಿರಲ್ಲ ನಾನು ಹೂ ಆ್ಯಮ್ ನನ್ನ ವೇ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ, ಬಟ್ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಸಮಟೈಮ್ಸ್ ಅಲ್ಲಿ ಬಸ್ ಸ್ಟಾಪಲ್ಲಿ ಯಾವುದೋ ಒಂದು ಬಸ್ ಸ್ಟಾಪಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾರೆ, ದ್ಯಾಟ್ ಈಸ್ ಅಕ್ಯೂಟ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಕೂಡ ಲೈಕ್ ಕಾಗ್ನಿಟಿವ್ ಸ್ಟಿಮ್ಯುಲೇಷನ್ ಥೆರಪಿ ಮ್ಯಾಟರ್ ಆಗ್ಬೋದು, ಅದ್ರ ಜೊತೆಗೆ ಸ್ವಲ್ಪ ಮೆಡಿಸಿನ್ಸ್ ಕೂಡ ಇದ್ದಾವೆ, ಅದನ್ನು ನ್ಯೂರಾಲಜಿಸ್ಟ್ ಹ್ಯಾಂಡಲ್ ಮಾಡ್ತಾರೆ, ನರರೋಗ ತಜ್ಞರು ಅಂತ ಹೇಳ್ತೀವಿ, ಅವರು ಅದನ್ನು ಮೆನ್ಷನ್ ಮಾಡ್ತಾರೆ ಯಾವ ಮೆಡಿಸಿನ್ ಸರ್ಟನ್ ಆಗಿದೆ, ಇಷ್ಟು ಸರ್ಟನಿಟಿಗೆ ಯಾವ ಮೆಡಿಸಿನ್ ಬೇಕಾಗುತ್ತೆ ಅಂತ ಅದನ್ನು ಅವರು ಮೆನ್ಷನ್ ಮಾಡ್ತಾರೆ.
1: ಅಲ್ಝೈಮರ್ಸ್ ಬಗ್ಗೆ ವಿವರವಾದ ಮಾಹಿತಿ, ಚಿಕಿತ್ಸೆ ಎಲ್ಲರ ಬಗ್ಗೆ ತಾವು ತಿಳಿಸಿದ್ರಿ, ಲಕ್ಷಣ ಬಗ್ಗೆ ತಿಳಿಸಿದ್ರಿ. ಕ್ಲೈಮ್ಯಾಕ್ಸಿಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ.
2: ಪ್ಲೀಸ್ ಸರ್, ಗೋ ಅಹೆಡ್.
1: ಇದು ಕ್ಯೂರೇಬಲ್, ಗುಣಪಡಿಸಬಹುದಾ?
2: ಮೋಸ್ಟ್ ಆಫ್ ದ ಲೈಕ್ ಮೈಲ್ಡ್ ಕಾಗ್ನೇಟಿವ್ ಇಂಪೇರ್ಡ್ನ ನಾವು ಹ್ಯಾಂಡಲ್ ಮಾಡಬಹುದು ವಿತ್ ಕಾಗ್ನೇಟಿವ್ ಸ್ಟಿಮ್ಯುಲೇಷನ್ ಆಗಿರ್ಬೋದು, ಫ್ಯಾಮಿಲಿ ಸಪೋರ್ಟಿಂದ ಆಗಿರ್ಬೋದು ಅವ್ರಿಗೆ. ಬಟ್ ವೆನ್ ಇಟ್ ಕಮ್ಸ್ ಟು ದ ಗೋಸ್ ಟು ದ ಎಕ್ಸ್ಟೆಂಟ್, ಬಟ್ ವಿ ಹ್ಯಾವ್ ಟು ಮ್ಯಾನೇಜ್ ಇಟ್. ಎಸ್, ಅವರ

0: ಕುಟುಂಬದವರಿಗೆ ಲೈಕ್ ಅವರು ದಿನ ಲೈಕ್ ಎವ್ರಿ ಡೇ ಏನೇನು ಥಿಂಗ್ಸ್ ನ ಯೂಸ್ ಮಾಡ್ತಾರೆ, ಒಂದು ನೀಟಾಗಿ ಟೇಬಲ್ ಮೇಲೆ ಅರೇಂಜ್ ಮಾಡ್ಲಿಕ್ಕೆ ಹೇಳೋದಾಗಿರ್ಬಹುದು, ಚಿಕ್ಕ ಪುಟ್ಟ ಕೆಲಸನ ಕೊಡೋದಾಗಿರ್ಬಹುದು, ಇಟ್ ಮೈ ಬಿ ಕೋತಂಬರಿ ಇದ್ ಮಾಡೋದು, ಆಮೇಲೆ ಬಟ್ಟೆ ಮಡಚೋದಾಗಿರ್ಬಹುದು, ಆಮೇಲೆ ಓಲ್ಡ್ ಆಲ್ಬಮ್ ಫೋಟೋಸ್ ನ ಇಲ್ಲಿ ಯಾರಿದ್ರು ಇವ್ರು ಯಾರಿದ್ರು, ಬಿಕಾಸ್ ಅವರು ಮರಿತಾ ಇರ್ತಾರಲ್ವಾ, ಈ ತರ ಅವ್ರಿಗೆ ಕಾಗ್ನೇಟಿವ್ ಸ್ಟಿಮ್ಯುಲೇಷನ್ ಥೆರಪಿ ಕೊಟ್ಟು ನಾವು ಮ್ಯಾನೇಜ್ ಮಾಡಬಹುದು. ಇದರಿಂದ ಸಂಪೂರ್ಣವಾಗಿ ಅವ್ರನ್ನ ಲೈಕ್ ಅಕ್ಯೂಟ್ ಸ್ಟೇಜ್ಗೆ ಹೋದ್ರೆ ತಗೊಂಬರಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ.
1: ಇವತ್ತಿನ ದಿನ ಬಹಳಷ್ಟು ಜನರು ತಮ್ಮ ಮನಸ್ಸಿನಲ್ಲಿ ಸೈಕೋಲಾಜಿಕಲ್ ವಾರ್ಫೇರ್ ನಡೀತಾ ಇದೆ, ಅವರ ಮನಸ್ಸಿನಲ್ಲಿ ಎಲ್ಲಾರ್ದು ಏನಾದ್ರು ಏನಾದ್ರು ಒಂದು ಸಮಸ್ಯೆ ತಗೊಂಡು ನಡೀತಾ ಇದೆ. ಸ್ಟ್ರೆಸ್ ಹ್ಯಾಸ್ ಬಿಕಮ್ ಅ ಕಾನ್ಸ್ಟೆಂಟ್ ಕಂಪ್ಯಾನಿಯನ್. ಅಂತ ಸಂದರ್ಭದಲ್ಲಿ ಕ್ಲಿನಿಕಲ್ ಸೈಕೋಲಜಿಸ್ಟ್ ಆದ ತಾವು ಈ ಸ್ಟ್ರೆಸ್ ಮಾನಸಿಕ ಒತ್ತಡವನ್ನು ಹೆಂಗ್ ಮ್ಯಾನೇಜ್ ಮಾಡಬಹುದು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದು?
0: ಓಕೆ ಸರ್, ಖಂಡಿತ. ಆಸ್ ಅ ಸೈಕಾಲಜಿಸ್ಟ್ ನೀವು ಒಳ್ಳೆ ಪ್ರಶ್ನೆ ಕೇಳಿದಿರಿ, ಬಿಕಾಸ್ ಅಪಾರ್ಟ್ ಫ್ರಮ್ ದಿಸ್, ಬಿಕಾಸ್ ಈಗ ಸ್ಟ್ರೆಸ್ ಅಂತ ನಾನು ಸುಮಾರು ಸಲ ಈ ಸೆಷನ್ ದಲ್ಲಿ ಮೆನ್ಷನ್
1: ಮಾಡಿದ್ದೀನಿ.
0: ತುಂಬಾ ಜನ ಈಗ ಸ್ಟ್ರೆಸ್, ಇವನ್ ಇನ್ಕ್ಲೂಡಿಂಗ್ ಮೀ, ಕನ್ಸಿಡರಿಂಗ್ ದಿಸ್ ಎನ್ವೈರನ್ಮೆಂಟ್, ಎವ್ರಿ ಒನ್ ಇಸ್ ಡೀಲಿಂಗ್ ವಿತ್ ಒನ್ ಅಂಡ್ ಅದರ್ ಸ್ಟ್ರೆಸ್. ನಾವು ಐಡೆಂಟಿಫೈ ಮಾಡಲ್ಲ, ವಿ ಡೋಂಟ್ ವರ್ಕ್ ಆನ್ ಇಟ್. ಅಂಡ್ ಸ್ಪೆಷಲಿ ನಾನು ಈಗ ಕನ್ಸಿಡರ್ ಮಾಡಬೇಕು ಅಂದ್ರೆ ಓಪಿಡಿಯಲ್ಲಿ ಕುತ್ಕೊಂಡಿರ್ತೀನಿ, ತುಂಬಾ ಜನ ಹೆಣ್ಮಕ್ಳು ಬರ್ತಾರೆ, ದೇ ಆರ್ ಅ ಹೋಮ್ ಮೇಕರ್ಸ್. ನಮ್ ಸ್ಟ್ರೆಸ್ ಆದಾಗ ಏನ್ ಮಾಡ್ತೀರಿ, ಒಂದ್ ಕಪ್ ಚಾಯ್ ಕುಡಿತೀವಿ. ವೆನ್ ದೇ ಆಸ್ಕ್ ದ ಸೇಮ್ ಕ್ವೆಶನ್ ಟು ದ ಎನಿ ಮೇಲ್, ಲೈಕ್ ಏನಿಲ್ಲರಿ ಮ್ಯಾಮ್, ಹೊರ ಹೋಗಿ ಅಡ್ಡಾಡ್ಕೊಂಡು ಬರ್ತೀವಿ, ಏನಿಲ್ಲ ಒಂದು ಸ್ವಲ್ಪ ಸಿಗರೇಟ್ ತಗೊಂಡ್ಬಿಡ್ತೀವಿ. ಸೊ ದೇ ಡೋಂಟ್ ವಾಂಟ್ ಟು ವರ್ಕ್ ಆನ್ ಇಟ್. ವಾಟ್ ಈಸ್ ಅ ಟ್ರಿಗರ್ ಫ್ಯಾಕ್ಟರ್ ಸರ್ಚ್ ಮಾಡಬೇಕಾಗತ್ತೆ. ಈಗ ನನಗೆ ವರ್ಕ್ ಎನ್ವೈರನ್ಮೆಂಟ್ ಅಲ್ಲಿ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂದರೆ ಅದನ್ನು ನಾನು ವರ್ಕ್ಔಟ್ ಮಾಡಲ್ಲ, ಅದ್ರ ಬಗ್ಗೆ ನಾನು ಫೋಕಸ್ ಮಾಡಿ ಇದರಿಂದ ಹೇಗೆ ಸೊಲ್ಯೂಷನ್ ಫೋಕಸ್ ಮಾಡಬೇಕು ಅದು ಮಾಡಲ್ಲ. ನಾನು ಅಲ್ಲೇ ಕುತ್ಕೊಂಡು ಬಿಡ್ತೀನಿ, ಟೆನ್ಷನ್ ಆಗ್ತೈತಾ, ಚಾ ಕುಡ್ಕೊಂಡು ಬಂದೆ ಮತ್ತೆ ಕುತ್ಕೊಂಡೆ, ಟೀ ಕುಡ್ಕೊಂಡು ಬಂದೆ ಮತ್ತೆ ಕುತ್ಕೊಂಡೆ, ಏನೋ ಒಂದು ಮಾಡಿದೆ ಮತ್ತೆ ಕುತ್ಕೊಂಡೆ. ಯಾಕೆ ಆಗ್ತಾ ಇದೆ ಇದನ್ನು ರೂಟ್ ಕಾಸ್ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ತುಂಬ ಜನ ಪೇಷಂಟ್ ಬಂದು ಕೇಳ್ತಾರೆ, ದಿ ಸ್ಟಾರ್ಟ್ ಫೈಂಡಿಂಗ್ ದಿರ್ ಆನ್ಸರ್ಸ್ ಇನ್ ಗೂಗಲ್, ಚಾಟ್ ಜಿ ಪಿ ಟಿ ಆಗಿರ್ಬೋದು, ನನಗೆ ಯಾಕೋ ಗೊತ್ತಿಲ್ಲ ನನಗೆ ತಲೆ ನೋಯ್ತಾ ಇದೆ, ಆ್ಯಂಡ್ ದ ಚಾಟ್ ಜಿ ಪಿ ಟಿ ಈಸ್ ಗಿವಿಂಗ್ ಅ ವಿವಿಡ್ ಆನ್ಸರ್ ಟು ದೆಮ್, ತುಂಬ ಆನ್ಸರ್ಸ್ ಕೊಡುತ್ತೆ. ಆ್ಯಂಡ್ ದಿ ಸ್ಟಾರ್ಟ್ ಅನಲೈಸಿಂಗ್ ದಿಸ್ ಆಲ್ ಸಿಂಪ್ಟಮ್ಸ್ ಟು ನನಗೆ, ಹಾ ನನಗೂ ಇದಾಗಿದೆ, ನನಗೂ ಇದಾಗಿದೆ, ನನಗೂ ಇದಾಗ್ತಾ ಇದೆ ಅಂತ. ಆ್ಯಂಡ್ ಅದನ್ನು ಅಸಂಪ್ಷನ್ ಮಾಡ್ಕೊಂಡು ಮಾಡ್ಕೊಂಡು ದಿ ಸ್ಟಾರ್ಟೆಡ್ ವಿತ್ ದ ಸಿಂಪ್ಟಮ್ಸ್. ಸೊ ಈಗ ಸ್ಟ್ರೆಸ್ ಅಂತ ಕನ್ಸಿಡರ್ ಮಾಡಿದಾಗ ಫಸ್ಟ್ ಫೈಂಡ್ ದ ರೂಟ್ ಕಾಸಸ್, ಇದು ಏನಕ್ಕೆ ತೊಂದರೆ ಆಗ್ತಾ ಇದೆ, ಏನಕ್ಕೆ ನನ್ನ ತಲೆಯಲ್ಲಿ ಲೈಕ್ ಇಷ್ಟು ಹೆವಿ ಆಗ್ತಾ ಇದೆ, ನನಗೆ ಮನಸ್ಸಿಗೆ ನೆಮ್ಮದಿ ಯಾಕೆ ಸಿಗ್ತಾ ಇಲ್ಲ, ನಾನು ಇದರಿಂದ ಹೇಗೆ ಹೊರಗೆ ಬರಬೇಕು, ಇಟ್ ಮೈ ಬಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ನೀಡ್ ಟು ಆ್ಯಡ್ ಇಟ್, ಲೈಕ್ ಇನ್ನೂ ಸೋಷಿಯಲ್ ಸ್ಟಿಗ್ಮಾ ತುಂಬ ಇದೆ ಮೆಂಟಲ್ ಹೆಲ್ತ್ ಅಂತ ಬಂದಾವಾಗ, ಗೋಯಿಂಗ್ ಫಾರ್ ದ ಸೈಕಿಯಾಟ್ರಿಸ್ಟ್ ಸೈಕಾಲಜಿಸ್ಟ್, ಅಯ್ಯೋ ಹಂಗೆ ಹೋಗ್ತಿದ್ಯಾ, ಏನ ಸೈಕ್ ಆಗಿಬಿಟ್ಟಿದ್ಯಾ, ಏನೋ ಮೆಂಟಲ್ ಕೇಸ್. ಸೊ ಅದನ್ನು ಕೂಡ ನಾವು ತೆಗೆದು ಹಾಕಬೇಕು, ಇಟ್ಸ್ ಅ ವೆರಿ ಸ್ಟಿಗ್ಮಾ, ವಿ ಹ್ಯಾವ್ ಟು ರಿಮೂವ್ ಇಟ್. ಸೊ ಈಗ ಪೇಷಂಟ್ ಅಷ್ಟು ಕೂಡ ಬರ್ತಾ ಇದ್ದಾರೆ, ಮ್ಯಾಮ್ ಸ್ಟ್ರೆಸ್ ಆಗ್ತಿದೆ, ಅವ್ರಿಗೆ ನಾವು ಲೈಕ್ CBT ಟೆಕ್ನಿಕ್ಸ್ ಯೂಸ್ ಮಾಡೋದಾಗಿರ್ಬಹುದು, ಸಾಲ್ಯೂಷನ್ ಫೋಕಸ್ ಥೆರಪಿ ಯೂಸ್ ಮಾಡೋದಾಗಿರ್ಬೋದು, CBT ಲೈಕ್ ಇವೆಲ್ಲ ಟೆಕ್ನಿಕ್ ಯೂಸ್ ಮಾಡೋದ್ರಿಂದ ಅವ್ರಿಗೆ ಗೊತ್ತಾಗ್ತಾ ಇದೆ, ಓಕೆ ಇಷ್ಟು ಇದು ನನ್ನ ಲೈಫಲ್ಲಿ ಸ್ಟ್ರೆಸ್ ಇದೆ, ಇದನ್ನು ನಾನು ಈ ಥರ ವರ್ಕೌಟ್ ಮಾಡಿದರೆ ಇದು ನನಗೆ ಈಸಿಯಾಗಿ ನಾನು ಹ್ಯಾಂಡಲ್ ಮಾಡ್ಕೋಬಹುದು. ಈಗ ವರ್ಕ್ ರೋಲ್ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬಹುದು, ಏನೇ ಒಂದಿದ್ರೆ ಅವ್ರಿಗೆ ನಾನು ಹೇಳ್ತೀನಿ, ಸ್ಪೆಷಲಿ ಫಾರ್ ಹೋಮ್ ಮೇಕರ್ಸ್, ಐಟ್ ಲೈಕ್ ಡಿವೈಡ್ ಯುವರ್ ವರ್ಕ್, ಒಂದೇ ದಿನ ಒಂದೇ ಹೊತ್ತಲ್ಲಿ 5-6 ಕೆಲಸ ಮಾಡಿದ್ರೆ ನಿಮ್ಗೆ ಯಾರು ಬಹುಮಾನ ಕೊಡಲ್ಲ, ಯಾರು ನಿಮ್ಗೆ ಬೆಸ್ಟ್ ಮದರ್, ಬೆಸ್ಟ್ ಸೊಸೆ, ಬೆಸ್ಟ್ ವೈಫ್ ಅವಾರ್ಡ್ ಕೊಡಲ್ಲ. ಸೊ ಬ್ರೇಕ್ ಡೌನ್ ಯುವರ್ ವರ್ಕ್, ಇಟ್ ಮೈಟ್ ಬಿ ಇನ್ ಅ ವರ್ಕ್ ಪ್ಲೇಸ್ ಆಲ್ಸೋ, ಬ್ರೇಕ್ ಡೌನ್ ಯುವರ್ ವರ್ಕ್ ಆಸ್ ಮಚ್ ಆಸ್ ಪಾಸಿಬಲ್. ಸೊ ಇದನ್ನ ನಾನು ಅವ್ರಿಗೆ ಸ್ಟ್ರೆಸ್ ಮಾಡಿಫೈ ಅಂತ ನಾನು ಹೇಳ್ಬಹುದು. ಅಂಡ್ ಅಗೇನ್ ಸ್ವಲ್ಪ ಬ್ರೀದಿಂಗ್ ಎಕ್ಸಸೈಸ್ ಹೇಳ್ಬಹುದು, ಬಿಕಾಸ್ ಎಂಟೈರ್ ಡೇ ವಿ ಸಿಟ್ ವಿತ್ ಅ ಒನ್ ರೂಮ್ ಒನ್ ಚೇರ್ ದಿಸ್ ದಟ್. ಸೊ ಇಟ್ಸ್ ಓಕೆ, ಬಿಕಾಸ್ ಆಸ್ ವಿ ಆರ್ ಹೆಲ್ತ್ ವರ್ಕರ್ಸ್, ನಾವು ಜನರಿಗೋಸ್ಕರ ಇದೀವಿ, ವಿ ಆರ್ ಫಾರ್ ದ ಪಬ್ಲಿಕ್ ಪಾಪ್ಯುಲೇಷನ್, ಬಟ್ ವೆನ್ ಇಟ್ ಕಮ್ಸ್ ಟು ಥಿಂಕಿಂಗ್ ಅಬೌಟ್ ಆರ್ ಸೆಲ್ಫ್ ಆಲ್ಸೋ, ವಿ ಹ್ಯಾವ್ ಟು ಫೋಕಸ್ಡ್. ಇಟ್ ಮೈ ಬಿ ದ ರಿಲ್ಯಾಕ್ಸೇಷನ್ ಥೆರಪಿ ಆಗಿರ್ಬೋದು, ದ ಬ್ರೀದಿಂಗ್ ಎಕ್ಸಸೈಸ್ ಆಗಿರ್ಬೋದು, ಮಿಡಲ್ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದಾಗಿರ್ಬೋದು, ಆಮೇಲೆ ಟೇಕಿಂಗ್ ಇಟ್ ಇಸ್ ಎನ್ ಅ ವೆರಿ ಲೈಟ್ ವೇ. ಯಾರೋ ಒಬ್ರು ಬಂದು ಏನೋ ಹೇಳಿದ್ರೆ ಲೈಕ್ ತುಂಬಾ ಪರ್ಸ್ನಲಿ ತಗೊಳ್ಳೋಗಿಂತ ಓಕೆ ಅದನ್ನ ನಾನು ಮಾಡಿಫೈ ಮಾಡ್ಕೋಬಹುದು, ಲೈಕ್ ಕಮ್ ವಿತ್ ಅ ವೆರಿ ಪಾಸಿಟಿವ್ ಮೈಂಡ್ ಸೆಟ್. ಅಂಡ್ ಎವ್ರಿ ಟೈಮ್ ವಿ ಹ್ಯಾವ್ ಅ ಟೂ ವೇಸ್ ಟು ಆಸ್ ಟು ಚೂಸ್ ದ ವೇ ಇಟ್, ಒನ್ ಇಸ್ ದ ವೆರಿ ಪಾಸಿಟಿವ್ ವೇ ಅಂಡ್ ಒನ್ ಇಸ್ ದ ನೆಗೆಟಿವ್ ವೇ. ಸೊ ಐ ವಿಲ್ ಟೆಲ್ ದ ಪೀಪಲ್ ಟು ಚೂಸ್ ದ ಪಾಸಿಟಿವ್ ವೇ. ಐ ನೋ ದ ಥಿಂಗ್ಸ್ ಆರ್ ವೆರಿ ಹಾರ್ಡ್, ಐ ನೋ ಈಗ ನಾನು ಇಲ್ಲಿ ಕುತ್ಕೊಂಡು ಮಾತಾಡಬಹುದಾಗಿರ್ಬಹುದು, ಬಟ್ ಆ್ಯಕ್ಚುಯಲಲ್ಲಿ ಸಿಚುವೇಶನ್ ತುಂಬ ಡಿಫಿಕಲ್ಟ್ ಆಗಿರುತ್ತೆ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ. ಎಸ್, ಸೊ ಎನಿಥಿಂಗ್ ಇನ್ ಲೈಫ್ ಟೇಕ್ ಇಟ್ ಆಸ್ ಅ ಪಾಸಿಟಿವ್, ಫಸ್ಟ್ ಒನ್ ಸ್ಟೆಪ್ ಅಟ್ ಅ ಒನ್ ಟೈಮ್. ಸೊ ಅದನ್ನ ಹೇಳಕ್ ಇಷ್ಟಪಡ್ತೀನಿ
1: ಸ್ನೇಹಿತರೆ. ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಅಲ್ಝೈಮರ್ಸ್ ಹಾಗೂ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಬಗ್ಗೆ ವಿವರವಾದ ಮಾಹಿತಿಯನ್ನ ಕೊಟ್ಟ ಕಾರ್ಯಕ್ರಮದ ಅತಿಥಿ, ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ನ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಾರ್ ಬೆಳಗಾವಿ ಸುಹಾನ ಕುಲ್ಕರ್ ಅವರು ಹಾಗೂ ಕ್ಲಿನಿಕಲ್ ಸೈಕಾಲಜಿಸ್ಟ್ ಶ್ರುತಿ ಐ ಬೋರ್ಗಲ್ ಅವರು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM, ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಚ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.